ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 30ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುವರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬಾ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತ ಸುನಾದ, 8:45 ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೆಳಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಘಟನೆ ನಾನು ಅಮೆರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿದ್ದಾಗ ಕಂಡಂಥದ್ದು. ನನ್ನ ಮನಸ್ಸಿನ ತುಂಬಾ ಪರಿಣಾಮ ಮಾಡಿದಂಥ ಒಂದು ಘಟನೆ ಇದು. ನಾನು ಆ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಒಂದ್ಸಲ ಊಟಕ್ಕೆ ಅಂತ ಆ ಊಟದ ಮನೆಗೆ ಹೋಗಿದ್ದೆ, ಡೈನಿಂಗ್ ಹಾಲ್ಗೆ ಹೋಗಿದ್ದೆ. ಜೊತೆಗೆ ಇನ್ಯಾರೋ ಪ್ರೊಫೆಸರ್ಸ್ ಮಾತಾಡ್ತಾ ಇದ್ರು. ಆಗ ಒಬ್ಬ ಹುಡುಗ ಬಂದ, ಸಾಯಂಕಾಲ ಸುಮಾರು 7:30-8 ಆಗಿರ್ಬೇಕು. ಒಬ್ಬ ಹುಡುಗ ಬಂದ, ಎತ್ತರ ಕಪ್ಪ ಹುಡುಗ, ಆ ಬಡಿಸೋದಕ್ಕೆ ಬರ್ತಾನಲ್ಲ ಹುಡುಗ. ಅವನು ಹೇಳ್ದ, ಸೂಪ್ ಇದೆಯಾ ಅಂತ ಕೇಳ್ದ. ಇದೆ ಅಂದ ಅವನು. 2 ಕೊಡು, 2 ಸೂಪ್, 1 ಫಾರ್ ಮೀ, 1 ಫಾರ್ ದ ವಾಲ್ ಅಂದ. ನನಗೊಂದು, ಗೋಡೆಗೊಂದು ಅಂದ. ನಾನು ವಾಲ್ ಅಂತ ಹೆಸರು ಇರ್ತಾವೆ ಮಂದಿದು, ಇನ್ನೊಬ್ಬ ಹುಡುಗ ಬರ್ತಿರ್ಬೇಕು ಅಂತ ನೋಡಿದೆ, ಇನ್ಯಾರು ಬರಲೇ ಇಲ್ಲ. ಅವನು ಬಡಿಸೋನೆ ಅಂದ. ಓಕೆ ಓಕೆ ಆಯಿತು ಅಂದ. ಇವನಿಗೊಂದು ಸೂಪ್ ಕೊಟ್ಟ, ಒಂದು ಸಣ್ಣ ಚೀಟಿ ಮೇಲೆ ಸೂಪ್ ಅಂತ ಬರೆದು ಅಲ್ಲಿ ಗೋಡೆ ಮೇಲೆ ಒಂದು ನೋಟಿಸ್ ಬೋರ್ಡ್ ಇರ್ತದಲ್ಲ ಅಲ್ಲಿ ಅಂಟಿಸ್ದ. ನನಗೇನು ಅರ್ಥನೇ ಆಗಲಿಲ್ಲ. ಒಂದು 20 ನಿಮಿಷ ಇನ್ನೊಂದು ಇಬ್ಬರು ಬಂದರು, ಹುಡುಗ ಹುಡುಗಿ ಇಬ್ಬರು ಬಂದರು. ಅವ್ರು ನೋಡಿ, ಡಿನ್ನರ್ ಇದೆಯಾ ಅಂದರು. ಇದೆ ಅಂದ. 2 ಡಿನ್ನರ್ಸ್, 2 ಫಾರ್ ಅಸ್ ಆ್ಯಂಡ್ 2 ಫಾರ್ ದಿ ವಾಲ್ ಅಂದವರು. ನಮಗೆರಡು, ಗೋಡೆಗೆರಡು ಅಂತ. ಇದೇನು ಗೋಡೆ ಮಾತಾಡ್ತಾರೆ ಇವರು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರಿಗೆ 2 ಊಟ ಕೊಟ್ಟ, ಮತ್ತೆ 2 ಚೀಟಿ ಮೇಲೆ ಡಿನ್ನರ್ ಡಿನ್ನರ್ ಅಂತ ಬರೆದು ಆ ನೋಟಿಸ್ ಬೋರ್ಡ್ಗೆ ಹಾಕಿದ ಅವನು. ಅಡುಗೆ ಬಡಿಸೋನು. ನಾನು ಊಟ ಮುಗಿಸಿ ಹೋಗ್ಬಿಟ್ಟೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಮರುದಿನ ಮತ್ತೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಜೋರಾಗಿ ಮಳೆ ಬರ್ತಾಯಿತ್ತು, ವಿಪರೀತ ಚಳಿಯಿತ್ತು. ಒಬ್ಬ ಹುಡುಗ ಬಂದ ಒಳಗಡೆ, ತುಂಬ ನಡುಗ್ತಾ ಇದ್ದ, ತೆಳ್ಳ ಹುಡುಗ. ಬಂದು ಆ ಗೋಡೆ ಮೇಲೆ ನೋಟಿಸ್ ಬೋರ್ಡ್ ಇತ್ತಲ್ಲ ಅದನ್ನು ಹಿಂಗೆ ನೋಡ್ದ. ನೋಡಿ, ಲಂಚ್ ಇದೆಯಾ ಅಂತ ಕೇಳ್ದ. ಇದೆ ಅಂದವನು. ಹಾಗಾದರೆ 1 ಲಂಚ್ ಫ್ರಮ್ ದ ವಾಲ್, ಊಟಕ್ಕೆ ಗೋಡೆಯಿಂದ ಒಂದು ಊಟ ಕೊಡು ಅಂದ. ಗೋಡೆಗೆ ಅಲ್ಲ, ಗೋಡೆಯಿಂದ ಊಟ ಕೊಡು ಅಂದ. ಏನು ಗೋಡೆ ಅಂತ ಹಾಕೋದೇನು, 1 ಫಾರ್ ಮೀ, 1 ಫಾರ್ ದ ವಾಲ್, ನನಗೊಂದು ಗೋಡೆಗೊಂದು ಅಂತ ಅನ್ನೋದು. ಗೋಡೆಯಿಂದ ಊಟ ಕೊಡು, ಏನು ಗೋಡೆ ಇದು. ಅವನು ನಕ್ಬಿಟ್ಟೆ, ಹುಡುಗ ಕೂತ್ಕೋ ಅಂದ. ಅಲ್ಲಿ ಗೋಡೆ ಮೇಲೆ ಅಂಟಿಸಿದ್ನಲ್ಲ ನೋಟಿಸ್ ಬೋರ್ಡ್ ಮೇಲೆ, ಚೀಟಿ ಮೇಲೆ ಅಂಟಿಸಿದ್ನಲ್ಲ, ಒಂದು ಚೀಟಿ ಲಂಚ್ ಅನ್ನೋದನ್ನು ತೆಗ್ದ. ಇವನಿಗೊಂದು ಊಟ ಕೊಟ್ಟ, ಇವನೇನು ದುಡ್ಡು ಕೊಡಲಿಲ್ಲ. ತಕ್ಷಣ ನನ್ನ ತಲೆಗೆ ಚಕ್ ಅಂತ ಹೊಳಿತು, ಎಷ್ಟು ಒಳ್ಳೆ ಮಕ್ಕಳಲ್ಲ ಇವರು. ಅವನು ಸೂಪ್ ತೊಗೊಂಡು ಅವನು ಏನು ಹೇಳಿದೆ ಗೊತ್ತಾ, 1 ಫಾರ್ ಮೀ, 1 ಫಾರ್ ದ ವಾಲ್. ವಾಲ್ ಅಂದರೆ ಯಾರು, ನನಗೊಂದು ಸೂಪ್ ಕೊಡಪ್ಪ, ಇನ್ನೊಂದು ಸೂಪಿನ ದುಡ್ಡು ನಾನು ಕೊಡ್ತೇನೆ. ಯಾವುದೋ ಹುಡುಗ ಸೂಪಿಗೆ ದುಡ್ಡು ಇಲ್ಲದೆ ಹುಡುಗ ಬಂದರೆ ಅದನ್ನು ಕೊಡು ಅಂತ. ಅವನು ಚೀಟಿ ಅಂಟಿಸಿದ್ದ ಗೋಡೆಗೆ, ಒಂದು ಸೂಪ್ ಇದೆ ಅಂತ. ಇನ್ನಿಬ್ರು ಬಂದವರು, ನನಗೆ 2 ಊಟ ಕೊಡು, ಇನ್ನು 2 ಊಟ ಗೋಡೆಗೆ ಅಂದಲ್ಲ, ಗೋಡೆ ಮೇಲೆ ಬರೆದಿಟ್ಟಿದ್ದ ಅವ್ನು 2 ಊಟ ಇದೆ ಅಂತ. ಲೆಕ್ಕ ಇದೆ ಅದು, ಯಾರು ಬೇಕಾದರೂ ಬಳಸ್ಕೋಬೋದು. ಮರುದಿನ ಹುಡುಗ ಬಂದು, ಊಟ ಇದೆಯಾ ಅಂತ ಕೇಳಿದಾಗ ಆ ಚೀಟಿ ತೆಗೆದ, ಕೊಟ್ಟ ಅವನಿಗೆ, ಇನ್ಯಾರೋ ದುಡ್ಡು ಕಟ್ಟಿದ್ದು ಅಂತ. ಎಷ್ಟು ಸಂತೋಷ ಆಯ್ತು ಗೊತ್ತಾ ನನಗೆ. ಬರೀ ನಮಗೋಸ್ಕರ ಬದುಕೋದಲ್ಲ ಸ್ವಾಮಿ, ಇಟ್ಕೊಳ್ಳಿ, ಇನ್ನೊಂದು ಯಾರಿಗಾದರೂ ಕೊಡಿ. 1 ಫಾರ್ ಮೀ, 1 ಫಾರ್ ದ ವಾಲ್ ನನ್ನ ಜೀವನದಲ್ಲಿ ಬಹುದೊಡ್ಡ ಗುರಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ನಿನಗೊಂದು ಇನ್ನೊಂದು. ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ ಸ್ವಾಮಿ ನಾವು, ಮುತ್ತುಗದೆಲೆ ಹಚ್ಚಬೇಕು. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರ, ರೈತರು ತಂದು ಹಾಕ್ಬೇಕು ನಮ್ಮ ಮನೆಯಲ್ಲಿ, ಈ ಮುತ್ತುಗದೆಲೆ ತಂದು ಹಾಕ್ಬೇಕು. ಊಟ ಎಲ್ಲ ಮುತ್ತುಗದೆಲೆಯಲ್ಲಿ ಮಾಡ್ಬೇಕು. ಬಾಳೆ ಎಲ್ಲ ಸಿಗಲ್ಲ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಅವಾಗ ಈ ದಂಟಿನ ಶಿಬಿರ ತಂದು ಜೋಡಿಸಿ ಜೋಡಿಸಿ ಎಲೆ ಮಾಡ್ಕೋಬೇಕು. ನಮ್ಮ ಅಜ್ಜ ಹೇಳೋರು, ನಿನಗೊಂದು ಇನ್ನೊಬ್ರಿಗೊಂದು, ನಿನಗೊಂದು ಇನ್ನೊಂದೊಂದು ಮಾಡಬೇಕು. ದಿನಾಲು ಮಾಡಬೇಕು, ಎರಡು ಎರಡು ಎಲೆ ಮಾಡ್ಕೋಬೇಕು ನಾವು, ಒಂದು ನಿನಗೆ ಇನ್ನೊಬ್ರು ಮತ್ತೊಬ್ಬರಿಗೆ. ಮನೆಗೆ ಅತಿಥಿಗಳು ಬರ್ತಾರಲ್ಲ ಅವ್ರಿಗೊಂದು ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು ಅದನ್ನು. ಹೀಗೆ ಬದುಕಿದಾಗ ಬರೀ ತನಗೆ ಬದುಕೋದು ಬೇಡ, ಇನ್ನೊಬ್ರಿಗೋಸ್ಕರ ಒಂಚೂರು ಬದುಕಬೇಕು ಅಂತ ಕಲಿಸ್ತಲ್ಲ ಪಾಠ ನನಗಿನ್ನೂ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. 1 ಫಾರ್ ಮೀ, 1 ಫಾರ್ ದ ವಾಲ್. ಹಾಗೆ ನಾವು ಬದುಕಿದಾಗ ಏನೇ ಪಡ್ಕೊಂಡಾಗ 1 ಫಾರ್ ಮೀ, 1 ಫಾರ್ ದ ವಾಲ್ ಅಂತ ಅನ್ನೋ ಹಾಗೆ ಆಗಬಾರ್ದೆ. ಆದರೆ ಜಗತ್ತೆಷ್ಟು ಚೆನ್ನಾಗಿರುತ್ತಲ್ಲ.

0: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2,03,00,000 ಯುವ ಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟ್ರಕ್ಕೆ ಮಾದರಿಯಾದರು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟ್ರಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2,03,00,000 ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5,58,00,000 ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪ ಪಟ್ಟಣದಲ್ಲಿ 4

0: ಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1,20,00,000 ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ ನಮ್ಗೆ. ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟಿ. ನನಗೆ ವಯಸ್ಸಾಗೈತೆ. ತಿಂಗಳಿಗೆ 2,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ. ಎಲ್ಲಕ್ಕೂ ಉಪಯೋಗ ಆಯ್ತು ನನಗೆ ಅಂತ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
6: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೇವೆ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25,00,000 ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ್ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ

0: ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ್ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2 ಕೋಟಿ 3 ಲಕ್ಷ ಯುವ ಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122ರ ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ವಿಶ್ವ ಪರಿಧಿಯದೆಲ್ಲೋ
5: ಸೂರ್ಯಚಂದ್ರರಿನಾಚೆ
4: ವಿಶ್ವಕೇಂದ್ರವು ನೀನೆ
5: ನೀನ್ ಎಣಿಸಿದೆಡೆಯೇ
4: ನಿಶ್ವಸಿತ ಸಂಬಂಧ
5: ನಿನಗಂ ದಿಗಂತಕಂ
4: ಪುಷ್ಪವಾಗಿರು ನೀನು ಮಂಕುತಿಮ್ಮ.
3: ಈ 136ನೆಯ ಮುಕ್ತಕದಲ್ಲಿ ಹಿಂದಿನ ಮುಕ್ತಕ 135ರಲ್ಲಿ ಏನು DVJ ಅವರು ಹೇಳಿದ್ರು ಅದನ್ನೇ ಮುಂದುವರಿಸ್ತಾರೆ. ಸೊ ನನಗೆ ಮತ್ತೆ ವಿಶ್ವಕ್ಕೆ, ವ್ಯಷ್ಟಿಗೆ ಮತ್ತೆ ಸಮಷ್ಟಿಗೆ ಇರುವಂತಹ ಸಂಬಂಧವನ್ನು ಕುರಿತು ಇದರಲ್ಲಿ ಮತ್ತೆ ಮುಂದಿನ ಒಂದೆರಡು ಮೂರು ಪದ್ಯಗಳಲ್ಲೂ ಕೂಡ ವಿವರಿಸ್ತಾ ಹೋಗ್ತಾರೆ. ಸೊ ನಾವು ಒಂದು ಸರ್ಕಲ್ ಅಂತ ನೋಡಿದರೆ ಅದಕ್ಕೆ ಪರಿಧಿ ಇರುತ್ತೆ, ಅಂದರೆ ಒಂದು ಸರ್ಕಂಫರೆನ್ಸ್. ಯಾವುದೇ ಒಂದು ಇದು ಚೌಕವನ್ನು ತಗೊಂಡ್ರೂ ಕೂಡ ಅದಕ್ಕೊಂದು ಪರಿಧಿ ಇರುತ್ತೆ ಅಲ್ವಾ, ಅದಕ್ಕೊಂದು ಪರಿಧಿ. ಇದು ಬಾರ್ಡರ್ಸ್. ಬಾರ್ಡರ್ಸ್ ಒಂದಿರುತ್ತೆ, ಸೆಂಟರ್ ಒಂದಿರುತ್ತೆ. ಸೊ ಈಗ ವಿಶ್ವ ಅನ್ನುವಂಥ ಒಂದು ವೃತ್ತ ಅಥವಾ ಗೋಲ ಅಥವಾ ಒಂದು ಕ್ರಿಯೇಷನ್, ಒಂದು ಆಕಾರ ಇದೆ ಅಂತ ಅಂದ್ಕೊಂಡ್ರೆ ಅದರ ಪರಿಧಿಯನ್ನು ಹೇಗೆ ಹುಡ್ಕೋಣ ನಾವು? ಈಗ ನಾವು ಒಂದು ಬೋರ್ಡ್ ಮೇಲೆ ಅಥವಾ ಒಂದು ಬುಕ್ಕಲ್ಲಿ ಒಂದು ಸರ್ಕಲ್ ಬರೆದ್ರೆ ಆ ಸರ್ಕಲ್ಗೆ ನೋಡಪ್ಪ ಇಲ್ಲಿಂದ ಇಲ್ಲಿಗೆ ಇದು ಬಾರ್ಡರ್ ಅಂತ ಅನ್ಬೋದು. ABCD ಅಂತ ಒಂದು ಸ್ಕ್ವೇರ್ ಬರೆದ್ರೆ ಅದು ABCD ಇಷ್ಟು ಸ್ಕ್ವೇರ್ ಅಂತ ಅನ್ಬೋದು. ನಮ್ಮ ಮನೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆ, ಕಾಂಪೌಂಡ್ ಇರೋಷ್ಟು ನಮ್ಮ ಮನೆ, ಹೊಲ ನಮ್ಮ ಫೆನ್ಸ್ ಹಾಕಿರೋಷ್ಟು ನಮ್ಮ ಹೊಲ. ಸೊ ಈ ಊರು ಹಂಗೆ ದೊಡ್ಡದು ಮಾಡ್ತಾ ಹೋಗೋಣ. ಈ ದೇಶ, ಭಾರತ ದೇಶ ಇಷ್ಟು, ಏಷ್ಯಾ ಖಂಡ ಇಷ್ಟು, ಹಂಗೆ ದೊಡ್ಡ ಭೂಮಿ ಇಷ್ಟು, ಹಂಗೆ ದೊಡ್ಡದು ಮಾಡ್ತಾ ಹೋದಷ್ಟು ಕೂಡ ನಾವು ಭೂಮಿಯನ್ನು ದಾಟಿ ಸೂರ್ಯಮಂಡಲಕ್ಕೆ ಹೋಗ್ಬೋದು, ಸೂರ್ಯಮಂಡಲವನ್ನು ದಾಟಿ ಇನ್ನದಷ್ಟೋ ಇದಕ್ಕೆ ಹೋಗ್ಬೋದು, ಈಗ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತೀವಿ. ಸೊ ಹೀಗೆ ಆ ಪರಿಧಿ ಅನ್ನೋದು ವಿಶ್ವಕ್ಕೆ ಇಲ್ಲವೇ ಇಲ್ಲ, ಅದೆಲ್ಲೋ

ಎಲ್ಲಿದೆ ಅದು ಪರಿಧಿ, ಅದು ನಮಗೆ ಗೊತ್ತೇ ಇಲ್ಲ. ಆದರೆ ನಾನೆಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ. ಆ ಪರಿಧಿ ಎಲ್ಲಾದರೂ ಆಗ್ಬಿಡ್ಲಿ, ನೀನು ಇಲ್ಲಿದೆಯಲ್ವಾ, ಸೊ ನೀನು ಇದರ ಕೇಂದ್ರ ಅಂತ ನಿನ್ನನ್ನು ನೀನು ಭಾವಿಸ್ಕೋ. ನೀನೆಲ್ಲಿ ಎಣಿಸ್ಕೋತೀಯೋ ಅಲ್ಲೇ ನೀನು ಕೇಂದ್ರ. ಅಂಚಿನಲ್ಲಿರೋದು ಅನ್ನೋದಕ್ಕೆ ನಾವು ನಮ್ಮ ಸಾಧಾರಣ ವ್ಯಾವಹಾರಿಕ ಭಾಷೆಯಲ್ಲಿ ಅದನ್ನು ಹೇಳುವಾಗ ಒಂದೆರಡು ಮೂರು ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಅಂಚಿನಲ್ಲಿರೋದು ಅಂದರೆ ಎಲ್ಲೋ ದೂರದಲ್ಲಿರೋದು ಅಂತ ಅಲ್ಲ, ಅವರೆಲ್ಲೋ ಅಂಚಿನಲ್ಲಿದ್ದಾರಪ್ಪ, ನಾವು ಕೇಂದ್ರದಲ್ಲಿದ್ದೀವಿ. ಈಗ ಬೆಂಗಳೂರಿನಲ್ಲಿರೋರು ಹೇಳ್ಕೋತಾರೆ ನಾವು ರಾಜಧಾನಿಯಲ್ಲಿದ್ದೀವಿ, ನಾವು ಮುಖ್ಯ ಸ್ಥಾನದಲ್ಲಿದ್ದೀವಿ. ಕೋಟೆಯಲ್ಲಿರೋರು ಅವರೆಲ್ಲ ದೂರದಲ್ಲಿದ್ದಾರೆ ಅವರು. ಹಾಗೆ ದೆಹಲಿಯಲ್ಲಿರೋರು ಹೇಳ್ಕೊಡ್ತೇವೆ ನಾವು ರಾಷ್ಟ್ರದ ಕೇಂದ್ರದಲ್ಲಿದ್ದೀವಿ, ರಾಜಧಾನಿಯಲ್ಲಿದ್ದೀವಿ. ಬೇರೆಯವರೆಲ್ಲ ಪೆರಿಫೆರಿಯಲ್ಲಿದ್ದಾರೆ. ಸೊ ಹಾಗೆ ಪೆರಿಫೆರಿ ಅಥವಾ ಪರಿಧಿಯಲ್ಲಿರೋವಂಥದ್ದು ಅಂತಂದರೆ ಅದು ದೂರದಲ್ಲಿರೋವಂಥವ್ರು ಅಂತ. ಅದಕ್ಕೋಸ್ಕರನೇ ಈಗ ಯಾರು ಹಿಂದುಳಿದವರು ಅಂತ ನಾವು ಹೇಳ್ತೀವೋ ಅವರನ್ನು ಮಾರ್ಜಿನಲೈಸ್ಡ್ ಅಂತ ಹೇಳ್ತೀವಿ. ಅಂದರೆ ಅವರನ್ನು ಬೇಕಂತ ನಾವು ದೂರ ಇಟ್ಬಿಟ್ಟಿದ್ದೀವಿ ಅನ್ನೋ ಭಾವನೆಯನ್ನು ಹೊರಹಾಕುತ್ತದೆ. ಸೊ ಹಾಗೆ ನಿನ್ನನ್ನು ನೀನು ಈ ವಿಶ್ವದಲ್ಲಿ ಪರಿಗಣಿಸ್ಕೊಳ್ಳುವಾಗ ನೀನೆಲ್ಲೋ ಪರಿಧಿಯಲ್ಲಿದೆಯಾ ಅಂತ ಅನ್ಕೋಬೇಡ. ನೀನು ಕೇಂದ್ರದಲ್ಲೇ ಇದೆಯಾ, ನೀನು ಎಲ್ಲಿದೆಯೋ ಅದೇ ಕೇಂದ್ರ. ಸೊ ಹಾಗೆ ಆ ಕೇಂದ್ರದಲ್ಲಿಯೇ ಇರುವಂತಹ ಅತಿ ಮುಖ್ಯವಾದಂತಹ ಭಾಗ ನೀನು ವಿಶ್ವಕ್ಕೆ, ಎಲ್ಲೋ ಅಂಚಿನಲ್ಲಿಲ್ಲ ನೀನು, ಯಾವುದೋ ಹೊರಗುಳಿಸಲ್ಪಟ್ಟಂಥ ವ್ಯಕ್ತಿಯಲ್ಲ. ಯು ಆರ್ ನಾಟ್ ಮಾರ್ಜಿನಲೈಸ್ಡ್, ಯು ಆರ್ ದಿ ಸೆಂಟರ್ ಆಫ್ ದಿ ಯೂನಿವರ್ಸ್. ಸೊ ಇದು ಯಾಕೆ ಹೀಗೆ ಅಂತಂದರೆ ಡಿ ವಿ ಜಿಯವರು ಹೇಳ್ತಾರೆ, ನಿನಗೆ ಮತ್ತು ವಿಶ್ವಕ್ಕೆ ಇರೋಂಥ ಸಂಬಂಧ ಅಂತಿಂಥದ್ದಲ್ಲ, ನಿಶ್ವಸಿತ ಸಂಬಂಧ. ನಿಶ್ವಾಸ ಅಂದರೆ ಉಸಿರಾಟ. ಉಸಿರಾಡೋದು ಹೇಗೆ ಜೀವಕ್ಕೆ ಅತಿ ಮುಖ್ಯವೋ ಹಾಗೆ ಅಷ್ಟೇ ಮುಖ್ಯವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಅದು ಪರಸ್ಪರರಲ್ಲಿ ಪೂರಕವಾದಂತಹ ಶಕ್ತಿಯನ್ನು ಉತ್ಪನ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಷ್ಟು ಬಹಳ ಮುಖ್ಯವಾದಂತಹ ಮೂಲಭೂತವಾದಂತಹ ಪ್ರೇರಕವಾದಂತಹ ಸಂಬಂಧ ನಿನಗೆ ಮತ್ತು ವಿಶ್ವಕ್ಕೆ ಇದೆ. ಸೊ ಹಾಗಾಗಿ ಆ ವಿಶ್ವದಲ್ಲಿ ನೀನು ಎಲ್ಲೇ ಇದ್ದೀ, ಯಾವುದೋ ಮೂಲೆಯಲ್ಲಿದ್ದೀನಿ ಅಂತೆಲ್ಲ ಅನ್ಕೋಬೇಡ. ಇಡೀ ವಿಶ್ವಕ್ಕೆ ನೀನೇ ಕೇಂದ್ರ ಅನ್ನೋದನ್ನು ಭಾವಿಸ್ಕೋ ಅಂತ. ಈ ನಿಶ್ವಸಿತ ಅನ್ನೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ರೀತಿ ಮಾಡ್ಕೋಬೋದು. ಲೈವ್, ಅಲೈವ್, ಯಾವುದೋ ಒಂದು ಸಂಬಂಧ ಅದು ಹಾಳು ಬಿದ್ದಿರೋಂಥ ಸಂಬಂಧ ಅಲ್ಲ, ಅದು ಜೀವಂತವಾಗಿರುವಂಥ ಸಂಬಂಧ. ಹೇಗೆ ಉಸಿರಾಟ ನಮ್ಮ ಶರೀರಕ್ಕೆ ಜೀವವನ್ನು ತುಂಬುತ್ತಾ ಇದೆಯೋ ಹಾಗೆ ಆ ಜೀವಂತ ಶಕ್ತಿಯನ್ನು ಹೊರಗೆ ಹಾಕೋ ರೀತಿಯಲ್ಲಿ ನಿನಗೆ ಮತ್ತು ಪ್ರಪಂಚಕ್ಕೆ ಇರುವಂಥ ಸಂಬಂಧ ಇದೆ. ಇದು ನಮಗೆ ಹೊರ ಪ್ರಪಂಚದಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ, ಭೌತಿಕ ಪ್ರಪಂಚದಲ್ಲಿ. ಯಾಕೆ ನಾನು ಮಾಡುವಂತಹ ಎಲ್ಲ ಕ್ರಿಯೆಗಳಿಗೂ ವಿಶ್ವದಿಂದಲೇ ನನಗೆ ಚೈತನ್ಯ ಸಿಗ್ತಾ ಇದೆ. ನನಗೆ ಆಹಾರ ಸಿಕ್ಕಬೇಕಾದ್ರೆ ವಿಶ್ವದ ಬೆಳೆದಿರೋಂಥ ಆಹಾರವನ್ನು ನಾನು ಸೇವಿಸಿದಾಗಲೇ ನನಗೆ ನನ್ನ ದೇಹಕ್ಕೆ ಶಕ್ತಿ ಬರುವಂಥದ್ದು. ಸೊ ನಾನು ಇರಬೇಕಾದ್ರೆ ವಿಶ್ವದಲ್ಲಿರೋಂಥದ್ದು ಬೇಕು. ಸೊ ಅದು ಒಂದು ರೀತಿಯ ಭೌತಿಕವಾದಂಥ ಸಂಬಂಧ. ಹಾಗೆ ವಿಶ್ವವನ್ನು ನಾನು ನನ್ನ ಕ್ರಿಯೆಗಳಿಂದ ಹೆಚ್ಚು ಮಾಡ್ತಾ ಹೋಗ್ತೀನಿ. ನಾನು ಗಿಡಗಳನ್ನು ಬೆಳೆಸ್ತೀನಿ, ನಾನು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತೀನಿ, ನಾನು ಇನ್ನೊಂದೇನೋ ಪರಿಸರವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡ್ತೀನಿ. ಸೊ ನನ್ನಿಂದ ವಿಶ್ವಕ್ಕೆ, ವಿಶ್ವದಿಂದ ನನಗೆ ಉಸಿರಾಟ ನನ್ನ ಶರೀರದ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಹೇಗೆ ಆ ಒಳ ಹೊರಗುಗಳಿರುತ್ತೋ ಹಾಗೆ ನನ್ನಿಂದ ವಿಶ್ವಕ್ಕೆ, ವಿಶ್ವದಿಂದ ನನಗೆ, ಎರಡೂ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾದಂಥ ಸಂಬಂಧ ಭೌತಿಕ ಪ್ರಪಂಚದಲ್ಲಿ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲದೆ ಈ ಸಂಬಂಧ ಅನ್ನುವಂಥದ್ದು ಕೇವಲ ಭೌತಿಕವಲ್ಲ, ಅದು ಭಾವನಾತ್ಮಕವೂ ಕೂಡ. ಸೊ ನನಗೆ ನನ್ನ ಮನಸ್ಸಿನಲ್ಲಿ ಸ್ಫುರಿಸುವಂಥ ಅದೆಷ್ಟೋ ಭಾವನೆಗಳು, ಅದೆಷ್ಟೋ ಸಂತೋಷದ ಸಮಯಗಳು, ಆನಂದ ಅಂತ ನಾವೇನು ಹೇಳಿದ್ವಿ, ಸತ್ ಚಿತ್ ಆನಂದದ ಒಂದು ಪರಿಕಲ್ಪನೆ ಏನು ನಾವು ತಗೊಂಡ್ವಿ. ಸೊ ಆ ಆನಂದದ ಕ್ಷಣಗಳನ್ನು ನಾನು ಅನುಭವಿಸುವಂಥದ್ದು ಕೂಡ ವಿಶ್ವದಲ್ಲಿರುವಂತಹ ಅನೇಕ ವಿಚಾರಗಳನ್ನು ನನ್ನ ಮನಸ್ಸಿನ ಒಳಗಡೆ ನಾನು ತಗೊಂಡಾಗ. ಸೊ ಹಾಗೆ ಭೌತಿಕವಾಗಿ ಭಾವನಾತ್ಮಕವಾಗಿ ನನಗೆ ಮತ್ತು ವಿಶ್ವಕ್ಕೆ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಆ್ಯಂಡ್ ಇಟ್ ಈಸ್ ನಾಟ್ ಎ ಡೆಡ್ ರಿಲೇಶನ್ಶಿಪ್. ಅದು ನಿಶ್ಚೇತನವಾದಂತಹ ಸಂಬಂಧ ಅಲ್ಲ, ಸಜೀವವಾದಂತಹ ಸಂಬಂಧ, ನಿತ್ಯವೂ ಹೆಚ್ಚುತ್ತಾ ಹೋಗುವಂಥ ಸಂಬಂಧ. ಅದಕ್ಕೆ ಅದು ನಿಶ್ವಸಿತ ಸಂಬಂಧ. ಕಳೆದ ಮುಕ್ತಕದಲ್ಲಿ ಡಿ ವಿ ಜಿ

0: ಅವರು ನೀನು ವಜ್ರವಾಗು ಸಿಡಿಲಾಗು ಅಂತ ಹೇಳಿದರು ಅಲ್ವಾ. ಈಗ ಅದೇ ರೀತಿಯ ಇನ್ನೊಂದು ಸುಂದರವಾದಂಥ ಪರಿಕಲ್ಪನೆಯನ್ನು ಕೊಡ್ತಾರೆ, ಪುಷ್ಪವಾಗಿರು ನೀನು ಮಂಕುತಿಮ್ಮ. ಸೊ ನಿನ್ನ ಒಳಗಿರುವಂತಹ ಶಕ್ತಿ ಅದು ಕೇವಲ ಸಿಡಿಲಿನಂತೆ ಉರಿದು ಬಿದ್ದು ಇನ್ನೊಂದನ್ನು ಧ್ವಂಸ ಮಾಡೋದು ಅಷ್ಟೇ ಅಲ್ಲ, ನಿನ್ನೊಳಗಡೆ ಇರುವಂಥ ಶಕ್ತಿ ಹೂವಿನ ರೀತಿಯಲ್ಲಿ ನಿನ್ನ ಶಕ್ತಿಯನ್ನು ಎಲ್ಲೆಡೆ ಪಸರಿಸುವಂತಾಗಲಿ, ಆ ಶಕ್ತಿಯಿಂದಲೇ ಪ್ರಸಾರವೂ ಆಗಬೇಕು. ಪ್ರಸಾರ ಯಾವುದಾಗಬೇಕು? ಶಕ್ತಿಯೇ ಪ್ರಸಾರವಾಗಬೇಕು. ಹೂವು ತಾನು ಒಂದೇ ಕಡೆ ಇರುತ್ತೆ, ಆ ಹೂವಿನಲ್ಲಿರುವಂತಹ ಪರಿಮಳ, ಆ ಪರಿಮಳ ಯಾವ ಒಂದು ಮಾಲಿಕ್ಯೂಲ್ಸ್ನಲ್ಲಿರುತ್ತೋ ಆ ಮಾಲಿಕ್ಯೂಲ್ಸ್ ಬೇರೆ ಬೇರೆ ಕಡೆ ಹೋಗೋದರಿಂದ ಪರಿಸರ, ಇಡೀ ಪರಿಸರವೇ ಪರಿಮಳಿತವಾಗುತ್ತೆ. ಹಾಗೆ ನಿನ್ನ ಒಳಗಿರುವಂತಹ ಶಕ್ತಿ ಕೇವಲ ವಜ್ರದಂತೆ ಕಠೋರ ಅಥವಾ ಗಟ್ಟಿ ಅಥವಾ ನಿಷ್ಠೂರ ಅಂತ ಮಾತ್ರ ಅಲ್ಲ, ಎಲ್ಲ ಕಡೆ ಒಳ್ಳೆಯತನವನ್ನು ಹರಡಿಸುವಂತಹ ಪುಷ್ಪವೂ ಕೂಡ ಆಗಬಲ್ಲದು. ಸೊ ಆ ರೀತಿಯಲ್ಲಿ ಈ ಎರಡು ನಮ್ಮ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ನೀನು ಗಟ್ಟಿಯಾಗೂ ಇರಬೇಕು ಅಂತ ಹೇಳ್ತಾರೆ, ಅದರ ಜೊತೆಗೆ ಆ ಶಕ್ತಿಯನ್ನೇ ಬಳಸಿ ನೀನು ಮೆದುವಾಗೂ ಇರಬೇಕು ಅಂತ ಹೇಳ್ತಾರೆ, ಮುದವನ್ನು ಕೊಡಬೇಕು ಪ್ರಪಂಚಕ್ಕೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗೆ ನಮ್ಮೊಳಗಡೆ ಇರುವಂತಹ ಆ ಶಕ್ತಿಯನ್ನು ನಾವು ಗುರುತಿಸ್ಕೊಂಡು ಆ ಶಕ್ತಿಯನ್ನು ಸಕಾರಾತ್ಮಕವಾಗಿ ನಮ್ಮ ಸುತ್ತಮುತ್ತ ನಾವು ಹಂಚ್ತಾ ಹೋದರೆ ಆಗ ಎಲ್ಲ ಕಡೆ ಆ ರೀತಿಯ ಒಂದು ಸುಮಧುರವಾದಂಥ ಭಾವನೆಯನ್ನು ನಾವು ಹುಟ್ಟಾಕೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 122 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಧರ್ಮಾತೀತ ಸೀಮಾತೀತ ಹೋಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಧರ್ಮಾತೀತ ಸೀಮಾತೀತ ಓಣಂ ಹಬ್ಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವರ ಸ್ವಂತ ನಾಡು ಕೇರಳಂ ತನ್ನ ಪ್ರಾಕೃತಿಯ ಸೌಂದರ್ಯಕ್ಕೆ, ತೆಂಗು, ಕೃಷಿ ಮತ್ತು ವೈವಿಧ್ಯಮಯ ಜೀವನ ಕ್ರಮಕ್ಕೆ ಹೆಸರುವಾಸಿ. ಇಲ್ಲಿನ ಸಾಂಸ್ಕೃತಿಕ ಆಚರಣೆ ಸೊಗಡು ಅಷ್ಟೇ ಪ್ರಸಿದ್ಧ. ವೈವಿಧ್ಯಮಯ ಈ ಸಿರಿವಂತಿಕೆಯ ಕಿರೀಟಕ್ಕೆ ಕಳಶವಿಟ್ಟಂತೆ ಇರುವ ಪರ್ವವೇ ಓಣಂ. ಮೂಲತಃ ಧಾರ್ಮಿಕ ಆಚರಣೆಯಾಗಿದ್ದರೂ ಎಲ್ಲ ಮಲಯಾಳಿಗಳ ಅಸ್ಮಿತೆ, ಪರಂಪರೆ, ಭ್ರಾತೃತ್ವ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಓಣಂ ಬೆಳೆದು ನಿಂತಿದೆ. ಮಲಯಾಳಂ ಕ್ಯಾಲೆಂಡರ್ನ ಚಿಂಗ ಮಾಸದಲ್ಲಿ ಆಚರಿಸಲಾಗುವ ಓಣಂ ಮೂಲತಃ ಸುಗ್ಗಿ ಹಬ್ಬ. ಕೇರಳದಲ್ಲಿ ಮಳೆಗಾಲದ ಉತ್ತುಂಗದ ತಿಂಗಳಾದ ಕರ್ಕಿಡಕಮ್ಮನ್ನು ಕಷ್ಟ ಕೊರತೆಯ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಭಾರಿ ಮಳೆಗಾಲ ಮುಗಿದು ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತ ರೈತರು ತಾವು ಬೆಳೆದ ಭತ್ತದ ಫಲವನ್ನು ಕಟಾವು ಮಾಡಿ ಮನೆಗೆ ತುಂಬಿಸಿಕೊಳ್ಳುವ ಸಮೃದ್ಧಿಯ ಸಂಕೇತ ಓಣಂ ಹಬ್ಬ. ಪ್ರಕೃತಿಯನ್ನು ಆರಾಧಿಸಿ ಸಂಭ್ರಮಿಸುವ ಪ್ರತೀಕವಾಗಿ ಈ ಹಬ್ಬದ ಆಚರಣೆ ರೂಪುಗೊಂಡಿದೆ. ಓಣಂ ಬಗ್ಗೆ ಇರುವ ಬಹು ಜನಪ್ರಿಯ ಪೌರಾಣಿಕ ಕಥೆಯೆಂದರೆ, ಮಹಾವಿಷ್ಣುವು ವಾಮನನಾಗಿ ಬಂದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದುದು. ವಾಮನನು ಮಹಾಬಲಿಯನ್ನು ಪಾತಾಳಕ್ಕೆ ತಳ್ಳುವ ಮುನ್ನ ವರ್ಷಕ್ಕೊಮ್ಮೆ ಆತನ ನೆಚ್ಚಿನ ಪ್ರಜೆಗಳನ್ನು ನೋಡಲು ಭೂಮಿಗೆ ಬರಬಹುದು ಎನ್ನುವ ವರವನ್ನು ಪಡೆಯುತ್ತಾನೆ. ಮಹಾಬಲಿಯು ಪಾತಾಳ ಲೋಕದಿಂದ ಹೀಗೆ ಭೂಮಿಗವ ತರಿಸುವ ದಿನವೇ ತಿರುಓಣಂ. 10 ದಿನ ಕಾಲ ಓಣಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹಂತಂ ನಕ್ಷತ್ರ ದಿನದಿಂದ ಪ್ರಾರಂಭವಾಗುವ ಈ ಆಚರಣೆ 10ನೇ ದಿನವಾದ ತಿರು ಓಣಂನಂದು ಕೊನೆಗೊಳ್ಳುತ್ತದೆ. ಈ 10 ದಿನ ಕೇರಳಂನ ಪ್ರತಿಯೊಂದು ಮನೆಯು ಹೊಸ ವರ್ಚಸ್ಸಿನಿಂದ ಕಂಗೊಳಿಸುತ್ತಾ ಎಲ್ಲೆಡೆ

ಸಂಭ್ರಮದ ವಾತಾವರಣ. ಓಣಂ ಹಬ್ಬದ ಆಕರ್ಷಕ ವಿಧಿಗಳಲ್ಲಿ ಪೂಕುಳಂಗೆ ವಿಶಿಷ್ಟ ಸ್ಥಾನ. ಇದು ವಿವಿಧ ಹೂವುಗಳು ಮತ್ತು ಹೂವಿನ ಎಸಳುಗಳಿಂದ ವೃತ್ತಕಾರವಾಗಿ ಹಾಕಲಾಗುವ ರಂಗೋಲಿ. ಮಹಾಬಲಿಯನ್ನು ಸ್ವಾಗತಿಸಲು ಮನೆಯಂಗಳದಲ್ಲಿ ಬಗೆ ಬಗೆಯ ತಾಜಾ ಹೂವುಗಳಿಂದ ಅದ್ಭುತವಾದ ರಂಗೋಲಿ ಬಿಡಿಸಲಾಗುತ್ತದೆ. ಇದು ಪ್ರಕೃತಿಯ ಸೌಂದರ್ಯವನ್ನು, ಹೂಗಳ ವರ್ಣ ಮತ್ತು ಚಂದವನ್ನು ಮನೆಗಳ ಬಾಗಿಲಿಗೆ ತರುವ ಅನನ್ಯ ಕಲೆ. 10 ದಿನಗಳ ಕಾಲ ಪ್ರತಿದಿನವೂ ಹೂಗಳ ಒಂದೊಂದು ಹೊಸ ಪದರಗಳನ್ನು ಸೇರಿಸುತ್ತಾ ಹೋಗಲಾಗುತ್ತದೆ. ಅಂತಮ್ನ ದಿನ ಸಣ್ಣದಾಗಿ ಶುರುವಾಗುವ ಪೂಕಳಂ, ಕೊನೆಯ ದಿನವಾದ ತಿರುಹೋಣಂ, ತಿರುಹೋಣಂ ಹೊತ್ತಿಗೆ ಬೃಹತ್ ಸುಂದರವಾದ ಕಲಾಕೃತಿಯಾಗಿ ರೂಪುಗೊಳ್ಳುತ್ತದೆ. ಓಣಂನ ಅತ್ಯಂತ ಪ್ರಮುಖ ಮತ್ತು ಎಲ್ಲರೂ ನಿರೀಕ್ಷಿಸುವ ಹಂತವೆಂದರೆ ಓಣಸದ್ಯ. ಇದು ಬಾಳೆ ಎಲೆಯಲ್ಲಿ ಬಡಿಸುವ ಸಾಂಪ್ರದಾಯಿಕ, ರುಚಿಕರ ಮತ್ತು ವಿವಿಧ ಖಾದ್ಯಗಳಿರುವ ಮೃಷ್ಟನ್ನ ಭೋಜನ. ನಿಸ್ಸಂಶಯವಾಗಿ ಹೊಟ್ಟೆಯನ್ನು ತುಂಬಿಸುವುದರ ಜೊತೆಗೆ ಸಮತೋಲಿತ ಪೋಷಕಾಂಶಗಳ ಹಗರವು ಓಣಸದ್ಯದಲ್ಲಿ ಅಡಕವಾಗಿದೆ. ಅನ್ನ, ಪರಿಪ್ಪು, ಸಾಂಬಾರ್, ರಸಂ, ಹವಿಯಲ್, ತೋರನ್, ಪಚ್ಚಡಿ, ಕಿಚಡಿ, ಕಾಳನ್, ಓಲನ್, ಪಪ್ಪಡಂ, ಬಾಯಕ್ಕ ಮತ್ತು ತರವಿವಾರಿ ಉಪ್ಪೇರಿ ಈ ಊಟದ ಪ್ರಮುಖ ಖಾದ್ಯಗಳು. ಷಡ್ರಸಗಳ ಮಿಳಿತದ ರುಚಿಕರ ಭೋಜನಕ್ಕೆ ಓಣಸದ್ಯ ಹೆಸರುವಾಸಿ. ಕೊನೆಯಲ್ಲಿ ಬಡಿಸುವ ಬಿಸಿ ಸಿಹಿ ಪಾಯಸವು ಊಟದ ರುಚಿಯನ್ನು ಪರಿಪೂರ್ಣಗೊಳಿಸುತ್ತದೆ. ಹದ ಪ್ರದಾಮಸ್ ಬೆಲ್ಲ ಮತ್ತು ತೆಂಗಿನ ಹಾಲಿನಿಂದ ಮಾಡಿದ್ದು ಮತ್ತು ಪಾಲ್ಕಾಯಸ ಹಾಲಿನ ಪಾಯಸ ಕೇರಳಿಗರ ಅಚ್ಚುಮೆಚ್ಚಿನ ಸಿಹಿ ತಿನಿಸುಗಳು. ಹಬ್ಬದ ದಿನದಂದು ಧರಿಸುವ ಸಾಂಪ್ರದಾಯಿಕ ಉಡುಪು ಓಣಂನ ಸಾಂಸ್ಕೃತಿಕ ಮೆರುಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಹಿಳೆಯರು ಕಸವು ಸೀರೆ, ಅಂದರೆ ಬಿಳಿ ಅಥವಾ ಕೆನೆ ಬಣ್ಣದ ಜರಿ ಹಂಚಿನ ಸೀರೆ ಉಟ್ಟರೆ, ಪುರುಷರು ಕಸವು ಮುಂಡು, ಚಿನ್ನದ ಹಂಚಿನ ಬಿಳಿಪಂಚೆ ಮತ್ತು ಅಂಗಿ ಧರಿಸುತ್ತಾರೆ. ಓಣಂ ಬಂತೆಂದರೆ ಇಡೀ ಕೇರಳ ಈ ಬಿಳಿ ಬಣ್ಣದ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸುತ್ತದೆ. ಓಣಂ ಹಬ್ಬದ ರೋಮಾಂಚಕ ಆಕರ್ಷಣೆ ವಲ್ಲಂಕಳಿ ಅರ್ಥಾತ್ ಹಾವು ದೋಣಿ ಸ್ಪರ್ಧೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ದೊಡ್ಡ ಫ್ಯಾನ್ ಬೇಸ್ ಇರುವ, ಪ್ರಕೃತಿ ರಮಣೀಯವಾದ ಹಿನ್ನೀರಿನ ತಾಣದಲ್ಲಿ ನಡೆಯುವ ಈ ಸ್ಪರ್ಧೆಯನ್ನು ನೋಡಲು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. 100ಕ್ಕೂ ಹೆಚ್ಚು ನಾವಿಕರು ಲಯಬದ್ಧವಾಗಿ ಹುಟ್ಟು ಹಾಕುತ್ತಾ ಹಾಡು ಹೇಳುತ್ತಾ ನೀರನ್ನು ಸೀಳಿಕೊಂಡು ಮುನ್ನುಗ್ಗುವ ದೀರ್ಘ ದೋಣಿಗಳ ಸಾಲುಗಳ ದೃಶ್ಯ ನೋಡಲೆರಡು ಕಣ್ಣು ಸಾಲದು. ಪುಲಿಕಳಿ ಅಂದರೆ ಹುಲಿ ಕುಣಿತ ಓಣಂನ ಮತ್ತೊಂದು ಆಕರ್ಷಣೆ. ಮೈಗೆ ಹುಲಿಯ ಬಣ್ಣ ಬಳಿದುಕೊಂಡು ಡ್ರಮ್ಸ್ ಮತ್ತು ಡಿಜೆ ಸದ್ದಿನ ತಾಳಕ್ಕೆ ಹೆಜ್ಜೆ ಹಾಕುವ ಕಲಾವಿದರು ಬೀದಿಗಳಲ್ಲಿ ಕುಣಿಯುತ್ತಾ ನೋಡುಗರನ್ನು ರಂಜಿಸುತ್ತಾರೆ. ಮಹಿಳೆಯರು ಸಾಂಪ್ರದಾಯಿಕವಾಗಿ ವೃತ್ತಕಾರವಾಗಿ ನಿಂತು ಚಪ್ಪಾಳೆ ತಟ್ಟುತ್ತಾ ಆಡುವ ತಿರುವಾದಿ ರಕ್ಕಳಿ. ಈ ನೃತ್ಯವು ಅತ್ಯಂತ ಲಯಬದ್ಧ, ಕಲಾತ್ಮಕ ಮತ್ತು ನಯನ ಮನಸ್ಸಿಗೆ ಬಂಧ ನೀಡುವ ನೃತ್ಯ ಪ್ರಕಾರ. ಇದರೊಂದಿಗೆ ಕಥಕ್ಕಳಿ ನೃತ್ಯ, ನಾಟಕಗಳು, ವಾದ್ಯ ಸಂಗೀತಗಳು, ಚಂಡೆ ಮೇಳಗಳು ಹಬ್ಬದ ಸಂಭ್ರಮವನ್ನು ಮುಗಿಲೆತ್ತರಕ್ಕೇರಿಸುತ್ತವೆ. ಓಣಂ ಹಬ್ಬದ ಅತಿದೊಡ್ಡ ವಿಶೇಷತೆಯೆಂದರೆ ಅದರ ಜಾತ್ಯತೀತ ಧರ್ಮತೀತ ನಿಲುವು ಹೊಲವು. ಇದು ಕೇವಲ ಒಂದು ಧರ್ಮ ಅಥವಾ ವರ್ಗದ ಜನರು ಆಚರಿಸುವ ಹಬ್ಬವಾಗಿ ಉಳಿದಿಲ್ಲ. ಕೇರಳಂನಲ್ಲಿ ಸರ್ವರು ಈ ಹಬ್ಬವನ್ನು ಒಟ್ಟಾಗಿ ಆಚರಿಸುತ್ತಾರೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಕೇರಳಿಗರು ಈ ಹಬ್ಬವನ್ನು ತಮ್ಮ ಊರುಗಳಲ್ಲೂ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹಾಗಾಗಿ ಓಣಂ ಹಬ್ಬವೀಗ ಸೀಮಾತೀತವೂ ಹೌದು. ಆಧುನಿಕತೆಯ ಭರಾಟೆ ಮತ್ತು ಜಾಗತೀಕರಣದ ಪ್ರಭಾವದ ನಡುವೆಯೂ ಕೇರಳಿಗರು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಓಣಂ ಜ್ವಲಂತ ಸಾಕ್ಷಿ. ಪ್ರಿಯ ಕೇಳುಗರೇ, ಕೇಳಿದಲ್ಲಷ್ಟೊತ್ತು ಧರ್ಮಾತೀತ ಸೀಮಾತೀತ ಓಣಂ ಹಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಧರ್ಮತೀತ ಸೀಮಾತೀತ ಹೋಣಮಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/8/2026 ಭಾನುವಾರದಂದು ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್ ಅವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟ್ರಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಶೇ 300% ಹೆಚ್ಚಾಗಿದೆ. ಪ್ರಸ್ತುತ $100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟ್ರಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉದ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ದಿಢೀರ್ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುತ್ತಿದೆ

0: ಕೊಡುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4400ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಈ ಹಿಂದೆ ಸಂಪರ್ಕಕ್ಕೆ ಸಿಗದೇ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು, ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4C-130J ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ T20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್

ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ

0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥೈಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡಿಗುಚ್ಚ ಭಾಗ 37 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ, ಹೀಗೆ ಎಲ್ಲ ವರ್ಗದ ಜನರು ಶರಣರ ಕ್ರಾಂತಿಯಲ್ಲಿ ಜೊತೆಗೂಡಿ ತಮ್ಮ ಅನುಭವದ ನುಡಿಗಳನ್ನು ನುಡಿದದ್ದನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಸ್ತ್ರೀಯರು ಕೂಡ ತಮ್ಮ ಅನುಭವವನ್ನು ವಚನಗಳ ಮೂಲಕ ತಿಳಿಸಿರುವುದು, ಅಂದು ಮಹಿಳೆಯರಿಗೆ ಪುರುಷ ಸಮಾಜ ಎಷ್ಟು ಸ್ವತಂತ್ರವನ್ನು ನೀಡಿತ್ತು ಎನ್ನುವುದು ತಿಳಿದು ಬರುತ್ತದೆ. ಸ್ತ್ರೀಯರು ಕೂಡ ಆಧ್ಯಾತ್ಮಿಕವಾಗಿ ಉನ್ನತೀಯವಾದ ಚಿಂತನೆಯನ್ನು ಮಾಡಿರುವುದು ಅವರ ವಚನಗಳನ್ನು ಗಮನಿಸಿದಾಗ ಕಂಡುಬರುತ್ತದೆ. ಸ್ತ್ರೀ ಪುರುಷರೆನ್ನದೆ ಒಬ್ಬರಿಗೊಬ್ಬರು ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ, ಪಾರಮಾರ್ಥಿಕವಾಗಿ, ಹೀಗೆ ಎಲ್ಲ ಹಂತಗಳಲ್ಲಿ ತಮ್ಮ ಚಿಂತನೆಗಳನ್ನು ವಿನಿಮಯ ಮಾಡಿಕೊಂಡಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದಿನ ಸಮಾಜದಲ್ಲಿ ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವ ಮಾತುಗಳನ್ನು ಅನುಸರಿಸಿ ಮಹಿಳೆಯರು ದಾಂಪತ್ಯ ಧರ್ಮವನ್ನು ಒಪ್ಪಿ ಅಪ್ಪಿ ನಡೆದುಕೊಂಡಿರುವುದು ನಮಗೆ ತಿಳಿದು ಬರುತ್ತದೆ. ಹಾಗಾಗಿ ಅಂದಿನ ಸಮಾಜ ಕೌಟುಂಬಿಕವಾಗಿಯೇ ಶಾಂತವಾಗಿದ್ದನ್ನು, ಸಂತೃಪ್ತಿಯಿಂದ ಇದ್ದದ್ದನ್ನು ಕಾಣಬಹುದಾಗಿದೆ. ಸಂಸಾರ ಆಧ್ಯಾತ್ಮ ಸಾಧನೆಗೆ ತೊಡಕಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದಾರೆ. ಪ್ರಾಪಂಚಿಕ ಸುಖದೊಡನೆ ಪಾರಮಾರ್ಥದ ಸುಖವನ್ನು ಕಾಣಬಹುದು ಎನ್ನುವುದು ಅವರ ಮಾತಾಗಿತ್ತು. ಇಹದ ಬದುಕಿನ ಜೊತೆಗೆ ಪರದ ಬದುಕನ್ನು ಕಂಡುಂಡಬಹುದು ಎನ್ನುವುದು ಅವರ ದೃಷ್ಟಿಕೋನವಾಗಿತ್ತು. ಅದಕ್ಕೆ ಉದಾಹರಣೆಯಾಗಿ ಅಕ್ಕಮಹಾದೇವಿ, ಗೊಗ್ಗವ್ವೆ, ಬಂತಾದೇವಿಯಂತಹ ಶರಣೆಯರು ಪರಮಾತ್ಮನನ್ನೇ ಪತಿಯೆಂದು ವೈರಾಗ್ಯ ನಿಧಿಯಾಗಿ ಅಲೌಕಿಕ ಆನಂದವನ್ನು ಪಡೆದದ್ದನ್ನು ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಹಲವರು ಸಂಸಾರದಲ್ಲಿದ್ದು ತಮ್ಮ ಉತ್ತಮ ನಡೆ ನುಡಿ, ಆಚಾರ ವಿಚಾರ, ಸಂಸ್ಕಾರ ಸಂಸ್ಕೃತಿಯ ಮೂಲಕ ಈ ನೆಲದಲ್ಲಿಯೇ ಕೈಲಾಸದ ಅಂದರೆ ಸ್ವರ್ಗದ ಸುಖವನ್ನು ಕಂಡುಕೊಂಡಿದ್ದಾರೆ. ಇಹದಲ್ಲಿಯೇ ಪರವನ್ನು ಕಾಣದಿದ್ದಲ್ಲಿ ಇನ್ನಲ್ಲಿ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಹಾಗಾಗಿ ಶರಣೆಯರು ಸ್ವಾಭಿಮಾನದಿಂದ ಕೂಡಿದ ಉದಾತ್ತ ಬದುಕನ್ನು ಬದುಕಿರುವುದು ಕಂಡುಬರುತ್ತದೆ. ಅವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ವ್ಯಕ್ತವಾಗಿರುವುದು ಅವರು ಸಮಾಜ ಸುಧಾರಣೆಗೆ ಹೆಚ್ಚು ಒತ್ತು ನೀಡುವುದಕ್ಕೆ ಸಾಕ್ಷಿಯಾಗಿವೆ. ಹೀಗೆ ಶರಣೆಯರು ತಮ್ಮದೇ ಆದಂತಹ ಕಾಣಿಕೆಯನ್ನು ಸಮಾಜಕ್ಕೆ ನೀಡಿರುವುದನ್ನು ಕಾಣಬಹುದಾಗಿದೆ. ಸಮಗ್ರ ವಚನ ಸಂಪುಟದಲ್ಲಿನ 5ನೇ ಸಂಪುಟವು ಶಿವ ಶರಣೆಯರ ವಚನ ಸಂಪುಟ.

ಇದರಲ್ಲಿ 35 ಜನ ವಚನಕಾರ್ತಿಯರ ಒಟ್ಟು 1351 ವಚನಗಳನ್ನು ಸಂಗ್ರಹಿಸಲಾಗಿದೆ. ಇದರಲ್ಲಿ 434 ವಚನಗಳು ಅಕ್ಕ ಮಹಾದೇವಿ ಅವರದಾಗಿದೆ. 15 ಶರಣೆಯರ ಒಂದೊಂದು ವಚನಗಳಿವೆ. 100 ದಾಟಿರುವವರ ಸಂಖ್ಯೆ 5 ಮಾತ್ರ. ಇಂದಿನ 37 ಸಂಚಿಕೆಯಲ್ಲಿ ನಾವು ಶರಣೆ ಅಮುಗೆಯ ರಾಯಮ್ಮನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರ 116 ವಚನಗಳನ್ನು ಸಂಪಾದನೆ ಮಾಡಲಾಗಿದೆ. ಇವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ವಿಡಂಬನೆ ಮಾಡಿರುವುದನ್ನು ಕಾಣಬಹುದು. ವೇಷಧಾರಿಗಳನ್ನು ಅತ್ಯಂತ ತೀಕ್ಷ್ಣವಾಗಿ ಕಟುವಾಗಿ ಟೀಕಿಸಿರುವುದನ್ನು ಕೂಡ ಕಾಣಬಹುದಾಗಿದೆ. ಶರಣೆ ಅಮುಗೆಯ ರಾಯಮ್ಮನವರ ಕೆಲವು ವಚನ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಅಮುಗೆಯ ರಾಯಮ್ಮನವರು ಶರಣರೆಂದರೆ ಅನುಭಾವಿಗಳು, ಅನುಭವವೇ ಅವರ ಜೀವ, ಅವರ ಪ್ರಾಣ ಎನ್ನುತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ವಚನ ಹೀಗಿದೆ, ಗಮನಿಸೋಣ. ಅನುಭಾವಿಗೆ ಅಂಗ ಶೃಂಗಾರ ಉಂಟೆ, ಅನುಭಾವಿಗೆ ಕಾಮ ಕ್ರೋಧ ಉಂಟೆ, ಅನುಭಾವಿಗೆ ನಾಹಂ ಕೋಹಂ ಸೋಹಂ ಎಂಬ ಭ್ರಾಂತಿನ ಭ್ರಮೆಯುಂಟೆ, ಅನುಭಾವಿಗೆ ನನ್ನವರು ತನ್ನವರೆಂಬ ಗನ್ನ ಗದಕಿನ ಮಾತುಂಟೆ, ಅನುಭಾವಿಗಳೆಂಬವರು ಅಲ್ಲಿಗಲ್ಲಿಗೆ ತಮ್ಮ ಅನುಭಾವಂಗಳ ಬಿರುವರೆ, ಅನುಭಾವಿಗಳ ಪರಿಯ ಹೇಳಿಯೇ ಕೇಳಿರಣ್ಣ, ನೀರ ಮೇಲಣ ತೆಪ್ಪದಂತೆ, ಸಮುದ್ರದೊಳಗಣ ಬೆಂಗುಂಡಿನಂತೆ ಇರಬಲ್ಲಡೆ ಅನುಭಾವಿಗಳೆಂಬೆನಯ್ಯ, ವಚನಂಗಳ ಓದಿ ವಚನಂಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಅಂಡು ಗೆಲೆವ ಜಗಬಂಡರ, ಆತ್ಮ ತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ, ಹೀಗೆ ಹೇಳಿಬಿಡುತ್ತಾರೆ. ಅಮುಗೆಯ ರಾಯಮ್ಮನವರು ಅನುಭಾವಿ ಎಂದರೆ ಹೇಗಿರಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಅನುಭಾವಿ ದೇಹದ ಶೃಂಗಾರಕ್ಕಾಗಿ, ದೇಹದ ಸೌಂದರ್ಯಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡುವವರಲ್ಲ ಎನ್ನುತ್ತಾರೆ. ಅನುಭಾವಿಗೆ ಆಸೆ, ಭಯಕೆ, ಮೋಹ, ಕೋಪ, ತಾಪ, ವಂಚನೆ ಹೀಗೆ ಏನೂ ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನಾನೆಂಬ ಅಹಂಕಾರವಿರಲಾರದು, ಎಲ್ಲವೂ ನನ್ನಿಂದಲೇ, ಎಲ್ಲವೂ ನಾನೇ ಎನ್ನುವ ಭವಭ್ರಾಂತಿ ಇರಲಾರದು ಎನ್ನುತ್ತಾರೆ. ಅನುಭಾವಿಗೆ ನನ್ನ ತಂಬ, ನನ್ನ ತಂಗಿ, ನನ್ನ ಬಂಧು ಹೀಗೆ ನನ್ನವರು ತನ್ನವರು ಎಂದು ಅವರಿಗಾಗಿ ಬದುಕದೆ ಎಲ್ಲರೂ ನಮ್ಮವರು, ಎಲ್ಲರೂ ನನ್ನ ಸಹೋದರರು ಸಹೋದರಿಯರು, ಸರ್ವರು ನನ್ನ ಬಂಧುಗಳು ಎನ್ನುವ ಭಾವದಿಂದ ಇರುವುದೇ ಆಗಿದೆ ಎನ್ನುತ್ತಾರೆ. ನಮ್ಮ ಅನುಭಾವಿ ಶರಣರು ನೀರಿನೊಳಗಿದ್ದು ಅದರೊಳಗೆ ಮುಳುಗದೆ ತೇಲುವ ತಪ್ಪದಂತಿದ್ದಾರೆ. ಅಂದರೆ ಈ ಸಂಸಾರವೆಂಬ ಸಮುದ್ರದಲ್ಲಿ ಪರಮಾರ್ಥವೆಂಬ ದೋಣಿಯಲ್ಲಿ ತೇಲುತ್ತಾ ಸಂಸಾರದೊಳಗಿದ್ದು ಸಂಸಾರದೊಳಗಿರದೆ, ಅಂದರೆ ಭವದೊಳಗಿದ್ದು ಭವಿಯಾಗದೆ ಭಕ್ತನಾಗುವ ಧೀರನಂತಿರುತ್ತಾರೆ ಅಂತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಬೆಂಡಿಗೆ ಕಟ್ಟಿದ ಗುಂಡು ಹೇಗೆ ಮುಳುಗದೆ ತೇಲುತ್ತದೋ ಹಾಗೆ ಅನುಭಾವಿ ಜಗದೊಳಗಿದ್ದು ಜಗದಲ್ಲಿ ಇಲ್ಲದ ಹಾಗೆ ಇರುತ್ತಾನೆ. ಕೇವಲ ವಚನಗಳನ್ನು ಓದಿದರೆ, ವಚನಗಳನ್ನು ಕೇಳಿದರೆ ಬರೀ ವೇಷಧಾರಿಗಳಾಗಿ ತಿರುಗುವಂತಹವರಲ್ಲ. ನಮ್ಮ ಶರಣರು ಅನುಭಾವಿಗಳು ಎನ್ನುತ್ತಾರೆ. ಹೀಗೆ ಅನುಭಾವಿಗಳೆಂದರೆ ಅವರೊಂದು ದೈವತ್ವದ ಅಂಶ ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹೇಳುತ್ತಾರೆ, ನಮ್ಮನ್ನು ನಾವೇ ಅರಿತು ನಮ್ಮ ದೋಷಗಳು ನಾವೇ ತಿದ್ದುಕೊಳ್ಳಬೇಕೇ ಹೊರತು ಬೇರೆಯವರು ಬಂದು ತಿದ್ದುವರೆಂದು ಆಶಿಸಬೇಡಿ ಎನ್ನುತ್ತಾರೆ. ವಚನ ಹೀಗಿದೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ಮುರಿವವರ ಆರನೂ ಕಾಣೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆದವರ್ ಆರನೂ ಕಾಣೆ, ಎನ್ನ ಅಂಗದಲ್ಲಿದ್ದ ಅಹಂಕಾರವ ಸುಡುವವರ ಆರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವವರ್ ಆರನ್ನೂ ಕಾಣೆಯಯ್ಯ, ಆದ್ಯರ ವೇದ್ಯರ ವಚನಗಳಿಂದ ಅರಿದೆನೆಂಬವರು ಅರಿಯಲಾರರು ನೋಡ, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಅಂಗದ

ಅಹಂಕಾರವ ನಾನೇ ಸುಡಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು, ಅಮಗೇಶ್ವರ ಲಿಂಗವ ನಾನೇ ಸ್ವಯಂ ಅರಿಯಬೇಕು, ನಾನೇ ಅರಿಯಬೇಕು. ಎಂತಹ ವಿಚಾರ ರಾಯಮ್ಮನವರದು. ಅವರು ಹೇಳುತ್ತಾರೆ, ಆದ್ಯರ ಹಿರಿಯರ ಅರಿತವರ ವಚನಗಳನ್ನು ಉಪದೇಶಗಳನ್ನು ಆಲಿಸಿ ಓದಿ ಅರಿತಿದ್ದೇನೆಂದರೆ ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಇದರಿಂದ ಕಣ್ಣಿನೊಳಗೆ ಅಡಗಿರುವ ಕಟ್ಟಿಗೆ ಅಂದರೆ ತೊಡಕು, ಕಾಮನೆಗಳನ್ನು, ಬಯಕೆಗಳನ್ನು, ವಿಷಯ ವಾಸನೆಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕಾಲೊಳಗಣ ಮುಳ್ಳು ಎಂದರೆ ನಮ್ಮ ಕಾಲುಗಳು ಓಡಾಡಬಾರದ ಸ್ಥಳಗಳಿಗೆ ಓಡಾಡುತ್ತವೆ, ಮಾಡಬಾರದ ಕೆಲಸಗಳನ್ನು ಮಾಡಿಸುತ್ತವೆ. ಇಂತಹ ಕೆಲಸಗಳಿಂದ ನಾವು ಅರಿತಿದ್ದೇವೆಂದು ತಿಳಿದ ಕ್ಷಣ ಅದರಿಂದ ಹೊರಬರಲು ಸಾಧ್ಯವಿಲ್ಲ. ದೇಹದಲ್ಲಿ ತುಂಬಿರುವಂತಹ ಅಹಂಕಾರನು ಸುಡಲು ಸಾಧ್ಯವಿಲ್ಲ. ಮನದಲ್ಲಿ ತುಂಬಿರುವಂತಹ ಈ ಪ್ರಪಂಚದ ಭೋಗ ಲಾಲಸೆಗಳನ್ನು ದೂರವಿಡಲು ಸಾಧ್ಯವಿಲ್ಲ. ಇವುಗಳನ್ನೆಲ್ಲ ದೂರ ಮಾಡಬೇಕಾದರೆ, ತ್ಯಜಿಸಬೇಕಾದರೆ, ಅವುಗಳಿಂದ ಹೊರಬರಬೇಕಾದರೆ ನಾವು ಏನೇ ಓದಿದರೂ ಏನೇ ಕೇಳಿದರೂ ಅದರಿಂದ ಸಾಧ್ಯವಿಲ್ಲ. ಅದನ್ನು ನಮಗೆ ನಾವೇ ತಿಳಿದು ನಾನು ಸರಿಯಾಗುತ್ತೇನೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಮಾತ್ರ ಅದರಿಂದ ಹೊರಗೆ ಬರಲು ಸಾಧ್ಯ. ಇಲ್ಲವಾದರೆ ಎಷ್ಟೇ ಓದಿದ್ದರೂ ತಿಳಿದಿದ್ದರೂ ನಾವು ಅದರಿಂದ ಹೊರಬರಲು ಸಾಧ್ಯವಿಲ್ಲ, ಅದು ಕೇವಲ ಓದು ಮಾತ್ರವಾಗುತ್ತದೆ ಎಂದು ಬಿಡುತ್ತಾರೆ ರಾಯಮ್ಮನವರು. ಹೌದಲ್ವೇ, ಈ ನುಡಿಗಳು ನಿಜ. ಏಕೆಂದರೆ ಎಷ್ಟೋ ಮಂದಿ ಜ್ಞಾನದ ಕಣಜವೇ ಆಗಿದ್ದಾರೆ, ಆದರೂ ಮಾಯಾ ಪ್ರಪಂಚಕ್ಕೆ ಸಿಲುಕಿ ನರಳುತ್ತಾ ಜಗದೊಳಗೆ ವೇಷವ ಧರಿಸಿ ಬದುಕಿನಲ್ಲಿ ನಟಿಸುವವರು ಹಲವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಮ್ಮನವರು ಒಂದೆಡೆ ಹೇಳುತ್ತಾರೆ, ಆಸೆಯುಳ್ಳವಂಗೆ ಮಾಟಕೂಟವಲ್ಲದೆ ನಿರಾಸೆಯುಳ್ಳವಂಗೆ ಮಾಟಕೂಟಬೇಕೆ, ಮನಃ ಪರಿಣಾಮಿಗೆ ಮತ್ಸರಬೇಕೆ, ಸುತ್ತಿದ ಮಾಯಾ ಪ್ರಪಂಚವ ಜರಿದವಂಗೆ ಅಂಗನೆಯರ ಹಿಂದು ಮುಂದು ತಿರುಗಲೇಕೆ, ಅಮುಗೇಶ್ವರನೆಂಬ ಲಿಂಗವನ್ ಅರಿದವಂಗೆ ಅಷ್ಟವಿಧಾರ್ಚನೆ ಷೋಡಶೋಪಾಚಾರದ ಅಂಗೇಕೆ ಏಳ. ಇಲ್ಲಿ ರಾಯಮ್ಮನವರು ಹೇಳುತ್ತಾರೆ, ಆಸೆಯುಳ್ಳವ ಮಾತ್ರ ಬದುಕಿನಲ್ಲಿ ಸುಂದರವಾಗಿ ಬದುಕಬೇಕೆಂಬ ಉತ್ಸಾಹವಿರುತ್ತದೆ, ಅಂತಹ ವ್ಯಕ್ತಿ ಮಾತ್ರ ಮಾಟಕೂಟದಲ್ಲಿ ಇರಬಲ್ಲ. ಅಂದರೆ ಲಿಂಗದಲ್ಲಿ ಮಾಟ, ಜಂಗಮದಲ್ಲಿ ಕೂಟ, ಹೀಗೆ ಇರುತ್ತಾನೆ ಎನ್ನುತ್ತಾರೆ. ಇಲ್ಲಿ ಲಿಂಗ ಎಂದರೆ ಒಳಿತಿನ ಗುಣಗಳನ್ನು ಹೊಂದಿ ಜಂಗಮದಲ್ಲಿ ಅಂದರೆ ಒಳಿತಿನ ಕೂಟದಲ್ಲಿ ಸೇರಿ ಜೀವನವನ್ನು ಸವಿಯುತ್ತಾನೆ ಹೊರತು ನಿರಾಸೆ ಉಳ್ಳವನಲ್ಲ ಎಂದು ಬಿಡುತ್ತಾರೆ. ಏಕೆಂದರೆ ನಿರಾಸೆಯುಳ್ಳಂತಹ ವ್ಯಕ್ತಿ ಜೀವನದಲ್ಲಿ ಆನಂದವನ್ನು ಕಾಣಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಬದುಕಿನಲ್ಲಿ ದುಃಖದಿಂದ ಕೂಡಿ ಸಾವಿನಡೆಗೆ ಸಾಗಲು ಇಷ್ಟಪಡುತ್ತಾನೆ. ಇದು ಜಗದ ಸತ್ಯ, ಜಗದ ನಿಯಮ. ರಾಯಮ್ಮನವರು ಮುಂದೆ ಹೋಗಿ ಹೇಳುತ್ತಾರೆ, ಮನಸ್ಸು ಪಾರಮಾರ್ಥದ ಪರಿಣಾಮಕ್ಕೆ ಒಳಗಾದಾಗ ಆ ಮನಸ್ಸಿನಲ್ಲಿ ಮತ್ಸರವಿರಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮಾಯಾ ಪ್ರಪಂಚದಲ್ಲಿ ಮುಳುಗಿಲ್ಲ ಎನ್ನುವುದಾದರೆ ಅಂಗನೆಯರ ಸುತ್ತ ಓಡಾಡಲೇಕೆ ಎಂದೂ ಕೂಡ ಪ್ರಶ್ನೆ ಮಾಡುತ್ತಾರೆ. ಯಾವಾಗ ನಿಜತ್ವವನ್ನು ಅರಿತು ಮನದಲ್ಲಿ ದೈವತ್ವ ಮನೆ ಮಾಡಿದರೆ ಅವನಿಗೆ ಅರ್ಚನೆಯಾಗುವತ್ಯವಿಲ್ಲ, ಕೇವಲ ಅರ್ಪಣಾ ಅನುಭಾವವಿದ್ದರೆ ಸಾಕು ಎಂದು ಬಿಡುತ್ತಾರೆ. ಹೀಗೆ ರಾಯಮ್ಮನವರ ಚಿಂತನೆ ಬಹಳ ಚೆನ್ನಾಗಿದೆ. ಇದನ್ನು ಸರಿಯಾಗಿ ಅರಿತರೆ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು ಕೂಡ ಅರಿಯಬಹುದು, ಅದರ ಮೂಲಕ ದಿವ್ಯ ಶಕ್ತಿಯಡೆಗೆ ಸಾಗಬಹುದು. ಇಲ್ಲವಾದಲ್ಲಿ ವ್ಯಕ್ತಿ ಏನಾಗಬಹುದು ಎನ್ನುವುದನ್ನು ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ, ಉತ್ತಮ ತೇಜಿಯ ಮರಿಗೆ ಸುಪ್ಪತ್ತಿಗೆ ಅಲ್ಲದೆ ಕತ್ತೆಯ ಮರಿಗೆ ಸುಪ್ಪತ್ತಿಗೆ ಹಾಸುವವರೇ, ಅಜ್ಞಾನಿಗಳ ಹೃದಯದಲ್ಲಿ ಪರಮಾಮೃತವ ಸುರಿದಡೆ ಪರರ ಕಾಡಿ ಬೇಡದೆ ಮಾಡ್ಬರೇ, ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳಿಗೆ ಏನೆಂಬೆ ಅಮುಗೇಶ್ವರ, ಏನೆಂಬೆ ಅಮುಗೇಶ್ವರ. ರಾಯಮ್ಮನವರು ಹೇಳುತ್ತಾರೆ, ಉತ್ತಮ ಕುದುರೆಯ ಮರಿಗೆ ಹಾಸಿಗೆಯನ್ನು ಹಾಕಿ ಮಲಗಿಸುವವರಲ್ಲದೆ ಕತ್ತೆಯ ಮರಿಗೆ ಹಾಕುವರೇ ಎಂದು ಪ್ರಶ್ನಿಸುವ ಮೂಲಕ

ಯಾರು ಕತ್ತೆಯಂತಹ ಜಡತ್ವವುಳ್ಳ ಜನರನ್ನು ಯಾರೂ ಪ್ರೀತಿಸುವುದಿಲ್ಲ. ಕೇವಲ ಚೈತನ್ಯಯುಕ್ತರನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ ಎನ್ನುತ್ತಾರೆ. ಹೌದಲ್ಲವೇ? ಹಾಗಾಗಿ ಮನುಷ್ಯ ಜಡತ್ವವನ್ನು ತ್ಯಜಿಸಲು ಪ್ರಯತ್ನಿಸಬೇಕು. ಅದಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲವನ್ನೂ ಕೂಡ ತೆಗೆದುಕೊಳ್ಳಬೇಕು ಎನ್ನುವುದು ರಾಯಮ್ಮನವರ ಅದ್ಭುತ ಚಿಂತನೆಯಾಗಿದೆ. ಹಾಗೆಯೇ ಮುಂದುವರಿದು ಹೇಳುತ್ತಾರೆ, ಮೂರ್ಖರಿಗೆ ಪರಮಾಮೃತವನ್ನು ಸುರಿದರೂ ಕೂಡ ಅವರು ಬೇರೆಯವರಿಗೆ ತೊಂದರೆ ಕೊಡದೆ ಬಿಡುತ್ತಾರೆಯೇ ಎನ್ನುತ್ತಾರೆ. ಆನೆಯಂತೆ ವೇಷವ ತೊಟ್ಟು ಅಂದರೆ ಆನೆ ಘನತೆ ಗಾಂಭೀರ್ಯಕ್ಕೆ ಹೆಸರು. ಹಾಗೆ ವ್ಯಕ್ತಿ ಕೇವಲ ಆನೆಯಂತೆ ವೇಷವ ಧರಿಸಿ ಹಂದಿ ಹೇಗೆ ವಲಸನ್ನು ತಿಂದು ವಲಸಿನಲ್ಲಿ ಹೊರಳಾಳಿ ಬಡುಕುತ್ತದೋ ಹಾಗೆ ಹಂದಿಯಂತೆ ಬದುಕುವವರನ್ನು ಕಂಡು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡುತ್ತಾರೆ. ಹೀಗೆ ಹೇಳಿರುವುದು ಅಂದಿನ ಸಮಾಜದಲ್ಲಿ ಇಂತಹ ಕತ್ತೆಯಂತಹ ಹಂದಿಯಂತಹ ಜನ ಆನೆಯಂತೆ ವೇಷವ ತೊಟ್ಟು ತಿರುಗಾಡುತ್ತಿದ್ದರೆಂದು ಕಾಣಿಸುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಇಂತಹವರ ಸಂಖ್ಯೆ ಬಹಳಷ್ಟಿದೆ. ಇಂಥವರಿಂದ ಸಮಾಜ ಅಧೋಗತಿ ಇಳಿಯುತ್ತಿರುತ್ತದೆ. ರಾಯಮ್ಮನವರು ಇಷ್ಟೇ ಅಲ್ಲದೆ ಜಂಗಮರೆಂದು ನಡೆದಾಡುವ ವೇಷಧಾರಿಗಳಿಗೂ ಕೂಡ ನೇರವಾಗಿ ತಮ್ಮ ತೀಕ್ಷ್ಣವಾದ ಮಾತುಗಳನ್ನು ವಚನ ಸಾಹಿತ್ಯದ ಮೂಲಕ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಕಾವಿ ಕಾಶಾಂಬರವದ್ದು ಕಾಮ ವಿಕಾರಕ್ಕೆ ತಿರುಗುವ ಕರ್ಮಿಗಳ ಮುಖವ ನೋಡಲಾಗದು. ಜಂಗಮವಾಗಿ ಜಗದಿತ್ತೆಯ ನುಡಿವ ಜಂಗುಳಿಗಳ ಮುಖವ ನೋಡಲಾಗದು. ಲಿಂಗೈಕ್ಯರೆನಿಸಿಕೊಂಡು ಅಂಗವಿಕಾರಕ್ಕೆ ತಿರುಗುವ ಲಿಂಗ ದ್ರೋಹಿಗಳ ಮುಖವ ನೋಡಲಾಗದು. ಕಾಣ ಅಮುಗೇಶ್ವರ ಲಿಂಗವೇ, ನೋಡಲಾಗದು ನೋಡಲಾಗದು. ರಾಯಮ್ಮನವರ ಚಿಂತನೆ ಹೇಗಿದೆ? ಅವರು ಹೇಳುತ್ತಾರೆ, ಕಾವಿಯನ್ನು ತೊಟ್ಟು ಜಡೆಮಣಿ ಮಾಲೆ ವಿಭೂತಿ ರುದ್ರಾಕ್ಷಿ ಹೀಗೆ ಎಲ್ಲವನ್ನು ಧರಿಸಿ ಆಸೆ ಕಾಮನೆ ಬಯಕೆಗಳಿಗಾಗಿ ತಿರುಗುವ ಈ ಕರ್ಮದ ಜನರ ಮುಖವ ನೋಡಲಾಗದು ಎಂದು ಬಿಡುತ್ತಾರೆ. ಜಂಗಮರೆಂದು ವೇಷವ ಹೊತ್ತು ಭವ್ಯ ಭಾಷೆಯನ್ನು ಮಾತನಾಡುವವರನ್ನ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಅದನ್ನೇ ನುಡಿಯುವವರನ್ನ ಅವರ ಮುಖವ ನೋಡಲಾಗದು ಎನ್ನುತ್ತಾರೆ. ಲಿಂಗವನ್ನು ಧರಿಸಿದ್ದೇವೆಂದು ಹೆಮ್ಮೆಯಿಂದ ತಿರುಗುತ್ತಾ ಪಂಚೇಂದ್ರಿಯಗಳ ವಾಸನೆಗಳಿಗೆ ಸಿಲುಕಿ ಜಗಕ್ಕೆ ಮೋಸ ಮಾಡುತ್ತಿರುವ ದ್ರೋಹಿಗಳನ್ನು ನೋಡಲಾಗದು ನೋಡಲಾಗದು ಎನ್ನುತ್ತಾರೆ. ಹೌದು, ಇಂಥವರ ಸಂಖ್ಯೆ ಪ್ರಸ್ತುತ ದಿನಮಾನಗಳಲ್ಲಿ ಹೆಚ್ಚಾಗುತ್ತಿರುವುದನ್ನು ನಾವು ಕಂಡು ಬರುತ್ತೇವೆ. ಹೀಗೆ ರಾಯಮ್ಮನವರು ವೇಷಧಾರಿಗಳಿಗೆ ತಮ್ಮ ನೇರ ನುಡಿಯಿಂದ ತಿರಸ್ಕರಿಸಿರುವುದನ್ನು ನಾವು ಕಾಣಬಹುದಾಗಿ. ಒಂದೆಡೆ ಹೀಗೆ ಹೇಳಿಬಿಡುತ್ತಾರೆ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಹೌದಲ್ಲವೇ? ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ. ಅರಿವು ಆಚಾರ ಸಮ್ಯಕ್ ಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಅಮುಗೇಶ್ವರ, ಗಾವಿಗಳ ಮುಖರ ನೋಡಲಾಗದು ಎನ್ನುತ್ತಾರೆ. ಹೌದು, ರಾಯಮ್ಮನವರ ಮಾತುಗಳು ಬಹಳ ನಿಜ. ಕಾಗೆಯ ಮರಿ ಕೋಗಿಲೆಯ ಜೊತೆಗೆ ಇದ್ದಾಕ್ಷಣ ಅದು ಕೋಗಿಲೆಯ ಮರಿಯಾಗಲು ಸಾಧ್ಯವಿಲ್ಲ. ಕೋಗಿಲೆಯಂತೆ ಇಂಪಾದ ಧ್ವನಿ ಅದಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗೆಯೇ ಆಡಿನ ಮರಿ ಆನೆಯಾಗಲು ಸಾಧ್ಯವೇ? ಸೀಳು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವೇ? ಸಾಧ್ಯವಿಲ್ಲ ಎನ್ನುತ್ತಾರೆ. ಅದೇ ರೀತಿ ಉತ್ತಮವನ್ನು ತಿಳಿದು ಸರಿಯಾಗಿ ಅರಿತು ಅದರಂತೆ ಆಚರಿಸುವ ಜ್ಞಾನವಿರಬೇಕು. ಅದನ್ನು ಬಿಟ್ಟು ಕೇವಲ ಪಂಡಿತನೆಂಬ ಹೆಸರನ್ನು ಗಳಿಸಿಕೊಂಡು ತಿರುಗಾಡಿದರೆ ಸುಜ್ಞಾನಿಯಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ರಾಯಮ್ಮನವರು ಇಂತಹ ಅನೇಕ ವಚನಗಳನ್ನು ಬರೆಯುವ ಮೂಲಕ ವೇಷಧಾರಿಗಳಿಗೆ ತಮ್ಮ ಪ್ರತಿರೋಧವನ್ನು ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ದಾರೆ. ರಾಯಮ್ಮನವರು ಪ್ರತಿರೋಧದ ನಡುವೆಯೂ ವ್ಯಕ್ತಿ ಹೇಗಿದ್ದರೆ ಚೆನ್ನ ಎನ್ನುವುದನ್ನು ಕೂಡ ತಮ್ಮ ಹಲವಾರು ವಚನಗಳಲ್ಲಿ ತಿಳಿಸಬಯಸಿದ್ದಾರೆ. ಒಂದು ವಚನ: ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದವನಂತಿರಬೇಕು, ಬಟ್ಟ ಬಯಲಲ್ಲಿ ನಿಂದು ಇಷ್ಟ ಲಿಂಗವ ಕಂಡವನಂತಿರಬೇಕು, ಇದಕ್ಕೆ ಗುರುವಿನ ಹಂಗೇಕೆ, ಲಿಂಗದ ಪೂಜೆ ಏಕೆ, ಸಮಯದ ಹಂಗೇಕೆ, ತನ್ನ ತಾನು ಅರಿದವೇ

ಏಳಾಂಕನ ಶರಣರ ಸಂಘವೇಕೆ? ಇಷ್ಟವನ್ ಅರಿದವಂಗೆ ನಾನೇನು ನೀನೇನು ಎಂಬ ಗೊಜಡಿನ ಭ್ರಮೆಯೇಕೆ ಅಮುಗೇಶ್ವರ, ಗೊಜಡಿನ ಭ್ರಮೆಯೇಕೆ? ಇಲ್ಲಿ ರಾಯಮ್ಮನವರು ಮನುಷ್ಯ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಅರ್ಥವಾಗುವಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು. ಇಲ್ಲಿ ಕತ್ತಲೆಯ ಮನೆ ಎಂದರೆ ದುಃಖ, ನೋವು, ಸಂಕಟ, ಬಡತನ, ಅಜ್ಞಾನ, ಮೂರ್ಖತ್ವ ಹೀಗೆಲ್ಲ ಇರುವಂತಹ ಮನೆ. ಅಂತಹ ಮನೆಯಲ್ಲಿಯೂ ಸಕ್ಕರೆಯನ್ನು ಸವಿದ ಹಾಗೆ, ಅಂದರೆ ಸಕ್ಕರೆಯನ್ನು ಸವಿದಾಗ ಏನು ಆನಂದ ಉಂಟಾಗುತ್ತದೋ ಹಾಗೆ ಬಡತನ, ನೋವು, ಮೂರ್ಖರಿರುವ ಮನೆಯಲ್ಲಿಯೂ ಕೂಡ ಅವುಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಭಗವಂತನಿಗೆ ಬಿಟ್ಟು ನೋಡಿಯೋ ನೋಡದ ಹಾಗೆ, ಅನುಭವಿಸಿಯೋ ಅನುಭವಿಸದ ಹಾಗೆ ಇದ್ದು ತೃಪ್ತಿಯಿಂದ ಬದುಕಲು ಕಲಿಯಬೇಕು ಎನ್ನುತ್ತಾರೆ. ಆಗ ಮಾತ್ರ ಈ ಲೋಕದೊಳಗೆ ಹುಟ್ಟಿದುದಕ್ಕೆ ಸಾರ್ಥಕವಾಗುತ್ತದೆ. ಇಲ್ಲವಾದಲ್ಲಿ ಲೋಕದೊಳಗೆ ಹುಟ್ಟಿ ಕಷ್ಟ ಕೋಟಲಗಳಲ್ಲಿ ನರಳಿ ಸಾಯಬೇಕಾಗುತ್ತದೆ ಎನ್ನುತ್ತಾರೆ. ಇದರಿಂದ ಏನು ಪ್ರಯೋಜನ ಎನ್ನುವುದು ರಾಯಮ್ಮನರ ವಿಚಾರವಾಗಿದೆ. ಹೌದಲ್ಲವೇ? ನಾವೆಲ್ಲರೂ ಕೂಡ ಇದರ ಬಗ್ಗೆ ಆಲೋಚಿಸಬೇಕಾಗಿದೆ. ಹಾಗೆಯೇ ಮುಂದೆ ಹೇಳುತ್ತಾರೆ, ಬಟ್ಟ ಬಯಲಲ್ಲಿ ನಿಂದು ಇಷ್ಟಲಿಂಗವ ಕಂಡಂತಿರಬೇಕು. ಈ ವಾಕ್ಯ ಅತ್ಯಂತ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಿದೆ. ನಾವು ನಮ್ಮ ಮನೆಯೊಳಗಿನ ದೇವರ ಕೋಣೆಯಲ್ಲಿ ಕುಳಿತು ಇಷ್ಟಲಿಂಗವ ಅಂದರೆ ನೈಜ ಸುಖವ ಕಾಣಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಯಮ್ಮನವರು ಹೇಳುತ್ತಾರೆ, ಬಯಲಿನಲ್ಲಿ ನಿಂತು ಅಂದರೆ ಸಮಾಜದೊಳಗೆ ನಿಂತು, ಸಮಾಜದೊಳಗೆ ಬೆರೆತು, ಸಮಾಜದಲ್ಲಿನ ನೋವು ನಲುವುಗಳ ನಡುವೆ ಇದ್ದು ಅಲ್ಲಿ ನೈಜ ಆನಂದವನ್ನು ಕಾಣಬೇಕು. ಅದುವೇ ನಿಜ ಶಿವಯೋಗ ಎಂದು ಬಿಡುತ್ತಾರೆ. ಅಂಥ ಸ್ಥಿತಿಗೆ ಏರಿದರೆ ಗುರುವಿನ ಹಂಗೇಕೆ, ಲಿಂಗ ಪೂಜೆ ಏಕೆ, ಪೂಜೆಗಾಗಿ ಸಮಯ ಮೀಸಲಿಡಲೇಕೆ, ಏಣಾಂಕನ ಅಂದರೆ ಶಿವನ ಸದ್ಭಕ್ತರ ಸಂಘವೇಕೆ ಎಂದು ಪ್ರಶ್ನಿಸಿಬಿಡುತ್ತಾರೆ. ಕೊನೆಯಲ್ಲಿ ಹೇಳುತ್ತಾರೆ, ಕತ್ತಲಲ್ಲಿ ಬೆಳಕನ್ನು ಕಾಣುವಂಗೆ, ಬಯಲ ಆನಂದದಲ್ಲಿ ಮುಳುಗುವಂಗೆ ಗುರುಲಿಂಗ ಪೂಜೆ, ಸದ್ಭಕ್ತ ಹೀಗೆ ಇವೆಲ್ಲವೂ ಬೇಕು ಎನ್ನುವ ಭ್ರಮೆಯಿಂದ ದೂರವಿರುತ್ತಾನೆ ಎಂದು ಬಿಡುತ್ತಾರೆ. ಹೌದಲ್ಲವೇ? ಯಾವ ವ್ಯಕ್ತಿ ಸಮಾಜದೊಳಗಿದ್ದು ಸಮಾಜದಲ್ಲೇ ಆನಂದವನ್ನು ಕಂಡಾಗ ಅಂತಹ ವ್ಯಕ್ತಿಗೆ ಇವೆಲ್ಲ ಏಕೆ ಎನ್ನುವುದು ರಾಯಮ್ಮನವರ ಚಿಂತನೆ. ಇಂತಹ ಚಿಂತನೆಯಡಿಗೆ ಅಂದಿನ ಸಮಾಜದ ಸ್ತ್ರೀಯರು ತಲುಪಿದ್ದರಲ್ಲ ಎನ್ನುವುದೇ ಒಂದು ಆಶ್ಚರ್ಯಕರವಾದ ವಿಷಯವಾಗಿದೆ. ಪ್ರಸ್ತುತ ಬಹಳಷ್ಟು ಓದಿರುವ ಹೆಣ್ಣು ಮಕ್ಕಳಿಗೆ ಈ ಸಮಾಜದೊಳಗೆ ನಾವು ಹೇಗಿರಬೇಕು ಎನ್ನುವ ಚಿಂತನೆಯನ್ನೇ ಮಾಡುತ್ತಿಲ್ಲ. ಮನಸ್ಸು ಏನು ಹೇಳುತ್ತದೋ ಹಾಗೆ ಬದುಕುತ್ತಿದ್ದಾರೆ. ಸಮಾಜದಲ್ಲಿನ ಮೂರ್ಖರು ಏನು ಮಾಡುತ್ತಿದ್ದಾರೋ ಅದು ಸರಿಯೇ ತಪ್ಪೇ ಎಂದು ಚಿಂತಿಸದೆ ಅದನ್ನೇ ಅಪ್ಪಿ ಒಪ್ಪಿ ಅಧೋಗತಿಗೆ ಇಳಿಯುತ್ತಿದ್ದಾರೆ. ರಾಯಮ್ಮನವರ ಚಿಂತನೆ ಅವರಿಗೇಕೆ ಬರುತ್ತಿಲ್ಲ ಎನ್ನುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಹಾಗಾಗಿಯೇ ಏನೋ ರಾಯಮ್ಮನವರು ಒಂದೆಡೆ ಹೀಗೆ ಹೇಳುತ್ತಾರೆ, ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ, ತಲೆಯಲ್ಲಿ ತಿರುಗುವವರು ಅರನ್ನು ಕಾಣೆ, ಅಂಗದಲ್ಲಿಪ್ಪ ಮಲಿನವ ಕಳೆವರು ಕೋಟ್ಯಾನುಕೋಟಿ, ಮನದಲ್ಲಿಪ್ಪ ಮಲಿನವ ಕಳೆವವರ ಆರನು ಕಾಣೆ ಅಮುಗೇಶ್ವರ. ಇಲ್ಲಿ ರಾಯಮ್ಮನವರು ದೇಹವನ್ನು ತಲೆಯ ಭಾಗ ಮತ್ತು ತಲೆಯಿಲ್ಲದ ಭಾಗ ಎಂದು ಎರಡು ವಿಭಾಗ ಮಾಡಿದ್ದಾರೆ. ತಲೆಯೆಂದರೆ ಜ್ಞಾನದ ಭಾಗ, ತಲೆಯಿಲ್ಲದ ಭಾಗ ಮುಂಡದ ಭಾಗ, ಅದು ಅಜ್ಞಾನದ ಭಾಗ ಎನ್ನುತ್ತಾರೆ. ಆಲೋಚಿಸಿ ನೋಡಿ ರಾಯಮ್ಮನ ವಿಚಾರ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಅವರು ಹೇಳುತ್ತಾರೆ, ಮುಂಡದ ಭಾಗದಲ್ಲಿ ಇರುವವರೇ ಅಂದರೆ ಅಜ್ಞಾನಿಗಳೇ ಈ ಜಗದಲ್ಲಿ ತಿರುಗಾಡುತ್ತಾ ನಾವೇ ಹೆಚ್ಚು ನಾವೇ ಸರಿ ಎನ್ನುತ್ತಿದ್ದಾರೆ ಎನ್ನುತ್ತಾರೆ. ಜ್ಞಾನವಂತರ ಸಂಖ್ಯೆ ಭಾರಿ ವಿರಳ ಎನ್ನುತ್ತಾರೆ ರಾಯಮ್ಮನವರು. ಮುಂದೆ ಹೋಗಿ ತಿಳಿಸುತ್ತಾರೆ, ಕೇವಲ ದೇಹ ಸುಂದರವಾಗಿ ಕಾಣಲೆಂದು ದೇಹದ ಬಗ್ಗೆ ಕಾಳಜಿ ವಹಿಸುತ್ತಾರೆಯೇ ಹೊರತು ಮನಭಾವ ಶುದ್ಧ ಮಾಡಬೇಕೆಂಬುದನ್ನು ಮರೆತಿದ್ದಾರೆ. ದೇಹದ ಸುಂದರತ್ವವನ್ನೇ ಸುಂದರ ಎಂದು ಓಡಾಡ

0: ಅವರ ನೋಡಲಾಗದು ನೋಡಲಾಗದು ಎನ್ನುತ್ತಾರೆ ರಾಯಮ್ಮನವರು. ಒಂದೆಡೆ ರಾಯಮ್ಮನವರು ಹಿರಿಯರಿಗೆ ಪ್ರಮತರಿಗೆ ಶರಣುಭಾವದಿಂದ ಇರಬೇಕು ಎನ್ನುತ್ತಾರೆ. ವಚನ ಹೀಗಿದೆ: ನವನಾರಿ ಕುಂಜರ ಪಂಚನಾರಿ ತುರಂಗವೆಂಬುವನ ಮೇಲೆ ಬಿರಿದ ಕಟ್ಟಿದ ಬಳಿಕ ಪರಶವೆಂಗ ಸಾಕಾರವಾಗಿರಬೇಕು, ಬಸವಾದಿ ಪ್ರಮತಂಗೆ ಬಲುಗೈಯನಾಗಿರಬೇಕು, ಬಸವಣ್ಣಂಗೆ ಲಿಂಗವಾಗಿರಬೇಕು, ಪ್ರಭುದೇವರಿಗೆ ಪ್ರಣವ ಸ್ವರೂಪವಾಗಿರಬೇಕು, ಅಮುಗೇಶ್ವರನೆಂಬ ಲಿಂಗವನ್ನು ಅರಿದಡೆ ನಿರ್ಭೇದ್ಯನಾಗಿ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ನಿಜ ಲಿಂಗೈಕ್ಯನಾಗಿರ್ಪನಯ್ಯ ಎನ್ನುತ್ತಾರೆ. ಇಲ್ಲಿ ರಾಯಮ್ಮನವರು ಆನೆಯ ಮೇಲೆ ಕೂರಿಸಿ, ಕುದುರೆಯ ಮೇಲೆ ಕುಳ್ಳಿರಿಸಿ, ಬಿರುದು ಬಾವಲಿಗಳನ್ನು ಕೊಟ್ಟು ಅದ ಮೇಲೂ ಕೂಡ ಅವರು ಹೇಗಿರಬೇಕು, ಅವರು ಹೇಗಿದ್ದರೆ ಚೆನ್ನ ಎನ್ನುತ್ತಾರೆ. ಭಗವಂತನ ಕರುಣೆಗೆ ಒಳಗಾಗಿರಬೇಕು ಎನ್ನುತ್ತಾರೆ. ಬರೀ ಬಿರುದು ಬಾವಲಿಗಳನ್ನು ಸ್ವೀಕರಿಸಿದರೆ ಸಾಲದು, ಬಸವಾದಿ ಶರಣರಿಗೆ ವೀರರಂತಿರಬೇಕು, ಧೀರರಂತಿರಬೇಕು, ಸತ್ಕುಲ ಆಚಾರವಂತರಾಗಿರಬೇಕು ಎನ್ನುತ್ತಾರೆ. ಬಸವಣ್ಣಂಗೆ ಲಿಂಗದಂತೆ ದೈವತ್ವವನ್ನು ಒಳಗೊಂಡಿರಬೇಕು, ಪ್ರಭುದೇವರಿಗೆ ಓಂಕಾರದ ರೂಪಿನಂತಿರಬೇಕು. ಎಂತಹ ಮಾತುಗಳು ರಾಯಮ್ಮನವರದು! ಹೀಗೆ ಇರುವಂತಹ ವ್ಯಕ್ತಿ ಮಾತ್ರ ನಿಜ ಲಿಂಗೈಕ್ಯನಾಗಲು ಸಾಧ್ಯವೇ ಇಲ್ಲದೆ ಹೊರತು ಇನ್ಯಾರಿಗೂ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಅಂತಿಮವಾಗಿ ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಎಲ್ಲವನ್ನು ಎಲ್ಲರಿಗೂ ಹೇಳಲು ಸಾಧ್ಯವಿಲ್ಲ, ಎಲ್ಲರಿಗೂ ಎಲ್ಲವನ್ನು ಮಾಡಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹಾಗಾಗಿ ಒಂದೆಡೆ ಹೇಳುತ್ತಾರೆ, ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ, ಕೈಯಿಲ್ಲದವಂಗೆ ಕುದುರೆಯನ್ನು ಏರಿಸಲೇಕೆ, ಕಾಲಿಲ್ಲದವಂಗೆ ನಿಚ್ಚಣಿಗೆಯನ್ನು ಏರಿಸಲೇಕೆ, ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಇರಿಸುವೆ ಏಕೆ, ಅಮುಗೇಶ್ವರ ಅಮುಗೇಶ್ವರ. ಈಗ ರಾಯಮ್ಮನವರು ಮೂಗೇ ಇಲ್ಲದವಂಗೆ ಅವನ ಮುಖವನ್ನು ನೋಡಲು ಕನ್ನಡಿಯ ತೋರಿಸಲೇಕೆ, ಅದರಿಂದ ಅವನಿಗೆ ಏನು ಪ್ರಯೋಜನ ಎನ್ನುತ್ತಾರೆ. ಹಾಗೆಯೇ ಕೈಯೇ ಇಲ್ಲದವನಿಗೆ ಕುದುರೆಯನ್ನು ಕೊಟ್ಟು ಅದರ ಮೇಲೆ ಕೂರಿಸಲು ಹೋದರೆ ಓಡಿಸು ಎಂದರೆ ಅವನು ಓಡಿಸುವುದಾದರೂ ಹೇಗೆ? ಹಾಗೆಯೇ ಕಾಲಿಯೇ ಇಲ್ಲದವಂಗೆ ಏಣಿಯನ್ನು ಏರಲು ತಿಳಿಸಿ ಏಣಿಯನ್ನು ಹಿಡಿದರೆ ಹೇಗೆ? ಸಾಧ್ಯವಿಲ್ಲ. ಅದೇ ರೀತಿ ಭಕ್ತಿ ಜ್ಞಾನ ವೈರಾಗ್ಯವಿಲ್ಲದವಂಗೆ ಇಷ್ಟಲಿಂಗವನ್ನು ಪೂಜಿಸು ಎಂದು ಹೇಳಿದರೆ ಅವನು ಪೂಜಿಸುವುದಾದರೂ ಹೇಗೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗಾಗಿ ಅಂತಹವರ ಬಗ್ಗೆ ದೂರೀಕರಿಸಿ ಎಂದು ಬಿಡುತ್ತಾರೆ, ದೂರ ತಳ್ಳಿ ಎಂದು ಬಿಡುತ್ತಾರೆ. ಹೀಗೆ ಅಮುಗೆಯ ರಾಯಮ್ಮನವರು ಮಹಿಳೆಯಾಗಿ ಸುಂದರ ವಿಚಾರಧಾರೆಗಳನ್ನು ನೀಡುವುದನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ಅವರು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ವೇಷಧಾರಿತ್ವವನ್ನು ನೇರವಾಗಿ ಖಂಡಿಸಿರುವುದು ಅವರ ಧೀರತೆಯನ್ನು ನಮಗೆ ತೋರಿಸುತ್ತದೆ. ಅಂದಿನ ಸಮಾಜದಲ್ಲಿ ಇಂತಹದ್ದನ್ನು ನಾವು ಕಾಣಬಹುದಾಗಿದೆ. ಈಗಲೂ ಕೂಡ ಇಂದಿನ ಸಮಾಜವನ್ನು ಖಂಡಿಸುವಂತಹ ಸಮಾಜ ಮೂಡಿ ಬರಬೇಕಾಗಿದೆ. ಆಗ ಮಾತ್ರ ಈ ಸಮಾಜ ಸರಿಯಾಗಲು ಸಾಧ್ಯವೇನೋ ಎಂದು ಅನ್ನಿಸುತ್ತದೆ. ಈ ವಿಚಾರಗಳನ್ನು ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.

0: ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಕೇಳುಗರೇ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನಯ್ ಪ್ರಸಾದ್ ಪುಷ್ಪಲತರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100+ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/8/2026 ಭಾನುವಾರದಂದು ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್ ಅವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರಿಯ ಚಿನ್ನದ ಫನ್ನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಐಎಎಲ್ ಎಂದು ಕರೆಯುತ್ತಾರೆ. ಇದು 1920 1940 ಕಾರ್ಯನಿರ್ವಹಿಸುತ್ತಿದ್ದ ಒಂದು ರಾಜಕೀಯ ಸಂಘಟನೆಯಾಗಿದ್ದು, ಬ್ರಿಟಿಷ್ ಭಾರತದ ಹೊರಗೆ ವಾಸಿಸುವವರನ್ನು ಆ ಪ್ರದೇಶದ ಮೇಲೆ ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯನ್ನು ತೆಗೆದುಹಾಕಲು ಒತ್ತಾಯಿಸಲು ಸಂಘಟಿಸಿತು. ಭಾರತೀಯ ರಾಷ್ಟ್ರೀಯವಾದಿಗಳಿಂದ ಸ್ಥಾಪಿಸಲ್ಪಟ್ಟ ಇದರ ಚಟುವಟಿಕೆಗಳನ್ನು ಆಗ್ನೇಯ ಏಷ್ಯಾದ ವಿವಿಧ ಭಾಗಗಳಲ್ಲಿ ನಡೆಸಲಾಯಿತು. ಇದು ಭಾರತೀಯ ವಲಸಿಗರನ್ನ ಮತ್ತು ನಂತರ ಎರಡನೇ ಮಹಾಯುದ್ಧದ ಮೊದಲ ಭಾಗದಲ್ಲಿ ಜಪಾನ್ನ ಯಶಸ್ವಿ ಮಲಯನ್ ಅಭಿಯಾನದ ನಂತರ ಜಪಾನಿ ಆಕ್ರಮಣದಲ್ಲಿ ದೇಶ ಭ್ರಷ್ಟರಾಗಿದ್ದ ಭಾರತೀಯ ರಾಷ್ಟ್ರೀಯವಾದಿಗಳನ್ನ ಒಳಗೊಂಡಿತು. ಮಲಯವನ್ನ ಜಪಾನಿನ ಆಕ್ರಮಿಸಿಕೊಂಡ ಸಮಯದಲ್ಲಿ ಜಪಾನಿಯರು ಮಲಯದಲ್ಲಿರುವ ಭಾರತೀಯರನ್ನ ಲೀಗ್ಗೆ ಸೇರಿಸಲು ಪ್ರೋತ್ಸಾಹಿಸಿದರು. ಭಾರತೀಯ ರಾಷ್ಟ್ರೀಯತೆಯನ್ನು ಬೆಳೆಸಲು ಮತ್ತು ಭಾರತೀಯ ಸ್ವತಂತ್ರ ಚಳವಳಿಗೆ ಜಪಾನಿನ ಬೆಂಬಲವನ್ನು ಪಡೆಯಲು ಪ್ರಾಥಮಿಕವಾಗಿ ಸ್ಥಾಪಿಸಲಾದ ಈ ಲೀಗ್ ಮನಮೋಹನ್ ಸಿಂಗ್ ರವರ ನೇತೃತ್ವದ ಮೊದಲ ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಂವಹನ ನಡೆಸಲು ಮತ್ತು ಅದನ್ನು ವಿಸರ್ಜಿಸಲು ಮುಂದಾಯಿತು. ರಾಸ್ಬಿಹಾರಿ ಬೋಸ್ ಐಎನ್ಎಯನ್ನು ಸುಭಾಷ್ ಚಂದ್ರ ಬೋಸ್ರವರಿಗೆ ಹಸ್ತಾಂತರಿಸಿದರು. ನಂತರ ಆಗ್ನೇಷ್ಯಾ ಏಷ್ಯಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಮನ ಮತ್ತು ಐಎನ್ಎ ಪುನರ್ಜೀವನದ ನಂತರ ಲೀಗ್ ಅವರ ನಾಯಕತ್ವದಲ್ಲಿತ್ತು. ನಂತರ ಆಜಾದ್ ಹಿಂದ್ಗೆ ದಾರಿ ಮಾಡಿಕೊಟ್ಟಿತು. ರಾಸ್ ಬಿಹಾರಿ ಬೋಸ್ ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು 1912 ಆಗಿನ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್ರವರನ್ನ ಹತ್ಯೆ ಮಾಡಲು ದೆಹಲಿ ಲಾಹೋರ್ ಪಿತೂರಿಯನ್ನ ಯೋಜಿಸಿದ್ದಕ್ಕಾಗಿ ಮತ್ತು 1915 ಕದರ್ ಪಿತೂರಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದರು. ರಾಜ್ ಅವರಿಂದ ಹುಡುಕಲ್ಪಟ್ಟ ರಾಸ್ ಬಿಹಾರಿ ಜಪಾನ್ಗೆ ಓಡಿ ಹೋದರು. ಅಲ್ಲಿ ಅವರು ಜಪಾನಿ ದೇಶಭಕ್ತಿ ಸಮಾಜಗಳಲ್ಲಿ ಆಶ್ರಯ ಪಡೆದುಕೊಂಡು ರಾಸ್ ಬಿಹಾರಿ ತರುವಾಯ ಜಪಾನೀಸ್ ಭಾಷೆಯನ್ನು ಕಲಿತರು. ಜಪಾನೀಸ್ ಮಹಿಳೆಯನ್ನ ವಿವಾಹವಾದರು ಮತ್ತು ನೈಸರ್ಗಿಕ ಜಪಾನೀಸ್ ಪ್ರಜೆಯಾದರು. ಮಲಯ ಅಭಿಯಾನದ ಮೊದಲು ಮತ್ತು ಸಮಯದಲ್ಲಿ ರಾಸ್ ಬಿಹಾರಿ ಭಾರತೀಯ ಸ್ವತಂತ್ರ ಚಳುವಳಿಯ ಗುರಿಯತ್ತ ಜಪಾನಿ ಪ್ರಯತ್ನಗಳು ಆಕರ್ಷಿಸಲು ಪ್ರಯತ್ನಿಸಿದರು. ಪುಜಿವಾರದಿಂದ ಬಂದ ಪ್ರೋತ್ಸಾಹದಾಯಕ ವರದಿಗಳು ಮತ್ತು ಸ್ಥಳೀಯ ಸ್ವಾತಂತ್ರ್ಯ ಲೀಗ್ಗಳ ಸ್ಥಾಪನೆಯೊಂದಿಗೆ ಭಾರತೀಯ ಚಳವಳಿಯನ್ನು ವಿಸ್ತರಿಸಲು ಮತ್ತು ಸಂಯೋಜಿಸಲು ರಾಸ್ ಬಿಹಾರಿರವರ ಸಹಾಯವನ್ನು ಕೋರಿ ಆಗ್ನೇಷ್ಯಾ ಏಷ್ಯಾದ ನಾಗರಿಕ ಜನಸಂಖ್ಯೆಯ ಪರವಾಗಿ ಮಾತನಾಡಿ

0: ರಾಜಕೀಯ ಸಂಘಟನೆಗೆ ವಿಕಸನಗೊಳ್ಳುತ್ತಿರುವ ಐಎನ್ಎನ ಜೋಡಿಸುವಂತೆ ರಾಸ್ ಬಿಹಾರಿ ಐಜಿಎಚ್ಕ್ಯೂಗೆ ಸಲಹೆ ನೀಡಿದರು. ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳಿದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಮಾಸ್ತಿ ಅವರ ನಿಜ ಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಮ್ಎನ್, ಕಬ್ಬಹಳ್ಳಿಯ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ. ಈ ದಿನ ಮಾಸ್ತಿಯವರ ನಿಜಗಲ್ಲಿನ ರಾಣಿ ಅನ್ನುವ ಕಥೆಯನ್ನು ಕುರಿತಾಗಿ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀನಿವಾಸ ಅನ್ನುವಂತಹ ಕಾವ್ಯನಾಮದಿಂದ ಬರೆದ್ರೂ ಮಾಸ್ತಿ ಅಂತಲೇ ಜನಮಾನಸದಲ್ಲಿ ಚಿರಪರಿಚಿತರಾಗಿ ಉಳಿದಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಖ್ಯಾತರಾಗಿದ್ದಾರೆ. ಸಣ್ಣ ಕಥೆಗಳ ಜೊತೆಗೆ ನೀಳ್ಗತೆ, ಕಾವ್ಯ, ನಾಟಕ, ಕಾದಂಬರಿ, ಜೀವನ ಚರಿತ್ರೆ, ಪ್ರಬಂಧ, ಹೀಗೆ ಎಲ್ಲ ಬಗೆಯ ಪ್ರಕಾರದಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಕನ್ನಡ ಕಥಾ ಸಾಹಿತ್ಯಕ್ಕೆ ಒಟ್ಟು 123 ಕಥೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ನಿಜಗಲ್ಲಿನ ರಾಣಿ ಅನ್ನುವ ಕಥೆ ಕೂಡ ಬಹಳ ಪ್ರಸಿದ್ಧವಾದುದು. ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹೇಗೆ ಆಳ್ವಿಕೆಯನ್ನು ಮಾಡಿದಾರೋ ಹಾಗೆಯೇ ಪಾಳೆಯಗಾರರು, ನಾಯಕರುಗಳು ಕೂಡ ಆಳ್ವಿಕೆ ನಡೆಸಿದ್ದಾರೆ. ತಮ್ಮ ಸಂಸ್ಥಾನಗಳ ಇತಿಹಾಸ ಎಂದೆಂದಿಗೂ ಪ್ರಸಿದ್ಧಿಯಾಗಿ ಉಳಿಯೋ ಹಾಗೆ ಪಾಳಿ ಬದುಕಿದ್ದಾರೆ. ಅಂತಹ ಪಾಳೆಯಗಾರರಲ್ಲಿ ನಿಜಗಲ್ಲಿನ ಕೋಟೆಯವರು ಕೂಡ ಪ್ರಮುಖರಾದವರು. ಕಥೆ ಆರಂಭ ಆಗೋ ಹೊತ್ತಿಗೆ ನಿಜಗಲ್ಲಿನ ರಾಜಕೀಯ ಕಥನದ ಜೊತೆ ಜೊತೆಗೆ ಕೌಟುಂಬಿಕ ಕಥನವು ಒಂದು ಹೊಸ ಸ್ವರೂಪವನ್ನು ಪಡ್ಕೊಂಡಿತ್ತು. ಕಥೆಯ ನಾಯಕ ರಾಮರಸ ನಾಯಕ ಬಹಳ ಒಳ್ಳೆಯತನಕ್ಕೆ ಹೆಸರುವಾಸಿಯಾದವನು. ಇವನು ಮೈಸೂರು ಅರಸರ ಸಾಮಂತನಾಗಿ ಬಾಳ್ತಾ ಇರ್ತಾನೆ. ಮರಾಠಿಗರು ಇವನಿಗೆ ಶತ್ರುವಾಗಿ ತುಂಬ ಕಾಟ ಕೊಡ್ತಾ ಇರ್ತಾರೆ. ಅವರ ಜೊತೆಗೆ ಹೋರಾಟ ಮಾಡಿ ಬದುಕಬೇಕಾದ ಒಂದು ಪರಿಸ್ಥಿತಿಯಲ್ಲಿ ರಾಮರಸ ನಾಯಕ ಇರ್ತಾನೆ. ಇನ್ನು ಅವನ ಕೌಟುಂಬಿಕ ವಿಷಯಕ್ಕೆ ಬರೋದಾದರೆ, ರಾಮರಸ ನಾಯಕನ ಮೊದಲ ಪತ್ನಿ ಲಕುಮವ್ವೆ ಅಂತ ಹೇಳಿ, ಆಕೆಗೆ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಜೀವನ ಪರಿಪೂರ್ಣ ಅಲ್ಲ ಅನ್ನುವ ನಂಬಿಕೆಯಲ್ಲಿದ್ದ ಲಕುಮವ್ವೆ ತನ್ನ ಗಂಡನಿಗೆ ಒತ್ತಾಯ ಮಾಡಿ ತನ್ನ ಬಳಗದವರೇ ಆಗಿದ್ದ ಗಿರಿಜವ್ವೆ ಅನ್ನುವ ಹುಡುಗಿಯನ್ನು ತಂದು ರಾಮರಸ ನಾಯಕನಿಗೆ 2ನೇ ಮದುವೆಯನ್ನು ಮಾಡಿಸ್ತಾಳೆ. ಗಿರಿಜವ್ವೆ ಸ್ವಭಾವತಃ ಒಳ್ಳೆಯವಳು. ಮದುವೆಯಾದ 2ನೆಯ ವರ್ಷಕ್ಕೆ ಒಂದು ಗಂಡು ಮಗುವಿಗೆ ಕೂಡ ಜನ್ಮವನ್ನು ನೀಡ್ತಾಳೆ. ಆಕೆ ನಿಜಗಲ್ಲಿನ ಕೋಟೆಗೆ ಮದುವೆಯಾಗಿ ಪ್ರವೇಶ ಮಾಡುವಾಗ ತನ್ನ ಜೊತೆಗೆ ತನ್ನ ತಮ್ಮ ಕಸ್ತೂರಿ ನಾಯಕ ಮತ್ತು ತನ್ನ ತಾಯಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾಳೆ. ಇಲ್ಲಿಂದ ರಾಜಕೀಯ ಮತ್ತು ಕುಟುಂಬಗಳು ಎರಡು ಕಥೆಯಲ್ಲಿ ಮುಖಾಮುಖಿಯಾಗಿ ಸಂಘರ್ಷ ಆರಂಭ ಆಗುತ್ತೆ. ಆರಂಭದಲ್ಲಿ ತಾಯಿ ಮತ್ತು ತಮ್ಮ ತನ್ನ ಗಂಡನ ಮನೆಗೆ ಕೆಡಕನ್ನೇ ಬಯಸ್ತಾ ಇರೋ ಪ್ರಯತ್ನಗಳು ಕಾಣುತ್ತೆ. ಹಾಗಾಗಿ ಅವರ ವಿರುದ್ಧವಾಗಿ ತಾಯಿಯಾಗಲಿ ಅಥವಾ ತಮ್ಮನಾಗಲಿ ಏನಾದರೂ ಮಾತಾಡೋಕೆ ಬಂದಾಗೆಲ್ಲ ಗಿರಿಜವ್ವೆ ಅವುಗಳನ್ನೆಲ್ಲ ತಡೀತಾ ಇರ್ತಾಳೆ, ಅವರ ಪ್ರಯತ್ನಗಳನ್ನೆಲ್ಲ ವಿಫಲಗೊಳಿಸ್ತಾ ಇರ್ತಾಳೆ. ಯಾಕೆಂದರೆ ಗಿರಿಜವ್ವೆ

ಸ್ಫುರದ್ರೂಪಿ ಹೇಗೋ ಅವಳ ಮನಸ್ಸು ಕೂಡ ಅಷ್ಟೇ ಸ್ಫುರದ್ರೂಪಿಯಾಗಿ ಇತ್ತು. ಆಕೆಗೆ ಉಂಡ ಮನೆಗೆ ಎರಡು ಬಗಿಬಾರದು ಅನ್ನುವಂಥದ್ದು ತುಂಬ ಇತ್ತು. ಜೊತೆಗೆ ತನ್ನ ಒಳಿತಿಗಾಗಿ ತನ್ನನ್ನು ಮದುವೆ ಮಾಡಿಕೊಳ್ಳೋದ್ರ ಮೂಲಕ ಹೊಸ ಬದುಕು ಕೊಟ್ಟಂತಹ ಕುಟುಂಬಕ್ಕೆ ಎಂದೂ ಕೇಡು ಮಾಡಬಾರ್ದು ಅನ್ನೋದು ಅವಳ ಆಲೋಚನೆಯಾಗಿತ್ತು. ಆದರೆ ದಿನೇ ದಿನೇ ಏನಾಗುತ್ತೆ ಅಂದರೆ ಅವಳ ತಮ್ಮ ಕಸ್ತೂರಿ ಸ್ವಲ್ಪ ಪುಂಡತನಕ್ಕೆ ಹೆಸರುವಾಸಿಯಾಗ್ತಾನೆ. ಅವನು ಕೆಡಕನ್ನು ಮನೆಯ ಒಳಗಿಂದ ಮಾಡೋದನ್ನು ನಿಲ್ಲಿಸ್ತಾನೆ, ಆದರೆ ಊರ ಜನರ ನಡುವೆ ಅವನು ಹೋಗ್ತಾನೆ. ಊರ ಜನರ ನಡುವೆ ಬಂದಾಗ ಈ ವಿಷಯ ಅವನ ಭಾವ ರಾಮರಸನಾಯಕನಿಗೆ ಮುಟ್ಟತ್ತೆ. ರಾಮರಸನಾಯಕ ಅವರನ್ನೆಲ್ಲ ಅವರ ಶ್ರೇಯೋಭೈಲಾಷೆಯನ್ನು ನೋಡಿಕೊಳ್ಳುವವನಾಗಿ ಸುಮ್ಮನಿರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಭಾವ ಮೈದುನನಿಗೆ ಬುದ್ಧಿಯನ್ನು ಹೇಳ್ತಾನೆ. ಹಾಗೆ ಬುದ್ಧಿಯನ್ನು ಹೇಳುವಾಗ ಪಂಚಾಯಿತಿಯ ಮೂಲಕ ಎಲ್ಲರ ಎದುರಿಗೇನೆ ಅವನು ಹೇಳ್ತಾನೆ. ಇದು ಕಸ್ತೂರಿ ನಾಯಕನಿಗೆ ದ್ವೇಷ ಆಗೋದಕ್ಕೆ, ದ್ವೇಷ ರೂಪ ಪಡೆಯೋದಕ್ಕೆ ಕಾರಣ ಆಗುತ್ತೆ. ಈ ಕಡೆ ಮೂರು ಬಾರಿ ಪ್ರಯತ್ನ ಪಟ್ಟು ಸದಾಶಿವರಾಯನ ನೇತೃತ್ವದ ಮರಾಠೆ ಸೇನೆ ನಿಜಗಲ್ಲನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿರೋದಿಲ್ಲ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಹಾಗೆ ಬರಿಗೈಯಲ್ಲೇ ಹಿಂತಿರುಗಿ ಹೋಗಿರ್ತಾರೆ. ಇಂಥ ಹೊತ್ತಲ್ಲೇ ಕಸ್ತೂರಿ ನಾಯಕನ ಉಂಡ ಮನೆಗೆ ದ್ರೋಹ ಬಗೆಯುವಂತಹ ಅವನ ಗುಣ ಮರಾಠೆಯ ಸದಾಶಿವರಾಯನಿಗೆ ವರ ಆಗಿ ಫಲಿಸ್ಬಿಡುತ್ತೆ. ಇಬ್ಬರು ಪಿತೂರಿಯನ್ನು ಮಾಡ್ತಾರೆ, ಇಬ್ಬರು ಮಾತಾಡ್ಕೊಳ್ತಾರೆ, ಇಬ್ಬರು ಮಾತಾಡಿಕೊಂಡು ರಾಮರಸನನ್ನು ಕೊಂದು ಬಿಡ್ತಾರೆ. ಕೋಟೆ ವಶಪಡಿಸ್ಕೊಂಡ ಮೇಲೆ ದಳಪತಿ ಸುಮ್ಮನಿರಲ್ಲ, ಕೋಟೆ ತನ್ನದಾದ ಹಾಗೆ ಗಿರಿಜವ್ವೇ ಕೂಡ ತನ್ನವಳಾಗಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ನಿಜಗಲ್ಲಿಗೆ ಇಂಥದ್ದೊಂದು ಪತನ ಒದಗಿ ಬಂತಲ್ಲ ಅಂತ ಹೇಳಿ ಗಿರಿಜವ್ವೆಗೆ ತುಂಬ ಸಂಕಟ ಆಗತ್ತೆ. ಗಿರಿಜವ್ವೆ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ, ಲಕುಮವ್ವೆ ಕೂಡ ಸಹಗಮನ ಮಾಡೋದಕ್ಕೆ ಸಿದ್ಧವಾಗ್ತಾಳೆ. ಆದರೆ ಊರಿನ ಜನ ಯಾರೂ ಇದಕ್ಕೆ ಒಪ್ಪೋದೇ ಇಲ್ಲ, ಇಬ್ಬರೂ ಸಹಗಮನ ಮಾಡಬಾರ್ದು, ಇಬ್ಬರೂ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಮತ್ತು ಈ ಕೋಟೆಯ ಮುಂದಿನ ಗದ್ದುಗೆಯನ್ನು ಏರುವ ನಾಯಕನಾಗಿ ಆ ಪುಟ್ಟ ಮಗುವನ್ನು ಬೆಳೆಸುವ ಜವಾಬ್ದಾರಿ ಅವರಿಬ್ಬರ ಮೇಲೆ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇಬ್ಬರು ಸುಮ್ಮನಾಗಿರ್ತಾರೆ. ಇಂಥ ಪರಿಸ್ಥಿತಿಯಿಂದಲೇ ತನ್ನ ತಮ್ಮ ಸದಾಶಿವರಾಯನಿಗೆ ಮಾತು ಕೊಟ್ಟ ಹಾಗೆ ಗಿರಿಜವ್ವೆಯನ್ನು ಅವನ ಜೊತೆ ಕಳಿಸ್ಬೇಕಾಗಿರುತ್ತೆ. ಗಿರಿಜವ್ವೆಗೆ ಇದರಿಂದ ಮನಸ್ಸು ಕುದೀತಾ ಇರುತ್ತೆ. ಒಳಗೆ ಎಷ್ಟೇ ಮನಸ್ಸು ಕುದ್ದರೂ ಕೂಡ ಅವನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂಡು ತಾನು ಮದುವೆಗೂ ಮುನ್ನ ಕೋಟೆಯ ಮೇಲೆ ಒಂದು ಸುತ್ತು ಬರಬೇಕು ಅಂತ ಆಸೆ ಪಡ್ತಾಳೆ. ಆಸೆ ಪಟ್ಟು ತಮ್ಮನೂ ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ಆಸೆ ಪಡ್ತಾನೆ. ಆಸೆ ಪಟ್ಟು ಅವರಿಬ್ಬರು ಹೋಗ್ತಾರೆ, ಮೇಲೆ ಹೋಗ್ತಾರೆ. ಮೇಲೆ ಹೋದಾಗ ತಮ್ಮನಿಗೆ ಆರತಿಯನ್ನೆಲ್ಲ ಬೆಳಗ್ತಾಳೆ, ಅಕ್ಕನಾಗಿ ಆರತಿಯನ್ನೆಲ್ಲ ಬೆಳಗ್ತಾಳೆ. ಹಾಗೆ ಬೆಳಗಿ ಅವನನ್ನು ಅಪ್ಪಿಕೊಳ್ತಾಳೆ. ಅಪ್ಪಿಕೊಂಡು ಕೋಟೆಯ ಗೋಡೆಯ ಹೊರಗೆ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ. ಹಾಗೆ ಆತ್ಮಾಹುತಿಯನ್ನು ಮಾಡಿಕೊಂಡು ಕೂಡಲೇ ಎಲ್ರಿಗೂ ಗಿರಿಜವ್ವೆಯ ವ್ಯಕ್ತಿತ್ವ ಎಂಥದ್ದು, ಗುಣ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಗಿರಿಜವ್ವೆಗೆ ಇದ್ದ ಉದ್ದೇಶ ಒಂದೇ, ತನ್ನ ಸಲುವಾಗಿ ಅರಮನೆಗೆ ಬಂದಂತಹ ತಮ್ಮ ಇಡೀ ಅರಮನೆಯನ್ನು ಹಾಳಗೆಡುತ್ತಾ ಇದ್ದಾನೆ. ಇನ್ನು ಮುಂದಾದರೂ ಅರಮನೆ ಪೂರ್ಣವಾಗಿ ಹಾಳಾಗದೇ ಇರಲಿ ಅನ್ನೋ ಕಾರಣಕ್ಕೆ ತನ್ನನ್ನೂ ಆತ್ಮಾಹುತಿ ಮಾಡಿಕೊಳ್ತಾ ತಮ್ಮನನ್ನು ಕೊಲ್ತಾಳೆ. ಹೀಗೆ ಊರಿಗಾಗಿ ಪ್ರಾಣತ್ಯಾಗ ಮಾಡಿದಂತಹ ಗಿರಿಜವ್ವೆ ಜನರ ಕಣ್ಣಲ್ಲಿ ದೊಡ್ಡವಳಾಗ್ತಾಳೆ, ಊರ ದೇವಿಯಾಗಿ ಉಳಿತಾಳೆ. ತುಂಬ ವರ್ಷಗಳ ಕಾಲ ಅವಳನ್ನು ಊರ ದೇವತೆಯಾಗಿ, ಹೆಣ್ಣು ದೇವಿಯಾಗಿ ಪೂಜೆ ಮಾಡ್ತಾ ಇದ್ರಂತೆ. ಆನಂತರದ ದಿನಗಳಲ್ಲಿ ಅವಳ ಹೆಸರಿನಲ್ಲಿ ನಡೀತಾ ಇದ್ದ ಪೂಜೆ ನಿಂತು ಹೋಯ್ತು ಅಂತ ಹೇಳಿ ಹೇಳೋದ್ರೊಂದಿಗೆ ಮಾಸ್ತಿಯವರು ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ. ಇಡೀ ಕಥೆ ಬಹಳ ಸರಳವಾಗಿ ನೇರವಾಗಿ ಅಭಿವ್ಯಕ್ತಿಗೊಂಡಿದೆ.

ಕನ್ನಡ ನಾಡಿನ ರಾಜಕೀಯ ಇತಿಹಾಸದಲ್ಲಿ ವೀರ ತ್ಯಾಗ ಬಲಿದಾನಗಳ ಮೌಲ್ಯ ಎತ್ತಿ ಹಿಡಿಯುವಂಥ ಅನೇಕ ವ್ಯಕ್ತಿತ್ವಗಳನ್ನು ಕಥೆಗಳಾಗಿ ಚಿತ್ರಿಸಿರೋದನ್ನು ನಾವು ಕೇಳಿದ್ದೀವಿ, ಓದಿದ್ದೀವಿ. ಹಾಗೆ ವಿಶ್ವಾಸಘಾತಕತನಗಳಿಂದ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಈನ ಗುಣಗಳು ಇರತಕ್ಕಂತಹ ವ್ಯಕ್ತಿತ್ವಗಳು ಇದ್ದಾವೆ ಅನ್ನೋದನ್ನು ತೋರಿಸುವಲ್ಲಿ, ನಿರೂಪಿಸುವಲ್ಲಿ ಈ ಕಥೆ ಗೆದ್ದಿದೆ. ಎರಡು ಮನುಷ್ಯರ ಗುಣಗಳೇ, ಒಳಿತು ಕೂಡ ಮನುಷ್ಯರ ಗುಣನೇ, ಕೆಡುಕು ಕೂಡ ಮನುಷ್ಯರ ಗುಣನೇ. ಎರಡು ಜೊತೆಗೂಡಿ ನಡೀತಾನೆ. ಯಾವುದು ವ್ಯವಸ್ಥೆಯನ್ನು ಕಾಪಾಡುತ್ತೆ, ಯಾವುದು ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ ಅಂಥೇಳಿ ಓದುಗರು ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಯಾವ ಗುಣ ಒಳ್ಳೆಯದೋ, ಯಾವುದು ಬೇಕೋ, ಆ ಗುಣವನ್ನು ನಾವು ನೀತಿ ಪಾಠವಾಗಿ ಉಳಿಸ್ಕೊಳ್ಬೇಕಾಗತ್ತೆ. ಇತಿಹಾಸದಲ್ಲಿ ನಡೆದಿರಬಹುದಾದ ಒಂದು ಪ್ರಸಂಗವನ್ನು ಸಣ್ಣ ಕಥೆಯಾಗಿಸಿರುವ ಮಾಸ್ತಿಯವರ ಸೃಜನಶೀಲ ಕಲೆ ಅದಮ್ಯವಾದುದು. ರಾಜಗದ್ದುಗೆಗಾಗಿ ನಡೆಯುವಂತಹ ರಾಜಕಾರಣ ಆಕ್ರಮಣಗಳು ಕೆಡುಕಿನ ಮೂಲಕವೇ ಕಬಳಿಸಬೇಕು ಅನ್ನುವಂತಹ ಹುಚ್ಚು ಹಾಸೆ, ತಮ್ಮ ನಡವಳಿಕೆಯಿಂದಲೇ ಇತರರಿಗೆ ಕೇಡು ಮಾಡ್ತಾ ತಮ್ಮ ಅವಸಾನವನ್ನು, ದುರಂತವನ್ನು ತಾವೇ ತಂದುಕೊಳ್ಳುವಂತಹ ಕಸ್ತೂರಿ ನಾಯಕನಂಥವರು ಈ ಜಗತ್ತಿನಲ್ಲಿ ಅದೆಷ್ಟು ಜನ ಇದ್ದಾರೆ. ತನ್ನ ತಮ್ಮನಿಂದ ತನ್ನ ಕುಟುಂಬಕ್ಕೆ ಸಮಾಜಕ್ಕೆ ಕಂಟಕ ಅಂಥೇಳಿ ಗೊತ್ತಾದ ಕೂಡಲೇ ತಮ್ಮನ್ನು ನಂಬಿಕೊಂಡಿರುವಂಥ ಜನರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಸೋದರತ್ವವನ್ನು ಮೀರಿ ಸಮಾಜದ ಉಳಿತೇ ಮುಖ್ಯ ಅಂಥೇಳಿ ಚಿಂತಿಸುವ ಅಪರೂಪದ ಗಿರಿದವಿ ಅಂತಹ ವ್ಯಕ್ತಿತ್ವದವರು ಈ ಲೋಕದಲ್ಲಿ ಅದೆಷ್ಟು. ಒಟ್ಟಾರೆಯಾಗಿ ಸಮುದಾಯದ ಒಳಿತಿಗಾಗಿ ತನ್ನ ಬದುಕನ್ನು ಲೆಕ್ಕಿಸದೆ ಗಟ್ಟಿಯಾಗಿ ನಿರ್ಧಾರ ಕೈಗೊಳ್ಳುವಂತಹ ಗಿರಿಜವ್ವೆ ನಿಜವಾಗಿಯೂ ಮಾದರಿಯ ನಡೆಯಾಗಿ ಉಳಿತಾಳೆ, ಅಮರತ್ವವನ್ನು ತಂದುಕೊಳ್ತಾಳೆ. ಇಂತಹ ಪಾತ್ರಗಳನ್ನು ಓದುಗರ ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಮಾಸ್ತಿಯವರ ಸೃಜನ ಶಕ್ತಿಗೆ ಶರಣೆನ್ನಬೇಕು. ಕತ್ತಿ ಹಿಡಿದು ಹೋರಾಟ ಮಾಡಿದ್ರಷ್ಟೇ ವೀರರು ಅನ್ನೋದು ನಿಜವೇ. ಅದು ಎಷ್ಟು ನಿಜವೋ ಅಷ್ಟೇ ನಿಜವಾದ ಸಂಗತಿ, ಊರ ಒಳಿತಿಗಾಗಿ ತನ್ನ ಬದುಕನ್ನೇ ಪಣವಾಗಿಟ್ಟು ಆತ್ಮಾಹುತಿ ಮಾಡಿಕೊಳ್ಳುವಂತಹ ಗಿರಿಜವಿಯಂಥವರ ನಡತೆಗಳು ಕೂಡ ಹೋರಾಟದ ಒಂದು ಭಾಗವೇ. ಹಾಗಾಗಿ ಇಲ್ಲಿ ಗಿರಿಜವೇ ಹೋರಾಟ ಮಾಡ್ತಾ ಅಮರಳಾಗಿ ಉಳಿತಾಳೆ. ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.

0: ಕೇಳುವರೇ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಮಾಸ್ತಿ ಅವರ ನಿಜಗಲ್ಲಿನ ರಾಣಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿ

ಇರುವ ರಾಜವಿದ್ಯಾ ರಾಜಗುಹ್ಯ ಯೋಗದ ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳು ನನ್ನಲ್ಲಿವೆ, ನಾನು ಅವುಗಳಲ್ಲಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕದ ಒಂದು ವಿಸ್ತೃತ ವಿಷಯವನ್ನು ನಾವು ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಂದ್ರೆ, ಭಗವಂತ ಈ ಪ್ರಪಂಚವನ್ನೆಲ್ಲ ಒಂದು ಅವ್ಯಕ್ತ ರೂಪದಿಂದ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಇಡೀ ಪ್ರಪಂಚದಲ್ಲಿ ಭಗವಂತನೇ ಇದ್ದಾನೆ. ಆದರೆ ಆ ಭಗವಂತ ನಮಗೆ ಇಂಥದ್ದೇ ಒಂದು ರೂಪದಲ್ಲಿ ಇಲ್ಲ, ಅದನ್ನೇ ಅವ್ಯಕ್ತ ರೂಪ ಅಂತ ಹೇಳಿ ಹೇಳಿರುವಂಥದ್ದು. ಆಕಾಶ ಅನ್ನುವಂಥದ್ದು ಹೇಗೆ ಎಲ್ಲ ಸಣ್ಣ ಮತ್ತು ದೊಡ್ಡ ವಸ್ತುಗಳನ್ನು ವ್ಯಾಪಿಸಿಕೊಂಡಿದೆಯೋ ಹಾಗೆ ಪರಮಾತ್ಮನೂ ಕೂಡ ವ್ಯಾಪಿಸಿಕೊಂಡಿದ್ದಾನೆ. ಅವನು ಸೂಕ್ಷ್ಮ, ಇಂದ್ರಿಯಾತೀತ. ಅವನನ್ನು ನಾವು ಹೊರಗೆ ಕಾಣುವ ದೃಶ್ಯ ವಸ್ತುವಿನಂತೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಆದರೆ ಅವನಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಎಲ್ಲ ನಾಮರೂಪಗಳ ಹಿಂದೆಯೂ ಇರುವವನು ಅವನೇ. ಮಣ್ಣಿನಿಂದ ಮಡಕೆ ಕುಡಿಕೆಗಳನ್ನು ಮಾಡಿದರೆ ಜೇಡಿ ಮಣ್ಣು ಅದರಲ್ಲೆಲ್ಲ ವ್ಯಾಪಿಸಿಕೊಂಡಿರುವಂತೆ, ಹಾಗೆ ನೂಲಿನಿಂದ ಬಟ್ಟೆಯನ್ನು ಮಾಡಿದರೆ ಆ ಬಟ್ಟೆಯನ್ನೆಲ್ಲ ನೂಲೇ ವ್ಯಾಪಿಸಿಕೊಂಡಿರುವಂತೆ, ನಾಮರೂಪಗಳ ಹಿಂದೆಲ್ಲ ಅವನೇ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಮಣ್ಣಿನಿಂದ ನಾವು ಮಡಿಕೆಯನ್ನು ಮಾಡ್ತೀವಿ. ಮಡಿಕೆಯಲ್ಲಿ ಏನಿದೆ ಅಂತೇಳಿ ಕೇಳಿದ್ರೆ ಅದ್ರ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಇಡೀ ಮಡಿಕೆ ಜೇಡಿ ಮಣ್ಣಿನಿಂದ ತುಂಬಿ ಹೋಗಿದೆ. ಹಾಗೆ ನೂಲಿನಿಂದ ದಾರಗಳಿಂದ ಈ ಬಟ್ಟೆಯನ್ನು ಮಾಡ್ತಾರೆ. ಹಾಗೆ ಬಟ್ಟೆಯನ್ನು ಮಾಡಿದಾಗ ಆ ಬಟ್ಟೆಯೆಲ್ಲ ಹೇಗಾಗಿರುತ್ತೆ, ನೂಲಿನಿಂದಲೇ ವ್ಯಾಪಿಸಿಕೊಂಡಿರುತ್ತೆ. ಹಾಗೆ ಈ ಪ್ರಪಂಚವು ಕೂಡ ಭಗವಂತನಿಂದಲೇ ವ್ಯಾಪಿಸಿಕೊಂಡಿದೆ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುವೆವೋ ಅವುಗಳೆಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಇದೆ. ಹಾಗೆ ಅವನನ್ನು ಬಿಟ್ಟು ಇದಕ್ಕೆ ಬೇರೆ ವ್ಯಕ್ತಿತ್ವ ಇಲ್ಲ. ಸಮುದ್ರದ ಮೇಲೆ ಇರುವ ಅಲೆ, ನೊರೆ, ಗುಳ್ಳೆ ಇವುಗಳೆಲ್ಲ ಸಮುದ್ರವಿದ್ದರೆ ಅದರಲ್ಲಿ ಮಾತ್ರ ಇರಲು ಸಾಧ್ಯ. ಒಂದು ಉದಾಹರಣೆಗೆ ಗಮನಿಸಬಹುದಾದ್ರೆ, ನಾನೊಂದು ಕನಸು ಕಾಣ್ತಾ ಇದ್ರೆ ನಾನು ಕನಸಿನಲ್ಲಿ ನೋಡುವುದೆಲ್ಲ ನನ್ನ ಚಿತ್ತದಲ್ಲಿದ್ದೆ. ನನ್ನ ಚಿತ್ತದಿಂದ ಮೇಲೆದ್ದ ಗುಳ್ಳೆಗಳೇ ಕನಸು. ನನ್ನ ಚಿತ್ತವಿಲ್ಲದೇ ಇದ್ದರೆ ಕನಸೇ ಇಲ್ಲ. ಹೀಗೆಯೇ ಬ್ರಹ್ಮಾಂಡವೆಲ್ಲ ಭಗವಂತನ ಕಲ್ಪನೆಯ ಜಗತ್ತು. ಅವನು ಅವುಗಳಲ್ಲೆಲ್ಲ ಹಾಸುಹೊಕ್ಕಾಗಿದ್ದಾನೆ. ಅವನಿಲ್ಲದ ವಸ್ತುವೇ ಇಲ್ಲ. ಯಾವುದನ್ನು ನಾವು ಬ್ರಹ್ಮಾಂಡ ಎನ್ನುತ್ತಿದ್ದೇವೆಯೋ ಅದು ಅವನ ಮನಸ್ಸೆಂಬ ಸಾಗರದಿಂದ ಎದ್ದ ಒಂದು ಗುಳ್ಳೆ. ಆ ಗುಳ್ಳೆಯಲ್ಲೆಲ್ಲ ಓತಪ್ರೋತವಾಗಿರುವವನೇ ಆ ಪರಮಾತ್ಮ. ನಾನು ಅವುಗಳಲ್ಲಿ ಇಲ್ಲ ಎನ್ನುತ್ತಿದ್ದಾನೆ. ಅವು ಇರಬೇಕಾದ್ರೆ ಇವನ ಆಸರೆ ಬೇಕು, ಇವನು ಇರಬೇಕಾದ್ರೆ ಅದರ ಆಸರೆ ಬೇಕಾಗಿಲ್ಲ. ಹಾಗಾಗಿ ಇವುಗಳಾವುವು ಇಲ್ಲದೆ ಅವನು ಇರಬಲ್ಲ. ಅಂದರೆ ಈ ನರ ಪ್ರಾಣಿ ಜಗತ್ತು ಎಲ್ಲವೂ ಇಲ್ಲದೆ ಆ ಭಗವಂತ ಇರಬಲ್ಲ. ಆದರೆ ಭಗವಂತನಿಗೆ ನಮ್ಮ ಅವಶ್ಯಕತೆ ಇಲ್ಲ, ನಮಗೆ ಭಗವಂತನ ಅವಶ್ಯಕತೆ ಸಂಪೂರ್ಣವಾಗಿದೆ ಅಂತ. ಹೇಗೆ ಅಂದರೆ, ಈ ಅಲೆಗಳು, ಮೇಲೆ ಬರುವಂಥ ನೊರೆಗಳು, ಅದರ ಜೊತೆಗೆ ಬರುವಂಥ ತೆರೆಗಳು, ಇವುಗಳು ಯಾವುದು ಕೂಡ ಈ ಸಾಗರಕ್ಕೆ ಅವಶ್ಯಕವಿಲ್ಲ. ಇವುಗಳು ಇಲ್ಲದೆಯೂ ಕೂಡ ಸಮುದ್ರ ಇರಬಹುದು. ಹಾಗೆಯೇ ನಾವಿಲ್ಲದೆ ಭಗವಂತ ಇರಬಹುದು, ಆದರೆ ಭಗವಂತ ಇಲ್ಲದೆ ನಾವೆಲ್ಲ ಇಲ್ಲ. ಹಾಗಾಗಿ ಅವನು ಇದನ್ನು ಮಾಡಿದ, ಸೃಷ್ಟಿಗೆ ಅವನೇ ಕಾರಣ. ಆದರೂ ಅವನು ತಾನು ಸೃಷ್ಟಿಸಿದ ವಸ್ತುವಿನಲ್ಲಿ ಸಿಕ್ಕಿಕೊಂಡು ನರಳುತ್ತಿಲ್ಲ. ನಾವು ಏನಾದರೂ ಒಂದು ಸಣ್ಣದನ್ನು ಸೃಷ್ಟಿಸಿದರೆ ನಮ್ಮ ಮನಸ್ಸೆಲ್ಲ
ಅದರಲ್ಲೇ ಇರುತ್ತೆ.

ನಾವು ಅದರಲ್ಲಿ ಸಿಕ್ಕಿಕೊಂಡು ಬಿಡುತ್ತೇವೆ, ಮನಸ್ಸನ್ನು ಅದರಿಂದ ಸೆಳೆಯೋದಕ್ಕೆ ಸಾಧ್ಯವಿಲ್ಲ. ನಾವೊಂದು ಸಣ್ಣ ಪುಸ್ತಕ ಬರೀಲಿ, ಒಂದು ಚಿತ್ರವನ್ನು ಬಿಡಿಸ್ಲಿ, ಅಥವಾ ಒಂದು ಮಗುವನ್ನೇ ಸೃಷ್ಟಿಸಲಿ, ನಮ್ಮ ಒಂದು ಭಾಗ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಅಷ್ಟೇ. ಜನರು ಅದನ್ನು ನೋಡಿ ಕೊಂಡಾಡಿದರೆ ನಮಗೆ ಸಂತೋಷ. ಅದೇ ಏನಾದರೂ

ಅಲ್ಲ. ಈ ಪ್ರಪಂಚದಲ್ಲಿ ಯಾವುದು ಇರಬೇಕಾದರೂ ಕೂಡ ದೇವರು ಬೇಕು. ಆದರೆ ದೇವರು ಯಾವುದಕ್ಕೂ ಕೂಡ ದಾಸನಲ್ಲ. ಹಾಗಾಗಿ ವ್ಯಾಪಕತ್ವದ ಮೂಲಕ ಒಂದು ವಸ್ತುವಿನ ಸೂಕ್ಷ್ಮತೆಯನ್ನು ಅಳೆಯಲಾಗುವಂಥದ್ದು. ಆದುದರಿಂದ ಅತ್ಯಂತ ಸೂಕ್ಷ್ಮವಾದ ವಸ್ತುವು ಸರ್ವವ್ಯಾಪಕವಾಗಿರಲೇಬೇಕು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಪರಿಚ್ಛಿನ್ನವಾದವುಗಳು. ಯಾಕಂದರೆ ಅವುಗಳಿಗೆ ರೂಪವಿರುವುದರಿಂದ ರೂಪರಹಿತನಾದ ಆತ್ಮನು ಸರ್ವವ್ಯಾಪಕನೂ ಅನಂತನೂ ಅವಿನಾಶಿಯೂ ಹೌದು. ಹಾಗಾಗಿ ಈ ಶ್ಲೋಕದ ಎರಡನೆಯ ಸಾಲು ಜೀವ ಮತ್ತು ಪರಮಾತ್ಮನ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನು ವಿವರಿಸ್ತಾ ಇದೆ. ಎಲ್ಲ ಜೀವರಾಶಿಗಳು ಕೂಡ ನನ್ನಲ್ಲಿ ಇವೆ, ಆದರೆ ನಾನು ಅವುಗಳಲ್ಲಿಲ್ಲ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಆತುರದ ಓದುಗನಿಗೆ, ಆತುರದ ಕೇಳುಗನಿಗೆ ಇದು ಅರ್ಥವಾಗದೇ ಇರಬಹುದು, ಆದರೆ ಅಧ್ಯಾಸ ಎಂದ್ರೇನು ಅಂತ ಹೇಳಿ ತಿಳಿದಿರುವವನಿಗೆ ಮಾತ್ರ ಇದು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಸುಲಭವಾಗತ್ತೆ. ಅಂದರೆ ಇದನ್ನೇ ಭಗವಂತ ಏಳನೆಯ ಅಧ್ಯಾಯದಲ್ಲಿ ಒಮ್ಮೆ ತಿಳಿಸಿದ್ದ. ಏನಂದರೆ ಅವುಗಳಲ್ಲಿ ನಾನಿಲ್ಲ, ನನ್ನಲ್ಲಿ ಅವುಗಳಿವೆ ಅಂತ ಹೇಳಿ. ಸಂಕ್ಷೇಪದಲ್ಲಿ ಹೇಳುವುದಾದರೆ ಇದನ್ನು ವಿವರ್ತವಾದ ಅಂತ ಹೇಳಿ ಹೇಳಬಹುದು. ಪರಮಾತ್ಮನು ತನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯನ್ನೂ ಹೊಂದದೆ ಬದಲಾವಣೆ ಆದಂತೆ ಕಂಡು ಬರುವಂಥದ್ದೇ ವಿವರ್ತ ಅಂತ ಹೇಳಿ. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನೋವು ಸಾವಿರವಿರಲಿ, ದುಗುಡ ಮೂಟೆಗಳಿರಲಿ, ನೋವು ಸಾವಿರವಿರಲಿ, ದುಗುಡ ಮೂಟೆಗಳಿರಲಿ, ಇನತು ತೋರದೆ ಜಗಕ್ಕೆ ಇರುವುದತಿಶಯತೆ, ಬೇವುಂಡು ಮಾ ಉಂಡ ಪರಿ ಬದುಕುವರ ಯೋಗ, ಬೇವುಂಡು ಮಾ ಉಂಡ ಪರಿ ಬದುಕುವರ ಯೋಗ, ಪರಿಶುದ್ಧ ಆ ಮನಸ್ಸು ಮುದ್ದುರಾಮ, ಪರಿಶುದ್ಧ ಆ ಮನಸ್ಸು ಮುದ್ದುರಾಮ. ಹಾಗಾಗಿ ನೋವು ದುಗುಡ ದುಮ್ಮಾನಗಳು ಏನೇ ಇದ್ರೂ ಕೂಡ ಬೇವುಂಡು ಮಾವನ್ನು ಉಣ್ಣುವಂಥ ಪರಿ ಇದೆಯಲ್ವಾ, ಅದು ಬದುಕಿನ ವರಯೋಗ. ಅಂಥ ವರಯೋಗವನ್ನು ನಮಗೆ ಭಗವಂತ ಕರುಣಿಸ್ತಾನೆ. ಅದು ಯಾವಾಗ? ಬದುಕು ಪರಿಶುದ್ಧವಾಗಿರುವಾಗ. ಹಾಗಾಗಿ ಮನಸ್ಸು ಪರಿಶುದ್ಧವಾದಾಗ ಈ ಜಗತ್ತೆಲ್ಲ ವ್ಯಾಪಿಸಿರುವಂಥ ಆ ಭಗವಂತ ನಮ್ಮ ಕಣ್ಣೆದುರಿಗೆ ಕಾಣ್ತಾನೆ. ಆ ವ್ಯಾಪಕತೆ ವಿಸ್ತಾರವಾಗಿರುವಂಥ ರೂಪ ನಮಗೆ ತೋರ್ಪಡಿಕೆಯಾಗತ್ತೆ. ಆದರೆ ತೋರ್ಪಡಿಕೆಯಾಗಲಿಲ್ಲ ಅಂತಂದಾಗ ನಮಗಿನ್ನೂ ಅರಿವಿನ ಶಕ್ತಿ ಕಡಿಮೆ ಇದೆ ಅಂಥೇಳಿ. ಹಾಗಾಗಿ ಅತ್ತ ಅರಿವಿನ ಶಕ್ತಿಯನ್ನು ನಾವು ವಿಸ್ತರಿಸ್ಕೊಳ್ಬೇಕಾಗಿರುವಂಥದ್ದೇ ಪ್ರಮುಖವಾಗಿರುವಂಥ ಒಂದು ಅಂಶ. ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯುತ್ತಿರಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬ ವಿಷಯದ ಕುರಿತು ರಚನೆ. ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಜಾಣಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿ ವಿ ಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ? ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಟ್

0: ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್ 5 ಎನ್ನುವ ಪ್ರೋಟೀನಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದ್ದರು.
1: ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು.
0: ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣ ಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್ 5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಡ್ಸ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಡ್ಸ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಡ್ಸ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಡ್ಸ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕಣ್ಣರಕ ಧರಿಸಿದ್ದರೂ ಶ್ರೂಗಳ ಕಣ್ಣುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಡ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯಾ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ,
1: ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯಾ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ.
0: ಗ್ರಿಡ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್ 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವೂ ಕಾಣುವುದರಿಂದ ಕಣ್ಣಿಗೆ ಮಯೋಪಿಯಾ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಡ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
2: ನಡೆದಿದೆ ವಿಕಾಸ, ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ ವಿಶೇಷವಾಗಿ ದೇಹದ ಅಂಗ

ಸಂಬಂಧಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿಯಿತ್ತು. ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವು ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು. ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗದ ಆಯ್ಕೆಯೇ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನೋ ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವು ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಲ್ಲಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಲ್ಲಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಲ್ಲಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಲ್ಲಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು.
ಉದ್ದ ಹಿಂಗ

0: ಹಿಂಗಾಲಿನ ಹಲ್ಲಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಲ್ಲಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು. ಎರಡು ಬಗೆಯ ಹಲ್ಲಿಗಳಲ್ಲಿಯೂ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಲ್ಲಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ. ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಲ್ಲಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪ್‌ಬೆಲ್ ತಂಡ ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಲ್ಲಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಲ್ಲಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಲ್ಲಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಲ್ಲಿಗಳೆಲ್ಲದರಲ್ಲಿಯೂ ಈ ಜೀನಿನ ಆಸುಪಾಸಿನಲ್ಲಿರುವ ಡಿಎನ್ಎಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸಗಳು ಕಂಡುಬಂದವು. ಇದು ನಿಜಕ್ಕೂ ಹಿಂಗಾಲಿನ ಬೆರಳನ್ನು ಗಿಡ್ಡ ಮಾಡಿರಬಹುದೇ ಎಂದು ಗುರುತಿಸಲು ಒಂದು ಪ್ರಯೋಗವನ್ನು ಮಾಡಿದರು. ಬೇರೊಂದು ಹಲ್ಲಿಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು, ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಲ್ಲಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್‌ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಲ್ಲಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು, ಹಾಗೂ ಎಐ ಧ್ವನಿಗಳು

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನಯ್ ಪ್ರಸಾದ್ ಪುಷ್ಪಲತರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ.

0: ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನನ್ನ ಹೆಸರು ದೀಕ್ಷಾ ಸಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಸಾಗರ ಹೊಸ ಕಾಲೋನಿ. ನಾನು ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಗರ ಹೊಸ ಕಾಲೋನಿ 1997-98 ಪ್ರಾರಂಭವಾಯಿತು. ಈ ಶಾಲೆಯ ಸ್ಥಾಪನೆಗೆ ಕಾರಣೀಕರ್ತರಾದ ನಮ್ಮ ಶಾಲೆಯ ದಾನಿಗಳಾದ ಶ್ರೀಯುತ ಪುಟ್ಟೇಗೌಡರು ಈ ಶಾಲೆಗಾಗಿ ಭೂದಾನವನ್ನು ಮಾಡಿದರು. ಅಲ್ಲಿಂದ ಈ ಶಾಲೆಯು ಚಿಗುರೊಡೆದು ಈ ಬೃಹತ್ ಮರವಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾವಕಾಶವನ್ನು ನೀಡಿದೆ. ಮೊದಲಿಗೆ 1997-98 ಶ್ರೀಯುತ ಸಿದ್ದರಾಜುರವರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರೊಂದಿಗೆ ಶ್ರೀಯುತ ದೇವರಾಜುರವರು ಈ ಶಾಲೆಯ ಸರ್ವೋನ್ನತ ಬೆಳವಣಿಗೆಗೆ ಬಹಳ ಶ್ರಮಿಸಿರುತ್ತಾರೆ. ಅವರ ಕೊಡುಗೆ ಈ ಶಾಲೆಗೆ ಅಪಾರ. ನಂತರ ಚಿಕ್ಕಚೆನ್ನ ನಾಯಕರು 2014 ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿಯೋಜನೆಗೊಂಡು 2015-16 ಶ್ರೀಯುತ ನಾಗರಾಜು ಸರ್, ಶ್ರೀಯುತ ವಿಜಯರಂಗನ್, ಶ್ರೀಮತಿ ಪದ್ಮಾರವರು ಹಾಗೂ ಶ್ರೀಮತಿ ಪದ್ಮಾವತಿರವರು ಈ ಶಾಲೆಗೆ ಶ್ರಮಿಸಿರುತ್ತಾರೆ. ನಂತರ 2020 ಶ್ರೀಯುತ ಪುಟ್ಟಸೋಮಾಚಾರ್ಯರು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. 2022 ಶ್ರೀಯುತ ಸೂರ್ಯವಂಶಿರವರು ಮುಖ್ಯ ಶಿಕ್ಷಕರ ಸ್ಥಾನವನ್ನು ಅಲಂಕರಿಸಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸಿರುತ್ತಾರೆ. ಪ್ರಸ್ತುತ ಸಾಲಿನಲ್ಲಿ ಶ್ರೀಮತಿ ಪದ್ಮಾವತಿರವರು ಬಡ್ತಿ ಮುಖ್ಯ ಶಿಕ್ಷಕರಾಗಿ ಈ ಶಾಲೆಯ ಪ್ರಗತಿಗಾಗಿ ಶ್ರಮಿಸುತ್ತಿದ್ದು, ಸಹ ಶಿಕ್ಷಕಿಯರಾದ ಶ್ರೀಮತಿ ಪದ್ಮಾ, ಶ್ರೀಮತಿ ಗೀತಾ ಹಾಗೂ ಶ್ರೀಮತಿ ಶ್ವೇತಾರವರು ಶಾಲೆಯ ಮಕ್ಕಳ ಕಲಿಕೆಗೆ ಮಾತ್ರವಲ್ಲದೆ ಶಿಸ್ತು, ಸಹಪಾಠ್ಯ ಚಟುವಟಿಕೆಗಳಿಗೂ ಒತ್ತು ನೀಡುತ್ತಿದ್ದಾರೆ. ಹಾಗೆ ನಮ್ಮ ಶಾಲೆಗೆ 2011 ಉತ್ತಮ ಶಾಲಾ ಪ್ರಶಸ್ತಿ ದೊರಕಿರುತ್ತದೆ. ಹಾಗೆ ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿಯ ಭರಪೂರವೇ ಬಂದಿರುತ್ತವೆ. ನಮ್ಮ ಶಾಲೆಯಲ್ಲಿ ಬುನಾದಿ ಶಿಕ್ಷಣ ಪಡೆದು ಅದೆಷ್ಟು ವಿದ್ಯಾರ್ಥಿಗಳು ಎಸ್ಎಸ್ಎಲ್

ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿರುವುದಲ್ಲದೆ ಉತ್ತಮ ಸ್ಥಾನದಲ್ಲಿರುತ್ತಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯವಿದ್ದು ಕಂಪ್ಯೂಟರ್ ಲ್ಯಾಬ್ ಹಾಗೂ ವಿಜ್ಞಾನ ಲ್ಯಾಬ್ಗಳ ನಿರ್ಮಾಣದ ಕನಸನ್ನು ಹೊಂದಿರುತ್ತದೆ. ನಮ್ಮ ಶಾಲೆಯ ಈ ಎಲ್ಲ ಯಶಸ್ಸಿಗೆ ಕಾರಣರಾದ ನಮ್ಮ ಶಿಕ್ಷಕರು, ಮಾರ್ಗದರ್ಶಕರು ಹಾಗೂ ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಶ್ರಮಿಸುತ್ತೇವೆ. ಧನ್ಯವಾದ.

ನನ್ನ ಹೆಸರು ವೈಷ್ಣವಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಮ್ಮ ಶಾಲೆಯ 5, 6 ಮತ್ತು 7ನೇ ತರಗತಿಯವರಿಂದ ಜನಪದ

ನನ್ನ ಹೆಸರು ದೀಕ್ಷಾ ಸಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಸಾಗರೆ ಹೊಸ ಕಾಲೋನಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಸಮಾನ ಪ್ರೀತಿ. ಭಗವಾನ್ ಬುದ್ಧನ ಬಳಿಗೆ ಒಂದು ಸಲ ಶ್ರೀಮಂತ ಹೆಂಗಸೊಬ್ಬಳು ಬಂದಳು. ಸ್ವಾಮಿ, ನಾನು ಬಂಜೆ, ನನಗೆ ಸಂತಾನವಾಗುವಂತಹ ವರವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸಿದಳು. ಹಾಗೆಯೇ ಆಗಲಿ, ನಾಳೆ ಮಧ್ಯಾಹ್ನ ಒಂದು ಪಾತ್ರೆಯ ತುಂಬ ಹಾಲು ಪಾಯಸ ತಯಾರಿಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ. ಆದರೆ ನಿನ್ನ ಹೃದಯ ಮತ್ತು ಮನಸ್ಸುಗಳು ತುಂಬ ಪರಿಶುದ್ಧವಾಗಿರಬೇಕು ಎಂಬುದನ್ನು ನೆನಪಿರಿಸಿಕೊ ಎಂದು ಹೇಳಿದ ಬುದ್ಧ. ಆ ಪ್ರಕಾರ ಮರುದಿನ ಮಧ್ಯಾಹ್ನ ಆ ಹೆಂಗಸು ಬೆಳ್ಳಿ ಪಾತ್ರೆಯ ತುಂಬ ಗಮಗಮಿಸುವ ಹಾಲು ಪಾಯಸ ತಯಾರಿಸಿದಳು. ಬುದ್ಧನಿರುವಲ್ಲಿಗೆ ಬಂದು, ರುಚಿಕರವಾದ ಪಾಯಸ ತಂದಿದ್ದೇನೆ, ಸ್ವೀಕರಿಸಬೇಕು ಎಂದು ಬುದ್ಧನ ಮುಂದಿಟ್ಟಳು. ಬುದ್ಧ ಪಾಯಸ ನೋಡಿದ. ಆಹಾ, ಪಾಯಸ ಎಷ್ಟು ಪರಿಮಳ ಬರುತ್ತಿದೆ! ಇದನ್ನು ನೀನು ಬೀದಿಯಲ್ಲಿ ತರುವಾಗ ಬೇರೆ ಯಾರು ನನಗೊಂದಿಷ್ಟು ಕೊಡು ಎಂದು ಕೇಳಲಿಲ್ಲವೇ? ಹೆಂಗಸು, ಕೇಳದೇ ಇರುತ್ತಾರೆಯೇ? ಬೀದಿಯುದ್ದಕ್ಕೂ ಬೇರೆಯವರ ಮಕ್ಕಳು ಪಾಯಸದ ವಾಸನೆ ಹಿಡಿದು ನನ್ನ ಹಿಂದೆ ಓಡಿ ಓಡಿ ಬಂದರು. ಕಾಡಿದರು, ಬೇಡಿದರು, ಒಂದು ಚೂರು ಕೊಡದೆ ಅವರನ್ನು ಅಲ್ಲಿಂದ ಓಡಿಸಿ ಪಾಯಸವನ್ನಿಲ್ಲಿಗೆ ತರಲು ಸಾಕೋ ಸಾಕಾಯಿತು ಎಂದು ಹೆಂಗಸು ಹೇಳಿದಳು. ಬುದ್ಧನ ಕಣ್ಣುಗಳು ಹನಿಗೂಡಿದವು. ಆತ ವ್ಯಥೆಯಿಂದ ಹೇಳಿದ. ಅಮ್ಮ, ಬೇರೆಯವರ ಮಕ್ಕಳನ್ನು ಕಂಡರೆ ನಿನ್ನದೆಂದೇ ತಿಳಿದು ಬಳಿಗೆ ಕರೆದು ಒಂದು ಚೂರು ಸಿಹಿಯನ್ನು ಕೊಡುವ ಒಳ್ಳೆಯ ಹೃದಯ ನಿನ್ನಲ್ಲಿಲ್ಲ. ಎಲ್ಲರನ್ನು ಪ್ರೀತಿಸುವ ಸ್ವಾರ್ಥರಹಿತ ಮನಸ್ಸು ನಿನ್ನದಲ್ಲ. ಆಮೇಲೆ ನಿನ್ನ ಮಗುವನ್ನು ನೀನು ಪ್ರೀತಿಸಬಲ್ಲೆಯಾ? ಬೇರೆ ಮಕ್ಕಳಿಗೆ ಕೊಡಲಾರದ್ದನ್ನು ನಿನ್ನ ಮಗುವಿಗೆ ಕೊಡಲು ನಿನ್ನಿಂದಾದಿತೆ. ಮಕ್ಕಳಲ್ಲಿ ಭೇದ ಭಾವ ಎಣಿಸಿ ಹಸಿದ ಮಕ್ಕಳ ಕೈಯಿಂದ ಕಿತ್ತು ತಂದ ಈ ಪಾಯಸ ನನಗೂ ಬೇಡಮ್ಮ ಬೇಡ ಎಂದು ಹೇಳುತ್ತಾನೆ. ಈ ಕಥೆಯ ನೀತಿ, ನಾವು ಸರ್ವರನ್ನೂ ಸಮಾನಾಗಿ ಕಾಣಬೇಕು. ಧನ್ಯವಾದಗಳು.

0: ನನ್ನ ಹೆಸರು ಶಾನವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದೀಗ ನಮ್ಮ ಶಾಲೆಯ 7ನೇ ತರಗತಿ ಮಕ್ಕಳಿಂದ ಧೂಮಪಾನ ಹಾಗೂ ಮದ್ಯಪಾನ ಅಭ್ಯಾಸದಿಂದ ಆಗಬಹುದಾದ ತೊಂದರೆಯ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ. ಅಡುಗೆ ಏನ್ ಮಾಡಿದ್ದೆ ಸುಂದ್ರಿ?
1: ನಾನು ಬ್ಯಾಳ ಉಪ್ಸಾರು ಮುದ್ದೆ ಮಾಡಿದ್ಯಾಕು, ನೀನೇನ್ ಮಾಡಿದ ಕನಕ?
0: ನಾನು ಬ್ಯಾಳ ಸಾರು ಅನ್ನ ಮಾಡಿದ್ಯಾಕು?
2: ಏನಕ್ಕ ಇಬ್ರು

0: ಗಾಡಿಯಾಗ ಕೂತ್ಬಿಟ್ಟಿದ ರೀ.
1: ಯಶೋದ ಎಲ್ಗೋಗಿದ?
0: ನಾನ ಚೆಂಡು ಕೇಳಕ್ ಹೋಗಿದೀಯ.
1: ಕೂಲಿ ಎಷ್ಟಾ?
0: 300 ರೂಪಾಯಿಯಾಕು. ಬನ್ಯಾಕ ಒಳಕ ಟೀ ಮಾಡಿ ಕೊಟ್ಟನು.
1: ಕೂಲಿ 300 ರೂಪಾಯಿಯಾಕ?
0: ನೂ ಕಣಕ ಅಷ್ಟೇಯ.
1: ಮಗಿ ಎಲ್ಲೋಯ್ತು?
0: ಮಗಿ ಸ್ಕೂಲ್ಗೆ ಹೋಗದ. ಇನ್ನೇನೋ ಬರವತ್ತಾಯ್ತು, ಇನ್ನೇನೋ ಬಂದೇನೋ.
1: ಅಮ್ಮ
0: ಈಗ ಬಂದ್ಯಾವ? ಬಾ ಕಾಲು ಕೈ ಮುಖ ತೊಳ್ಕ ಬಾ, ಉಣ್ಣಕಿಕ್ಕನು.
2: ಅಮ್ಮ ಬುಕ್ಸ್ ಎಲ್ಲ ಖಾಲಿಯಾಗಿದೆ, ತಕೊಡಮ್ಮ.
0: ಈ ಚಾ ನಿಮ್ಮ ಅಪ್ಪಿದನ ನೋಡ್ಕೊಬ.
2: ಇಲ್ಲ ಅಮ್ಮ, ಇರಲಿಲ್ಲ.
0: ಹಂಗಾರೆ ಎಲ್ಲ ಬುಕ್ಸ್ಗೂ ಹೋಗೋಷ್ಟು ದುಡ್ಡಿಲ್ಲ, ಒಂದು 2 ಬುಕ್ಸ್ ತಗೋಬೋದು. ನಿಮ್ಮ ಅಪ್ಪರಕ್ಕಿಂತ ಮುಂಚೆ ಬುಕ್ಸ್ ತಗೊಬಂದ್ಬಿಡು ತಕ.
3: ಯಶೋದ, ಯಶೋದ, ಏನಮ್ಮ ಅದು ಶ್ರಮಣಿ ಕೈಲಿ?
2: ಏನಿಲ್ಲ ಅಪ್ಪ, ಬಿಡಪ್ಪ ಬಿಡಪ್ಪ. ಅಯ್ಯೋ ನಾ ಬುಕ್ಸ್ ತಗೋಬೇಕು ಬಿಡಪ್ಪ.
3: ಕೊಡಿಲಿ ಕೊಡಿಲಿ.
0: ಮಗಿಗೆ ಬುಕ್ಸ್ ತಗೊಳಕ್ಕೆ ಅಂತ ಕೊಟ್ಟಿರೋ ದುಡ್ಡನ್ನು ಕಿತ್ಕೊಂಡು ಹೋಗ್ತಿರಲ್ಲ. ನೀವಂತೂ ದುಡ್ದು ಮಗಿನ ಸಾಕಲ್ಲ, ನಾನು ದುಡ್ದಿರೋದನ್ನು ಹಾಳು ಮಾಡ್ತಿರಲ್ಲ.
3: ಇದೆ ಹೋಗಿ. ಅಯ್ಯೋ ನಿಮ್ದು ಇದ್ದಿದೆ ಹೋಗಿ. 5 ನಿಮಿಷ ಬರ್ತೀನಿ ತಾಳು.
0: 5 ನಿಮಿಷ 5 ನಿಮಿಷ ಅಂತ ಹೋಗ್ತೀರಾ, ದಿನ ಕುಡ್ಕೊಂಡು ಬರ್ತೀರಾ. ಇದೇ ಅಲ್ವಾ, ಏನು ಮಾಡೋದು, ಎಲ್ಲ ನನ್ನ ಕರ್ಮ. ಹೋಗವ್ವ, ಇರೋದ್ರಲ್ಲೇ ಬರ್ ತೋರಿಸು, ನಾನು ನಿಮ್ಮ ಮೇಷ್ಟ್ರಿಗೆ ಹೇಳ್ತೀನಿ.
2: ಆಯಿತು ಅಮ್ಮ.
3: ಯಶೋದ ಯಶೋದ, ಏನು ಹೆಸತ್ ಯಾರಾಗ್ತಿದ್ದಲ್ಲ, ಈಗ ಮಾತಾಡು ಬಾರೆ.
2: ಅಮ್ಮ ಅಪ್ಪ ವಾಂತಿ ಮಾಡ್ಕೊಂಡು ಬಿದ್ದೋದ್ರು, ಬೇಗ ಬಾ ಅಮ್ಮ.
0: ಅಯ್ಯೋ ಏನಾಯ್ತ್ರಿ ಏನಾಯ್ತ್ರಿ, ಬೇಗ ಎದ್ದೋಳಿ. ಕುಡ್ಕೊಂಡು ಬರಬೇಡಿ ಅಂದ್ರೆ ಕುಡ್ಕೊಂಡು ಬರ್ತೀರಾ. ಇವಾಗ ನೋಡಿ ಏನಾಯ್ತು ಅಂತ. ಕನಕಕ್ಕ ಸುಂದ್ರಕ್ಕ ಒಂಚೂರು ನನ್ನ ಮಗಿದ್ ನೋಡ್ಕೊತಾ ಇರಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಬರ್ತೀನಿ. ಮೆಲ್ಲಿಗೆ ಮೆಲ್ಲಿಗೆ ಎದ್ದೋಳಿ.
3: ಅಯ್ಯೋ ಪಾಪ ಯಶೋದ, ಎಷ್ಟು ಕಷ್ಟಪಟ್ಟು ಕೂಲಿ ಮಾಡ್ಕೊಂಡು ಬರ್ತಾಳೆ, ಅವಳ ಗಂಡ ಅದನ್ನೂ ಕಿತ್ಕೊಂಡು ಹೋಗ್ತಾನೆ. ಅಯ್ಯೋ ಆ ಮಗಿ ಕತೆ ನೋಡು. ಬೇಡ, ನಿಮ್ಮ ಅಮ್ಮ ನಿಮ್ಮ ಅಪ್ಪನ ಆಸ್ಪತ್ರೆ ಕರ್ಕೋಗಳ, ಬರ್ತಾಳ. ಬಾ ಬಾ, ಅಳ್ಬೇಡ.
4: ಅಮ್ಮ ಅಪ್ಪ ಅಪ್ಪ ಅಮ್ಮ.
0: ಡಾಕ್ಟ್ರೇ ನೋಡಿ, ದಿನ ಕುಡ್ಕೊಂಡು ಬರ್ತಾನೆ, ಇವತ್ತು ವಾಂತಿ ಮಾಡ್ಕೊಂಡು ಬಿದ್ದೋದ್ನ, ಏನಾಯ್ತು ಅಂತ ನೋಡಿ ಡಾಕ್ಟ್ರೇ.
3: ನನ್ನೊಂದಷ್ಟು ಟೆಸ್ಟ್ ಬರ್ಕೊಡ್ತೀನಿ, ಮಾಡಿಸಿ ಆಯ್ತಾ?
0: ಸರಿ ಡಾಕ್ಟ್ರೇ. ಡಾಕ್ಟ್ರೇ ನೀವು ಬರ್ಕೊಟ್ಟಿದ್ದು ಟೆಸ್ಟ್ನೆಲ್ಲ ಮಾಡಿಸ್ಕೊ ಬಂದು ರಿಪೋರ್ಟ್ ತಗೊಳ್ಳಿ ಡಾಕ್ಟ್ರೇ.
3: ಓ ನೋಡಮ್ಮ, ನಿನ್ನ ಗಂಡನಿಗೆ ಕಿಡ್ನಿ ಲಿವರ್ ಎಲ್ಲ ತೊಂದರೆ ಆಗಿದೆ.
0: ಹಂಗಂದ್ರೆ ಡಾಕ್ಟ್ರೇ?
3: ಕಿಡ್ನಿ ಅಂದರೆ ಮೂತ್ರಪಿಂಡ, ಇದು ಅತಿಯಾದ ಮದ್ಯ ಸೇವನೆಯಿಂದ ಇವನ ಅಂಗಗಳಿಗೆ ತೊಂದರೆಯಾಗಿದೆ. ನೋಡಪ್ಪ, ಇರೋಷ್ಟು ದಿನ ಕುಡಿಯೋದು ಬಿಟ್ಟು ನಿನ್ನ ಆರೋಗ್ಯ ನೋಡ್ಕೋ. ನೀನು ಅಷ್ಟೇ ಕಣಮ್ಮ, ಇವನ್ನ ಚೆನ್ನಾಗಿ ನೋಡ್ಕೋ. ಒಂದಷ್ಟು ಮೆಡಿಸನ್ ಬರ್ಕೊಡ್ತೀನಿ ಆಯಿತಾ?
0: ಸರಿ ಡಾಕ್ಟ್ರೇ. ನೋಡು ಕುಡಿಬೇಡ ಕುಡಿಬೇಡ ಅಂದ್ರೆ ದಿನ ಕುಡ್ಕೊಂಡು ಬರ್ತೀಯ. ಇವಾಗ ನಿನ್ನ ಔಷಧಿಗೆ ದುಡ್ಡನ್ನ ಎಲ್ಲಿಂದ ತರೋದು ನಾನು?
3: ಎಲ್ಲರೂ ಕೇಳಿಸ್ಕೊಂಡ್ರಲ್ವಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅತಿಯಾದ ಮದ್ಯಪಾನದಿಂದ ಹೃದಯದ ಬಡಿತ ನಿಧಾನವಾಗುತ್ತದೆ, ಹಾಗೂ ಆ ವ್ಯಕ್ತಿಯು ಗೊಂದಲಕ್ಕೆ ಒಳಗಾಗುತ್ತಾನೆ. ಅವನಲ್ಲಿ ಪ್ರಜ್ಞೆ ತಪ್ಪುವುದು, ಪ್ರಚೋದಕಗಳಿಗೆ ಮಂದ ಪ್ರತಿಕ್ರಿಯೆ ನೀಡುವುದು, ಹಾಗೂ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ, ಚರ್ಮ ಜಿಗುಟಾಗುವುದು, ಹಾಗೂ ತುಟಿಗಳ ಬಣ್ಣ ಮುಖದ ಬಣ್ಣ ಬದಲಾಗುತ್ತದೆ. ವ್ಯಕ್ತಿಯು ಒಟ್ಟಿನಲ್ಲಿ ರೋಗಗ್ರಸ್ತನಾಗುತ್ತಾನೆ. ಅವನಲ್ಲಿ ಕರುಳು ಮತ್ತು ಮೂತ್ರಕೋಶದ ತೊಂದರೆಗಳಾಗುತ್ತದೆ. ಹಾಗಾಗಿ ಮದ್ಯಪಾನದ ಅಭ್ಯಾಸವು ಮಾರಕವಾಗಬಹುದು. ಇಷ್ಟೇ ಅಲ್ಲದೆ ಕುಟುಂಬದ ವ್ಯವಸ್ಥೆ ತುಂಬಾ ಹದಗೆಡುತ್ತದೆ. ಇದರಿಂದ ಮುಕ್ತವಾಗಲು ಹತ್ತಿರದ ಆಲ್ಕೋಹಾಲ್ ರಿಹ್ಯಾಬ್ ಸೆಂಟರ್ಗೆ ದಾಖಲಿಸಬಹುದು, ಅಥವಾ ಅದರ ಸಂಖ್ಯೆವಾಣಿ 911ಕ್ಕೆ ಕರೆ ಮಾಡಿ ಸಹಾಯ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
6: ನಮ್ಮ ಶಾಲೆಯ ಹೆಸರು GHPS ಸಾರೆ ಹೊಸ ಕಾಲೋನಿ. ನಾವು ಹೇಳುತ್ತಿರುವುದು ದೇಶಭಕ್ತಿ.

0: ನನ್ನ ಹೆಸರು ಖುಷಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: ಇಂದು ನಮ್ಮ ಶಾಲೆಗೆ ಜನಧ್ವನಿ 90.8 ರೇಡಿಯೋ ಸ್ಟೇಷನ್ ಅವರು ಬಂದಿದ್ರು. ಮಕ್ಕಳ ಕಲರವ ನಿಮಿತ್ತ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬಹಳ ತೊಡಗಿಸಿಕೊಂಡಿದ್ದೆವು. ನಮಗೆ ಇಷ್ಟು ಒಳ್ಳೆ ವೇದಿಕೆ ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಈ ಕಾರ್ಯಕ್ರಮವನ್ನು ನಮಗೆ ನಮ್ಮ ಪೇರೆಂಟ್ಸ್ ಕೂಡ ಕೇಳಬಹುದು, ಅದು ನಮ್ಮ ಹೆಮ್ಮೆ. ಹಾಗೆ ನಮ್ಮ ಶಾಲೆಯನ್ನ ಈ ರೇಡಿಯೋ ಸ್ಟೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮಗೆ ತುಂಬಾ ಹೆಮ್ಮೆ ವಿಷಯ. ಇದರಿಂದ ನಮ್ಮ ಶಾಲೆಯು ಒಳ್ಳೆ ರೀತಿ ಬಹಳಷ್ಟು ಜನಕ್ಕೆ ರೀಚ್ ಆಯ್ತು. ಧನ್ಯವಾದಗಳು.
2: ಹುಡುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಳೆದವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರಿಯ ಹೊಸ ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಳೆದವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಲೆಯ ಮತ್ತೊಂದು ಮನರಂಜನಾತ್ಮಕ ಕಳೆದವ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನ

ಕಿರುಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸಾಮಾನ್ಯ ಜ್ಞಾನ
5: ಸಾಧನೆಗೆ ದಾರಿ ತೋರುವ,
4: ಮಾರ್ಗದರ್ಶನ ನೀಡುವ,
5: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
4: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
5: ಪ್ರಚಲಿತ ವಿದ್ಯಮಾನಗಳು,
4: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
5: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
4: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
6: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, ಬಿಜಿಎಸ್ ಬಿಎಡ್ ಕಾಲೇಜ್, ಮೈಸೂರು. ನಿಮ್ಮೊಂದಿಗೆ ಈ ದಿನ ಕೇಳುಗರೆ, ಸಾಮಾನ್ಯ ಪತ್ರಿಕೆ ಅಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಪತ್ರಿಕೆ ಬಗ್ಗೆ ನಾವು ಚರ್ಚಿಸೋಣ. ಸೊ ಅದರಲ್ಲೂ ಈಗ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರರ ಮತ್ತು ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ಹಾಗೆ ಕಂಪ್ಯೂಟರ್ ವಿಜ್ಞಾನ ಶಿಕ್ಷಕರ ನೇಮಕಾತಿಯಲ್ಲಿ ಪತ್ರಿಕೆ ಒಂದರ ಬಗ್ಗೆ ನಾವು ಕುರಿತು ಚರ್ಚಿಸೋಣ. ಅದರಲ್ಲಿ ಸಾಕಷ್ಟು ಕೇಳುಗರಿಗೆ ಸಂದೇಹಗಳು ಮತ್ತೆ ಕಠಿಣಕರವಾದಂತ ವಿಷಯಗಳ ಬಗ್ಗೆ ನಾವು ಚರ್ಚಿಸೋಣ ಈ ಒಂದು ಸಂವಾದದಲ್ಲಿ. ಮೊದಲಿಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಅಂತ ಹೇಳಿದ್ರೆ, ಸೊ ಜನರಲ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಸೊ ಕರೆಂಟ್ ಅಫೇರ್ಸ್, ಈ ಮೂರು ಕೂಡ ಸ್ವಲ್ಪ ಕಬ್ಬಿಣದ ಕಡಲೆ ಆಗಿರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಪದವೀಧರರ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪತ್ರಿಕೆ ಒಂದು ಏನಿದೆ ಅದರಲ್ಲಿ ಈ ವಿಚಾರವನ್ನ ಜೊತೆಗೆ ಉಳಿರತಕ್ಕಂಥ ಇನ್ನು ಸೊ ಅಂಶಗಳನ್ನ ನಾನು ಒಂದು ಐದೈದು ನಿಮಿಷ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸೊ ಸಾಮಾನ್ಯ ಕನ್ನಡ 10 ಅಂಕಗಳಿಗಿರುತ್ತೆ. ಇದು ತುಂಬಾ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸರಳ ಆಗಿರುತ್ತೆ, ಆದರೆ ವಿಜ್ಞಾನ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗ್ರಾಮರ್ ಕಷ್ಟ ಆಗ್ಬೋದು. ಹಾಗಾದ್ರೆ ಈ ಪತ್ರಿಕೆಯ ವಿಷಯದಲ್ಲಿ ಕನ್ನಡದಲ್ಲಿ ಏನೆಲ್ಲಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಕಳೆದ 2023 ಸಾಮಾನ್ಯ ಪತ್ರಿಕೆನ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸಾಮಾನ್ಯ ಕನ್ನಡದಲ್ಲಿ ಮೊದಲನೇ ಪ್ರಶ್ನೆ ಇದೆ, ಏನಿದೆ ಅನುನಾಸಿಕ ಅಕ್ಷರಗಳು ಅಂತ ಹೇಳಿದೆ. ಸೊ ಓವಲ್ಸ್ಗಳು ಏನ್ ನಾವು ಇಂಗ್ಲಿಷ್ ಅಲ್ಲಿ ಸೊ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಹೋಗ್ತೀವಿ, ಇಲ್ಲಿ ಅದೇ ಒಂದು ಸೊ ಹೋಲಿಕೆ ಹೋಗ್ತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಯಾವುದು ಅಂತ. ಸೊ ನಾಲ್ಕನ್ನ ಕೊಟ್ಟಿದ್ದೇನೆ, ಅದರಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೇನೆ. ಉದಾಹರಣೆಗೆ ಆ ಇ ಉ ಎ ಮೊದಲನೇ ಆಪ್ಷನ್ ಆದ್ರೆ ಖ ಠ ಢ ಥ ಇದು ಎರಡನೇ ಆಪ್ಷನ್ ಆಗಿರುತ್ತೆ. ಅದೇ ತರ ಮೂರನೇ ಆಪ್ಷನ್ ಜ್ಞ ಜ್ಞ ನ ನ ಅಂದ್ರೆ ಅನುನಾಸಿಕ ಅಂದ್ರೆ ಮೂಗಿನಿಂದ ಹೊರಡ್ತಕ್ಕಂಥ ಅಕ್ಷರಗಳು. ಸೊ ಅದರಲ್ಲಿ ಎಲ್ಲರಿಗೂ ಸರಳವಾಗಿದೆ ಜ್ಞ ಜ್ಞ ನ ನ. ಸೊ ಈ ತರ ಒಂದು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಕನ್ನಡದಲ್ಲಿ ತುಂಬಾ ಸರಳವಾಗಿದೆ, ಅದಕ್ಕೆ ಹೆಚ್ಚಿನ ಸುವಿವರಣೆ ಮಾಡಕ್ ಹೋಗಲ್ಲ. ಸಂಧಿಗಳ ಬಗ್ಗೆ ಕೇಳಿದ್ದಾನೆ,

ನಂತರ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಕೇಳಿದ್ದೇನೆ. ಉದಾಹರಣೆಗೆ ನಾಲ್ಕನೇ ಪ್ರಶ್ನೆ, ಸೊ ಒಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದೇನೆ. ಪ್ರಥಮ, ಚತುರ್ಥಿ, ಷಷ್ಠಿ, ತೃತೀಯ, ಇಂದ ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯದಿಂದ ಬರುತ್ತೆ ಅಂತಕ್ಕಂಥದ್ದು. ಅದೇ ತರ ಸಂಧಿಗಳ ಬಗ್ಗೆ ಕೇಳಿದ್ದೇನೆ, ಮತ್ತೆ ಸಮಾಸಗಳ ಬಗ್ಗೆ ಕೇಳಿದ್ದೇನೆ, ಮತ್ತೆ ಜೋಡು ನುಡಿಗಳು, ಮತ್ತೆ ಬಟಬಯಲು, ಇದು ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಬಟಬಯಲು, ಜೋಡು ನುಡಿ, ಅನುಕರಣವಯ, ದ್ವಿರುಕ್ತಿ, ಭಾವಸೂಚಕ ವಯ, ಈ ತರ. ಸೊ ಅದೇ ತರ ನುಡಿಗಟ್ಟುಗಳನ್ನ ಕೇಳ್ತೇನೆ, ಸಾಮಾನ್ಯ ಸಮಾನಾರ್ಥಕ ಪದಗಳನ್ನ ಕೇಳ್ತೇನೆ. ಮತ್ತೆ ಒಂದು ಪ್ರಶ್ನೆ ಕೇಳಿದೆ ನೋಡಿ, ಅದು ಮೂರನೇ ಪ್ರಶ್ನೆ, ಕನ್ನಡದಲ್ಲಿ ಭತ್ತ ಪದದ ಅರ್ಥ ಕೇಳಿದ್ದೇನೆ. ಸೊ ಕಾಮನ್ ಆಗಿ ನಮ್ಮ ಬಿ ಎಡ್ ಮಕ್ಕಳುಗಳೆಲ್ಲ ಪಾಠ ಮಾಡಬೇಕಾದಾಗ, ಕನಕದಾಸರ ಕೀರ್ತನೆಗಳನ್ನು ಹೇಳಬೇಕಾದಾಗ, ಸೊ ಅಲ್ಲಿ ಭತ್ತ ಮತ್ತು ರಾಗಿಯ ನಡುವೆ ಸೊ ಒಂದು ಸಂಭಾಷಣೆಯನ್ನ ಹೇಳಬೇಕಾದಾಗ ಅಲ್ಲಿ ಕಾಮನ್ ಆಗಿ ಬಳಸ್ತಕ್ಕಂಥದ್ದು ಭತ್ತ ಅಂತಕ್ಕಂಥದ್ದು ನರದೆಲಗ ಎಂಬ ಪದದ ಅರ್ಥವನ್ನ ನೋಡಿರ್ತವೆ. ಅದಕ್ಕೆ ನಾನು ಆಲ್ರೆಡಿ ಕೆಳಗರ ಇಂದಿನ ಒಂದು ಸಂವಾದದಲ್ಲಿ ಹೇಳಿದ್ದು, ಹೆಚ್ಚಾಗಿ ಕನ್ನಡ ಮತ್ತು ಇಂಗ್ಲಿಷ್ ನ ನಾವು 6ನೇ ತರಗತಿಯಿಂದ 10ನೇ ತರಗತಿಯ ಪಠ್ಯ ಪುಸ್ತಕಗಳನ್ನ ಗ್ಲಾಸರಿಯನ್ನ ಅಂದ್ರೆ ಪದಗಳ ಅರ್ಥ, ಲೇಖಕರ ಪರಿಚಯ, ಅದರಲ್ಲಿ ಅಭ್ಯಾಸ ಸೂಚಿ ಚಟುವಟಿಕೆಗಳು, ಇವುಗಳನ್ನು ಓದಿದ್ರೆ ಸ್ವಲ್ಪ ನಮಗೆ ಇವೆಲ್ಲವೂ ಅರ್ಥ ಆಗುತ್ತೆ. ಜೊತೆಗೆ ಕನ್ನಡದ ವ್ಯಾಕರಣಾಂಶಗಳನ್ನು ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಯಾವ್ಯಾವ ಅಧ್ಯಯನ ಸಾಮಗ್ರಿಗಳನ್ನು ಓದಬೇಕು ಅಂತ ಹೇಳಿದಾಗ, ಸೊ ನಿಮಗೆ ಅಲ್ಲಿ ತೀನಾಂಶ ಇರಬೇಕು, ಕನ್ನಡ ಮಾಧ್ಯಮ ವ್ಯಾಕರಣ, ಮತ್ತೆ ಟೆಕ್ಸ್ಟ್ ಬುಕ್ಗಳು ಹೈಸ್ಕೂಲ್ನವೋ ಇವನು ಓದಬೇಕಾಗ್ತದೆ. ಸೊ ಅದೇ ತರ ಜ್ಞಾನಿ ಪದದ ವಿರುದ್ಧ ಅರ್ಥಕ ಕೇಳಿದ್ದೇನೆ. ಅದೇ ತರ ಸೊ ವಿವೇಕ ಶಾಲೆಗೆ ಹೋಗುತ್ತಾನೆ, ಈ ವಾಕ್ಯದಲ್ಲಿ ಗೆರೆಳಿದಿರುವ ಪದದ ಕಾಲಸೂಚಕ ಪ್ರತ್ಯಯವನ್ನು ತಿಳಿಸಿ ಅಂತ ಕೇಳಿದ್ರು. ಹಾಗಾದ್ರೆ ಸೊ ಇದು ಮೂಲ ಕನ್ನಡದ ಪರಿಭಾಷೆಗಳಲ್ಲಿ ವ್ಯಾಕರಣಾಂಶಗಳು, ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ನುಡಿಗಟ್ಟುಗಳು, ಗಾದೆಗಳ ವಿಸ್ತೃತ ರೂಪ, ಸಾಮಾನ್ಯ ಸಮಾನಾರ್ಥಕ ಪದಗಳು, ತತ್ಸಮ ತದ್ಭವ ರೂಪಗಳು, ಇವೆಲ್ಲವೂ ಕೂಡ ಸೊ ಕನ್ನಡದಲ್ಲಿ 10 ಅಂಕಗಳಿಗೆ ಏನಿರುತ್ತೆ, ಇದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು 10 ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಮೂಲವಾಗಿ ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿ ಸೊ ನೀವು ಓದಿದ್ದೇ. ಆದ್ರೆ ಅದೇ ತರ ಈಗ ನಾವು ಮುಂದುವರೆದು ಜನರಲ್ ಇಂಗ್ಲಿಷ್, ಇದು ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಕಠಿಣಕರ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಈ ಪ್ರಶ್ನೆ ಪತ್ರಿಕೆನ ಇಟ್ಕೊಂಡು ನಿಮ್ ಮುಂದೆ ಅಂತ ಸಿಲೆಬಸ್ ನ ಇಟ್ಕೊಂಡೆ. ಸೊ ಜನರಲ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟಕರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೇಗೆ ನೀವು ಅದನ್ನ ಬಿಡಿಸೋದು, ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ತೆಗೆದುಕೊಂಡು ನಾನು ನಿಮ್ ಮುಂದೆ ಚರ್ಚೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ 2023ರಲ್ಲಿ ಕಾಮನಾಗಿ ಏನ್ ಕೇಳ್ತಾ ಹೋಗ್ತೇನೆ ಅಂತ ಹೇಳಿದಾಗ, ಸೊ ಕೆಲವೊಂದು ವರ್ಬ್ಸ್ಗಳು, ಅಡ್ವರ್ಬ್ಸ್ಗಳು, ಅಡ್ಜೆಕ್ಟಿವ್ಸ್, ಅದೇ ತರ ಸೊ ಇಲ್ಲಿ ರೀಅರೇಂಜ್ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಸೊ ಅಲ್ಲಿ ಮಹಾತ್ಮ ಗಾಂಧೀಜಿ ವೆಪನ್ ಆಸ್ ಇಸ್, ನಾನ್ ವೈಲೆನ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಎ ಬಿ ಸಿ ಡಿ ಇ ಎಫ್ ಅಂತ ಒಂದು ಸೀರೀಸ್ ಅನ್ನ ಕೊಟ್ಟಿದ್ದಾನೆ. ಇದ್ರಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಸೊ ಕ್ರೊನಾಲಜಿಕಲ್ ಆರ್ಡರ್ಲಿ ಅರೇಂಜ್ ವರ್ಡ್ಸ್ಗೆ ಸೊ ಆಲ್ಫಾಬೆಟಿಕ್ ನೇಮ್ ಅನ್ನ ಟಿಕ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಯಾವುದು ಅಂತಕ್ಕಂಥದ್ದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಸೊ ಅಹಿಂಸೆಯನ್ನ ಫ್ರೀಡಮ್ ಸ್ಟ್ರಗಲ್ಸ್ ಅಲ್ಲಿ ಒಂದು ವೆಪನ್ ಆಗಿ ಅವರು ಯುಟಿಲೈಸ್ ಮಾಡಿದ್ರು. ಕನ್ನಡದಲ್ಲಿ ಆದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತುಂಬಾ ಸರಳವಾಗಿ ಸೊ ಅದನ್ನ ಬರಿತಾ ಹೋಗ್ತೀವಿ. ಅದೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ನಾವು ಆಕ್ಷನ್ ವರ್ಬ್ ಯಾವುದು, ಸೆಂಟೆನ್ಸ್ ಫಾರ್ಮಿಂಗ್ಸ್ ಅಲ್ಲಿ ಕನ್ನಡದಲ್ಲಿ ನಾವು ಹೇಳ್ತಾ ಇರತಕ್ಕಂಥದ್ದು ಕ್ರಿಯಾಪದಗಳು, ಅದು ಯಾವ ಕ್ರಿಯೆ ನಡೀತಾ ಇರುತ್ತೆ. ಸೊ ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಕನ್ನಡವನ್ನ ಸ್ವಲ್ಪ ಇಂಗ್ಲಿಷ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಅದೇ ತರ ಸೊ ಇಂಗ್ಲಿಷ್ ನಾವೆಲಿಸ್ಟ್ ಶೇಕ್ಸ್ಪಿಯರ್ ಬಗ್ಗೆ, ಹ್ಯಾಮ್ಲೆಟ್ ಬಗ್ಗೆ, ಆರ್ ಕೆ ಲಕ್ಷ್ಮಣ್ ಬಗ್ಗೆ, ಆರ್ ಕೆ ನಾರಾಯಣ್ ಬಗ್ಗೆ, ಇವೆಲ್ಲ ಕೂಡ 8ನೇ ತರಗತಿ 9ನೇ ತರಗತಿ ಪಠ್ಯ ಪುಸ್ತಕದ ಪ್ರೋಸ್ ಮತ್ತೆ ಪೊಯೆಟ್ರಿಯಲ್ಲಿ ಗ್ಲಾಸರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಅದರಿಂದ ಇವುಗಳನ್ನ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನಾವು ಶೋಧನೆ ಮಾಡ್ಬೇಕಂತಕ್ಕಂಥದ್ದು. ಮತ್ತೆ ಕೆಲವೊಂದು ಬೇಸಿಕ್ ಗ್ರಾಮರ್ ಅನ್ನ ಕೇಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಕೇಳಿದೆ ನೋಡಿ, ಎಮ್ ಐ ಸಿ ಡ್ಯಾನ್ಸರ್ ಡ್ಯಾಶ್ ಅಂತ ಕೇಳಿದ್ದಾನೆ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾನೆ. ಅಂದ್ರೆ ಕ್ವಶನ್ ಟ್ಯಾಗ್ ಗಳನ್ನ ಹೇಗೆ ಯೂಟಿಲೈಸ್ ಮಾಡೋದು. ಎಮ್ ಐ ಸಿ ಡ್ಯಾನ್ಸರ್, ಇಸ್ಂಟ್ ಶಿ, ಇಸ್ ಹಿ, ವಾಸ್ ನಾಟ್ ಶಿ, ವಾಸ್ ಶಿ. ಸೊ ಈ ತರದ ಪ್ರಶ್ನೆಗಳು ಬಂದಾಗ ನಮಗೆ ಕ್ವಶನ್ ಟ್ಯಾಗ್ ಅನ್ನ ಬಳಸಬೇಕಾದಾಗ ಸೊ ಆ ಪದದ ಹಿನ್ನೆಲೆಯನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಅದರಿಂದ ಸೊ ಈ ಜನರಲ್ ಇಂಗ್ಲಿಷ್ ನಿಮ್ಮ ಹೆಚ್ಚಾಗಿ ಈ 10 ಅಂಕಕ್ಕೆ ಏನಿರುತ್ತೆ, ಇದರಲ್ಲಿ ಒಂದು ನೋಡಿ ಇನ್ನೊಂದು ಕೇಳಿದ್ದಾನೆ, ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತ ಕೇಳಿದ್ದಾನೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಫಾರ್ ದ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಕೇಳಿದ್ದಾನೆ. ಅಂದ್ರೆ ಯಾವ ಒಂದು ಪದವನ್ನ ಬಳಸಿದ್ರೆ ಈ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸಿ ಇಸ್ ಎ ಬ್ಯೂಟಿಫುಲ್ ಡ್ಯಾಶ್ ಪೂರ್ ಅಂತ ಕಂಡು ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, ಬಟ್ ಆಸ್ ಆರ್ ಸೋ ಅಂತ ಕೊಟ್ಟಿದ್ದಾನೆ. ಈಸ್ ಬ್ಯೂಟಿಫುಲ್ ಅಂತಕ್ಕಂಥದ್ದನ್ನ ಮಧ್ಯದಲ್ಲಿ ಪೂರ್ ಅಂತಕ್ಕಂಥದ್ದು ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಅವಳು ಸುಂದರವಾದ ಹುಡುಗಿ ಆದ್ರೆ ಪೂರ್ ಅಂತ, ಸೋ ಪೂರ್. ಸೊ ಈ ತರದವನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕಾಗ್ತದೆ. ಸೊ ಅದರಿಂದ ಈ ಜನರಲ್ ಇಂಗ್ಲಿಷ್ ಅಲ್ಲಿ ನಾವು ಸ್ವಲ್ಪ ಪ್ರಿಪೋಸಿಷನ್ಗಳು, ವರ್ಬು, ಅಡ್ವರ್ಬ್ಗಳು, ಮತ್ತೆ ಅಬ್ಜೆಕ್ಟಿವ್ಸ್ಗಳು, ಸೊ ಅದೇ ತರ ಸೆಂಟೆನ್ಸ್ ಫ್ರೇಮಿಂಗು, ಮೀನಿಂಗ್ ಫುಲ್ ಸೆಂಟೆನ್ಸ್ ಫ್ರೇಮಿಂಗು, ಆಮೇಲೆ ರೀಅರೇಂಜು, ಆಡ್ ವರ್ಡ್ಸ್ ಕೇಳಿದ್ದಾನೆ,

ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಪ್ರೋವರ್ಬ್ ಕೇಳಿದಾನೆ. ಅಂದ್ರೆ ಅಪ್ರೋಪ್ರಿಯೇಟ್ ಯಾವ ಪ್ರೋವರ್ಬ್ ಅನ್ನ ಯೂಸ್ ಮಾಡ್ತೀವಿ ಆಕ್ಷನ್ ಸ್ಪೀಕ್ ಲೌಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಆ, ವರ್ಡ್ಸ್ ಆ, ಪ್ರಾಮಿಸ್ ಆ, ಥಾಟ್ಸ್ ಆ, ಈ ತರ. ಅಂದ್ರೆ ನಾವು ಈ ಸಿಲೆಬಸ್ ಜೊತೆಗೆ ಈ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ನಾವು ಯಾವ ಯಾವ ಗ್ರಾಮರ್ಗೆ ಎಷ್ಟು ವೇಟೇಜ್ ಅನ್ನ ಕೇಳಿದಾನೆ, ಅದೇ ತರ ಇನ್ನು ಐದು ಪ್ರಶ್ನೆಗಳನ್ನ, ಹದಿನೈದು ಪ್ರಶ್ನೆಗಳಲ್ಲಿ ಐದು ಪ್ರಶ್ನೆಗಳನ್ನ ಏನ್ ಕೇಳಿದಾನೆ ಅಂದ್ರೆ ನಾಲ್ಕು ಪ್ರಶ್ನೆಗಳನ್ನ ಪ್ಯಾಸೇಜ್ ಕೇಳಿದಾನೆ. ಇದರಲ್ಲಿ ಲಾಸ್ಟ್ 2023 GPTR ನಲ್ಲಿ ಈ ಪತ್ರಿಕೆಯಲ್ಲಿ ನಾಲ್ಕು ಅಂಕಕ್ಕೆ ಪ್ಯಾಸೇಜ್ ಅನ್ನು ಕೊಟ್ಬಿಟ್ಟು ಅದಕ್ಕೆ ನಾಲ್ಕು ಪ್ರಶ್ನೆಗಳನ್ನ ಕೇಳಿದಾನೆ. 47ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆವರೆಗೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಆ ಪ್ಯಾಸೇಜ್ ಅನ್ನು ಓದ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಮ ಗ್ರಾಸಿಂಗ್ ಪವರ್ ಎಷ್ಟಿದೆ, ರೀಡಿಂಗ್ ಕೆಪಾಸಿಟಿ ಅಂದ್ರೆ ನಮ್ಮ ಆಲಿಸುವಿಕೆ ಅಥವಾ ಗ್ರಹಿಕ ಸಾಮರ್ಥ್ಯವನ್ನು ಇಲ್ಲಿ ಚೆಕ್ ಮಾಡ್ತಾ ಇದ್ದಾನೆ. ಸೊ ಇಂಗ್ಲಿಷ್ ಅನ್ನ ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡ್ಕೊಂಡು ನಾವು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಸ್ ಅಲ್ಲಿ ಪ್ಯಾಸೇಜ್ ಅನ್ನು ಓದ್ಕೊಂಡು ಅಲ್ಲೇ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ, ಅದನ್ನ ನಾವು ಟಿಕ್ ಮಾಡ್ಬೇಕಾಗ್ತದೆ. ಆದ್ರಿಂದ ಸೊ 10 ಅಂಕದ ಈ ಜನರಲ್ ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ನಾವು ಸ್ವಲ್ಪ ವಿವೇಕಯುತವಾಗಿ ಆಲೋಚಿಸಿ ಸ್ವಲ್ಪ ನಿಧಾನವಾಗಿ ನಾವು ಇದನ್ನ ಆನ್ಸರ್ ಮಾಡಿದ್ದೆ ಆದ್ರೆ ಜನರಲ್ ಇಂಗ್ಲಿಷ್ ಅಲ್ಲಿ ಸೊ ಕನಿಷ್ಠ 10ಕ್ಕೆ 8 ಅಂಕಗಳನ್ನು ನಾವು ಗಳಿಸಬೇಕಾಗತ್ತೆ. ಸ್ವಲ್ಪ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸೊ ಇಂಗ್ಲಿಷ್ ನಾನು ಈಗ ಆಲ್ರೆಡಿ ಇಂದಿನ ಸಂಚಿಕೆಯಲ್ಲಿ ಇರತಕ್ಕಂಥ ಪಠ್ಯ ಪುಸ್ತಕಗಳನ್ನ ಸೊ ಓದ್ಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ನಾವು ಟೆಕ್ಸ್ಟ್ ಬುಕ್ಗಳನ್ನ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಾವು ಗ್ಲಾಸರಿನ ತಯಾರು ಮಾಡ್ಕೋಬೇಕಾಗ್ತದೆ. ಸೊ ಹಾಗೆ ನಾವು ಕನ್ನಡ ಮತ್ತು ಇಂಗ್ಲಿಷ್ ಆಯ್ತು. ಮುಂದುವರೆದ ಭಾಗ ಜನರಲ್ ಇಂಗ್ಲಿಷ್ ಅಂಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಏನೋ ಫಸ್ಟ್ ಒನ್ ಇದೆ ಅದನ್ನ ನಾವು ನೋಡೋದಾದ್ರೆ ಇಲ್ಲಿ ಜನರಲ್ ಇಂಗ್ಲಿಷ್ ಮತ್ತೆ ಇದರಲ್ಲಿ ಎರಡರಲ್ಲೂ ಕೂಡ ಸೊ ಕನಿಷ್ಠ ಇದರಲ್ಲಿ GPTR ನಲ್ಲಿ 30 ಅಂಕಕ್ಕಿದೆ, HSTR ನಲ್ಲಿ 20 ಅಂಕಗಳಿಗೆ ಇರುತ್ತೆ. ಇವೆರಡು ಪತ್ರಿಕೆಗಳಲ್ಲಿ ನಾವು ಜನರಲ್ ನಾಲೆಡ್ಜ್ ನಾನು ಆಲ್ರೆಡಿ ಹೇಳಿದೀನಿ, ಇದು ವಾಸ್ಟ್ ಏರಿಯಾ, ತುಂಬಾ ವಿಶಾಲವಾಗಿದೆ, ಯಾವ್ದನ್ನ ಓದೋದು ಯಾವ್ದನ್ನ ಬಿಡೋದು ಸೊ ಈ ಒಂದು ಆಲೋಚನೆ ನಮಗೆ ಬರ್ತಾ ಹೋಗ್ತದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಭಾಷೆ, ಕಲೆ, ವಿಜ್ಞಾನ, ಸಾಹಿತ್ಯ, ಸೊ ತಂತ್ರಜ್ಞಾನ, ಮತ್ತೆ ಕ್ರೀಡೆ, ಮತ್ತೆ ಪ್ರಚಲಿತ ವಿದ್ಯಮಾನಗಳು, ಅಂದ್ರೆ ನಿನ್ನೆ ನಡೆಯಿರ್ತಕ್ಕಂಥದ್ದು ಅಂದ್ರೆ ಕ್ವಶನ್ ಪೇಪರ್ ನಲ್ಲಿ ಲಾಸ್ಟ್ ಕಳೆದ ಒಂದು 6 ತಿಂಗಳು ಅಥವಾ 1 ವರ್ಷದವರೆಗೆ ಏನೆಲ್ಲ ಬದಲಾವಣೆಗಳಾಗಿದೆ, ಹೊಸ ನೇಮಕಾತಿಗಳಾಗಿದೆ, ಅದನ್ನ ನಾವು ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ 2023 ಸಾಮಾನ್ಯ ಪತ್ರಿಕೆ GPTR ನೋಡೋದಾದ್ರೆ ನಾವು ಸಾಮಾನ್ಯ ಜ್ಞಾನದಲ್ಲಿ ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವ ರಾಜ ಅಂತ ಕೇಳ್ಬಿಟ್ಟು ಕೇಳಿದ್ದೇನೆ. ಇದು ಇತಿಹಾಸದಿಂದ ತೆಗೆದುಕೊಂಡಿದ್ದಾರೆ ಹೌದಾ. ಈ ಭಾರತದ ನೆಪೋಲಿಯನ್ ಅಂತ ನಾವು ಯಾರು ಕರಿತಾ ಹೋಗ್ತೀವಿ, ಅಲ್ಲಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಸಮುದ್ರಗುಪ್ತ, ಈ ತರ 4 ಆಪ್ಷನ್ ಕೊಟ್ಟಾಗ ನಾವು ಇತಿಹಾಸವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ದೆ ಅಂದ್ರೆ ಸೊ ನಾವು ಆಯ್ಕೆಯನ್ನ ಮಾಡ್ಬೇಕಾಗ್ತದೆ. ಅದೇ ತರ ನೋಡಿ ಇನ್ನೊಂದು ಕೇಳಿದನ ಪ್ರಶ್ನೆ, ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರತಕ್ಕಂಥ ಸ್ಥಳವನ್ನ ಕೇಳಿದ್ದಾನೆ. ನಾವೆಷ್ಟು ಜನ ಕ್ರಿಕೆಟ್ ಅನ್ನ ನೋಡ್ತಾ ಇರ್ತೀವಿ, ಲಾರ್ಡ್ಸ್ ಮೈದಾನ ಎಲ್ಲಿದೆ ಅಂತಕ್ಕಂಥದ್ದು ಸೊ ನಮಗೆ ಗೊತ್ತಿರಬೇಕು. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ, ಲಾರ್ಡ್ಸ್ ಮೈದಾನ ಸಿಡ್ನಿ, ಮ್ಯಾಂಚೆಸ್ಟರ್, ದೆಹಲಿ, ಲಂಡನ್. ಈಗ ಆಲ್ರೆಡಿ ಗೊತ್ತಿರುವ ಹಾಗೆ ಇದು ಇಂಗ್ಲೆಂಡ್ ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ತರ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ನೇಮ್ಗಳನ್ನ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಈಗ ಅಹಮದಾಬಾದ್ ನಲ್ಲಿ ಇರ್ತಕ್ಕಂಥ ಗುಜರಾತ್ ನಲ್ಲಿ ಅತ್ಯಂತ ದೊಡ್ಡ ಕ್ರೀಡಾಂಗಣ ಭಾರತದಲ್ಲಿ, ಅದರ ಆಸನ ಸಾಮರ್ಥ್ಯಗಳನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ, ಅದರ ಹೆಸರನ್ನು ಕೂಡ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ತರ ಮತ್ತೆ ಫೈನಲ್ಸ್ ಲಾಸ್ಟ್ ಯಾವ್ದು ಯಾರ್ಯಾರ ನಡುವೆ ನಡೀತು, ಅಲ್ಲಿ ಗಳಿಸತಕ್ಕಂಥ ಸ್ಕೋರ್ಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅದರಿಂದ ಜನರಲ್ ನಾಲೆಡ್ಜ್ ಸುಭಾಷ್. ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ಇದು ಕೆನಡಾ ದೇಶದ ರಾಜಧಾನಿ ಯಾವುದು ಅಂತಕ್ಕಂಥದ್ದು. ಅದರಲ್ಲಿ ನಾವು ಸೊ ಎಲ್ಲಾ ರಾಷ್ಟ್ರಗಳ ರಾಜಧಾನಿಗಳನ್ನ, ಮತ್ತೆ ರಾಜ್ಯದ ನಮ್ಮ ಭಾರತದ ಎಲ್ಲಾ ರಾಜ್ಯಗಳ ರಾಜಧಾನಿಗಳನ್ನ, ಮತ್ತು ಒಟ್ಟು ಜಿಲ್ಲೆಗಳ ಸಂಖ್ಯೆಗಳನ್ನ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಅಥವಾ ಸಾಮಾನ್ಯ ಜ್ಞಾನದ ಅಡಿಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಕೆನಡಾ ದೇಶದ ರಾಜಧಾನಿ ಸೊ ಒಟ್ಟಾವಾ, ಅಲ್ಲಿ ಟೊರೆಂಟೋ, ಹ್ಯಾಮಿಲ್ಟನ್, ಮಾಸ್ಕೋ, ಮತ್ತೆ ಒಟ್ಟಾವಾ 4 ಕೂಡ ಕೊಟ್ಟಿದ್ದಾನೆ. ಅದರಿಂದ ಸೊ ಕೆನಡಾ ದೇಶದ ರಾಜಧಾನಿ ಒಟ್ಟಾವಾ ಅಂತಕ್ಕಂಥ ಗುರುತಿಸ್ಬೇಕಾಗತ್ತೆ. ಅದೇ ತರ ಕ್ರಾಂತಿಗಳ ಬಗ್ಗೆ ಕೇಳಿದಾನೆ, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ಲಿ, ಬಿಳಿ ಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಕೆಂಪು ಕ್ರಾಂತಿ, ಈ ತರ ತಕ್ಕವನ್ನ ಸೊ ಕೇಳಿದಾನೆ. ಸೊ ಇದು ನಾವು ಸಾಮಾನ್ಯ ಜ್ಞಾನ ಪತ್ರಿಕೆ ಅಡಿಯಲ್ಲಿ ಇದ್ರಲ್ಲಿ ನಮ್ಗೆ 15 ಮತ್ತೆ 20 ಅಂಕಗಳ ಸೊ ಸ್ಕೋರ್ ಅನ್ನು ಹೇಗೆ ಮಾಡ್ತಕ್ಕಂಥದ್ದು. ಅದೇ ತರ ಇದ್ರ ಜೊತೆಗೆ GPTR ಅಲ್ಲ, HSTR ನಲ್ಲಿ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯವನ್ನ ಕೇಳ್ತಾ ಹೋಗ್ತಾನೆ. ಮಾನಸಿಕ ಸಾಮರ್ಥ್ಯದಲ್ಲಿ ನಿಮ್ಗೆ ಸ್ವಲ್ಪ ಇದ್ರಲ್ಲಿ ನೀವು ಬುದ್ಧಿ ಮತ್ತೇನ ಚುರುಕುಗೊಳಿಸ್ಬೇಕಾಗತ್ತೆ. ಇಲ್ಲಿ ಸೀರೀಸ್ ಗಳಿರುತ್ತೆ, ಕೋಡಿಂಗು, ಡಿಕೋಡಿಂಗು, ಮತ್ತೆ ವೆನ್ ಡಯಾಗ್ರಾಮ್ಸ್. ಸೊ ಈ ವೆನ್ ಡಯಾಗ್ರಾಮ್ ಒಳಗಡೆ ಹೇಗೆ ನಾವು ಆನ್ಸರ್ ಮಾಡ್ಬೇಕು, ಮತ್ತೆ ಟ್ರಯಾಂಗಲ್ ಎಷ್ಟು ತ್ರಿಭುಜಗಳಿದೆ ಅಥವಾ ಚತುರ್ಭುಜಗಳಿದೆ ಅಥವಾ ಕೋನಗಳಿದೆ, ಈ ತರ ಪ್ರಶ್ನೆಗಳನ್ನ ಕೇಳಲಾರ. ಮತ್ತೆ ಇಲ್ಲಿ ನಾವು ನೋಡ್ಬೋದಾದ್ರೆ ಡಿಸ್ಟೆನ್ಸ್ ಅಂದ್ರೆ ಡೈರೆಕ್ಷನ್ಸ್ ಅಂದ್ರೆ ದೂರ ಮತ್ತೆ ದಿಕ್ಕುಗಳನ್ನ ಕೇಳ್ತಾವನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ 20 ಕಿಲೋಮೀಟರ್ ನಡೆದು, ಪುನಃ 40 ಕಿಲೋಮೀಟರ್ ತಿರುಗಿ, ಎಡಕ್ಕೆ ತಿರುಗಿ, ಬಲಕ್ಕೆ ತಿರುಗಿ, ಈ ತರ ಪ್ರಶ್ನೆಗಳನ್ನ ಕೇಳ್ತಾನೆ. ಇದಕ್ಕೆ ನಾವು ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಾರ್ಟ್ ಕಟ್ ಮೆಥಡ್ ಅನ್ನು ಯುಟಿಲೈಸ್ ಮಾಡ್ಕೊಂಡು ಟೈಮ್ ಅನ್ನು ಕೂಡ ಸೇವ್ ಮಾಡ್ಬೇಕಾಗತ್ತೆ. ಮತ್ತೆ ನಾವು ಇಲ್ಲಿ ಸೀರೀಸ್ ಅನ್ನ ಕೂಡ ಕೇಳ್ತೇನೆ, ಅಂಕೆಗಳ ಸರಣಿ, ಸಂಖ್ಯಾ ಸರಣಿಗಳನ್ನ ಅಲ್ಲಿ ಇಷ್ಟು ಕೇಳ್ಬಿಟ್ಟು ಮುಂದಿನ ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನ ಕೇಳಿದಾಗ ಸೊ ಈ ತರದವನ್ನ. ಮತ್ತೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ಸ್, ಎ ಅನ್ನ ಪ್ಲಸ್ ಎಂದು, ಬಿ ಅನ್ನ ಮೈನಸ್ ಎಂದು, ಸಿ ಅನ್ನ ಇಂಟು ಎಂದು ಬರೆದರೆ ಈ ತರ ಮೌಲ್ಯ ಎಷ್ಟು ಅಥವಾ ಮೊತ್ತ ಎಷ್ಟು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತೇನೆ. ಸೊ ಇದೆಲ್ಲವನ್ನು ಕೂಡ ನಾವು ಮ್ಯಾಥಮೆಟಿಕಲಿ ಗಣಿತಾತ್ಮಕವಾಗಿ ಸ್ವಲ್ಪ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಾನು ಆಲ್ರೆಡಿ ಹೇಳಿದಾಗ ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಕಷ್ಟನೋ, ಮೆಂಟಲ್ ಎಬಿಲಿಟಿ ಮ್ಯಾಥ್

ಮೆಟ್ರಿಕ್ ಸ್ಟೂಡೆಂಟ್ಸ್ ಅನ್ನ ಹೊರತುಪಡಿಸಿದ್ರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಬ್ಬಿಣದ ಕಡಲೆ ಆಗ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವು ಮೆಂಟಲ್ ಅಬಿಲಿಟಿ ನಲ್ಲಿ ನಾವು ಸ್ವಲ್ಪ ಸುದೀರ್ಘವಾಗಿ, ಸೊ ಅದನ್ನ ನಾವು ಪೇಪರ್ ಸಾಲ್ವ್ ಮಾಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ, ಅದನ್ನ ಅರ್ಥೈಸ್ಕೊಳ್ಬೇಕಾಗ್ತದೆ, ಅದ್ರ ಜೊತೆಗೆ ನಾವು ಸೊ ಸ್ವಲ್ಪ ನಾವೇ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಸೊ ಇದನ್ನ ವರ್ಕ್ಔಟ್ ಅನ್ನ ಮಾಡಿದಾಗ ಇಲ್ಲೂ ಕೂಡ ಮೆಂಟಲ್ ಅಬಿಲಿಟಿ ನಲ್ಲಿ ಅರೌಂಡ್ 15 ಮಾರ್ಕ್ಸ್ ಏನಿದೆ ಅದರಲ್ಲಿ ಒಂದು 8 ಮಾರ್ಕ್ಸ್ಗಳನ್ನು ಪಡೆಯಲಿಕ್ಕೆ ಸಾಧ್ಯ. ಇದರಲ್ಲಿ ಕನ್ನಡದ ಮಾಧ್ಯಮದ ಅಭ್ಯರ್ಥಿಗಳಿಗೆ ಸೊ ಸೀರೀಸ್ಗಳು ಮತ್ತೆ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ಸ್ ಯಾವುದೇ ಕ್ಯಾಲ್ಸಿಯನ್ನ ತಗೊಂಡು ಹೋಗಿರಲ್ಲ, ಇದನ್ನ ನಾವೇ ಮಾಡ್ಬೇಕಾಗುತ್ತೆ ಮೆಂಟಲಿ. ಸೊ ಅದರಿಂದ ಮಾನಸಿಕವಾಗಿ ನಾವು ಸ್ವಲ್ಪ ಸುಧಾರ ಇರ್ಬೇಕಾಗುತ್ತೆ. ಅದೇ ತರ ನೋಡಿ, ಈಗ ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ ಯಾರು ಅಂತ ಹೇಳಿದ್ರೆ, ಅಂದ್ರೆ ನಾವೀಗ ಇತ್ತೀಚೆಗೆ ಗ್ರ್ಯಾಂಡ್ ಸ್ಲಾಮ್ಗಳು ಏನ್ ನಡೀತಿದೆ, ಯಾವುದು ಆಸ್ಟ್ರೇಲಿಯಾ ಓಪನ್ ಇರ್ಬೋದು ಅಥವಾ ಫ್ರಾನ್ಸ್ ಇರ್ಬೋದು, US ಓಪನ್ ಇರ್ಬೋದು, ಇವುಗಳಲ್ಲೇ ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪಡೆದ ಆಟಗಾರ ಯಾರು? ರಫೇಲ್ ನಡಾಲ, ಜೋಕೋವಿಕ, ರೋಜರ್ ಫೆಡರರ, ಇತ್ತೀಚೆಗೆ ಬಂದಿರತಕ್ಕಂತ ಆಲ್ಕರಾಜ, ಇವರುಗಳ ಮತ್ತೆ ಯಾರ ನಡುವೆ ಫೈನಲ್ ನಡೀತು, ಇವುಗಳ ಹಿಂದಿನ ಒಂದು ಸೀರೀಸ್ಗಳನ್ನು ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಸೊ ಇದನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಅದ್ಯಾವ ಅವ್ರು ಕೇಳ್ಬೋದು, ಆ ವ್ಯಕ್ತಿ ಯಾವ ದೇಶದವನು ಅಥವಾ ಅದು ಯಾವ ಕ್ರೀಡಾಂಗಣದಲ್ಲಿ ನಡೀತು ಮತ್ತೆ ಎಷ್ಟು ಅಂಕಗಳ ನಡುವೆ ಅವರು ಸೊ ಗೆಲುವನ್ನ ಪಡೆದ್ರು, ಇದು ಎಷ್ಟನೇ ಪ್ರಶಸ್ತಿ, ಹೀಗೆ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ನಾವು ಕೇವಲ ಯಾರು ವಿನ್ ಆದ್ರು ಯಾರು ಲೂಸ್ ಅಂದ್ರೆ ಮ್ಯಾಚ್ ನ ರನ್ನರ್ ಅಪ್ ಆದ್ರು ಅದ್ರ ಪ್ರಶಸ್ತಿ ಮೊತ್ತ ಎಷ್ಟು, ಹೀಗೆ ಎಲ್ಲವನ್ನು ಕೂಡ ಒಂದು ಮ್ಯಾಚ್ ನಡೀತು ಅಂದ್ರೆ ಕಂಪ್ಲೀಟ್ ಆಗಿ ಸೊ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ತರ ಸೊ ಪ್ರಶಸ್ತಿಗಳ ಬಗ್ಗೆ ಕೇಳ್ತಾ ಹೋಗ್ತಾನೆ, ಪದ್ಮಭೂಷಣ, ಪದ್ಮವಿಭೂಷಣ, ಈಗ 2023 ಕನ್ನಡಿಗ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದಾನೆ ಲಾಸ್ಟ್ ಒಂದು ಇದ್ರಲ್ಲಿ, ವೈದ್ಯಕೀಯ ಕ್ಷೇತ್ರದ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿನ ಪಡೆದ ಕನ್ನಡಿಗ ಯಾರು ಅಂತ ಸೊ ಕೇಳಿದಾನೆ. ಈ ತರದ್ದು ಮತ್ತೆ ಭಾರತದಲ್ಲಿ ಯಾವ್ಯಾವ ತರ ಸೊ ರೀಡರ್ ಬೋಟ್ ಲೈಬ್ರರಿನ ಪ್ರಾರಂಭಿಸಿದ ರಾಜ್ಯ ಯಾವುದು, ಸೊ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಾಹಿತ್ಯಕ್ಕೆ ನೀಡ್ತಕ್ಕಂಥ ಅತ್ಯಂತ ಗೌರವಯುತ ಪ್ರಶಸ್ತಿ ಉನ್ನತ ಪ್ರಶಸ್ತಿ ಯಾವುದು, ಅದು ಕನಕನ, ಚಕ್ರಾಚಾರ್ಯನ, ಕೆಂಪೇಗೌಡನ, ಪಂಪ ಪ್ರಶಸ್ತಿನ, ಈ ತರದವನ ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ಕುರಿತು ಮತ್ತೆ ಸೊ ಪ್ರಚಲಿತ ವಿದ್ಯಮಾನಗಳ ಕುರಿತು ಮತ್ತೆ ನೇಮಕಾತಿಗಳು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ ಸೊ ಎಲ್ಲ ರೀತಿ ನೇಮಕಾತಿಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಮೆಂಟಲ್ ಅಬಿಲಿಟಿ ಮತ್ತೆ ಜನರಲ್ ನಾಲೆಡ್ಜ್ ಇದು ವಾಸ್ಟ್ ಏರಿಯಾ. ಇಲ್ಲಿ ಸ್ವಲ್ಪ ಯಾರು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಉತ್ತರವನ್ನ ಕಂಡ್ಕೊಳ್ತಾ ಹೋಗ್ತಿರೋ ಸೊ ಅವರಿಗೆ ಇದರ ಎರಡರಲ್ಲೂ ಕೂಡ ಸಾಮಾನ್ಯ ಜ್ಞಾನ ಮತ್ತೆ ಸೊ ಮಾನಸಿಕ ಸಾಮರ್ಥ್ಯದಲ್ಲಿ ಸೊ 30 ಅಂಕಗಳಿಗೆ ಕನಿಷ್ಠ ಒಂದು 15-20 ಅಂಕಗಳನ್ನ ಕಳಿಸಬೇಕಾಗ್ತದೆ. ಯಾರಿಗೆ ಒಂದು 50% ವರ್ಕ್ಔಟ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಮೆರಿಟ್ ಲಿಸ್ಟ್ ಬರೋದಕ್ಕೆ ಇದು ತುಂಬಾ ಸಹಾಯಕ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವು ಕನ್ನಡ ಮತ್ತು ಇಂಗ್ಲಿಷು ಸಾಮಾನ್ಯ ಜ್ಞಾನ ಹಾಗೆ ಮಾನಸಿಕ ಸಾಮರ್ಥ್ಯ 4 ಕ್ಷೇತ್ರಗಳನ್ನ ಮುಂದುವರೆದು ನೋಡೋದಾದ್ರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಎಜುಕೇಶನ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಳೆದ 23ರಲ್ಲಿ ಕನಿಷ್ಠ ಮೊದಲನೇ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳನ್ನ ಮನೋವಿಜ್ಞಾನದಿಂದ ತೆಗೆದುಕೊಳ್ತಿದ್ರು. ಈಗ GPTR ನಲ್ಲಿ 15 ಅಂಕಗಳು ಮತ್ತೆ HSCR ನಲ್ಲಿ ಕೂಡ 15 ಅಂಕಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ BEd ಮತ್ತೆ DEd ಹಂತದಲ್ಲಿ ಎಲ್ಲಾ ಶಿಕ್ಷಕರು ಅಂದವರು ಸೊ ತಯಾರಿ ಮಾಡ್ಕೊಂಡಿರ್ತಾರೆ ಅಥವಾ ಅಧ್ಯಯನ ಮಾಡಿರ್ತಾರೆ. ಅದರಲ್ಲಿ ಸೊ BEd ನಲ್ಲಿ ಓದಿರ್ತಕ್ಕಂಥ ಕೀ ನೋಟ್ಸ್ ಗಳನ್ನ ಮತ್ತೆ ಎಸ್ಪೆಷಲಿ ಇದರಲ್ಲಿ ನಾನು ಅಲ್ಲಿ ಹೇಳಿದಾಗ ವಾಮದೇವಪ್ಪ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕವನ್ನು ಓದಿದ್ರೆ ಸಾಕಾಗುತ್ತೆ. ಸೊ ಅದನ್ನ ನಾವು ಕುರಿತು ಒಂದು ಸ್ವಲ್ಪ ಈಗ ಆಲ್ರೆಡಿ ಅದು ಗೊತ್ತಿದೆ ಎಲ್ಲರಿಗೂ ಕೇಳಿದವರಿಗೆ. ಅದರಲ್ಲಿ ಸೊ ಯಾವ್ಯಾವ ಕ್ಷೇತ್ರದಿಂದ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾನೆ, ಆ ಪ್ರಶ್ನೆ ಯಾವ ಒಂದು ವಿಭಾಗದಿಂದ ಬಂದಿದೆ ಅಂತ ನೋಡೋದಾದ್ರೆ ಸೊ 2023 ನೋಡಿ, ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವ ಕ್ಲಿಷ್ಟತೆ ಅಂತ ಹೇಳಿದ್ದಾನೆ. ಅಂದ್ರೆ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಸೊ ಡಿಸ್ಗ್ರಾಫಿಯಾ ಇವುಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಓದೋದು ಬರೆಯೋದು ಮತ್ತೆ ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ಸಂಬಂಧಪಟ್ಟಂತ ಸೊ ಅಂಶಗಳನ್ನು ಇದು ಒಳಗೊಂಡಿದೆ. ಅದರಿಂದ ಏನಾಗುತ್ತೆ, ಡಿಸ್ಲೆಕ್ಸಿಯಾ ಸ್ಥಿತಿ ಹೊಂದಿರುವ ಕ್ಲಿಷ್ಟತೆ ಅಂತ ಕೇಳ್ಬಿಟ್ಟು ಓದೋದು, ಮಾತನಾಡೋದು, ಕೇಳೋದು, ವೀಕ್ಷಿಸೋದು ಅಂತ ಕೇಳಿದ್ದೇನೆ. ಇದಕ್ಕೆ ಸರಿಯಾಗಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲಿಯಾ, ಡಿಸ್ಗ್ರಾಫಿಯಾ ಇವುಗಳಿಗೆ ಕೋಡಿಂಗ್ ಅನ್ನ ಅಂದ್ರೆ ಮೆಂಟಲ್ ಮ್ಯಾನೇಜ್ ಅಂತ ಹೇಳ್ತಾ ಹೋಗ್ತೀವಿ. ಮಾನಸಿಕ ಸೂತ್ರಗಳನ್ನು ಇಟ್ಕೊಂಡು ನಾವು ಸೊ ಅಧ್ಯಯನ ಮಾಡ್ಬೇಕಾಗ್ತದೆ ಕೇಳಿದ್ರೆ. ಅದೇ ತರ ಚಲಕಗಳ ಬಗ್ಗೆ ಕೇಳಿದ್ದೇನೆ, ಅಂದ್ರೆ ವೇರಿಯೇಬಲ್ಸ್ ಬಗ್ಗೆ ಕೇಳಿದ್ದೇನೆ. ಸೊ ಅಲ್ಲಿ ಸ್ವತಂತ್ರ ಚಲಕ, ಅವಲಂಬಿತ ಚಲಕ ಅಂತ ಕೇಳಿದ್ದೇನೆ. ಅಂದ್ರೆ ಸ್ವತಂತ್ರ ಚಲಕ ಪ್ರಚೋದನೆ ಆದ್ರೆ ಅವಲಂಬಿತ ಚಲಕ ಡ್ಯಾಶ್ ಅಂತ ಕೇಳಿದ್ದೇನೆ. ಅಂದ್ರೆ ಎರಡನೇ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಸಂಬಂಧವನ್ನು ಬರೀಬೇಕು. ಮೂರನೇ ಸಂಬಂಧ ಅಂತ ಹೇಳಿದ್ರೆ ನಾವು ಇಲ್ಲಿ ಚರಾಂಶಗಳನ್ನು ಓಡ್ಬೇಕಾಗತ್ತೆ. ಸೊ ಇಲ್ಲಿ ಚರಾಂಶಗಳಂದ್ರೆ ಏನು, ಸೊ ವೇರಿಯೇಬಲ್ಸ್ ಅಂದ್ರೆ ಏನು, ನಾವೇನ್ ರಿಸರ್ಚ್ ಮೆಥಡಾಲಜಿಲಿ ಓದ್ತೀವಿ ಅದನ್ನ ಸೈಕಾಲಜಿಲಿ ಕೂಡ ಚಲಕಗಳನ್ನ ಸೊ ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಯಾವ್ದ್ರಲ್ಲಿ ಸೊ ಬೋಧನಾ ವಿಧಾನಗಳಂತ ಏನು ಸೈಕಾಲಜಿನಲ್ಲಿ ಬರುತ್ತೆ, ಅಧ್ಯಯನ ಬೋಧನಾ ವಿಧಾನಗಳು, ಅಲ್ಲಿ ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ ಮತ್ತೆ ಪ್ರಯೋಗಾತ್ಮಕ ವಿಧಾನ, ಈ ವಿಧಾನಗಳಲ್ಲಿ ಇದನ್ನ ನಾವು ಬೆಳೆಸ್ತಾ ಹೋಗ್ತೀವಿ. ಇಲ್ಲಿ ಚಲಕಗಳು ಬಂದಾಗ ಸ್ವತಂತ್ರ ಚಲಕ ಮತ್ತೆ ಪರತಂತ್ರ ಚಲಕ ಅಥವಾ ಅವಲಂಬಿ ಚಲಕ ಅಂತ ಬರುತ್ತೆ. ಸೊ ಅದರಿಂದ ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಅದೇ ತರ ಸೊ ಸೈಕಾಲಜಿನಲ್ಲಿ ಸೊ ಮೊದಲನೇದ ಯೂನಿಟ್ ಏನಿದೆ, ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಎರಡರೂ ವ್ಯತ್ಯಾಸಗಳನ್ನು ಕಂಡುಕೊಳ್ಬೇಕಾಗುತ್ತೆ.
ಸೊ ಸೈಕಾಲಜಿ ಅಂದ್ರೆ ಏನು, ಅದರ ಮೂಲ ವಾರಿಗಳು.

ಯಾರು ವೀಕ್ಷಣ, ಮತ್ತೆ ನೆಕ್ಸ್ಟ್ ಮೆಥಡಾಲಜಿ ಬರುತ್ತೆ ಅದರಲ್ಲಿ, ವೀಕ್ಷಣಾ ವಿಧಾನ ಅಂದ್ರೇನು, ಅದರ ಪಿತಾಮಹ ಏನು, ಅದರ ಸ್ಟೇಟ್ಮೆಂಟ್ ಗಳನ್ನ ಕೇಳ್ತಾ ಹೋಗ್ತಾನೆ. ಸೊ ಅದರಿಂದ ನಾವು ಇದು ಸ್ವಲ್ಪ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳ್ತಾ ಹೋಗ್ತಾನೆ. ಒಂದೆರಡು ಮೂರು ಪ್ರಶ್ನೆಗಳಷ್ಟು ನೇರವಾಗಿರ್ಬೋದು ಕೇಳಿದರೆ ಸೈಕಾಲಜಿನಲ್ಲಿ ಆಲ್ಮೋಸ್ಟ್ ಅಪ್ಲೈಡ್ ಲೆವೆಲ್ ಇರುತ್ತೆ. ಅದಕ್ಕೊಂದು ಉದಾಹರಣೆ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಒಂದು ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ಅಡೋಲಸೆನ್ಸ್ ಅಲ್ಲಿ ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬೆಳೆಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು, ಅಂದ್ರೆ ಯಾರ ಜೊತೆಗೆ ಅವರು ನಿಷ್ಠಾಭಾವವನ್ನ ಬೆಳೆಸ್ಕೊಳ್ತಾರೆ ಅಂತ, ಹೆಚ್ಚು ಇಷ್ಟಪಡ್ತಕ್ಕಂತ ಮನೋಭಾವ ಯಾರಲ್ಲಿ ಇರುತ್ತೆ? ಅದ್ರಲ್ಲಿ ಆಪ್ಷನ್ ಪೇರೆಂಟ್ಸ್ ಅಂದ್ರೆ ಪೋಷಕರು, ಒಡ ಹುಟ್ಟಿದವರು, ಶಿಕ್ಷಕರು, ಮತ್ತೆ ಸಮವಯಸ್ಕರು, ಅಂದ್ರೆ ಪಿಯರ್ ಗ್ರೂಪ್ಸ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗ್ತದೆ ಕೇಳಿದ್ರೆ. ಅಂದ್ರೆ ಅಡೋಲಸೆನ್ಸ್ ಕಂಪ್ಲೀಟ್ ಆಗಿ ಸೊ ಅವರ ಸಾಮಾಜಿಕ ವರ್ತನೆಗಳೇನು, ಮಾನಸಿಕ ವರ್ತನೆಗಳೇನು, ಮತ್ತೆ ಅವರ ಸೊ ಕೆಲವೊಂದು ಲಕ್ಷಣಗಳನ್ನ ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದೇ ತರ ಸೊ ಇಲ್ಲಿ ಸೈಕಾಲಜಿನಲ್ಲಿ ಬಂದಾಗ ಸೊ ಮನೋವಿಜ್ಞಾನ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಸರಿ ಬೆಳವಣಿಗೆ ಮತ್ತು ವಿಕಾಸ, ಕಲಿಕೆ, ಕಲಿಕೆ ಮೇಲೆ ಪ್ರಭಾವಿಸತಕ್ಕಂಥ ಅಂಶಗಳು, ಅದರ ಎಸ್ಪೆಷಲಿ ಬುದ್ಧಿಶಕ್ತಿ ಮತ್ತೆ ಆಸಕ್ತಿ, ಅವಧಾನ, ಮತ್ತೆ ಕಲಿಕಾ ವರ್ಗಾವಣೆ, ಸ್ಮೃತಿ, ಸ್ಮೃತಿ ಹಂತಗಳು, ಅದೇ ತರ ಸಾಮಾಜಿಕ ವಿಕಾಸ. ಸಾಮಾಜಿಕ ವಿಕಾಸದಲ್ಲಿ ಸೋಷಿಯೋಮೆಟ್ರಿ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾ ಹೋಗ್ತಾನೆ. ಈಗ ಸಾಮಾಜಿಕ ಸೋಷಿಯೋಮೆಟ್ರಿ ಡಯಾಗ್ರಾಮ್ಸ್ ಅನ್ನ ಯಾರು ಬಳಸ್ತವರು, ಯಾಕೆ ಬಳಸ್ತಾ ಹೋಗ್ತಾರೆ, ವಿದ್ಯಾರ್ಥಿಗಳ ನಡುವೆ ಅದನ್ನ ಯಾವ ತರ ನಾವು ಪತ್ತೆ ಹಚ್ಚಬಹುದು, ಈ ತರವಾಗಿ ಸೊ ಮನೋವಿಜ್ಞಾನದಲ್ಲಿ ಹೆಚ್ಚಾಗಿ ಈ ತರ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತದೆ. ಮತ್ತೆ ವ್ಯಕ್ತಿತ್ವದ ಬಗ್ಗೆ ಕೇಳ್ತಾ ಹೋಗ್ತಾನೆ, ಅದ್ರಲ್ಲಿ ಅವರು ಅಂತರ್ಮುಖಿಗಳ, ಬಹಿರ್ಮುಖಿಗಳ, ಅದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ತರ ವರ್ತನೆಗಳನ್ನ ಹೊಂದುತ್ತಾರೆ. ಉದಾಹರಣೆಗೆ ನೋಡಿ ಹೇಳ್ತಾ ಹೋಗ್ತಾನೆ, ಒಂದು ಶಾಲೆಯಲ್ಲಿ ಶಿಕ್ಷಕರನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳಲ್ಲಿ ಇವುಗಳನ್ನ ಒಳಗೊಂಡಿಲ್ಲ, ಈ ತರನು ಕೂಡ ಕೇಳ್ತಾ ಹೋಗ್ತಾನೆ. ನಾವು ಇಲ್ಲಿ ಸ್ವಲ್ಪ ಸ್ಟೇಟ್ಮೆಂಟ್ ಗಳನ್ನ ಓದ್ಬೇಕಾಗುತ್ತೆ. ಕಾರ್ಯಕ್ರಮಗಳನ್ನು ಇವುಗಳನ್ನ ಒಳಗೊಂಡಿದೆ ಅಂತ ತಿಳ್ಕೊಬಿಡ್ತೀವಿ, ಅಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ನಾಟ್ ಅನ್ನತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ನಾವು ಓದ್ಬಿಟ್ಟು ಆನ್ಸರ್ ನ ಮಾಡ್ಬೇಕಾಗತ್ತೆ. ಏಕಾಏಕಿ ನಾವು ಪಟ್ಟಂತ ಓಎಂಆರ್ ಶೀಟ್ ಅಲ್ಲಿ ಫಿಲ್ ಮಾಡಬಾರ್ದು ಹೇಳಿದರೆ, ಯಾಕೆಂತ ಹೇಳಿದ್ರೆ ಅದರಿಂದ ಎಷ್ಟೋ ಒಂದೆರಡು ಅಂಕಗಳು ಹೋಗೋ ಸಾಧ್ಯತೆ ಇರುತ್ತೆ. ಸ್ಟೇಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಓದಿ ಓದಿದ ನಂತರ ನಾವು ಸೊನ್ನೆ ಅದನ್ನು ಯೋಚಿಸ್ಬಿಟ್ಟು ಎತ್ತ 100% ಗ್ಯಾರಂಟಿ ಇದ್ರು ಕೂಡ ಸೊ ಓವರ್ ಕಾನ್ಫಿಡೆನ್ಸ್ ಇಲ್ಲ ಒಂದ್ ಕಡೆ ನಮ್ಗೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸೊ ಜನರಲ್ ಪೇಪರ್ ನಲ್ಲಿ ಸೊ ಒಂದು ಸರಿ ಪ್ರಶ್ನೆನ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ಓದಿದ ನಂತರ ನಾಲ್ಕು ಉತ್ತರಗಳಲ್ಲಿ ಸರಿ ಅನಿಸಿದಾಗ ಮತ್ತು ಮೊದಲನೇ ಆಯ್ಕೆ ಯಾವ್ದು ಸರಿ ಅನಿಸುತ್ತೆ ಅದನ್ನೇ ಹೆಚ್ಚಾಗಿ ನಾವು ಅಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪುನಃ ಅದು 50-50 ಗೊಂದಲಕ್ಕೆ ಒಳಗಾದಾಗ ಸೊ ತಪ್ಪು ಉತ್ತರವನ್ನು ಕೂಡ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ಫಸ್ಟ್ ಇಸ್ ದ ಬೆಸ್ಟ್ ಅಂತಕ್ಕಂಥದ್ದು ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಸ್ಮೃತಿಯಲ್ಲಿ ಓದಿರ್ತಕ್ಕಂಥ ಅಂಶಗಳು. ಸೊ ಕಲಿಕೆ ಏನಾಗಿರುತ್ತೆ ಅದರಲ್ಲಿ ನಾವು ರೀಕಾಲ್ ಮತ್ತೆ ರೆಕಗ್ನೈಸ್ ಅಂತ ಏನು 3rd-4th ಸ್ಟೇಜ್ ಅನ್ನ ನೋಡ್ತಾ ಹೋಗ್ತೀವಿ. ಆ ರೀಕಾಲ್ ಮತ್ತೆ ರೆಕಗ್ನೈಸ್ ಅನ್ನ ಅಂದ್ರೆ ನಾಲ್ಕನೇದು ಗುರುತಿಸೋದಿದೆಯಲ್ಲ, ಅಲ್ಲಿ ರೀಕಾಲ್ ಆದ ತಕ್ಷಣ ಗುರುತಿಸುವಿಕೆ ಬರಬೇಕು. ಸೊ ಆ ಗುರುತಿಸುವಿಕೆಲ್ಲಿ ನಾವು ಎಡವಟ್ಟಿಕೆಯನ್ನು ಮಾಡ್ಕೋಬಾರ್ದು. ಸೊ ಅದರಿಂದ ಕೇಳಿದ್ರೆ ಸೊ ಇಲ್ಲಿ ನಾವು ಅದರಿಂದ ನೋಡಿ ಡಿಸ್ಕ್ಯಾಲಿಯ ಬಗ್ಗೆ, ಗಣಿತೀಯ ಕಲನದ ಬಗ್ಗೆ ಸಮಸ್ಯೆ ಹೊಂದಿರುವ ಮಗುವನ್ನು ಈಗೆಂದು ಕರೆಯುತ್ತಾರೆ ಅಂತ ಪುನಃ ನೋಡಿ ಅದನ್ನ ಹೇಳಿದೆ ನಾನು. ಸೊ ಗಣಿತ ಅಂತ ಬಂದಾಗ ಡಿಸ್ಕ್ ಕ್ಯಾಲ್ಕ್ಲಿಯ, ಸೊ ಇದನ್ನ ನಾವು ಬರಿಬೇಕಾಗತ್ತೆ. ಡಿಸ್ಕ್ ಗ್ರಾಫಿಯನ್ನು ಕೂಡ ಇದೆ, ಡಿಸ್ಕ್ ನೋಮಿಯ ಇದೆ, ಡಿಸ್ ಆತ್ರಿಯ ಇದೆ. ಸೊ ಅಲ್ಲಿ ನಾವು ಸೈಕಾಲಜಿನಲ್ಲಿ ಎರಡು ಪ್ರಶ್ನೆಗಳು ನೋಡಿ ಇದರಲ್ಲೇ ಕೇಳಿದ್ದೇನೆ. ಇದು ಸಮನ್ವಯ ಶಿಕ್ಷಣದಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಸೊ ಅಲ್ಲಿ ನಾವು ಲರ್ನಿಂಗ್ ಡಿಸೇಬಲ್ ಅಂತ ಹೆಂಗ್ ಕರಿತಾ ಹೋಗ್ತೀವಿ, ಕಲಿಕಾ ನ್ಯೂನತೆ ವಿದ್ಯಾರ್ಥಿಗಳು ಅದರಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಅವರಿಗೆ, ಬರವಣಿಗೆ ಸಮಸ್ಯೆ ಇದೆಯಾ, ಮಾತನಾಡುವ ಸಮಸ್ಯೆ ಇದೆಯಾ, ಸೊ ಗಣಿತದ ಸಮಸ್ಯೆ ಇದೆಯಾ ಅಂತ ಹೇಳಿಬಿಟ್ಟು ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲಿ 3ನೇ ಸೆಮಿಸ್ಟರ್ ಅಲ್ಲಿ ಒಂದು ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ಕೇಳಿದ್ದೇನೆ. ಅದೇ ತರ ಸೊ ಆಬ್ಜೆಕ್ಟಿವ್ಸ್ ಬಗ್ಗೆನೂ ಕೂಡ ಕೇಳಿದ್ದೇನೆ ವಿದ್ಯಾರ್ಥಿಗಳೇ, ಬೋಧನಾ ಉದ್ದೇಶಗಳ ಬಗ್ಗೆ, ಮತ್ತೆ ಫೈ ಮಾಡೆಲ್ ಬಗ್ಗೆ ಕೇಳಿದ್ದೇನೆ. ನೋಡಿ ಇಲ್ಲಿ ಪ್ರಶ್ನೆ ಆಗಿದೆ, ಫೈ ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನ ಒಳಗೊಂಡಿರುವ ಹಂತ, ಅಂದ್ರೆ ಫೈಸ್ ನಲ್ಲಿ ಕಲಿಕೆಯನ್ನ ಪ್ರೇರೇಪಣೆ ಮಾಡಬೇಕು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಸೊ ಅದನ್ನು ಭಾಗವಹಿಸುದು ಅಂದ್ರೆ ಅವರ ಕಲಿಕೆಗೆ ಪ್ರೇರೇಪಿಸ್ತಕ್ಕಂಥ ಹಂತ ಯಾವುದು. ಅದರಲ್ಲಿ 5 ಸ್ಟೇಜ್ಗಳು ಬರುತ್ತೆ, ಎಂಗೇಜ್, ಎಕ್ಸ್ಪ್ಲೋರು, ಎಕ್ಸ್ಪ್ಲೈನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್ ಅಂತ ಹೇಳಿ. ಅವನ ಕಲಿಕಾ ಮಾದರಿ ಕಲಿಕೆಗೆ ಪ್ರೇರೇಪಣೆ ಮಾಡ್ತಕ್ಕಂಥ ಹಂತ ಯಾವುದು. ಸೊ ಅಂದ್ರೆ ಪಿಕಿನ ಅಲ್ಲಿ ಎಕ್ಸ್ಪ್ಲೋರ ಅಥವಾ ಎಂಗೇಜ ಅಂದ್ರೆ ಮಕ್ಕಳ ಕಲಿಕೆಗೆ ತೊಡಗಿಸ್ಕೊಳ್ಬೇಕಾದಾಗ ಅವ್ರನ್ನ ನಾವು ಯಾವ ತರ ಎಂಟರ್ಟೈನ್ ಮಾಡ್ತಾ ಹೋಗ್ತೀವಿ, ಸೊ ಇಂಟ್ರೊಡಕ್ಷನ್ ಸ್ಕಿಲ್ ಅಂತ ಏನ್ ಕರಿತಾ ಹೋಗ್ತೀವಿ, ಆ ನಿಟ್ಟಿನಲ್ಲಿ ಅವ್ರನ್ನ ಎಂಗೇಜ್ ಅಂದ್ರೆ ಕಲಿಕೆಗೆ ಪ್ರೇರೇಪಣೆ ಮಾಡಿ ತೊಡಗಿಸ್ಕೊಳ್ಬೇಕು. ಅದಾದ್ಮೇಲೆ ಅನ್ವೇಷಣೆ ಪ್ರಕ್ರಿಯೆಗೆ ಬರ್ತಾ ಹೋಗುತ್ತೆ, ಅದರಿಂದ ಇದಕ್ಕೆ ಎಂಗೇಜ್ ಇದಕ್ಕಿನ ಸೊ ಉತ್ತರವನ್ನು ನಾವು ಮಾಡ್ಬೇಕಾಗ್ತದೆ. ಇದೆಲ್ಲವೂ ಕೂಡ ಏನಾಗುತ್ತೆ ಸೊ ಅಪ್ಲೈಡ್ ಲೆವೆಲ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸೈಕಾಲಜಿನ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಕೇಳಿದ್ರೆ ಅದೇ ರೀತಿ ನಾವು ಮುಂದೆ ಹೋಗೋದಾದ್ರೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತಾಡೋಣ. ಈಗ ಕಂಪ್ಯೂಟರ್ ಲಿಟ್ರಸಿನಲ್ಲಿ 15 ಅಂಕಗಳಿಗೆ ಕೇಳಲಾಗುತ್ತೆ. ಸೊ ಮೊದಲೆಲ್ಲ 10 ಅಂಕಗಳಿಗೆ ಕೇಳಿದೆ 2023ರಲ್ಲಿ, ಈಗ ಅದನ್ನ 15 ಅಂಕಗಳು ಮಾಡಿದ್ದೇನೆ. ಅಂದ್ರೆ ಅಂಕಗಳ ಸಂಖ್ಯೆಯನ್ನ ಮತ್ತೆ ಕ್ವಶನ್ ನಂಬರ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದೇನೆ. ಇದರಲ್ಲಿ ನಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ಕಂಪ್ಯೂಟರ್ ಯಾವಾಗ ಆವಿಷ್ಕಾರ ಆಯಿತು, ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು, ಸೊ 5G ಅಂದ್ರೇನು, 4G ಅಂದ್ರೇನು, ಮತ್ತೆ ವಿಸ್ತೃತ ರೂಪಗಳು UPI ಅಂದ್ರೇನು, EDA ಅಂದ್ರೇನು, ಸೊ MS Excel ಅಂದ್ರೇನು, ಈ ತರದ ಒಂದು ಮತ್ತೆ ಗೂಗಲ್ ನಲ್ಲಿ ಬಿಟ್ಸ್ ಗಳನ್ನ ಕೇಳ್ತೇನೆ. ಒಂದು ಗೂಗಲ್ ಡ್ರೈವ್ ನ ಒಟ್ಟು ಸಾಮರ್ಥ್ಯ ಎಷ್ಟು, ಅದು 10 MB, GB ಅಂದ್ರೆ ಜಿಗಾಬೈಟ್ಸ್, ಮೆಗಾಬೈಟ್ಸ್, ಸೊ 1 GB ಗೆ ಎಷ್ಟು ನಾವು ಇದನ್ನ ಹಾಕ್ಬೇಕಾಗ್ತದೆ, ಈ ತರ ಅಂದ್ರೆ ಅವುಗಳ ಬಗ್ಗೆ. ಮತ್ತೆ ಸರ್ಚ್ ಇಂಜಿನ್ ಬಗ್ಗೆ ಕೇಳ್ತಾ ಹೋಗ್ತಾನೆ, ಅದು ಯಾವ್ದು ಸರ್ಚ್ ಇಂಜಿನ್, ಮೊಜಿಲಾನ, ಕ್ರೋಮಾ, ಒಪೆರಾನ, ಲಿನಕ್ಸ್,
ಮತ್ತೆ ಕನ್ನಡದ ಪದಗಳಿಗೆ. ಸೊ ನಾವು ಯಾವ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ ಆ ನುಡಿ

ಏಕಭಾಷೆಯನ್ನ ಯಾವ ತರ ನಾವು ಟೈಪ್ ಮಾಡಬಹುದು ಆ ವಸ್ತುಸ್ಥಿತಿಯನ್ನ, ಮತ್ತೆ ಕಂಟ್ರೋಲ್ ಸಿ ಅಂದ್ರೇನು, ಕಂಟ್ರೋಲ್ ಓ ಅಂದ್ರೇನು, ಮತ್ತೆ ಕಂಟ್ರೋಲ್ ಎನ್ ಅಂದ್ರೇನು, ಅದನ್ನ ಶಾರ್ಟ್ ಕೀನಲ್ಲಿ ಕೀಲಿ ಸಂಯೋಜನೆ ಮಾಡೋದ್ರಿಂದ ನಮ್ಗೆ ಯಾವ್ದು ಬರುತ್ತೆ ಅಂದ್ರೆ ಕಾಪಿ ಮಾಡೋದು ಹೇಗೆ, ಪೇಸ್ಟ್ ಮಾಡೋದು ಹೇಗೆ, ಕಟ್ ಮಾಡೋದು ಹೇಗೆ, ಅದೇ ತರ ಪ್ರಿಂಟ್ ಕೊಡೋದು ಹೇಗೆ. ಸೊ ಈ ತರ ಅಂದ್ರೆ ಬೆಳಕಿನ ತತ್ವದ ಆಧಾರದ ಮೇಲೆ ಯಾವ್ದು ನಾವು ಓದಕ್ಕಿನ ಬಳಸ್ತಾ ಹೋಗ್ತೀವಿ, ಜಾಯ್ಸ್ಟಿಕ್ ಸ್ಕ್ಯಾನರ ಸ್ಪೀಕರ ಪ್ರಿಂಟರ ಅಂದ್ರೆ ಅಲ್ಲಿ ನಮ್ಗೆ ಸಾಫ್ಟ್ವೇರ್ ಅಂದ್ರೇನು, ಹಾರ್ಡ್ವೇರ್ ಅಂದ್ರೇನು, ಮದರ್ ಬೋರ್ಡ್ ಅಂದ್ರೇನು. ಸೊ ಆತರ ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೇನು, ಕಂಪ್ಯೂಟರ್ ಯಾವ ಭಾಷೆಗೆ ಅದನ್ನ ಅನುಕರಣೆ ಮಾಡುತ್ತೆ, ಮಿಷಿನ್ ಲ್ಯಾಂಗ್ವೇಜ್ ಅಂದ್ರೇನು, ಈ ತರ ಕೊಟ್ಟಂತ ಎಂಟ್ರಿನ ಹೇಗ್ ತಗೊಳುತ್ತೆ ಅದು. ಇವು ಎಲ್ಲವೂ ಕೂಡ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಬೇಸಿಕ್ ಆಗಿ ನಮಗೆ ಕಂಪ್ಯೂಟರ್ ಬಗ್ಗೆ ಅಕ್ಷರ ಜ್ಞಾನ ಇರಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ. ಈಗ ಪಿ ಯು ಸಿಯಲ್ಲಿ ಮಕ್ಕಳು ನಾವು ಸಿ ಎಸ್ ಅನ್ನ ತೆಗೆದುಕೊಂಡು ಅವರು ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಅದೇ ತರ ಟೀಚರ್ಸ್ ಕೂಡ ಕಂಪ್ಯೂಟರ್ನ ಬಳಸುವ ಸಾಮರ್ಥ್ಯ ಇದೆ, ಇದಕ್ಕೆ ಸ್ಮಾರ್ಟ್ ಟೆಕ್ನಾಲಜಿನ ಅಥವಾ ಸ್ಮಾರ್ಟ್ ಬೋರ್ಡ್ ಅನ್ನ ಯುಟಿಲೈಸ್ ಮಾಡೋ ಕೆಪಾಸಿಟಿಗೆ ಸಂಬಂಧಪಟ್ಟಂತೆ ಇವರಿಗೆ ಏನ್ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಇವರು ಸೊ ಆನ್ಲೈನ್ ಅಲ್ಲಿ ಕೆಲವೊಂದು ವರ್ಕ್ಔಟ್ ಅನ್ನ ಮಾಡಕ್ ಆಗುತ್ತಾ, ಇದನ್ನು ಟೆಸ್ಟ್ ಮಾಡಕ್ಕೆ ಜನರಲ್ ಪೇಪರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಇದನ್ನ ಸೊ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ತರ ಏನಾದ್ರೆ ವಿಸ್ತೃತ ರೂಪಗಳನ್ನು ನೋಡ್ಕೋಬೇಕು, ಅದ್ರ ತರ ನಾವು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಯಾವ್ಯಾವ ಭಾಷೆಗಳಲ್ಲಿ ಇದೆ ಅಂತಕ್ಕಂಥದ್ದು ನೋಡ್ಬೇಕು, ಮತ್ತೆ ಮೊಬೈಲ್ ಗಳಲ್ಲಿ ಬಳಸಕಂತ ಆಂಡ್ರಾಯ್ಡ್ ಆಪರೇಟ್ ಸಿಸ್ಟಮ್ ಬಗ್ಗೆ ಯಾವ ಗಣಕೇಂದ್ರ ಭಾಷೆ ಅಂತ ರಚಿತವಾಗಿದೆ ಇದನ್ ಕೇಳಿದೆ ನೋಡಿ. 2023 ಮೊಬೈಲ್ಗಳಲ್ಲಿ ನಾವು ಬಳಸ್ತಕ್ಕಂಥ ಆಂಡ್ರಾಯ್ಡ್ ಫೋನ್ ಏನಿದೆ ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ಈ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ. 4 ಆಪ್ಷನ್ ಕೊಟ್ಟಿದ್ದೆ ನೋಡಿ, ಲಿನೆಕ್ಸ್ ಸಿ ಸಿ ಡಬಲ್ ಪ್ಲಸ್ ಫೋರ್ಟ್ರೈನ್ ಅಂತ ಕೊಟ್ಟಿದ್ದೇನೆ. ಸೊ ಇದನ್ನ ನಾವು ಸ್ವಲ್ಪ ಈ ತರ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ಸೊ ಯಾವುದನ್ನ ನಾವು ಹೆಚ್ಚಾಗಿ ಅಧ್ಯಯನ ಮಾಡಬೇಕು, 15 ಅಂಕಗಳಿಗೆ ಒಂದು 10 ಅಂಕಗಳನ್ನಾದ್ರೂ ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಬಳಸಬೇಕಾಗುತ್ತೆ. ಆದ್ರಿಂದ ಈ ಕಂಪ್ಯೂಟರ್ ಜ್ಞಾನ ಅಥವಾ ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು ಬೇಸಿಕ್ ಆಗಿ ನಾವು ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಗಣಕಯಂತ್ರ ಏನಿದೆ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಕೆಲವೊಂದನ್ನು ಕೂಡ ಇಯರ್ ಬುಕ್ ಕೂಡ ನಾವು ಬೇಸಿಕ್ ಕಂಪ್ಯೂಟರ್ಸ್ಗೆ ಒಂದಷ್ಟು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಕೇಳಿದ್ರೆ. ಸೊ ಇದು ಇಷ್ಟು ಕೂಡ ಜನರಲ್ ಪೇಪರ್ ನಲ್ಲಿ ಬರ್ತಕ್ಕಂಥದ್ದು. ಕೊನೆಯದಾಗಿ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್, ಆರೋಗ್ಯ ಮತ್ತೆ ಮೌಲ್ಯ ಶಿಕ್ಷಣ. ನೋಡಿ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಲ್ಲಿ ಸೊ ಸ್ವಲ್ಪ ನಾವು ಸೈನ್ಸ್ ಅನ್ನ ನಾವು ಓದ್ಬೇಕಾಗತ್ತಾರೆ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತೆ. ನೋಡಿ, 2023 ಏನ್ ಕೇಳಿದ್ದಾನೆ ಪ್ರಶ್ನೆ ಅಂತ ಹೇಳಿದ್ರಾಗ, ಟೈಫಾಯ್ಡ್ ಕಾಲರ ಮತ್ತೆ ಟ್ಯೂಬರ್ಕ್ಯುಲೆಸಿಸ್ ಅಂದ್ರೆ ಟಿಬಿ ಕಾಯಿಲೆಗಳು ಕಾರಣವಾದ ಸೂಕ್ಷ್ಮಾಣುಜೀವಿ ಯಾವುದು ಅಂತ ಕೇಳಿದ್ದಾನೆ. ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ವೈರಸ್, ಫಂಗಯ, ಬ್ಯಾಕ್ಟೀರಿಯಾನ, ಪ್ರೋಟೋಜವಾನ ಅಂತಕ್ಕಂಥದ್ದು. ಸೊ ಕಾಮನ್ ಆಗಿ ನಮ್ಗೆ ಇದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇವೆರಡರಲ್ಲೂ ಕೂಡ ಇದ್ದಾಗ ಸೊ ಸೈನ್ಸ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಇದು ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದು ಬಂದಾಗ ಸೊ ಅದು ಬ್ಯಾಕ್ಟೀರಿಯಾನ ವೈರಸ್ ಅಂತಕ್ಕಂಥದ್ದು. ಅಂದ್ರೆ ಈಗ ನಾವು ಏನ್ COVID-19 ಬಂದಾಗ ವೈರಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ವೈರಾಣುಗಳಿಂದ ಹರಡತಕ್ಕಂಥ ಕಾಯಿಲೆಗಳು, ಅದೇ ತರ ಟಿಬಿ ಮತ್ತೆ ಕಾಲರ ಟೈಫಾಯ್ಡ್ಗಳು ಸೊ ಯಾವ್ದರಿಂದ ಹರಡುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ಅದೇ ತರ HIV ಇದರ ಮೂಲಕ ಹರಡುವುದಿಲ್ಲ ಅಂತ ಕೂಡ ಪ್ರಶ್ನೆ ಕೇಳಿದ್ದೇನೆ. ಅದರಿಂದ HIV ಅಂದ್ರೆ ಏನು, ಅದು ಯಾವ ವೈರಾಣು, ಅದು ಹೇಗೆ ಹರಡುತ್ತೆ, ಒಬ್ಬರಿಂದ ಒಬ್ಬರಿಗೆ ರಕ್ತದ ಸುದ್ದಿಯಿಂದ ಯಾವ ತರ ಅದು ಸ್ಪ್ರೆಡ್ ಆಗುತ್ತೆ, ಅದ್ರ ಡೀಟೇಲ್ ಆಗಿ ನಾವು ತಿಳ್ಕೊಳ್ಬೇಕಾಯ್ತೆ. ಮತ್ತೆ ಪ್ರಥಮ ಚಿಕಿತ್ಸೆ ಅಂದ್ರೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೇನೆ, ಆಕಸ್ಮಿಕ ಚಿಕಿತ್ಸೆ, ಪೂರ್ವಭಾವಿ ಚಿಕಿತ್ಸೆ, ದೀರ್ಘಾವಧಿ ಚಿಕಿತ್ಸೆ, ವೈದ್ಯರು ಸಲಹೆ ನೀಡಿದ ನಂತರ ಒದಗಿಸುವ ಚಿಕಿತ್ಸೆ ಅಂತಕ್ಕಂಥದ್ದು. ಅಂದ್ರೆ ಸೊ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಕಿಟ್ ಅಂತಕ್ಕಂಥದ್ದು, ಅದು ಮೊಟ್ಟ ಮೊದಲ ಬಾರಿಗೆ ಗಾಯಾಳುಗಳಿಗೆ ಸೊ ನೀಡ್ತಕ್ಕಂಥ ಚಿಕಿತ್ಸೆ. ಅಂದ್ರೆ ಚಿಕಿತ್ಸೆಗೆ ಮೊದಲು ನೀಡ್ತಕ್ಕಂಥ ಒಂದು ಪೂರ್ವಭಾವಿ ಚಿಕಿತ್ಸೆ ಅಂತಕ್ಕಂಥದ್ದು. ಸೊ ಅದರ ತರ ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು, ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣ ಆಗ ಸೂಕ್ಷ್ಮಾಣುಜೀವಿ ಯಾವುದು ಇನ್ಫ್ಲೂಯೆನ್ಸ್ ಆಗಿ, ಡಯಾಬಿಟಿಸ್ ಮೆಟಲಿಸ್ ನ ನ್ಯೂನತೆ ಉಂಟಾಗುವ ಭಾಗ ಯಾವುದು. ಸೊ ಈ ತರ ಅಂದ್ರೆ ಈ ಅಂಶಗಳನ್ನ ನಾವು ಸೊ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಆಗುತ್ತೆ. ಅದೇ ತರ ಮೌಲ್ಯ ಶಿಕ್ಷಣಕ್ಕೆ ಕೇಳ್ತಾ ಹೋಗ್ತೀನಿ, ಅಂದ್ರೆ ಮೌಲ್ಯಗಳಂದ್ರೆ ಏನು, ಸೊ ಆ ಮೌಲ್ಯಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಯಾವುದರ ಸಾಧನ, ಸೊ ಅಲ್ಲಿ ನೈತಿಕ ಬಹು ಸಾಂಸ್ಕೃತಿಕತೆ, ಆತ್ಮ ಸಾಕ್ಷಾತ್ಕಾರ, ನೈತಿಕ ಸ್ವಾಭಾವಿಕತೆ, ಟೀಕಾ ಕಾರ್ಯ, ಸೊ ಇವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಫಿಲಾಸಫಿಕಲ್ ಆಗಿ ನಾವು ಮೌಲ್ಯ ಶಿಕ್ಷಣವನ್ನ ಬರುತ್ತೆ. ಈಗ ನಾವು ತತ್ವಶಾಸ್ತ್ರ ಅಧ್ಯಯನ ಮಾಡಬೇಕಾದಾಗ ತತ್ವಶಾಸ್ತ್ರದ ಶಾಖೆಗಳನ್ನ ಹೇಳ್ತಾ ಹೋಗ್ತೀವಿ, ಹೌದಾ? ಸೊ ಅದರಿಂದ ಅಲ್ಲಿ ಎಪಿಸ್ಟೋಮಾಲಜಿ ಅಂದ್ರೇನು, ಆಕ್ಸಿಯಾಲಜಿ ಅಂದ್ರೇನು, ಮೆಟಾಫಿಸಿಕ್ಸ್ ಅಂದ್ರೇನು, ಇವುಗಳನ್ನು ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ನಾವು ಆಕ್ಸಿಯಾಲಜಿನಲ್ಲಿ ಮೌಲ್ಯ ಮೀಮಾಂಶಿ ಅಂತ ಏನ್ ಕರಿತಾ ಹೋಗ್ತೀವಿ, ಮೌಲ್ಯಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಮೌಲ್ಯಗಳು ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ಗುಣಗಳನ್ನ ನಾವು ಮತ್ತು ವ್ಯಕ್ತಿತ್ವದ ಅಂಶಗಳನ್ನ ಇಲ್ಲಿ ಮೌಲ್ಯಗಳು ಅಂದ್ರೆ ಸೊ ವ್ಯಾಲ್ಯೂಯಬಲ್ ಅಂದ್ರೆ ಬೆಲೆಯನ್ನ ನೀಡ್ತಕ್ಕಂಥ ಅಂಶಗಳನ್ನ ಕಾಣ್ತಾ ಹೋಗ್ತೀವಿ. ಸೊ ಅದರಿಂದ ಮೌಲ್ಯದ ಪ್ರಕಾರಗಳ್ಯಾವುದು, ಅದೇ ತರ ಇಲ್ಲಿ ಯೋಗ ಅಥವಾ ಸೊ ಮೆಡಿಟೇಷನ್ಸ್ ಧ್ಯಾನ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿದ್ದಾನೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ, ಯೋಗ ಕ್ರಿಯೆಯಲ್ಲಿ ಉಸಿರನ್ನು ಹೊರತೆಗೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾನೆ. ಅಂದ್ರೆ ಯೋಗ ಮಾಡಬೇಕಾದಾಗ ಉಸಿರನ್ನ ಹೊರತೆಗೆಯದವನ್ನ ಕನ್ನಡ ಪದದಲ್ಲಿ ನಾವು ಕಷ್ಟಕರ ಇದು, ಯಾಕೆಂದ್ರೆ ಪೂರಕ, ರೇಚಕ, ಕುಂಭಕ, ಶೂನ್ಯಕ ಅಂತ ಕೇಳಿದ್ದಾನೆ. ಸೊ ಈ ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡಿ ಯೋಗದಲ್ಲಿ ಉಸಿರಾಟದ ಕ್ರಿಯೆಯಲ್ಲಿ ಉಸಿರನ್ನ ಹೊರತೆಗೆಯೋದು ಅಂದ್ರೆ ಹೊರ ಹಾಕುವುದು ಯಾವ ತರ ಅಂತಕ್ಕಂಥದ್ದು, ಅಂದ್ರೆ ಪೂರಕನ, ಕುಂಭಕನ, ರೇಚಕನ, ಶೂನ್ಯಕನ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಅಂದ್ರೆ ಯೋಗ ಮತ್ತೆ ಧ್ಯಾನ, ಧ್ಯಾನದ ಪ್ರಕಾರಗಳ್ಯಾವುದು, ಮತ್ತೆ ಸೊ ಮುದ್ರೆಗಳು, ಹೌದಾ, ಆ ಮುದ್ರೆಗಳ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಇವೆಲ್ಲವೂ ಕೂಡ ಸೊ ಮೌಲ್ಯ ಶಿಕ್ಷಣದಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಶಾಲೆ ಬಗ್ಗೆ ಕೇಳಿದ್ದೇನೆ, ನೈತಿಕ ಸಂಹಿತೆ ಬಗ್ಗೆ ಕೇಳಿದ್ದೇನೆ,
ಮತ್ತೆ

0: ಸೊ ಇದರಲ್ಲಿ ಮಾನವ ಜೀವನದಲ್ಲಿ ನೈತಿಕ ತತ್ವವಲ್ಲದ ಉನ್ನತ ನೈತಿಕ ಮಟ್ಟ ಯಾವುದು, ಧನಾತ್ಮಕ ಆಶಾವಾದ, ನಿರಾಶಾವಾದ, ಆದರ್ಶವಾದ, ಈ ತರದ ಫಿಲಾಸಫಿಕಲ್ ಆಗಿ ಕೇಳಿದ್ದೇನೆ. ಅಂದ್ರೆ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಸ್ವಲ್ಪ ಅಪ್ಲೈಡ್ ಲೆವೆಲ್ ಮತ್ತೆ ಇಟ್ಸ್ ಎ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ ಗಳಾಗಿರುತ್ತೆ. ಯಾಕಂದ್ರೆ ಏಕಾಗಿ ನೇರ ಪ್ರಶ್ನೆಗಳೆಲ್ಲ ಇಲ್ಲ ಕೇಳಿದರೆ ಮೌಲ್ಯ ಹೆಲ್ತ್ ಎಜುಕೇಶನ್ ಬಗ್ಗೆ ನಾವು ನೇರವಾಗಿ ಉತ್ತರವನ್ನು ಬರೀಬಹುದು. ಈಗ ಆಲ್ರೆಡಿ ಹೇಳಿದಂಗೆ ನನ್ನ ಕಾಲರ, ಟಿಬಿ ಮತ್ತೆ ಟೈಫಾಯ್ಡ್ ಯಾವ ಕಾಯಿಲೆಗಳು ಯಾವ ವೈರಾಣುವಿಂದ ಸೂಕ್ಷ್ಮಣಜೀವಿಯಿಂದ ಹರಡುತ್ತೆ ಅಂತ ಕೇಳಿದ್ದೇನೆ. ಅದರಲ್ಲಿ ಯಾವ ಬ್ಯಾಕ್ಟೀರಿಯಾ ಯಾವ ವೈರಸ್ ಅಂತ ಕೇಳಿದಾಗ ಪರ್ಟಿಕ್ಯುಲರ್ ಆಗೂ ಕೂಡ ನಾವು ಸೊ ಅದಕ್ಕೆ ಟಿಬಿಗೆ ಕಾಯಿಲೆಗೆ ಕಾರಣ ಆಗ್ತಕ್ಕಂಥ ಸೊ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಯಾವುದು ಅಂತಕ್ಕಂಥದ್ದನ್ನ ನಾವು ಓದ್ಕೋಬೇಕಾಗತ್ತೆ. ಸೊ ಈ ತರ ಒಂದು ಇನ್ ಡೀಟೇಲ್ ಆಗಿ ನಾವು ವ್ಯಾಲ್ಯೂ ಹೆಲ್ತ್ ಎಜುಕೇಶನ್ಸ್ ಅಲ್ಲಿ ಬರ್ಬಿಡ್ತೀವಿ. ಆದ್ರೆ ಮೌಲ್ಯ ಶಿಕ್ಷಣ ಇದೆಯಲ್ಲ, ಒಟ್ಟು 15 ಅಂಕಗಳಲ್ಲಿ ಎರಡನ್ನು ಕೂಡ ಸ್ಕಿಪ್ ಮಾಡ್ಕೊಳ್ತಾನೆ ಅವನು. ಯಾಕಂದ್ರೆ 7 ಅಂಕಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಆದ್ರೆ ಇನ್ನೊಂದು ಸೊ ವ್ಯಾಲ್ಯೂಗೆ ಸಂಬಂಧಪಟ್ಟಿದೆ. ಸೊ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಲೈಡ್ ಲೆವೆಲ್, ಸೊ ಫಿಸಿಕಲ್ ಎಜುಕೇಶನ್ ಬಗ್ಗೆ ಕೂಡ ಸ್ಪೋರ್ಟ್ಸ್ ರಿಲೇಟೆಡ್ ಕೂಡ ಒಂದ್ 2-3 ಪ್ರಶ್ನೆಗಳು ಇರ್ತಾ ಹೋಗುತ್ತೆ. ಸೊ ಕ್ರೀಡೆಗೆ ಸಂಬಂಧಪಟ್ಟಂತ ಅದನ್ನು ಕೂಡ ನಾವು ಸೊ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಉಳಿದೆವು ಮೌಲ್ಯ ಶಿಕ್ಷಣಕ್ಕೆ 7 ಪ್ರಶ್ನೆಗಳನ್ನು ಕೇಳ್ತಾನೆ. ಅಂದ್ರೆ 15 ಅಂಕಗಳಲ್ಲಿ 7 ಪ್ರಶ್ನೆಗಳು ಆರೋಗ್ಯ ಶಿಕ್ಷಣ, 7 ಪ್ರಶ್ನೆಗಳು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ. ಹೀಗೆ ಕೇಳಿದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಸೊ 7 ವಿಭಾಗಗಳಲ್ಲಿ ಸ್ವಲ್ಪ 5-5 ನಿಮಿಷ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದೀನಿ. ಸೊ ನಾನು ನಿಮ್ಮೊಂದಿಗೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಇದನ್ನು ನಾವು ಸೊ ವಿವರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಾಕಷ್ಟು ಸಮಯ ಬೇಕಾಗ್ತದೆ. ಇಲ್ಲಿ ನಾನು ಸ್ಯಾಂಪ್ಲಿಂಗ್ ಪೇಪರ್ ಅನ್ನು ಇಟ್ಕೊಂಡು 2023 ಯಾವ ತರ ಪ್ರಶ್ನೆಗಳು ಬರುತ್ತೆ ಸೊ ಅದನ್ನ ಅಧ್ಯಯನ ಮಾಡುವ ಸೊ ವಿಧಾನಗಳಿಗೆ ಅಂತ ಅಂದಾಗ ಮೊಟ್ಟ ಬರೆದಾರಿಗೆ ಸೊ ಒಂದು ಸೊ ಹಿಂಟ್ಸ್ ಅನ್ನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಹೋಗ್ತೀನಿ ಕೇಳಿದ್ರೆ. ಸೊ ಯಾವುದೇ ಎಕ್ಸಾಮ್ಸ್ ಅನ್ನು ತೆಗೆದುಕೊಂಡು ಸಾಮಾನ್ಯ ಪತ್ರಿಕೆಯಲ್ಲಿ ಸೊ ಸ್ವಲ್ಪ ಅದು ವಾಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಅದನ್ನ ನಾವು ನಮ್ಮದೇ ಆದ ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಅತ್ಯುತ್ತಮ ವಿಧಾನ. ಯಾಕೆಂದ್ರೆ ಅದಕ್ಕೆ ಸೋರ್ಸಸ್ ಅನ್ನ ನಾವು ಎಲ್ಲ ಟೆಕ್ಸ್ಟ್ ಬುಕ್ ಕೂಡ ಓದೋದಕ್ಕೆ ಕಷ್ಟ ಸಾಧ್ಯ. ಓದಂತ ಸಂದರ್ಭದಲ್ಲಿ ಅದನ್ನ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ಒಂದಷ್ಟು ನಮಗೆ ಅನುಕೂಲವಾದಂತ ಒಂದು ಕೀ ನೋಟ್ಸ್ ಅನ್ನ ಮಾಡ್ಕೊಳ್ಳೋದು ಅತ್ಯುತ್ತಮವಾದಂತ ವಿಧಾನ. ಅವಾಗ ಎಕ್ಸಾಮ್ ಟೈಮ್ ನಲ್ಲಿ ಅದನ್ನ ನಾವು ರೀಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತೆ ಹೆಚ್ಚಾಗಿ ನಾವು ಇಲ್ಲಿ ಈ ಪತ್ರಿಕೆಯನ್ನ ಸಿಲೆಬಸ್ ಜೊತೆಗೆ ನಾವು ಒಂದಷ್ಟು ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಸ್ಟಡಿ ಮಾಡಿ ಪ್ಯಾಟರ್ನ್ಸ್ ಅನ್ನು ನೋಡ್ಕೋಬೇಕಾಗತ್ತೆ. ತದನಂತರ ಸೊ ಅದನ್ನ ಕೀ ನೋಟ್ಸ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಸೊ ಟೈಮ್ ಟೇಬಲ್ ಅನ್ನ ಹಾಕೊಂಡು ಜನರಲ್ ಪೇಪರ್ ನ ಫಸ್ಟ್ ಮುಗಿಸ್ ನಂತರ ನಾವು ಸಬ್ಜೆಕ್ಟ್ ಪೇಪರ್ಗೆ ಸಾಕ್ಬೇಕಾಗತ್ತೆ. ಅದರಿಂದ 2 ಪತ್ರಿಕೆಗಳಲ್ಲಿ 100-100 ಅಂಕಗಳು ಏನಿರುತ್ತೆ ಅದ್ರಲ್ಲಿ ಕನಿಷ್ಠ ಅಂದ್ರೆ ಒಂದೊಂದು ಪತ್ರಿಕೆಲಿ ಶೇಕಡ 60-70% ನಾವು ಸ್ಕೋರ್ ಅನ್ನು ಮಾಡಲೇಬೇಕಾಗತ್ತೆ. ಸೊ ಅಂದ್ರೆ 100ಕ್ಕೆ ಈಗ ಮಾಕ್ ಟೆಸ್ಟ್ ಗಳು ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಗಳಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೆಲವೊಂದು ಸೊ ನಿಮ್ಮದೇ ಆದ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದಷ್ಟು ಎಕ್ಸಾಮ್ ಗಳು ನಡೀತಾ ಇರುತ್ತೆ ಅಕಾಡೆಮಿಗಳದು, ಅದಕ್ಕೆ ನೀವು ಸೊ ಭಾಗವಹಿಸಬೇಕು. ಎಸ್ಪೆಷಲಿ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆನವರು ಪ್ರತಿ ವಾರಕ್ಕೊಮ್ಮೆ ಸೊ ಮಾಕ್ ಟೆಸ್ಟ್ ಗಳನ್ನ ಮಾಡ್ತಾ ಇದಾರೆ. ಸೊ ಅದರ ಗ್ಲೋಬಲ್ ಅಕಾಡೆಮಿ ಅವರು ಮಾಕ್ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಆ ಟೆಸ್ಟ್ ಪೇಪರ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ, 100ಕ್ಕೆ ನೀವು ಎಷ್ಟು ಸರಿ ಇದೀರಾ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಮ್ಮನ್ನ ನಾವು ಟೆಸ್ಟ್ ಔಟ್ ಮಾಡ್ಕೋಬಹುದು. ಅವಾಗ ಸೊ ನಾವು 50%ಗಿಂತ ಕಡಿಮೆ ಇದ್ದಿದ್ದೆ ಆದ್ರೆ ಸ್ವಲ್ಪ ನಾವು ಇನ್ನು ಓದು ಸಾಲದು ನಂದು ಅಂತ ಹೇಳಿ ಸೊ ಒಂದು 50-60%ಗೆ ಬರೋದಕ್ಕೆ ಎಲ್ಲ ಕ್ರಮ ಕೈಗೊಳ್ಬೇಕು. ಎಲ್ಲಿ ಪ್ರಶ್ನೆ ತಪ್ಪಾಗಿದೆ ಮಾಕ್ ಟೆಸ್ಟ್ ಅಲ್ಲಿ ನಾವು ನಮ್ಮ ಫೇಲ್ಯೂರ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಾಗ ನಮಗೆ ರೆಮಿಡೀಸ್ ಅನ್ನ ಕಂಡಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೇಳಿದ್ರೆ. ಅದರಿಂದ ಸೊ ಈ ಸಾಮಾನ್ಯ ಪತ್ರಿಕೆ ಅಡಿಯಲ್ಲಿ ಜನರಲ್ ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ಸ್ ಈ 100 ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಸ್ವಲ್ಪ ಫೋಕಸ್ ಮಾಡಿದ್ರೆ ಮತ್ತೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮ್ಗೆ ಏನ್ ಕೋಡಿಂಗ್ ಡಿ ಕೋಡಿಂಗು ಮತ್ತೆ ಡೈರೆಕ್ಷನ್ಸು ಮತ್ತೆ ಸೀರೀಸ್ಗಳು ಮತ್ತೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದು ಹೇಗೆ ಗಣಿತಾತ್ಮಕವಾಗಿ ಇವುಗಳನ್ನು ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ಎಲ್ಲ ಕೇಳಿದರಲ್ಲಿ ಸೊ ಒಂದು ಮನವಿ ಸ್ವಲ್ಪ ಟೈಮ್ ಟೇಬಲ್ ಅನ್ನ ಹಾಕೊಂಡು ಸೊ ಸುದೀರ್ಘವಾಗಿ ಸೊ ಮೀನಿಂಗ್ಫುಲ್ ಆಗಿ ನಾವು ಓದ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲವನ್ನು ಕೂಡ ಚೋಚೋ ಓದೋಕ್ಕಾಗಲ್ಲ. ಅರ್ಥಪೂರ್ಣ ಕಲಿಕೆ ಆದ್ಮೇಲೆ ಅದನ್ನ ಡಿಸ್ಕಷನ್ ಮಾಡೋದ್ರ ಮುಖಾಂತರ ಅದನ್ನ ಮನದಟ್ಟು ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದೊಂದು ಓದುವ ಪ್ರವೃತ್ತಿಯನ್ನು ನೀವು ಸೊ ಕೈಗೊಳ್ಬೇಕಾಗ್ತದೆ ಕೇಳಿದರೆ. ಸೊ ಇದುವರೆಗೂ ಕೂಡ ನನ್ನ ಒಂದು ಮಾತನ್ನು ಆಲಿಸಿದ್ದಕ್ಕಾಗಿ ಎಲ್ಲ ಜನಧ್ವನಿ ಕೇಳಿದರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಚಲಿತ ವಿದ್ಯಮಾನಗಳು, ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಮಕ್ಕಳ

0: ಅಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಕುರಿತು ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಉಮೇಶ್ ಬೇವಿನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
4: ನಮಸ್ಕಾರ. ಮೇಡಮ್ ನಮಸ್ಕಾರ.
3: ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಸರ್.
4: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮೇಶ್ ಬೇವಿನಹಳ್ಳಿ. ಸಾಹಿತಿಗಳು ಮತ್ತು ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ದೇವನೂರು, ನಂಜನಗೂಡು ತಾಲೂಕು, ಮೈಸೂರು.
3: ಸರ್, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಲ್ಲಿ ಕನ್ನಡ ಭಾಷೆಯನ್ನ ಹೇಗೆ ಬೆಳೆಸೋದು ಅನ್ನೋದು. ಹಾಗಿದ್ರೆ ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಏಕೆ ಮುಖ್ಯ ಆಗುತ್ತೆ ಸರ್?
4: ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕನ್ನಡ ಕರ್ನಾಟಕ ಅಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಅವರು ಅಖಂಡ ಕರ್ನಾಟಕ ಅನ್ನೋ ಗೀತೆಯಲ್ಲಿ ಕನ್ನಡ ಕರ್ನಾಟಕ ಎಂಬುದೇನು ಹೆಸರೆ ಬರಿಯ ಮಣ್ಣಿಗೆ ಅಂತ. ಅಲ್ಲಿ ಅವ್ರು ಕರ್ನಾಟಕ ಬಳಸ್ತಾರೆ, ನಾನು ಕನ್ನಡನೂ ಸೇರಿಸ್ಕೋತಿದ್ದೀನಿ. ಹಾಗಾಗಿ ಕರ್ನಾಟಕವೆಂಬುದೇನು ಹೆಸರೆ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಭೀತಿ ಕಣ, ಸಿಡಿಲ ಕಾಣ್ವ, ಕಾವ ಕೊಲುವ, ಒಲವ ಬಲವ, ಪಡೆವ ಚಲವ ಚಂಡಿ ಕಣ, ಋಷಿಯ ಕಾಣ್ವ ಕಣ್ಣಿಗೆ ಅಂತ. ಎಷ್ಟು ಚಂದವಾಗಿದೆ ನೋಡಿ. ಕರ್ನಾಟಕ ಅನ್ನೋದಾಗ್ಲಿ ಕನ್ನಡ ಅನ್ನೋದಾಗ್ಲಿ ಬರೀ ಹೆಸರಲ್ಲ, ಅದು ಅದರಲ್ಲೊಂದು ಮಂತ್ರ ಇದೆ, ಶಕ್ತಿ ಇದೆ, ತಾಯಿ ಇದೆ ಅನ್ನೋದನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಅದರ ಜೊತೆಗೆ ನೀವು ಕನ್ನಡ ಅಂತನಾದ್ರೂ ತಗೊಳ್ಳಿ, ಕರ್ನಾಟಕ ಅಂತನಾದ್ರೂ ತಗೊಳ್ಳಿ, ಅದನ್ನ ಮೂರು ಆಯಾಮಗಳಲ್ಲಿ ನೋಡ್ಬೇಕಾಗುತ್ತೆ ನಾವು. ಅಲ್ಲಿ ಒಂದು ಭಾಷೆ ಇದೆ, ಒಂದು ಜನಾಂಗ ಇದೆ, ಒಂದು ಪ್ರದೇಶ ಇದೆ. ಬಹಳ ಪ್ರಾಚೀನವಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ರಾಗಿಯ ಪ್ರಸ್ತಾಪ ಆಗುತ್ತೆ ಅಂದ್ರೆ ರಾಗಿ ಅನ್ನೋದು ಕನ್ನಡ ನಾಡಿನ ಸಂಸ್ಕೃತಿಯ ಪ್ರತಿಬಿಂಬ. ಅಂದಿಗೆ ಕರ್ನಾಟಕ ಅಥವಾ ಕನ್ನಡ ಭೂಮಿ ಇತ್ತು ಅನ್ನೋದನ್ನ ನಾವು ಸ್ಮರಿಸ್ಬೋದು. ಇಂತ ಭಾಷೆಯನ್ನ ಯಾಕೆ ಕಲಿಬೇಕು ಅಂದಾಗ, ಅದು ಯಾವುದೇ ಭಾಷೆ ಇರ್ಲಿ, ಜಗತ್ತಿನ ಯಾವುದೇ ಭಾಷೆ ಇರ್ಲಿ, ಭಾಷೆ ಅಂದ್ರೆ ಬದುಕು ಅಂತ, ಭಾಷೆ ಅಂದ್ರೆ ಸಂಸ್ಕೃತಿ ಅಂತ. ಭಾಷೆಯನ್ನ ಹೊರತಾಗಿ ನೀವೇನನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ನಡ ಭಾಷೆಯನ್ನೇ ಯಾಕೆ ಕನ್ನಡದ ಮಕ್ಕಳು ಅಥವಾ ಕರ್ನಾಟಕದ ಮಕ್ಕಳು ಅಥವಾ ಕಲಿಬೇಕು ಅಂದ್ರೆ, ನಮ್ಮ ಭಾಷೆಯಲ್ಲಿ ಕಲ್ತದ್ದೇ ನಮಗೆ ಮೈಯತ್ತೋದು. ಹಾಗಾಗಿ ಮನೆಯೇ ಮೊದಲ ಪಾಠಶಾಲೆ ಅಂತ ನೀವ್ ಹೇಳಿದ್ರಲ್ಲ ಹಾಗೆ, ಹಾಗಾಗಿ ತಾಯಿಯೇ ಮೊದಲ ಗುರು. ಆ ತಾಯಿ ತನ್ನ ಮಾತೃಭಾಷೆಯನ್ನ ತನ್ನ ಮಗುವಿಗೆ ಮನೆಯಲ್ಲಿ ಹೇಳ್ಕೊಡ್ತಾಳೆ. ಆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲ್ತ್ರೆ ಆ ಮಗುವಿಗೆ ಅದು ವಿಜ್ಞಾನದ ವಿಚಾರ ಇರ್ಲಿ, ಸಾಹಿತ್ಯದ ವಿಚಾರ ಇರ್ಲಿ, ಅಥವಾ ಇನ್ಯಾವುದೇ ಜಗತ್ತಿನ ಸಂಗತಿಗಳಿರ್ಲಿ, ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಕಲಿಯೋದಕ್ಕೆ ಸಾಧ್ಯ ಆಗ. ಹಾಗಾಗಿ ಪ್ರತಿಯೊಂದು ಮಗು ಅದರ ಮಾತೃಭಾಷೆಯಲ್ಲೇ, ಈಗ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಗು ಕನ್ನಡದಲ್ಲಿಯೇ ಕಲಿಯೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
3: ಹೌದು ಸರ್, ನೀವ್ ಇವಾಗ ಹೇಳಿದ್ರಿ ಭಾಷೆ ಅಂದ್ರೆ ಬದುಕು, ಭಾಷೆ ಅಂದ್ರೆ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಹಾಗಾದ್ರೆ ಸರ್, ಈಗ ಕನ್ನಡ ಭಾಷೆಯನ್ನ ಕಲಿಸೋದ್ರಲ್ಲಿ ಮನೆ ಪಾತ್ರ ಎಷ್ಟು ಮಹತ್ವದಾಗಿರುತ್ತೆ?
4: ಬಹಳ ಮುಖ್ಯ. ಮನೆಯ ಪಾತ್ರ ಇಲ್ಲದೆ ಮಾತೃಭಾಷೆಯನ್ನ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಕನ್ನಡವನ್ನ ಕಲಿಸೋದಕ್ಕೆ ನೀವು ಹೇಳ್ದಾಗೆ, ಮೊದಲೇ ಹೇಳ್ದಾಗೆ ಮನೆಯೇ ಮೊದಲು. ನೀವು ಮನೆಯಲ್ಲಿ ಈಗ ನೋಡಿ, ಬಹಳಷ್ಟು ಜನರಿಗೆ ಇರೋದು

0: ಕನ್ನಡ ಭಾಷೆ ಶ್ರೀಮಂತವಾಗಿ ಬೆಳೆದಿದೆ.
1: ಹೌದು,
0: ಅದನ್ನು ಬೆಳೆಸುವ ಅಗತ್ಯ ಇಲ್ಲ. ನೀವು ಬಳಸಿದ್ರೆ ಸಾಕು. ಈಗ ಮನೆಯಲ್ಲಿ ಮಗುಗೆ ನೀವು ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ ಇದು ನೋಡಿ ನೋಡಿ ಒಂದು ಭಾಷೆಯಲ್ಲಿ ಇದನ್ನ ವರಮೈ ಅಂತ ಕರಿತೀವಿ ನಾವು. ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ ಒಂದು ಭಾಷೆಯಲ್ಲಿ ವರಮೈ ಅಂತ ಕರಿತೀವಿ. ಅದೇ ಅರ್ಥ, ಅದರ ವಿಶ್ಲೇಷಣೆ, ಅದರ ಲಯ, ಆಳ, ಇದೆಲ್ಲ ಒಳಮೈ, ಇದು ಅಂತರಂಗ ಅಂತ ಕರಿತೀವಿ. ಹಾಗಾಗಿ ಮೊದಲು ಮಗು ಮನೆಯಲ್ಲೇ ಅಕ್ಷರಾಭ್ಯಾಸ, ಅಕ್ಷರವನ್ನ, ಪದವನ್ನ, ವಾಕ್ಯವನ್ನ ಈ ಎಲ್ಲ ಜೋಡಣೆಯನ್ನ ಕಲಿಯೋದು ಮನೆಯಲ್ಲೇ. ಆಮೇಲೆ ಅದು ಶಾಲೆಗಳಲ್ಲಿ ಅದನ್ನ ಒಂದು ಕ್ರಮಬದ್ಧವಾಗಿ ಕಲಿಯುತ್ತೆ, ಅದು ಬೇರೆ. ಆದ್ರೆ ಮನೆಯಲ್ಲೇ ಮಕ್ಕಳಿಗೆ ಮೊದಲು ನಾವು ನಮ್ಮ ಮಾತೃಭಾಷೆಯನ್ನ, ಅದರಲ್ಲೂ ವಿಶೇಷವಾಗಿ ಕನ್ನಡವನ್ನ ಕಲಿಸಬೇಕಾಗತ್ತೆ. ಬಹಳ ನೋಡಿ, ಇದು ಸ್ವಾರಸ್ಯಕರ ಸಂಗತಿ ಒಂದನ್ನ ಇನ್ನೊಂದನ್ನ ಹೇಳ್ಬೋದು ನಾನು ಈ ಸಂದರ್ಭಕ್ಕೆ. ತಕ್ಷಣಕ್ಕೆ ನನಗೆ ನೆನಪಾಗ್ತಿದೆ ನೋಡಿ, ಕುವೆಂಪು ಅವರ ಮಗ ಕೋಕಿಲೋದಯ ಚೈತ್ರ ಅಂತ, ಅವರು ಕುವೆಂಪು ಅವರ ಜೊತೆಗೆ ಇದು ಅಕ್ಷರಗಳನ್ನ ಕಲಿತು ಅಭ್ಯಾಸ ಮಾಡಿ ಅವರು ಆಸ್ಟ್ರೇಲಿಯಾಕ್ಕೆ ಉದ್ಯೋಗಕ್ಕೆ ಹೋಗ್ತಾರೆ. ಆಸ್ಟ್ರೇಲಿಯಾಕ್ ಹೋದಾಗ ಅವ್ರು ಅಲ್ಲೇ ವೃತ್ತಿಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ಅಲ್ಲಿಯ ನಾಗರಿಕತೆಯನ್ನೇ ಒಪ್ಕೋತಾರೆ, ಅಲ್ಲಿಯ ವಿವಾಹವನ್ನೇ ಆಗ್ತಾರೆ, ಅಲ್ಲಿಯ ಮದುವೆ ಆಗೋದಕ್ಕೆ ಅವರು ತಯಾರಾಗ್ತಾರೆ. ತಯಾರಾದಾಗ ಅದನ್ನ ಅವರು ಕುವೆಂಪು ಅವ್ರಿಗೆ ಒಂದು ಪತ್ರದ ಮೂಲಕ ಬರೀತಾರೆ. ಅವರು ಎಷ್ಟು ಭಯಭೀತರಾಗಿ ಆ ಪತ್ರವನ್ನ ಬರೀತಾರೆ ಅಂದ್ರೆ ಬಹಳ ಭಯದಿಂದ ಬರೀತಾರೆ. ನಮ್ ತಂದೆ ಕನ್ನಡವನ್ನೇ ಈ ನಾಡಿನಲ್ಲಿ ಕುವೆಂಪು ಅವರು ಅಕ್ಷರವನ್ನ ಕನ್ನಡದ ಅಕ್ಷರಗಳನ್ನೇ ಅಕ್ಷರದ ಮೂಲಕನೇ ಒಂದು ಕ್ರಾಂತಿಯನ್ನ ಮಾಡಿದವರು. ಕನ್ನಡದ ಅಕ್ಷರಗಳ ಮೂಲಕನೇ ಕನ್ನಡ ಕ್ರಾಂತಿಯನ್ನ ಮಾಡಿದಂತಹ ಮಹಾಪುರುಷರು ಯಾರಾದ್ರೆ ಕುವೆಂಪು. ಅಂತಹ ತಂದೆಗೆ, ಕನ್ನಡವನ್ನ ಅಷ್ಟೊಂದು ಪ್ರೀತಿಸುವಂತಹ ತಂದೆಗೆ ನಾನು ಹೇಗೆ ಉತ್ತರಿಸೋದು ಅಂತ ಹೇಳಿದಾಗ ಅವ್ರ ಪತ್ರ ಮುಖೇನ ಒಂದು ಬರೀತಾರೆ ಅವ್ರ ತಂದೆಗೆ, ನಾನು ಇಲ್ಲಿಯ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಆಸ್ಟ್ರೇಲಿಯಾದ ನಾಗರಿಕತೆಯನ್ನ ಒಪ್ಕೊಂಡಿದ್ದೀನಿ, ಇಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮದುವೆ ಆಗೋಲಿದ್ದೀನಿ, ನಾನು ಶಾಶ್ವತವಾಗಿ ಇಲ್ಲಿಯೇ ನೆಲೆ ನಿಲ್ಲಿಸ್ತೀನಿ ಅಂತ. ಆದ್ರೆ ಕುವೆಂಪುಗೆ ಕನ್ನಡ ನಾಡು, ಕನ್ನಡ ಭಾಷೆ ಅಂದಾಗ ಬಹಳ ಹಿರಿಮೆ, ಅದನ್ನ ಅವ್ರು ಎಂದೂ ಕೂಡ ಇಟ್ಕೊಳ್ಳೋದಿಲ್ಲ, ಅಷ್ಟು ಹಿರಿಮೆ ಇರುತ್ತೆ. ಅಂತಹ ತಂದೆಗೆ ಇದ್ದ ಮಗ ಆದ್ನಲ್ಲ ಅಂತ ಅವ್ರು ಭಯದಿಂದನೇ ಪತ್ರ ಬರೀತಾರೆ. ಆದ್ರೆ ಈ ಕಡೆಯಿಂದ ಕುವೆಂಪು ಏನಂತ ಉತ್ತರ ಬರ್ತಿರ್ಬೋದು ಹೇಳಿ? ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಕವಿತೆ ಹುಟ್ಟಿದ್ದು ಆ ಸಂದರ್ಭಕ್ಕೆ, ಮಗನ ಪತ್ರಕ್ಕೆ ಉತ್ತರವಾಗಿ ಹುಟ್ಟಿದ ಕವಿತೆ ಇದು. ಏನ್ ಹೇಳ್ತೀರಿ ನೀವು?
1: ತುಂಬಾ ಚೆನ್ನಾಗಿದೆ ಸರ್. ಕನ್ನಡದ ಮೇಲಿನ ಪ್ರೀತಿ ಕುವೆಂಪುರವ್ರಿಗೆ ಎದ್ದು ಕಾಣಿಸುತ್ತೆ ಸರ್ ಈ ವಿಷಯವಾಗಿ.
0: ಮತ್ತೆ ಮತ್ತೆ ನೋಡಿ ಎಷ್ಟು ವಿಚಾರಗಳನ್ನ ಅದು ಹೇಳುತ್ತೆ ನೋಡಿ.
1: ಹೌದು ಸರ್.
0: ಹಾಗಾಗಿ ನಾವು ಬಹಳ ವಿಶೇಷವಾಗಿ ಮೊದಲು ನಾವು ಮನೆಯಲ್ಲೇ ಮಕ್ಕಳಿಗೆ ಕನ್ನಡದ ಅಭ್ಯಾಸಗಳನ್ನ, ಪಾಠಗಳನ್ನ ಮಾಡ್ಬೇಕಾಗ್ತಿರುತ್ತೆ. ಇಲ್ಲಾಂದ್ರೆ ಮಗು ಕಲಿಯೋದಿಲ್ಲ ಅನ್ನೋದು ನನ್ನ ಭಾವನೆ.
1: ಹೌದು ಸರ್. ಅಂದ್ರೆ ಕನ್ನಡವನ್ನ ಬೆಳೆಸಬೇಕಾಗಿಲ್ಲ, ಬಳಸಿದ್ರೆ ಸಾಕು ಅನ್ನೋದನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ.
0: ಶ್ರೀಮಂತವಾಗಿ ಬೆಳೆದಿದೆ ಕನ್ನಡ ಭಾಷೆ, ಶ್ರೀಮಂತವಾಗಿ ಬೆಳೆದಿದೆ. ನಾವುಗಳು ಮಾಡಬೇಕಾದ ಕೆಲಸ ದಿನನಿತ್ಯದಲ್ಲಿ ಬಳಸಿದ್ರೆ ಸಾಕು, ಬೆಳಗಿನಿಂದ ಸಂಜೆಯವರೆಗೆ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ, ಜೊತೆಗೆ ನಮ್ಮ ಒಡನಾಡಿಗಳೊಂದಿಗೆ ಅದನ್ನ ಬಳಸ್ತಾ ಹೋದ್ರೆ ಸಾಕು. ಬಹಳ ವಿಶೇಷವಾಗಿ DLN ಸರ್ ಮತ್ತೆ TV ವೆಂಕಟಾಚಲ ಶಾಸ್ತ್ರಿ ಒಂದು ಮಾತು ಹೇಳ್ತಾರೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ 90% ಬಳಕೆ ನಿಂತು ಹೋಗಿದೆ ಅಂತ. ಈಗ ನಾವ್ ಏನ್ ಬಳಸ್ತಾ ಇದೀವಲ್ಲ ಯಾವುದು ಕನ್ನಡವೇ ಅಲ್ಲ, ಎಲ್ಲವೂ ಕೂಡ ಒಂಥರ ಕನ್ನಡೀಕರಣ ಆಗಿಬಿಟ್ಟಿದೆ, ಅಷ್ಟು ಈ ಭಾಷೆ ಅವನತಿ ಸ್ಥಿತಿ ತಲುಪ್ಬಿಟ್ಟಿದೆ ಅನ್ನೋದು ಹೇಳ್ತಾರೆ. ಆದ್ರೆ ಅದ್ರೊಳಗೂ ಕೂಡ ನಾವು ಕನ್ನಡೀಕರಣ ಮಾಡಿಕೊಂಡು ಆ ಭಾಷೆಯನ್ನ ಬಳಸ್ತಾ ಬೆಳೆಸುವಂತಹ ಕ್ರಿಯೆಯನ್ನು ನಾವು ಮಾಡ್ಬೇಕಾಗತ್ತೆ.
1: ಖಂಡಿತ ಸರ್.

0: ಸರ್, ಹಾಗೆ ನೋಡೋದಾದ್ರೆ ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಮಾತಾಡುವಂತಹ ಅಭ್ಯಾಸವನ್ನ ಹೇಗೆ ಬೆಳೆಸಬಹುದು?
1: ಇದು ಬಹಳ ಸೊಗಸಾದ ಪ್ರಶ್ನೆ, ಬಹಳ ಸೊಗಸಾದ ಪ್ರಶ್ನೆ. ಪೋಷಕರು ಮಕ್ಕಳಲ್ಲಿ ಕನ್ನಡ ಪ್ರೀತಿಯನ್ನ ಹೇಗೆ ಬೆಳೆಸ್ಬೇಕು ಅಂದ್ರೆ, ಮೊದಲು ಪೋಷಕರಿಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು.
0: ಖಂಡಿತ ಸರ್.
1: ಆ ಪ್ರೀತಿಯ ಜೊತೆಗೆ ಅವ್ರಿಗೆ ತಮ್ಮ ಭಾಷೆಯ ಅರಿವಿರ್ಬೇಕು, ಅವ್ರಿಗೆ ಅದರ ಇತಿಹಾಸ ಗೊತ್ತಿರ್ಬೇಕು, ಅದರ ಸಂಸ್ಕೃತಿ ಗೊತ್ತಿರ್ಬೇಕು, ಮತ್ತೆ ಅದರ ಸಾಹಿತ್ಯ ಪ್ರಕಾರಗಳು ಗೊತ್ತಿರ್ಬೇಕು, ಅದು ಬೆಳೆದು ಬಂದ ಬಗೆ ಗೊತ್ತಿರ್ಬೇಕು. ಅದು ಗೊತ್ತಿದ್ದಾಗ ಅವರು ಪೋಷಕರು ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ. ನೋಡಿ, ಎಂತ ಒಂದು ಪದ ಇದೆ ಅಂದ್ರೆ, ಕುರಿತೋದೈಂ ಕಾವ್ಯ ಪ್ರಯೋಗ

0: ಪರಿಣಿತಿ ಮತಿಗಳು ಕನ್ನಡಿಗರಿಂದ. ಬರೀ ಕನ್ನಡಿಗರು ಕುಳಿತುಕೊಂಡು ಓದ್ಬೇಕಾಗಿಲ್ಲ, ಕಾವ್ಯವನ್ನ ಪ್ರಯೋಗ ಮಾಡ್ತಾ ಇದ್ರು ಅಂತ ನಮ್ ಕವಿರಾಜ ಮಾರ್ಗದಲ್ಲಿ. ಆದ್ರೆ ಇವತ್ತೇನಾಗಿದೆ, ಕುರಿತು ಓದಿದ್ರು ಕೂಡ ಕುಳಿತು ಓದಿದ್ರು ಕೂಡ ಕನ್ನಡವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ, ಕನ್ನಡದ ಬರವಣಿಗೆಗಳನ್ನ ಸರಿಯಾಗಿ ಎಲ್ಲ ಕಡೆ. ಈಗ ಒಂದು ಸಾಲ ಬರೆದ್ರೆ ಆ ಮಗು 10 ವ್ಯಾಕರಣ ದೋಷಗಳಿರುತ್ತೆ, ಒಂದು ಉಚ್ಚಾರಣೆ ಮಾಡಿದ್ರೆ ಅದ್ರಲ್ಲಿ ಒಂದಷ್ಟು ಲೋಪಗಳಿರುತ್ತೆ. ಮತ್ತೆ ಎಂತ ಕಲೆ ಇತ್ತು, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳಿದ್ದ ಈ ನಾಡಲ್ಲಿ ಇವತ್ತು ಕುಳಿತು ಓದಿದ್ರು ಕೂಡ ಕನ್ನಡದ ಒಂದು ವಾಕ್ಯವನ್ನ ಬರೆಯಕ್ಕಾಗ್ತಾ ಇಲ್ಲ ಅಂದ್ರೆ ಏನ್ ಹೇಳುದು. ಅದಕ್ಕೆ ಕಾರಣ ಯಾರು ಅಂದ್ರೆ ಪೋಷಕರೇ. ಕಾರಣ ಯಾರು ಅಂದ್ರೆ ಪೋಷಕರಿಗೆ ಇಲ್ದೆ ಇರೋ ಭ್ರಮೆ ಅಷ್ಟೇ. ಒಂದು ಅವರು ಏನಿದಾರೆ, ಇಂಗ್ಲಿಷ್ಲಿ ಕಲ್ತು ಬಿಟ್ರೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಮಗು ಓದ್ಬಿಟ್ರೆ ಅದು ದೊಡ್ಡ ಸಾಧನೆಯನ್ನ ಮಾಡ್ದಾಗೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾವತ್ತು ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷು ಒಂದು ಕಿಟಕಿಯೇ ಇದ್ದ ಹಾಗೆ. ಬಹಳ ಜೋಗ್ತಾ ಇದೆ ನೋಡಿ, ಈ ಜಗತ್ತನ್ನ ನೋಡೋಕೆ ಇಂಗ್ಲಿಷ್ ಒಂದು ಕಿಟಕಿ ಇದ್ದ ಹಾಗೆ. ಆದ್ರೆ ಈ ಜಗತ್ತನ್ನ ಕಣ್ತುಂಬ ನೋಡ್ಬೇಕು, ಬಾಗಿಲು ಅಂತ ಯಾವ್ದಾದ್ರು ಭಾಷೆ ಇದೆ ಅದ್ರ ಮಾತೃಭಾಷೆ ಅದು ಕನ್ನಡ ಭಾಷೆ. ಈ ಜಗತ್ತನ್ನ ನೀವು ಬಾಗಿಲು ತೆರೆದ್ ನೋಡೋದಕ್ಕೂ ಕಿಟಕಿ ತೆರೆದ್ ನೋಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮ್ಮ ಭಾಷೆಯಲ್ಲೇ ಕಳಿಸಿದ್ರೆ ಅಲ್ವೇ. ಈಗ ನಾನು ಹೇಳೋದು, ನೀವು ಈಗ ಇಂಗ್ಲಿಷ್ ಕಾನ್ವೆಂಟ್ ಸೇರಿಸ್ಬಿಟ್ರೆ ಅಥವಾ ಇಂಗ್ಲಿಷ್ 1ನೇ ತರಗತಿಯಿಂದ ಕೊಡ್ಸ್ಬಿಟ್ರೆ ಪೋಷಕರಿಗೆ ನಮ್ಮ ಮಗ ಏನೋ ಆಗ್ಬಿಡ್ತಾನೆ ಅಂತ ಭ್ರಮೆಯಲ್ಲಿದ್ದೀರಾ? ಇಲ್ಲ, ನಾನು ಹೇಳೋದು ನೀವು 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಸರ್ಕಾರಗಳಾಗ್ಲಿ ಅಥವಾ ಪೋಷಕರಾಗ್ಲಿ ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕಲಿಸ್ಬೇಕು. ಆದ್ರೆ ಆ ಮಗು ಸಾಮರ್ಥ್ಯ ಇದೆ ಅಂದಾಗ ಹೆಚ್ಚು ಭಾಷೆಗಳನ್ನ ಕಲಿಸಿ. ಮಾಧ್ಯಮ ಬೇರೆ, ಭಾಷೆ ಬೇರೆ. 1ನೇ ತರಗತಿಯಿಂದ 6ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು. ಆದ್ರೆ ನಾವು ಹೆಚ್ಚು ಬೇರೆ ಬೇರೆ ಭಾಷೆ ಕಲಿಬೇಡಿ ಅಂತ ಹೇಳ್ತಾ ಇಲ್ಲ, ಬೇರೆ ಬೇರೆ ಭಾಷೆಗಳನ್ನ ಕಲಿಸಿ ಮಕ್ಕಳಿಗೆ. ಆದ್ರೆ ಮಾತೃಭಾಷೆಯಲ್ಲಿ ಭಾಷೆಯ ಮಾಧ್ಯಮದಲ್ಲಿ ಕಲಿತ ಮಗು ಒಂದ್ ರೀತಿ ಸ್ವತಂತ್ರವಾಗಿ ಬೆಳೆದಂತಹ ಮರದ ಹಾಗೆ, ಅರಳಿಯ ಮರದ ಹಾಗೆ, ಆಲದ ಮರದ ಹಾಗೆ ವಿಸ್ತಾರವಾಗಿ ತನ್ನನ್ನ ತಾನ ನಂಬ್ಕೊಳ್ಳುತ್ತೆ. ಆದ್ರೆ ಯಾವುದೋ ಒಂದು ಬಲವಂತದಿಂದ ಅಥವಾ ಇನ್ಯಾವುದೋ ಭಾಷೆಯಿಂದ ನಾವು ಕಲಿಸ್ತಾ ಹೋದ್ರೆ ಅದು ಕೃತಕವಾಗಿ ನಮ್ಮ ಮನೆ ಮುಂದೆ ಯಾವುದೋ ಒಂದು ಹೂ ಗಿಡವನ್ನ ಕುಂಡದಲ್ಲಿ ನೆಟ್ಟು ಬೆಳೆಸಿದ ಹಾಗಾಗುತ್ತೆ. ಅದು ವಿಶೇಷವಾದದ್ದು ಅಂತ ನಾನು ಅನ್ಕೋತೀನಿ.
1: ಹೌದು ಸರ್, ಖಂಡಿತ. ಈಗ ಪೋಷಕರು ಮಕ್ಕಳಲ್ಲಿ ಕನ್ನಡ ಭಾಷೆನ ಹೇಗೆ ಅಭ್ಯಾಸ ಮಾಡಿಸೋದು ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನೋಡೋದಾದ್ರೆ ಈಗ ಇಂದಿನ ಕಾಲದಲ್ಲಿ ಹೆಚ್ಚು ಇಂಗ್ಲಿಷ್ನ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸರ್. ಹಾಗೇನೆ ಇಂದಿನ ಕಾಲದಲ್ಲಿ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಏನ್ ಕಾರಣಗಳಿದೆ ಅಂತ ಹೇಳ್ತೀರಾ ಸರ್ ನೀವು?
0: ಮೊದಲನೇದು ನಮ್ಮ ಮನೆನೇ. ಮೊದಲನೇದು ಪೋಷಕರು ಅವರು ಯಾವ್ದೋ ಒಂದು ಭ್ರಮೆ ಸಿಕ್ಕೊಂಡಿದ್ದಾರೆ. ಇಂಗ್ಲಿಷ್ ಅನ್ನೋ ಅಥವಾ ಇನ್ಯಾವುದೋ ಭಾಷೆಯನ್ನೋ ನಮ್ಮ ಮಗುಗೆ ಕಲ್ಸ್ಬಿಟ್ರೆ ಅವನು ಎಲ್ಲಿಲ್ಲದನ್ನ ಸಾಧಿಸ್ಬಿಡ್ತಾನೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಸುಳ್ಳು, ಅದು ಪೋಷಕರಿಗೆ ಗೊತ್ತಾಗಬೇಕು. ಎರಡನೇದು, ನಮ್ಮ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡವನ್ನ ಅದನ್ನ ಅಧ್ಯಾಪನ, ಅಧ್ಯಯನ ಮತ್ತೆ ಕಲಿಸುವಿಕೆ, ನಾನು ಹೇಳಿದೆ ಈಗಾಗ್ಲೇ, ಅದರಲ್ಲಿ ಬರುವಂತಹ ಅಕ್ಷರ ಇರ್ಬೋದು, ಅಲ್ಲಿ ಬರುವಂತಹ ಪದ ಇರ್ಬೋದು, ಅಲ್ಲಿ ಬರುವಂತಹ ವಾಕ್ಯ ಇರ್ಬೋದು, ಈ ರಚನೆಗಳನ್ನ ಮಗುವಿಗೆ, ವರಮೈಯನ್ನ ಆ ಮಗುವಿಗೆ ಕಲಿಸುವಂತವರು ಕನ್ನಡ ಭಾಷೆಯ ಅರಿವು ಸ್ಪಷ್ಟವಾಗಿರ್ಬೇಕು. ಮೊನ್ನೆ ಮೊನ್ನೆ ಈಗ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಪ್ರಕಟ ಆಗಿದೆ, ಅದು ನುಡಿ ಸಾಮರ್ಥ್ಯವೆಂಬ ಬೆಳಕಿನ ದಾರಿ ಅಂತ. ಅವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಶಿಕ್ಷಣ ಸಮುದಾಯವೇ ನಿರ್ವಹಿಸುವಂತಹ ಒಂದು 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡ್ತಾರಂತೆ. ಆ 96 ಬಗೆಯ ಕರ್ತವ್ಯಗಳನ್ನ ಪಟ್ಟಿ ಮಾಡಿರೋ ಆ ಶಿಕ್ಷಕರು ನಿರ್ವಹಿಸುವ ಕಾರ್ಯಗಳನ್ನ ಶಿಕ್ಷಕರೇ ಪಟ್ಟಿ ಮಾಡಿರೋ ಆ ಪಟ್ಟಿಯನ್ನ ತೆಗೆದು ನೋಡಿದ್ರೆ ಪ್ರತಿ ಸಾಲಲ್ಲೂ 4-5 ತಪ್ಪುಗಳು ಸಿಗ್ತವಂತೆ. ಶಿಕ್ಷಕರಿಗೆ ಆ ಭಾಷೆಯ ಅರಿವು ಸರಿಯಾಗಿ ಇಲ್ಲ ಅಂದ್ರೆ ಮಕ್ಕಳಿಗೆ ಏನ್ ಕಲಿಸ್ತಾರೆ? ಒಂದು ಕಡೆ ಪೋಷಕರು, ಇನ್ನೊಂದು ಕಡೆ ಆ ಭಾಷೆಯ ಅರಿವು, ಅದರ ಅಕ್ಷರವೋ ಪದವೋ ಅರ್ಥವೋ, ಅದರ ವರಮೈ ಆಗ್ಲಿ ಒಳಮೈ ಆಗ್ಲಿ ಸರಿಯಾಗಿ ತಿಳಿದೆ ಹೋದ್ರೆ ಆ ಮಗುಗೆ ಏನ್ ಕಲಿಸ್ತಾರೆ? ಆ ಕಲಿತ ಮಗು ಇವರೇ ಮಾಡಿದ ಪಟ್ಟಿಯಲ್ಲೇ ಒಂದ್ ಸಾಲಲ್ಲಿ 5-6 ತಪ್ಪಿದೆ ಅಂದ್ರೆ ಅಲ್ವೇ, ಇನ್ನು ಮಗು ಎಷ್ಟು ತಪ್ಪು ಮಾಡ್ಬೋದು? ನಿಮಗ್ ಗೊತ್ತಿರ್ಲಿ, PUC ಬಂದ ಮಗುವಿಗೆ ಇವತ್ತು ಒಂದು ಅವನ ವಿಳಾಸವನ್ನ ಬರ್ಕೊಳ್ಳೋದಕ್ ಬರೋದಿಲ್ಲ. ಮತ್ತೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಅವ್ನು ಏನ್ ಕಲ್ತ?
1: ಹೌದು,
0: ಬಹಳ ವಿಶೇಷವಾಗಿ ಹೇಳುವಂತದ್ದು. ಮತ್ತೆ ಹಾಗಾದ್ರೆ ಇದರಲ್ಲಿ ಶಿಕ್ಷಕರ ಪಾತ್ರ ಏನು? ಹಾಗಾಗಿ ಮೊದಲನೇದು ಮನೆ, ಆದ್ರೆ ಎರಡನೇದು ಶಾಲೆಗಳೇ. ಇಂತಹ ಶಿಕ್ಷಕರಿಗೆ ಒಂದಷ್ಟು ಒಳ್ಳೆಯ ತರಬೇತಿಗಳನ್ನ ಕೊಡುವಂತಹ ಕಾರ್ಯಗಳನ್ನ ಸರ್ಕಾರಗಳು ಮಾಡಬೇಕು. ಮತ್ತೆ ಕಾಲ ಕಾಲಕ್ಕೆ ಆ ತರಬೇತಿಗಳು ಕೂಡ ಸರಿಯಾಗಾದ್ರೆ ಈ ತರದ ಯಾವ ಅನಾಹುತಗಳು ಸಂಭವಿಸುವುದಿಲ್ಲ.
1: ಖಂಡಿತ ಸರ್.
0: ಹೌದು,
1: ಸರ್, ಇವಾಗ ನೋಡೋದಾದ್ರೆ ಈಗ ಇಂಗ್ಲಿಷ್ ನ ಬಳಕೆ

0: ತುಂಬ ಹೆಚ್ಚಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇಂಗ್ಲೀಷ್ನ ವ್ಯಾಮೋಹ ಮಕ್ಕಳಲ್ಲಿ ಅಥವಾ ಪೋಷಕರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಇವಾಗ. ಹಾಗೆ ನೋಡೋಕ್ಕೋದ್ರೆ ಈಗ ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ಕನ್ನಡದ ಮೇಲಿನ ಆಸಕ್ತಿ ಹೇಗೆ ಬೆಳೆಸ್ಬೋದು ಮಕ್ಕಳಲ್ಲಿ?
1: ಬಹಳ ಒಳ್ಳೆ ಪ್ರಶ್ನೆ, ಬಹಳ ಅದ್ಭುತವಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಅದನ್ನ ನಾನು ಅನ್ಕೊಳ್ಳೋದು ಆ ಪ್ರಶ್ನೆಯನ್ನ ಹಿಂದು ಮುಂದೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಕನ್ನಡದ ಜೊತೆಗೆ ಇಂಗ್ಲಿಷ್ ಅನ್ನ ಹೇಗೆ ಕಳಿಸೋದು ಅಂತ ಮಾಡಿದ್ರೆ ಬಹಳ ಒಳ್ಳೇದು. ಈಗ ನೋಡಿ, ನಮ್ಮಲ್ಲಿ ನಾನು ಅದನ್ನೇ ಮೊದಲೇ ಹೇಳಿದೆ, ಪ್ರಾಥಮಿಕ ಶಾಲೆಯಿಂದ 1ನೇ ತರಗತಿಯಿಂದ 6ನೇ ತರಗತಿವರೆಗೂ ಕನ್ನಡ ಮಾಧ್ಯಮವನ್ನ ಕಲಿಸಿ, ಅದ್ರ ಜೊತೆಗೆ ನೀವು ಇಂಗ್ಲಿಷ್ ಅನ್ನು ಸೇರಿಸಿ, ಹಿಂದಿಯನ್ನು ಸೇರಿಸಿ, ಒಂದು ಭಾಷೆಯಾಗಿ ಕಲಿಸಿ. ಆಗ ಮಗುಗೆ, ಆ ಮಗು 4-6 ಭಾಷೆಗಳನ್ನ ಕಲಿತರೆ ಅಪಚಾರ ಏನಿಲ್ಲ, ಮತ್ತೆ ಆ ಮಗುವಿನ ಹಂತದಲ್ಲಿ ಅದಕ್ಕೆ ಕಲಿಯೋ ಸಾಮರ್ಥ್ಯ ಕೂಡ ಇರುತ್ತೆ, ಹೊರೆ ಹಾಕ್ಬಾರ್ದು ಅದು. ಹಾಗೆ ಕಲಿಸ್ತಾ ಹೋದಾಗ ನಾವು ಕನ್ನಡದ ಜೊತೆ ಜೊತೆಗೇನೆ ಇಂಗ್ಲಿಷ್ ಅನ್ನು, ಕನ್ನಡದ ಜೊತೆ ಜೊತೆಗೆ ಹಿಂದಿಯನ್ನು, ಸಂಸ್ಕೃತವನ್ನು ಅಥವಾ ಜರ್ಮನ್ ಅನ್ನು ಇನ್ಯಾವುದೋ ಭಾಷೆಯನ್ನ ಕಲಿಸ್ತಾ ಹೋದ್ರೆ ಆ ಮಗುವಿಗೆ ಕಲಿಯುವ ಸಾಮರ್ಥ್ಯ ಇರುತ್ತೆ. ಹಾಗೆ ನಾವು ಮಾಡ್ತಾ ಹೋದಾಗ ಆ ಮಗು ಏಕಕಾಲಕ್ಕೆ ತನ್ನ ಮಾತೃಭಾಷೆಯನ್ನು ಕಲಿತಾ ಇನ್ನೊಂದು ಭಾಷೆಯನ್ನ ಕಲಿಯುತ್ತೆ, ಆ ಭಾಷೆಯಲ್ಲಿ ಸಿಗುವಂತಹ ವೈಜ್ಞಾನಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ವೈಚಾರಿಕ ಅಂಶಗಳನ್ನ, ಅಲ್ಲಿ ಸಿಗುವಂತಹ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಗತಿಗಳನ್ನ ಕಲಿಯುತ್ತದೆ. ಕಲಿತಾಗ ಅದರ ಬೌದ್ಧಿಕತೆ ವಿಸ್ತಾರವಾಗುತ್ತೆ. ಆ ಬೌದ್ಧಿಕತೆ ವಿಸ್ತಾರವಾದಾಗ ಆ ಮಗು ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ತನ್ನನ್ನ ತಾನು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಗೆ ಬಹಳ ವಿಶೇಷವಾಗಿ CNR Rao ಇದ್ದಾರೆ, ಭಾರತ ರತ್ನ ಪಡೆದಂತವ್ರು, ಅವರು ಕನ್ನಡ 1ನಿಂದ 10ನೇ ತರಗತಿವರೆಗೂ ಕನ್ನಡದಲ್ಲೇ ಕಲಿತವ್ರು. ನಮ್ ಮುಂದೆ ಸುಧಾಮೂರ್ತಿ ಅವ್ರು ಇದ್ದಾರೆ, ನಾರಾಯಣ ಮೂರ್ತಿ ಅವ್ರು, ಸಾಕಷ್ಟು ಜನ ಇದಾರೆ, ಕವಿಗಳಿದ್ದಾರೆ ಸಾಕಷ್ಟು ಜನ, ವಿಶ್ವೇಶ್ವರಯ್ಯನವರು ಇದ್ದಾರೆ, ಇವರೆಲ್ಲ ಕನ್ನಡದಲ್ಲಿ ಕಲಿತವ್ರೆ. ಆದ್ರೆ ಅವ್ರಿಗೆ 4-6 ಭಾಷೆಗಳು ಬರ್ತಿತ್ತು. ಜಗತ್ತಿನ ಎಲ್ಲ ಕಡೆ ಅವರು ದೊಡ್ಡದೊಂದು ಸಾಧನೆಯನ್ನ, ಅಭಿಯಂತರರಾಗಿ, ಸಾಹಿತಿಗಳಾಗಿ ಅಥವಾ IT BT ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೆ ಅವ್ರಿಗೆ ಮಾತೃಭಾಷೆಯ ಜೊತೆಗೆ ಇತರೆ ಭಾಷೆಗಳ ಕಲಿಕೆ ಮಹತ್ವದ ಸ್ಥಾನವನ್ನ ಪಡ್ಕೋತಾ ಹೊರತು, ಆದ್ರೆ ಮಾತೃಭಾಷೆಯನ್ನ ಬಿಟ್ಟು ಇತರ ಭಾಷೆಯನ್ನ ಕಲಿಯೋದ್ರಿಂದ ಏನಾಗಲ್ಲ. ನಾನು ಬಹಳ ನೋಡಿ, ನೀವು ಕೇಳೋದು ಬಹಳ ಔಚಿತ್ಯಪೂರ್ಣವಾದ ಪ್ರಶ್ನೆ. ಕುವೆಂಪು ಅವರು ನಿಮ್ಗೆ ಗೊತ್ತಿರ್ಲಿ, ಅವರು ಮೊದಮೊದಲು ಅವರು 20ನೇ ವಯಸ್ಸಿಗೆ ಇಂಗ್ಲಿಷ್ ನಲ್ಲಿ ಕವಿತೆ ಬರ್ತಾರೆ, ಬರೀತಾರೆ, ಬಿಗಿನರ್ಸ್ ಮ್ಯೂಸ್ ಅಂತ. ಅವರು ಮೊದಲು ಬಿಗಿನರ್ಸ್ ಮ್ಯೂಸ್ ಮತ್ತು ಏಲಿಯನ್ ಆರ್ಪ್ ಅಂತ ಎರಡು ಕವನ ಸಂಕಲನಗಳನ್ನ ತರ್ತಾರೆ. ಇಂಗ್ಲಿಷ್ ಕವಿತೆಗಳು ಬೆಳಕು ಕಾಣ್ತವೆ ಕುವೆಂಪು ಅವರು 1924 ಇದೇ ತಿಂಗಳು July 2 ಬೆಳಕನ್ನ ಕಾಣ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ನೋಡಿ, ಅವರ ಇತಿಹಾಸ ಅಧ್ಯಾಪಕರಾದ MH Krishnayyan ಅವರು ಒಂದ್ ಸಲಹೆ ಕೊಡ್ತಾರೆ. ಐರಿಷ್ ಕವಿಯಾದಂತಹ ಇಂಗ್ಲಿಷ್ ಕವಿಯ ಅಥವಾ ಐರಿಷ್ ಕವಿಯಾದಂತಹ James H. Cousin ಅವ್ರನ್ನ ಭೇಟಿ ಮಾಡು, ನೀನ್ ಒಂದಷ್ಟು ಸಲಹೆ ಮತ್ತೆ ಮಾರ್ಗದರ್ಶನವನ್ನ ನೀಡ್ತಾರೆ ಅಂದಾಗ ಗೆಳೆಯ ಮಲ್ಲಪ್ಪನ ಜೊತೆ ಅವರು ಕಸಿನ್ಸ್ ಅವ್ರನ್ನ ನೋಡೋದಕ್ಕೆ ಅವರು ಗವರ್ಮೆಂಟ್ ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಜೇಮ್ಸ್ ಕಸಿನ್ಸ್ ಅವರು ಆ ಎಲ್ಲ ಈ ಕುವೆಂಪು ಅವರ ಎರಡು ಕವನ ಸಂಕಲನಗಳನ್ನ ನೋಡ್ತಾ ಮತ್ತೆ ಈ ಕವಿತೆ ಬಿಗಿನರ್ಸ್ ಮೂವ್ಸ್ ನೋಡ್ತಾ ಅವ್ರು ಹೇಳ್ತಾರೆ, ಈ ಅವರು ಬಹಳ ಸೊಗಸಾಗಿ ಒಂದು ಮಾತನ್ನ ಪುಟ್ಟಪ್ಪ ಸರ್ಗೆ, KV Puttappa sirge ಹೇಳ್ತಾರೆ ಅವರು, ಏನಿದು ಕಟ್ಟು ಅಂತ, ಏನಿದು ಒಂದ್ ಕಂತೆ ಅನ್ನೋ ತರ ಇದೆಯಲ್ಲ ಅನ್ನೋ ತರ ಅವ್ರು ಹೇಳ್ತಾರೆ. ಆಗ ಕುವೆಂಪು ಅವ್ರಿಗೆ ಬಹಳ ಬೇಸರ ಆಗುತ್ತೆ. ಆಗ ಅವ್ರು ಹೇಳ್ತಾರೆ, ನಿನ್ನದೇ ಭಾಷೆಯಲ್ಲಿ ಬರಿ, ಇನ್ನೂ ಅದ್ಭುತವಾಗಿ ಬರಿಬಹುದು ಅಂತ. ಕುವೆಂಪು ಅವರು ಹಾಗಂದಾಗ, ನಿನ್ನದೇ ಭಾಷೆಯಲ್ಲಿ ಬರೆದ್ರೆ ಇನ್ನೂ ಸಮರ್ಥವಾಗಿ, ಅಸಮರ್ಥವಾದ ಒಂದು ಭಾಷೆಯಲ್ಲಿ ನಿನ್ನ ನೆಲದ ಸಂಸ್ಕೃತಿಯನ್ನ, ನಿನ್ನ ನೆಲದ ಅನುಭವಗಳನ್ನ ಬರಿತಾ ಹೋಗೋದಕ್ಕಿಂತ ಸಮರ್ಥವಾದ ಭಾಷೆ ಅಂದ್ರೆ ನಿನ್ನ ಮಾತೃಭಾಷೆಯಲ್ಲಿ ನೀನ್ ಬರಿತಾ ಹೋದ್ರೆ ಮಹಾನ್ ಕವಿ ಆಗ್ಬೋದು ಅಂತ ಅವ್ರ ನೆನಪಿನ ದೋಣಿಯಲ್ಲಿ ಇದನ್ನ ಬರ್ಕೋತಾರ ಅವರು. 1924 ನಾನು ಕಸಿನ್ಸ್ ಅವ್ರನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ 11ನೇ ತಾರೀಕು ಜುಲೈ 11ನೇ ತಾರೀಕಲ್ಲಿ ನಾನು ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು ನನಗೆ ಮೊದಮೊದಲಿಗೆ ನೋವನ್ನೇ ತಂದ್ರು ಅನಂತರದಲ್ಲಿ ನಾನು ನನ್ನ ಮಾತೃಭಾಷೆಯಲ್ಲಿ ರೂಢಿಸ್ಕೊತಾ ಹೋದ್ಮೇಲೆ ನನಗೆ ಅದರಿಂದ ಅದ್ಭುತವಾದ ಅನುಭವ. ಇವತ್ತು ಕುವೆಂಪು ಅವ್ರನ್ನ ನೀವು ಜಾಗತಿಕ ಮಟ್ಟದಲ್ಲಿ ಅಲ್ವಾ, ಅವ್ರ ಶ್ರೀ ರಾಮಾಯಣ ದರ್ಶನ ಆಗ್ಬೋದು, ಅವ್ರು ಬರೆದಂತ ಕವಿತೆಗಳಾಗ್ಬೋದು, ಅವ್ರು ಬರೆದಂತ ಕಾದಂಬರಿಗಳಾಗ್ಬೋದು, ಜಾಗತಿಕ ಮನ್ನಣೆಯನ್ನ ಪಡ್ಕೊಂಡಿದೆ. ಆದ ನಂತರವೇ ಅವರು ನೇರವಾಗಿ ಬಂದು ಪೂ ಅಂತ ಒಂದ್ ಅಲ್ಲೇ ನೋಡಿ, ಅವ್ರು ಹೊರ ಬರ್ತಿದ್ದಂಗೆ ಐರಿಷ್ ಕವಿ ಕಸಿನ್ಸ್ ಅವ್ರಂಗ ಅಂದ ತಕ್ಷಣ ಹೊರ ಬರ್ತಿದ್ದಂಗೆ ಅವರು ಪೂ ಅನ್ನೋ ಒಂದ್ ಕವಿತೆಯನ್ನ ತಮ್ಮ ತಲೆ ಒಳಗೆ ಗುನುಕ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆ ಏನು, ನೋಡಿ, ಎಲೆ ಪೂವೆ ಆಲಿಸುವೆ ನಾನಿನ್ನ ಗೀತೆ ಏನು, ಎಲೆ ಪೂವೆ ಸೋಲಿಸುವೆ ನಾನಿನ್ನ

0: ಪ್ರೀತಿ ಏನು ಅಂತ. ಹಾಗೆ ಹುಟ್ಟಿದ್ದದು ನೋಡಿ. ಮೊದಲನೇ ಕವಿತೆ ಪೂವು ಅಂತ ಬರೀತಾರ ಅವರು. ಈಗ ನೋಡಿ, ಈಗ ಕುವೆಂಪು ಅವರು ಮಾತೃಭಾಷೆಯನ್ನ ಬಿಟ್ಟು ಇಂಗ್ಲಿಷ್ ಭಾಷೆಯಲ್ಲಿ ಬರಿತಾ ಹೋಗಿದ್ರೆ ಇವತ್ತು ಏನು ಮನ್ನಣೆಯನ್ನ ಗಳಿಸಿದಾರೋ, ಇವತ್ತು ಏನು ಭಾರತ ರತ್ನವನ್ನ ಪ್ರಶಸ್ತಿಯನ್ನ ಪಡೆಯೋದಕ್ಕೆ ಅವರ ಸಾಹಿತ್ಯ ಕ್ಷೇತ್ರದ ಕೊಡುಗೆ ಅಪಾರವಾದದ್ದು ಅಲ್ವಾ. ಅವ್ರಿಗೆ ಭಾರತ ರತ್ನ ಕೊಟ್ರು ಅದು ಅದು ಕಡಿಮೆನೆ ಅನ್ನುವಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಾರ ಅವರು. ಅದು ಅವ್ರು ಮಾತೃಭಾಷೆಯಲ್ಲಿ ಬರೆದಿದ್ದರಿಂದ ಮಾತ್ರ ಸಾಧ್ಯ ಆಯ್ತು ಅಂತ ಅವರೇ ಹೇಳ್ಕೊತಾರೆ ಅಲ್ವೇ. ನಾನು ಮಾತೃಭಾಷೆಯಿಂದ ಬರೆದ್ರಿಂದ ನಾನೊಬ್ಬ ಮಹಾಕವಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಈಗ ಅವ್ರ ಸಾಹಿತ್ಯವನ್ನೆಲ್ಲ ನಾವು ಅವಲೋಕನ ಮಾಡ್ತಾ ಹೋದ್ರೆ ಇವತ್ತು ಅವ್ರ ಸಾಹಿತ್ಯಕ್ಕೆ ಭಾರತ ರತ್ನದಂತಹ ಪ್ರಶಸ್ತಿಯು ಕೂಡ ನನಗಂತದ್ದು ಕಡಿಮೆನೆ.
1: ಖಂಡಿತ
0: ಸಾಧನೆಯನ್ನ ಮಾಡಿದಾರ ಅವರು. ಇದು ಯಾಕೆ ಎಲ್ಲಿಂದ ಸಾಧ್ಯ ಆಯ್ತು? ಮಾತೃಭಾಷೆಯಿಂದ ಅಂದ್ರೆ.
1: ಹೌದು ಖಂಡಿತ
0: ನೋಡಿ, ಆದ್ರೆ ಅವ್ರ ವ್ಯಾಮೋಹ ಇದ್ದದ್ದು ಇಂಗ್ಲಿಷೇ. ಅದನ್ನ ಅವರು ತುಂಬಾ ನೆನ್ಕೋತಾರೆ. ಕಸಿನ್ಸ್ ಅವ್ರ ಸರ್ನ ತುಂಬಾ ನೆನ್ಕೋತಾರೆ ಅವರು. ಅವ್ರ ನೆನಪಿನ ದೋಣಿಯಲ್ಲಿ ಎಷ್ಟು ನೆನ್ಸ್ಕೋತಾರೆ ಅಂದ್ರೆ ತುಂಬಾ ನೆನ್ಸ್ಕೋತಾರೆ. ಆ ಒಂದು ಪಲ್ಲಟ ಇದೆಯಲ್ಲ, ಅವತ್ತು 20ನೇ ವಯಸ್ಸಾದ ಪಲ್ಲಟ ಇದೆಯಲ್ಲ, ಆ ಪಲ್ಲಟ ಆಗದೆ ಹೋಗಿದ್ರೆ ಅಥವಾ ನಮ್ ಕೃಷ್ಣಯ್ಯ ಸರ್ ಅವರು ಅವ್ರನ್ನ ಸಲಹೆ ಕೇಳೋದು ಕಳಿಸ್ದೆ ಹೋಗಿದ್ರೆ ಇಂತಹ ಒಬ್ಬ ಮಹಾನ್ ಕವಿ ಕನ್ನಡಕ್ಕೆ ಸಿಗ್ತಾನೆ ಇರಲಿಲ್ಲ.
1: ಖಂಡಿತ ಸರ್,
0: ಇದು ವಿಶೇಷವಾದದ್ದು. ಈ ಸಂಗತಿಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಸಾಕು, ವಿಶ್ವೇಶ್ವರಯ್ಯನವ್ರು ತಿಳಿಸ್ಕೊಟ್ರೆ ಸಾಕು, ಎನ್ ಆರ್ ರಾವ್ ಸರ್ವಂತಹ ಬದುಕಿನ ಚರಿತ್ರೆಗಳನ್ನು ತಿಳಿಸ್ಕೊಟ್ರೆ ಸಾಕು, ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಏನೋ ಮಾಡ್ತಿರುವಂತ ಬದುಕನ್ನ ತಿಳಿಸ್ಕೊಟ್ರೆ ಸಾಕು, ಮಕ್ಕಳ ಆಸಕ್ತಿ ಬರುತ್ತೆ.
1: ಹೌದು ಸರ್,
0: ಹೌದು ಅಲ್ವೇ, ಅದು ನನಗೆ ಅನ್ಸೋದು ಅಂತ.
1: ಹೌದು ಸರ್, ಈ ವಿಷಯವಾಗಿ ಮಕ್ಕಳಿಗೆ ಒಂದೊಳ್ಳೆ ಸಂದೇಶ ಸಲಹೆ ನೀಡಿದ್ರೆ.

0: ಹಾಗೇನೆ ಈಗ ಮಕ್ಕಳಲ್ಲಿ ಕನ್ನಡ ಓದುವ ಮತ್ತೆ ಬರೆಯುವ ಅಭ್ಯಾಸವನ್ನ ಬೆಳೆಸೋದಕ್ಕೆ ಏನ್ ಮಾಡಬಹುದು ಅಂತ ಹೇಳ್ತೀರಾ ಸರ್, ಅಥವಾ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ?
1: ಈಗ ಕನ್ನಡ ಓದುವ ಮತ್ತು ಬರೆಯುವ ಅಂದಾಗ ನಾನ್ ಅನ್ಕೊಳ್ಳೋದು, ಮೊದಲಿಗೆ ಅವ್ರಿಗೆ ಅಕ್ಷರ, ಈ ಪದ, ಈ ವಾಕ್ಯ, ಇವುಗಳ ಅರ್ಥವನ್ನ ಸ್ಪಷ್ಟವಾಗಿ ಅವರು ಪ್ರಾಥಮಿಕ ಹಂತದಿಂದನೂ ಕಲಿಬೇಕು. ಅದನ್ನ ಮನೆಯಲ್ಲಿ ಕಲಿಸ್ಬೇಕು. ಮನೆಯಲ್ಲಿ ಕಲಿಸೋದ್ರ ಜೊತೆಗೆ ತಂದೆ ತಾಯಿಗಳು ದಿನವೂ ಅವ್ರಿಗೆ, ನಮ್ಮಲ್ಲಿ ಹಿಂದೆ ಅಜ್ಜಿ ಕಥೆಗಳು ಇರ್ತಿತ್ತು, ಬಹಳ ಸ್ವಾರಸ್ಯಕರವಾದಂತಹ ಅಜ್ಜಿ ಕಥೆಗಳು ಇರ್ತಿತ್ತು. ಅಂತಹ ಅಜ್ಜಿ ಕಥೆಗಳನ್ನ, ಜಾನಪದ ಕಥೆಗಳನ್ನ, ಅಥವಾ ನಾನು ಈಗ ಹೇಳದ್ನಲ್ಲ ಈ ತರ ಕುವೆಂಪು ಅವರ ಬದುಕಿನ ಕಥೆಗಳನ್ನ, ಅಥವಾ ಇನ್ಯಾರದ ಒಂದಷ್ಟು ಸ್ವಾರಸ್ಯಕರವಾದ ಕಥೆಗಳನ್ನ, ತುಣುಕಿನ ಕಥೆಗಳನ್ನ ಹೇಳ್ತಾ ಹೋದ್ರೆ, ಅಥವಾ ಕನ್ನಡದ ಶ್ರೀಮಂತಿಕೆಯನ್ನ, ಕನ್ನಡ ಬೆಳೆದು ಬಂದ ಬಗೆಯನ್ನ, ಈ ಸಂಸ್ಕೃತಿಯನ್ನ ಆ ಮಗುವಿಗೆ ದಿನಾ ಹೇಳ್ತಾ ಹೋದ್ರೆ ಅವರಲ್ಲಿ ಆ ಭಾಷೆಯ ಬಗೆಗೆ ಪ್ರೀತಿ ಬರುತ್ತೆ. ಮೊದಲಿಗೆ ಮಗುಗೆ ಒಂದು ಭಾಷೆಯ ಮೇಲೆ ಪ್ರೀತಿ ಬರಬೇಕು.
0: ಖಂಡಿತ ಸರ್.
1: ಆ ಪ್ರೀತಿ ಬಂದ್ರೆ ಅದು ಏನಾಗುತ್ತೆ, ಅವರಲ್ಲಿ ಒಂದು ಆಸಕ್ತಿಯನ್ನ ಮೂಡಿಸುತ್ತೆ.
0: ಹೌದು
1: ನೋಡಿ, ಆ ಪ್ರೀತಿ ಅವರಲ್ಲಿ ಕುತೂಹಲವನ್ನ ಮೂಡಿಸುತ್ತೆ, ಕುತೂಹಲದ ಜೊತೆಗೆ ಆಸಕ್ತಿಯನ್ನ ಮೂಡಿಸುತ್ತೆ. ಆ ಕುತೂಹಲ ಆಸಕ್ತಿಗಳೇ ಆ ಮಗು ಓದೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವುದೇ ಭಾಷೆ ಇರಲಿ ನೋಡಿ, ನಿಮ್ಗೆ ನೋಡಿ, ನೀವು ಕೂಡ ಈಗ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದೀರಾ, ಈಗ ನಿಮ್ಮನ್ನ ಯಾರಾದ್ರೂ ನಿಮ್ಗೆ ಮೆಚ್ಚಿನ ಶಿಕ್ಷಕರು ಯಾರು ಅಂದ್ರೆ, ನೀವು ಮೆಚ್ಚಿನ ಶಿಕ್ಷಕರು ಯಾರು ಅಂದ್ರೆ ನೀವು ಬಹಳ ಪ್ರೀತಿ ಮಾಡಿದ ಮೇಷ್ಟ್ರನ್ನೇ ಹೇಳ್ತೀರಾ. ಆ ವಿಷಯದಲ್ಲಿ ನೀವು ಎಂದೂ ಕೂಡ ಹಿಂದೆ ಬೀಳೋದಿಲ್ಲ. ಮೊದಲು ಶಿಕ್ಷಕರೇ ಇಷ್ಟ ಆಗ್ಬೇಕು, ಮೇಷ್ಟ್ರ ಇಷ್ಟ ಆಗ್ಬೇಕು. ಮೇಷ್ಟ್ರ ಇಷ್ಟ ಆದ್ರೆ ಅವ್ರು ಮಾಡುವ ವಿಷಯ ಕೂಡ ಇಷ್ಟ ಆಗುತ್ತೆ. ಆ ವಿಷಯ ಕೂಡ ಕುತೂಹಲವನ್ನ ಮೂಡಿಸುತ್ತೆ, ಆ ಕುತೂಹಲ ಆಸಕ್ತಿಯನ್ನ ಮೂಡಿಸುತ್ತೆ. ಆ ಕ್ಷೇತ್ರದಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ತೀರಾ. ಮೇಷ್ಟ್ರೇ ಮೊದಲಿಗೆ ಶಿಕ್ಷಕರೇ ಇಷ್ಟ ಆಗೋದಿಲ್ಲ ಅಂದ್ರೆ ನಿಮ್ಗೆ ಅದು ವಿಷಯ, ಎಷ್ಟೇ ಅದ್ಭುತವಾದ ವಿಷಯವನ್ನ ಅವ್ರು ಹೇಳ್ತಾ ಇದ್ರು ನಿಮ್ ತಲೆಗೆ ಹೋಗೋದಿಲ್ಲ, ಅದ್ರ ಮೇಲೆ ಕುತೂಹಲ ಮೂಡೋದಿಲ್ಲ, ಆಸಕ್ತಿ ಬರೋದಿಲ್ಲ. ಅವಾಗ ಕುತೂಹಲ ಆಸಕ್ತಿನೇ ಬರೋದಿಲ್ಲ ಅಂದಾಗ ಮಗು ಹೇಗೆ ಬರೆಯುತ್ತೆ, ಹೇಗೆ ಓದುತ್ತೆ,
0: ಹೌದು ಸರ್,
1: ಹೇಗೆ ಅದನ್ನ ಕಲಿಯುತ್ತೆ?
0: ಹೌದು,
1: ಹಾಗಾಗಿ ಮೊದಲು ಕಲಿಸುವಂತಹ ಶಿಕ್ಷಕರನ್ನ ಅಥವಾ ಕಲಿಸುವಂತಹ ತಾಯಿಯನ್ನ, ಕಲಿಸುವಂತಹ ಇವ್ರನ್ನ ಮೊದಲು ಪ್ರೀತಿ ಮಾಡಿದ್ರೆ ಅನಂತರದಲ್ಲಿ ಆ ವಿಷಯ ಮತ್ತೆ ಆ ಭಾಷೆಯ ಮೇಲೆ ಕುತೂಹಲ ಮೂಡುತ್ತೆ. ಕುತೂಹಲ ಮೂಡಿದ್ರೆ ಅದು ಆಸಕ್ತಿ ಆಗುತ್ತೆ. ಆಸಕ್ತಿ ಆದ್ರೆ ಅದರಲ್ಲಿ ಆ ಮಗು ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಆ ಮಗು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಬಹಳ ಹಿಂದೆ ಬಿ ಎಂ ಶ್ರೀಯವರು, ತೀನಂ ಶ್ರೀಯವರು ಈ ಕಾಲಘಟ್ಟದಲ್ಲಿ ಬಹಳ ಹೇಳ್ತಿದ್ರಂತವ್ರು ದಿನ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಾನು ಹೇಳ್ತಿರೋದು ಹಳೆಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರು ಕೂಡ ಅದು ಹೊಸಗನ್ನಡಕ್ಕೂ ಅನ್ವಯ. ಇವತ್ತಿನ ಕಾಲಕ್ಕೆ ಓದುವವರ ಸಂಖ್ಯೆನೆ ಕಡಿಮೆ ಆಗಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಿದ್ರಂತೆ ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ ಅಂತ ಹೇಳ್ತಿದ್ರಂತೆ ಅವ್ರ ವಿದ್ಯಾರ್ಥಿಗಳಿಗೆ.

ನಾನು ಹೇಳ್ತಿರೋದು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪದವಿಯನ್ನ ಮಾಡುವಂತವ್ರಿಗೆ ಅವ್ರು ದಿನ ಏನ್ ಮಾಡ್ತಿದ್ರಂತೆ, ದಿನ ಒಂದು ತಾಸು ಹಳೆಗನ್ನಡವನ್ನ ಓದಿ, ಅದು ಅರ್ಥ ಆಗ್ಲಿ ಬಿಡ್ಲಿ ಅದನ್ನ ಓದಿ, ಅದನ್ನ ಬರೀರಿ. ಅರ್ಥ ಆಗದೆ ಇರೋ ಪದಗಳಿಗೆ ನೀವು ನಿಘಂಟುಗಳನ್ನ ತೆಗೆದುಕೊಂಡು ಅರ್ಥಗಳನ್ನ ಹುಡುಕಿ, ಆಗ ನಿಮ್ಮ ಬರವಣಿಗೆ ಶುದ್ಧವಾಗುತ್ತೆ, ನಿಮ್ಮ ಓದು ಶುದ್ಧವಾಗುತ್ತೆ, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದ್ರೂ ಒಂದು

0: ಸಾಹಿತಿಗಳನ್ನ ಓದಿ ನೀವು ಒಂದು ತಾಸು ನೀವು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ದೇವನೂರು ಮಾದೇವ ಸರ್ ಅಂತವರ ಕಥೆಗಳನ್ನ ಓದಿ, ಕುವೆಂಪು ಅವರ ಕವಿತೆ ಕಥೆಗಳನ್ನ ಓದಿ, ಸಿದ್ದಲಿಂಗಯ್ಯನವರ ಕವಿತೆಗಳನ್ನ ಓದಿ, ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆಗಳನ್ನ ಓದಿ, ಒಂದು ತಾಸು ನಿಮ್ಮ ಶಿಕ್ಷಕರನ್ನೋ ಅಥವಾ ನಿಮ್ಮ ತಾಯಿ ತಂದೆಗಳನ್ನೋ ಅಥವಾ ಇನ್ನೂ ಹೆಚ್ಚು ಈಗ ಎಲ್ಲ ಕೂಡ ಸ್ಮಾರ್ಟ್ ಲೈಬ್ರರಿಗಳು ಬಂದಿದೆ,
1: ಹೌದು,
0: ಮೊಬೈಲ್ ಅಲ್ಲೇ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲೇ ಇವತ್ತು ನಿಘಂಟು ಸಿಗುತ್ತೆ. ಅಲ್ಲಿ ನೀವು ಅರ್ಥಗಳನ್ನ ಹುಡುಕೊಂಡು ಓದುವಂತಹ ಒಂದು ತಾಸು ಓದುವಂತಹ ಕಾಯಕವನ್ನ ಮಾಡಿದ್ರೆ ನಿಮಗೆ ಓದು ಕೂಡ ಚೆನ್ನಾಗಾಗತ್ತೆ, ಬರಹ ಕೂಡ ಚೆನ್ನಾಗಾಗತ್ತೆ, ನಿಮ್ಮ ಜ್ಞಾನ ಕೂಡ ವಿಸ್ತಾರವಾಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
1: ಹೌದು ಸರ್, ಒಂದೊಳ್ಳೆ ವಿಷಯ ಹೇಳಿದ್ರಿ ಸರ್. ದಿವಸದಲ್ಲಿ ಒಂದು ಗಂಟೆನಾದ್ರೂ ನೀವು ಕನ್ನಡನ ಬಳಸಿ ಓದಿ, ಅದರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಮುಂದುವರಿಬಹುದು ಅಂತ ಹೇಳಿದ್ರಿ.
0: ಹಾಗೇನೆ ನೋಡಿ, ಇನ್ನೊಂದು ಬಹಳ ವಿಶೇಷವಾದದ್ದು ಏನಂದ್ರೆ, ತುಂಬಾ ಜನಕ್ಕೆ ಕನ್ನಡ ಓದಿದ್ರೆ ಪ್ರಯೋಜನ ಇಲ್ಲ, ಅದು ಅನ್ನದ ಭಾಷೆ ಅಲ್ಲ, ಅದರಿಂದ ಉದ್ಯೋಗ ಸಿಗೋದಿಲ್ಲ ಅನ್ನುವಂತಹ
1: ಭಾವನೆ
0: ಕಲ್ಪನೆಗಳಿದೆ. ಈಗ ನೀವು ರೇಡಿಯೋ ಸ್ಟೇಷನ್ ಅಲ್ಲಿ ಇದಿರಲ್ಲ, ಇವತ್ತು ಮಲ್ಟಿಮೀಡಿಯಾ ಅದು,
1: ಹೌದು,
0: ನಿಮ್ಗಾಗಾದ್ರೆ ಕನ್ನಡ ಅನ್ನದ ಭಾಷೆ ಆಗಿಲ್ವೇ?
1: ಖಂಡಿತ ಸರ್.
0: ನೋಡಿ, ಇವತ್ತು ನಾನು ಹೇಳ್ತಿರೋದು ಕನ್ನಡ ಭಾಷೆಯನ್ನ ಬಹಳ ಅದರ ವರಮೈ ಒಳಮೈಯನ್ನ ಅದ್ಭುತವಾಗಿ ಯಾರಾದ್ರೂ ಕಲ್ತ್ರೆ ನೋಡಿ, ಇವತ್ತು ಮಲ್ಟಿಮೀಡಿಯಾಗಳಲ್ಲಿ ದೊಡ್ಡ ವಿಪುಲವಾದ ಅವಕಾಶಗಳಿದೆ. ಕನ್ನಡವನ್ನ ಸರಿಯಾಗಿ ಕಲ್ತ್ರೆ, ಅದನ್ನ ಬರೆಯೋದಕ್ಕೆ ಓದೋದಕ್ಕೆ ಬಂದ್ರೆ, ನಿಮ್ಗೆ ನಿರೂಪಕರಾಗಿ ದೊಡ್ಡ ನಿಮ್ಗೆ ವೇತನವನ್ನ ಕೊಟ್ಟು ಕರ್ಕೋತಾರೆ.
1: ಹೌದು ಸರ್,
0: ಟಿವಿ ಸ್ಟೇಷನ್ಗಳಲ್ಲಿ ಅವಕಾಶಗಳಿದೆ, ಸಿನಿಮಾ ಕ್ಷೇತ್ರಗಳಲ್ಲಿ ಅವಕಾಶ ಇದೆ, ಮಲ್ಟಿಮೀಡಿಯಾಗಳಲ್ಲಿ ಅವಕಾಶ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅವಕಾಶಗಳಿದೆ.
1: ಹೌದು,
0: ಆಮೇಲೆ ಇವತ್ತು ಕರ್ನಾಟಕದ ಒಂದರಲ್ಲೇ ಕನ್ನಡ ಇಲ್ಲ, ಇವತ್ತು ನೋಡಿ ಅಮೆರಿಕದಂತಹದ್ರಲ್ಲಿ ಅಕ್ಕ ಸಮ್ಮೇಳನ ಮಾಡ್ತಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಆಗ್ತಿದೆ. ಮೊದಲಿಗಿಂತ ಕನ್ನಡ ತನ್ನ ವಿಸ್ತಾರವನ್ನ ಜಾಸ್ತಿ ಮಾಡ್ಕೊಂಡಿದೆ.
1: ಹೌದು, ಖಂಡಿತ.
0: ಆದ್ರೆ ತುಂಬಾ ಜನಕ್ಕೆ ಭ್ರಮೆ ಇರೋದೇನು ಅಂದ್ರೆ, ಕನ್ನಡ ಅನ್ನದ ಭಾಷೆ ಅಲ್ಲ, ಉದ್ಯೋಗದ ಭಾಷೆ ಅಲ್ಲ, ಇದರಿಂದ ಏನು ಆಗೋದಿಲ್ಲ ಅಂತ. ಬಹಳಷ್ಟು ಜನ ಇವತ್ತು ಇವತ್ತು ಏನಾಗಿದ್ದಾರೆ ಅಂದ್ರೆ ಈ ತರದ ಭ್ರಮೆಗೆ ಸಿಕ್ಕೊಂಡಿದ್ದಾರೆ. ಅದು ತಪ್ಪು, ಅದು ತಪ್ಪು. ಕನ್ನಡ ಅನ್ನದ ಭಾಷೆನೆ, ಅದು ಉದ್ಯೋಗದ ಭಾಷೆನೆ. ಇವತ್ತು ಮೊದಲಿಗಿಂತ ಹೆಚ್ಚು ಮೊದಲಿಗಿಂತ ಅದು ಉದ್ಯೋಗದ ಭಾಷೆನೆ ಅನ್ನೋದನ್ನ ನಾವು ಸ್ಮರಿಸ್ಬೇಕಾಗತ್ತೆ.
1: ಹೌದು ಸರ್, ಖಂಡಿತ ಸರ್. ಸರ್, ಇದುವರೆಗೂ ನಮ್ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
1: ಕೇಳುಗರೇ, ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದ ಮುಂದುವರಿದ ಭಾಗದಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಲು ಪೋಷಕರು ಹಾಗೂ ಸಮಾಜ ಯಾವ ರೀತಿ ಜವಾಬ್ದಾರಿಯನ್ನ ವಹಿಸಬೇಕು, ಹಾಗೆ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಅಜ್ಜ ಅಜ್ಜಿ ಮತ್ತು ಹಿರಿಯರ ಪಾತ್ರ ಎಷ್ಟು ಮುಖ್ಯ ಎಂಬ ವಿಷಯವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ,
3: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನಯ್ ಪ್ರಸಾದ್ ಪುಷ್ಪಲತರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100+ ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸಿ

0: ಗೆಳತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಐಎಎಲ್ ಎಂದು ಕರೆಯುತ್ತಾರೆ. ಇದು 1920 1940 ಕಾರ್ಯನಿರ್ವಹಿಸುತ್ತಿದ್ದ ಒಂದು ರಾಜಕೀಯ ಸಂಘಟನೆಯಾಗಿದ್ದು, ಬ್ರಿಟಿಷ್ ಭಾರತದ ಹೊರಗೆ ವಾಸಿಸುವವರನ್ನು ಆ ಪ್ರದೇಶದ ಮೇಲೆ ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯನ್ನು ತೆಗೆದುಹಾಕಲು ಒತ್ತಾಯಿಸಲು ಸಂಘಟಿಸಿತು. ಭಾರತೀಯ ರಾಷ್ಟ್ರೀಯವಾದಿಗಳಿಂದ ಸ್ಥಾಪಿಸಲ್ಪಟ್ಟ ಇದರ ಚಟುವಟಿಕೆಗಳನ್ನು ಆಗ್ನೇಯ ಏಷ್ಯಾದ ವಿವಿಧ ಭಾಗಗಳಲ್ಲಿ ನಡೆಸಲಾಯಿತು. ಇದು ಭಾರತೀಯ ವಲಸಿಗರನ್ನ ಮತ್ತು ನಂತರ ಎರಡನೇ ಮಹಾಯುದ್ಧದ ಮೊದಲ ಭಾಗದಲ್ಲಿ ಜಪಾನ್ನ ಯಶಸ್ವಿ ಮಲಯನ್ ಅಭಿಯಾನದ ನಂತರ ಜಪಾನಿ ಆಕ್ರಮಣದಲ್ಲಿ ದೇಶ ಭ್ರಷ್ಟರಾಗಿದ್ದ ಭಾರತೀಯ ರಾಷ್ಟ್ರೀಯವಾದಿಗಳನ್ನ ಒಳಗೊಂಡಿತು. ಮಲಯವನ್ನ ಜಪಾನಿನ ಆಕ್ರಮಿಸಿಕೊಂಡ ಸಮಯದಲ್ಲಿ ಜಪಾನಿಯರು ಮಲಯದಲ್ಲಿರುವ ಭಾರತೀಯರನ್ನ ಲೀಗ್ಗೆ ಸೇರಿಸಲು ಪ್ರೋತ್ಸಾಹಿಸಿದರು. ಭಾರತೀಯ ರಾಷ್ಟ್ರೀಯತೆಯನ್ನು ಬೆಳೆಸಲು ಮತ್ತು ಭಾರತೀಯ ಸ್ವತಂತ್ರ ಚಳವಳಿಗೆ ಜಪಾನಿನ ಬೆಂಬಲವನ್ನು ಪಡೆಯಲು ಪ್ರಾಥಮಿಕವಾಗಿ ಸ್ಥಾಪಿಸಲಾದ ಈ ಲೀಗ್ ಮನಮೋಹನ್ ಸಿಂಗ್ ರವರ ನೇತೃತ್ವದ ಮೊದಲ ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಂವಹನ ನಡೆಸಲು ಮತ್ತು ಅದನ್ನು ವಿಸರ್ಜಿಸಲು ಮುಂದಾಯಿತು. ರಾಸ್ಬಿಹಾರಿ ಬೋಸ್ ಐಎನ್ಎಯನ್ನ ಸುಭಾಷ್ ಚಂದ್ರ ಬೋಸ್ ರವರಿಗೆ ಹಸ್ತಾಂತರಿಸಿದರು. ನಂತರ ಆಗ್ನೇಷ್ಯಾ ಏಷ್ಯಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಮನ ಮತ್ತು ಐಎನ್ಎ ಪುನರ್ಜೀವನದ ನಂತರ ಲೀಗ್ ಅವರ ನಾಯಕತ್ವದಲ್ಲಿತ್ತು. ನಂತರ ಆಜಾದ್ ಹಿಂದ್ಗೆ ದಾರಿ ಮಾಡಿಕೊಟ್ಟಿತು. ರಾಸ್ ಬಿಹಾರಿ ಬೋಸ್ ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು 1912 ಆಗಿನ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್ ರವರನ್ನ ಹತ್ಯೆ ಮಾಡಲು ದೆಹಲಿ ಲಾಹೋರ್ ಪಿತೂರಿಯನ್ನ ಯೋಜಿಸಿದ್ದಕ್ಕಾಗಿ ಮತ್ತು 1915 ಕದರ್ ಪಿತೂರಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದರು. ರಾಜ್ ಅವರಿಂದ ಹುಡುಕಲ್ಪಟ್ಟ ರಾಸ್ ಬಿಹಾರಿ ಜಪಾನ್ಗೆ ಓಡಿ ಹೋದರು. ಅಲ್ಲಿ ಅವರು ಜಪಾನಿ ದೇಶಭಕ್ತಿ ಸಮಾಜಗಳಲ್ಲಿ ಆಶ್ರಯ ಪಡೆದುಕೊಂಡು ರಾಸ್ ಬಿಹಾರಿ ತರುವಾಯ ಜಪಾನೀಸ್ ಭಾಷೆಯನ್ನು ಕಲಿತರು. ಜಪಾನೀಸ್ ಮಹಿಳೆಯನ್ನ ವಿವಾಹವಾದರು ಮತ್ತು ನೈಸರ್ಗಿಕ ಜಪಾನೀಸ್ ಪ್ರಜೆಯಾದರು. ಮಲಯ ಅಭಿಯಾನದ ಮೊದಲು ಮತ್ತು ಸಮಯದಲ್ಲಿ ರಾಸ್ ಬಿಹಾರಿ ಭಾರತೀಯ ಸ್ವತಂತ್ರ ಚಳುವಳಿಯ ಗುರಿಯತ್ತ ಜಪಾನಿ ಪ್ರಯತ್ನಗಳು ಆಕರ್ಷಿಸಲು ಪ್ರಯತ್ನಿಸಿದರು. ಪುಜಿವಾರದಿಂದ ಬಂದ ಪ್ರೋತ್ಸಾಹದಾಯಕ ವರದಿಗಳು ಮತ್ತು ಸ್ಥಳೀಯ ಸ್ವಾತಂತ್ರ್ಯ ಲೀಗ್ಗಳ ಸ್ಥಾಪನೆಯೊಂದಿಗೆ ಭಾರತೀಯ ಚಳವಳಿಯನ್ನು ವಿಸ್ತರಿಸಲು ಮತ್ತು ಸಂಯೋಜಿಸಲು ರಾಸ್ ಬಿಹಾರಿರವರ ಸಹಾಯವನ್ನು ಕೋರಿ ಆಗ್ನೇಷ್ಯಾ ಏಷ್ಯಾದ ನಾಗರಿಕ ಜನಸಂಖ್ಯೆಯ ಪರವಾಗಿ ಮಾತನಾಡುವ ರಾಜಕೀಯ ಸಂಘಟನೆಗೆ ವಿಕಸನಗೊಳ್ಳುತ್ತಿರುವ ಐಎನ್ಎನ ಜೋಡಿಸುವಂತೆ ರಾಸ್ ಬಿಹಾರಿ ಐಜಿಎಚ್ಕ್ಯೂಗೆ ಸಲಹೆ ನೀಡಿದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೇಳಿದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: हम नए प्रयासों को सामने लाते हैं, देशवासियों के इनोवेटिव आइडियाज पर चर्चा करते हैं. इनमें से कितने ही आइडियाज ऐसे होते हैं जिनके पीछे लोगों ने जीवन की अथक ऊर्जा लगाई होती है. साथियों, कुछ समय पहले सोशल मीडिया पर किसी ने लिखा था, आषाढ़ी एकादशी के पावन अवसर पर मुझे यह बताते हुए अत्यंत प्रसन्नता हो रही है कि इतिहास को रोचक बनाने के अपने प्रयास का शुभारंभ कर रहा हूं. उन्होंने आगे बताया, यह आइडिया बहुत ही सिंपल है. आप इस वेबसाइट पर जाएं और कोई भी एक वर्ष चुन लें. यहां आपको आसानी से पता चलेगा कि उस समय भारत के किस हिस्से पर किसका शासन था. मुझे भी यह काफी दिलचस्प लगा. मैंने सोचा कि इसके बारे में और अधिक जानकारी ली जाए. मुझे पता चला ये काम मुंबई में रहने वाले श्रीमान कृष्णा शेषाद्री जी ने किया है. मजे की बात यह है

0: अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 MHz पर किया जाएगा।
1: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
0: ये कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
4: ನಮಸ್ಕಾರ ಸರ್. ನಮಸ್ಕಾರ.
3: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
4: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನ ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
3: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
4: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ

0: ಒಂದು ವೇದಿಕೆಯನ್ನ ರಚಿಸಬೇಕೆಂದು ನಾನು ಯೋಚಿಸಿದೆ.
1: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳ ಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ ಮೂರು ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
0: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1-2 ಸಾವಿರ ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850ರ ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನ ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
0: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು, ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ ನಮ್ಮ ಮೂಲಗಳು ಏನೇ ಇರಲಿ ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತ

0: ಮಹತ್ವವನ್ನು ತೋರಿಸಿದ್ದೀರಿ. ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನ ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನ ತಲುಪಬಹುದು. ಎಲ್ಲರೂ ಅದನ್ನ ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
1: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
0: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
1: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು #ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು #ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶ

ಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ.

ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತೆ ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕು ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು

ಮಹಿಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರುವುದನ್ನು ನೋಡಿದ್ರು. ಅಷ್ಟೇ, ಆಕಾಶ್ ಮತ್ತೆ ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದ್ರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟ್ವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ.

ಇವತ್ತು 60 ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಘಡದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2 ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವಕಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೊ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಅವೊಕ್ಯಾಡೊ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 0.5 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೊ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೊ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತೆ ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೊ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೊ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೊದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3 ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು

0: ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೆ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4 ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್, ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ಸುಬ್ರಹ್ಮಣ್ಯ, ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 13 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 14 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡಬಲಕಾಯಿ 23 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಆಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 33 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 13 ರೂಪಾಯಿ.

0: ಠಾಕೂರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನಯ್ ಪ್ರಸಾದ್ ಪುಷ್ಪಲತರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಹಾಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ನಮ್ಮ ಜನಧ್ವನಿಯಿಂದ ಇದೀಗ ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ರೀಯುತ ವಿಠಲ್ ರವರ ಜೊತೆಗಿನ ಜನಧ್ವನಿ ಪರಿಣಾಮ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೊಡಗಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸೆರಕೋರು. ಕೇಳುಗರ
1: ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಕುರಿತು ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ನೀಡಲಿದ್ದಾರೆ HT ಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ರೋತಾ ವಿಠಲ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಬಿಂಬಿಸಿಕೊಂಡಿರೋದು ತುಂಬಾ ಖುಷಿ ಆಯ್ತು ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
2: ನಮಸ್ಕಾರ, ನನ್ನ ಹೆಸರು ವಿಠಲ್ ಅಂತ. ನನ್ನ ಹೆಸರಾಡಿ, ನಾನು ಈ ಜನಧ್ವನಿ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಹಿಂದೆ ತುಂಬಾ ಬೇರೆ ಬೇರೆ ಅವರಿಗೆ ಚೇಂಜ್ ಆಗಿದ್ದಾರೆ. ತುಂಬಾ ವರ್ಷಗಳಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ್ಲೂ ಇದು ರೈತರ ಪರ ಕೆಲಸ ಮಾಡ್ತಾ ಇದೆ, ಮತ್ತೆ ಟ್ರೈಬಲ್ಗಳ ಪರ ಹೆಚ್ಚಿನ ಕೆಲಸ ಮಾಡ್ತಾ ಇದೆ. ಇದು ಅಂದ್ರೆ ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಸಂತೋಷ. ಅದ್ರಲ್ಲಿ ಬರೀ ರೈತರದ್ದು ಅಥವಾ ರೈತರ ವಿಚಾರ ಅಷ್ಟೇ ಅಲ್ಲದೆ ಅಧಿಕಾರಿಗಳಾಗಿರ್ಬೋದು, ಕಾನೂನಾತ್ಮಕವಾದ ಕೆಲವೊಂದು ವಿಚಾರಗಳಿರ್ಬೋದು, ನಾವು ಕೃಷಿಗೆ ಏನಾದ್ರೂ ಪಡ್ಕೋಬೇಕು ಅಂದ್ರೆ ಎಲ್ಲಿಂದ ತಗೋಬೇಕು ಏನು, ಈ ತರದೆಲ್ಲ ವಿಚಾರಗಳು, ಮತ್ತೆ ಎಲ್ಲ ಸರ್ಕಾರಕ್ಕೆ ಮತ್ತೆ ಕಾನೂನಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ಇದ್ರಲ್ಲಿ ಸಿಗ್ತಾ ಇರೋದ್ರಿಂದ ಇದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ತೆಂಗಿನ ಜೊತೆ ಹಸುಗಳು ಸಾಕೊಂಡಿದ್ದೀನಿ, ಆಡಿದೆ, ಒಂದಿಷ್ಟು ಕೋಳಿನೂ ಸಾಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಕೆಲವು ಸರಿ ಈ ವರ್ಷದಲ್ಲಂತೂ ಜಮೀನಲ್ಲಿ ತುಂಬಾ ಕಳ್ಕೊಂಡ್ರದೇ ಜಾಸ್ತಿ, ಆದ್ರೂ ಈ ತರದೆಲ್ಲ ದನ ಆಡು ಕುರಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಪುಟ್ಟ ಆದಾಯ ಅಂತೂ ಬರ್ತಾ ಇರುತ್ತೆ. ಮುಂದೆ ನಾವು ಏನಾದ್ರೂ ಮಾಡ್ಬೋದು ಅನ್ನೋದೊಂದು ವಿಶ್ವಾಸ ಕೂಡ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆ ಈ ಕೃಷಿ ಅಲ್ಲದೆ ನಾನು ಹೇಳ್ದಂಗೆ ಜನಪದ ಗೀತೆ ಆಗಿರ್ಬೋದು ಅಥವಾ ಇನ್ನು ಯಾವ್ದು ಹಳ್ಳಿಯ ಪ್ರತಿಭೆಗಳನ್ನ ಗುರುತಿಸುವಂತದ್ದು, ಮತ್ತೆ ಈ ನಾಟಿ ವೈದ್ಯರು ಈ ತರದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಏನು ಪರಂಪರೆ ಇದೆ, ಮತ್ತೆ ಟ್ರೈಬಲ್ಗಳ ಆದಿವಾಸಿಗಳ ಏನು ಪರಂಪರೆ ಇದೆ, ಅದನ್ನ ಮರೆ ಮಾಡಿದಂತೆ ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ.
1: ಖಂಡಿತ ಸರ್.
2: ಹಂಗಾಗಿ ನನಗೆ ಮತ್ತೆ ಏನಪ್ಪಾ ಅಂದ್ರೆ ನಾವು ಯಾವಾಗ್ಲೂ ಈಗ ಕೃಷಿ ಇಲಾಖೆಯಾಗಿರ್ಬೋದು ಬೇರೆ ಬೇರೆ ಇಲಾಖೆ ಅವರಿಗೆ ನೇರವಾಗಿ ನಮ್ಗೆ ನಾವನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ, ಮತ್ತೆ ಈ ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಏನಾಗ್ಬೇಕು ಅಂದ್ರೆ ಹಿಂದೆ ಒಂದ್ಸರಿ ನಮ್ಗೆ ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಇದೆ, ಆಡುಗಳಂತೂ ಇನ್ನೂ ತುಂಬಾ ಸಮಸ್ಯೆ ಇದೆ. ಸಮಸ್ಯೆ ಹೇಳ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಸರ್ಕಾರಕ್ಕೂ ಮುಜುಗರ ಆಗುತ್ತೆ, ಏನಪ್ಪಾ ಅಂದ್ರೆ ನಮಗೆ ಕೆಲಸನೇ ಮಾಡಿಲ್ಲ ಅನ್ನೋ ತರ ಆಗುತ್ತೆ. ಹಂಗಾಗದ್ ಬೇಡ, ಮಾಡ್ತಾ ಇದ್ದಾರೆ ಆದ್ರೆ ಅದು ಜನಕ್ಕೆ ಅನುಕೂಲ ಆಗೋ ತರ ಆಗ್ಬೇಕು. ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲ ತುಂಬಾ ಕಳ್ಕೊಂಡ್ಮೇಲೆ ಅವರು ನಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ, ಆಮೇಲೆ ಕೆಲವೊಂದು ಕ್ರಮಗಳು ಅಷ್ಟೇ ಎಲ್ಲ ಅದು ತುಂಬಾ ದೊಡ್ಡ ಅಂತ ತಲುಪಿದ್ಮೇಲೆ ಅವ್ರು ಕ್ರಮಗಳನ್ನ ಜರುಗಿಸ್ತಾರೆ, ಮತ್ತೆ ಅದಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳು ಕೊಡ್ತಾರೆ. ಆದ್ಮೇಲೆ ಅದು ಏನು ಪ್ರಯೋಜನ ಆಗಲ್ಲ. ಅನುಕೂಲ ಆಗೋ ಮುಂಚೆಗೆ ನಮ್ಗೆ ಅದು ಎಲ್ಲ ಮಾಹಿತಿ ಸಿಕ್ಕಿದ್ರೆ ನಮಗೂ ಖುಷಿ ಆಗುತ್ತೆ, ಜನರಿಗೆ ಮತ್ತೆ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ ಅಥವಾ ಈ ಸಾರ್ವಜನಿಕರಿಗೂ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಅವರು ಅದನ್ನೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ವಿಚಾರಗಳನ್ನ ಮಾಡಬೇಕು. ಯಾಕಂದ್ರೆ ಉದಾಹರಣೆಗೆ ನೋಡಿದ್ರೆ ಜೋಳ ಬಂತು, ಜೋಳಕ್ಕೆ ಎಲ್ಲ ರೋಗ ಬಂತು, ಜಮೀನೆಲ್ಲ ಒಂದು ರೀತಿಯಲ್ಲಿ ಎಲ್ಲಾ ತರ ಕೃಷಿಗಳಿಗೂ ವೈರಸ್ ಅದು ಇದು ಅಂತ ಬರ್ತಾ ಇದೆ. ಇಷ್ಟೆಲ್ಲ ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ

0: ಎಲ್ಲ ಕೂತ್ಕೊಂಡು ರೇಡಿಯೋದಲ್ಲೋ ಅದು ಪೇಪರ್ಲೋ ಹಾಕ್ಬಿಟ್ರೆ ಅದು ಆಗಲ್ಲ. ಹಾಗಾಗಿ ಪಂಚಾಯತಿಗಳ ಎಲ್ಲಾ ಹಳ್ಳಿಗಳಲ್ಲಿ ಪಂಚಾಯತಿ ಇದೆ ಒಂದಷ್ಟು ಹಳ್ಳಿ ಕೇಳಿದ್ರೆ ಅಲ್ಲಿಂದ ಒಂದು ಮಾಹಿತಿ ತಲುಪುವಂತದ್ದಾಗಬೇಕು. ಒಂದು ಸ್ಟಾಪ್ಲೆಸ್ ಮಾಡಿಸೋದು, ಅಲ್ಲ ಒಂದು ಮೈಕ್ ಹಾಕೊಂಡು ಈ ತರದ ಬೆಳೆಗಳನ್ನ ಬೆಳಿಬೇಡಿ ಅಥವಾ ಈ ತರದಲ್ಲಿ ಕಲಸುದ ಮಾಡೋದು ಇನ್ನೊಂದು ಏನೋ ಏನೋ ಮಾಡೋಂಥದ್ದು ಇದನ್ನೆಲ್ಲ ಮಾಡಬೇಡಿ. ಸಾಮಾನ್ಯವಾಗಿ ನಾನು ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಾನು ನೋಡಿದಂಗೆ ನಮ್ಮ ಹಾಡಿಗಳಲ್ಲಿ ನಾನೇ ಸ್ವತಃ ಅನ್ಕೊಂಡಿದ್ದೀನಿ ಅದನ್ನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕಾನೂನು ವಿರೋಧ ಏನು ಇದೆ ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತೆ ನನ್ನ ಪ್ರಕಾರ ಏನು ವಿವೇಕ್ ನಂದರ ವಿವೇಕ್ ಮೂಮೆಂಟ್ ಇದೆ ಅಂತವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಬೇಗ ಅರ್ಥ ಆಗುತ್ತೆ, ನಮಗೂ ಕೂಡ ಅವ್ರು ಸ್ಪಂದಿಸ್ತಾರೆ.
1: ಹೌದು,
0: ಹಾಗಾಗಿ ಮಾಡ್ಬೋದು. ಯಾಕಂದ್ರೆ ನಾನು ಇವಾಗ ಬೇರ್ಕೋತಾರ್ದೇನಂದ್ರೆ ಈ ಅಂಗಡಿಗಳಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಬೀಡಿ ಸಿಗರೇಟ್ ಗುಟ್ಕಾ ಎಲ್ಲ ತರಕ್ಕೆ ಕಳಿಸ್ತಾರೆ.
1: ಹೌದು ಸರ್,
0: ಆ ಮಕ್ಕಳು ತಗೊಂಡೋಗಿ ತಂದೆ ತಾಯಿ ಕೊಡ್ತಾರೆ ನಿಜ. ಆದ್ರೆ ಆ ಮಕ್ಕಳಿಗೆ ಅಲ್ಲೊಂದು ಒಂದು ಏನೋ ಒಂದು ಇದಿರ್ತದೆ, ಇದ್ರ ಏನಿದೆ ನಾವು ತಿನ್ಬೇಕಲ್ಲ ಅನ್ನೋ ಒಂದು
1: ಕುತೂಹಲ ಇರುತ್ತೆ.
0: ಅದಕ್ಕೆ ನಾನು ಹೇಳೋದು ಏನಪ್ಪ ಅಂದ್ರೆ ಸುಮಾರು ಒಂದು 15 ವರ್ಷದ ಅಥವಾ 18 ವರ್ಷದಿಂದ ಕೆಳಕ್ಪಟ್ಟ ಮಕ್ಕಳು ಅಂಗಡಿಗೆ ಬಂದಾಗ ಬೀಡಿ ಸಿಗರೇಟ್ ಗುಟ್ಕಾ ಇತರದನ್ನ ಅಂಗಡಿ ಅವರು ಮಕ್ಕಳ ಕೈಲಿ ಕೊಡಬಾರ್ದು. ಅದನ್ನ ಕಾನೂನು ಈಗ ನಮ್ ಜೊತೆ ಕೆಲಸ ಮಾಡತ್ತ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಅದನ್ನ ಮಕ್ಕಳು ಕೈ ಕೊಡ್ಲೇಬಾರ್ದು. ಬೇಕಾದ್ರೆ ತಗೊಳ್ಳಿ ತಿನ್ಲಿ, ಏನ್ ಮಾಡಕ್ಕಲ್ಲ. ತುಂಬಾ ದೊಡ್ಡ ಸಮಸ್ಯೆ ಇದೆ, ಡಾಕ್ಟರ್ ದೊಡ್ಡ ವಿಜ್ಞಾನಿಗಳು ಹೇಳ್ತಾ ಇದಾರೆ ಅದು ಆರೋಗ್ಯಕ್ಕೆ ಹಾನಿಕಾರ ಅಂತ. ಆದ್ರೆ ತಿಂತಾ ಇದಾರೆ ಅಂದ್ರೆ ಅವರೇ ಬರ ತಿನ್ಲಿ ಅಂದ್ರೆ ಇವು ಮಕ್ಕಳು ಕೈ ಸಿಕ್ಬಾರ್ದ್ರಿ, ಜಾಗ್ರತೆ ಮೂಡಿಸ್ಬೇಕು. ಇನ್ನು ಅನೇಕ ಇದೆ ಆ ತರದ್ದು. ಅದಕ್ಕೆ ನಾನು ಒಂದನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದೀನಿ, ಈ ತರ ಆಗ್ಬೇಕು. ಹಿಂದೆ ಒಂದು ಬಾರಿ ನಮ್ಮ ಅಡಿಗೆ ತೆಂಜಳ್ಳಿ ಅಡಿಗೆ ಹತ್ತನ ಸಲ ಇರೋದ್ರಿಂದ ಅಲ್ಲಿಗೆ DC ಅವ್ರು ಬಂದಿದ್ರು, DC ನಡೆ ಹಳ್ಳಿ ಕಡೆ ಅಂತ ಹೇಳ್ಕೊಂಡು. ಅವ್ರು ಬಂದಾಗ ಏನಾಗಿತ್ತು ಅಂದ್ರೆ ನಮ್ಮ ತಾಲೂಕಲ್ಲಿ ಹೋಬಳಿ ಮಟ್ಟದಲ್ಲಿ ಏನೇನ್ ಕೆಲಸಗಳಾಗಿಲ್ವೋ ಅವೆಲ್ಲ ಇಲ್ಲಿ ಬಂದಿದ್ರು. ಅವ್ರು ಸುಮಾರು ಒಂದು 25-30% ಕೆಲಸ ಇಲ್ಲೇ ಆಗೋಯ್ತು. ಅವಾಗ ಪೆನ್ಷನ್ ಹಣ ಇರ್ಬೋದು ಅಥವಾ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ DC ಅವ್ರು ನೇರವಾಗಿ ಬಂದು ಇಲ್ಲೇ ಸೈನ್ ಮಾಡಿ ಮತ್ತೆ ಅವರಿಗೆಲ್ಲ ಕೆಲವೊಂದು ಆರ್ಡರ್ ಕಾಪಿಗಳನ್ನ ಕೊಡ್ಕೊಂತದ್ದು ಇತರ ಎಲ್ಲ ಮಾಡಿದ್ರು. ಆ ತರದ್ ಆಗಾಗ ಆಗೋದ್ರಿಂದ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
1: ಅಂದ್ರೆ ನೀವು ಸಾಮಾಜಿಕ ಕಳಕಳಿಯನ್ನ ಹೊಂದಿ ದೇಶಕ್ಕೆ ಮತ್ತೆ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಕೈಗೊಳ್ಬೇಕು, ಹಾಗೆ ಬುಡಕಟ್ಟು ಜನಾಂಗದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನಷ್ಟು ಶ್ರಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ರಿ.
0: ಹೌದು,
1: ಮೊದಲಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಯಾವ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಕೇಳ್ತಾ ಇದ್ರ ಸರ್ ನೀವು?
0: ನಾನೊಬ್ಬ ರೈತರಾಗಿರೋದ್ರಿಂದ ನನಗೆ ರೈತರ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆ ಜನಪದ ಕೆಲವು ಕಾರ್ಯಕ್ರಮಗಳು ಇರ್ತವೆ, ಅದನ್ನ ನಾನು ತುಂಬಾ ಕೇಳ್ತೀನಿ ಮೇಡಮ್. ಜನಪದ ಒಂದು ಏನು ಜೀವನಾಡಿ ಅನ್ನೋದು,
1: ಹೌದು,
0: ಅದನ್ನ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ ರೈತರ ವಿಚಾರದಲ್ಲಂತೂ ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ರೈತ ಅಂದ್ರೆ ಸಣ್ಣ ರೈತ ಆಗಿರ್ಲಿ ದೊಡ್ಡ ರೈತ ಆಗಿರ್ಲಿ, ಅವನು ತನಗೆ ತನ್ನ ಮನೆಗಲ್ಲದೆ ಅಥವಾ ತನ್ನ ಒಂದು ಕುಟುಂಬಕ್ಕಲ್ಲದೆ ಬೇರೆಯವ್ರಿಗೂ ಒಂದು ಹಸುವನ್ನು ನೀಡಿಕೊಂಡು ಕೆಲಸ ಮಾಡ್ತಾರೋದ್ರಿಂದ ಮತ್ತೆ ಅವನು ಅದ್ರಲ್ಲಿ ಬೆಳವಣಿಗೆ ಆಗ್ಬೇಕು, ಮತ್ತೆ ಅವ್ರು ಬೆಳೆದಿದ್ದು ಅವ್ನು ಸೇರ್ಬೇಕು, ಒಳ್ಳೆ ಲಾಭ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ. ಅವ್ರು ಎಲ್ಲಿ ಮಾರಾಟ ಮಾಡ್ಬೇಕು, ಏನ್ ಬೆಳಿಬೇಕು, ಯಾವಾಗ ಬೆಳಿಬೇಕು, ಮತ್ತೆ ಅಲ್ಲಿ ಏನಾದ್ರು ಕುಂದು ಕೊರತೆ ಆದಾಗ ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಹಾಗಾಗಿ ಇದು ಒಂದು ದೊಡ್ಡ ಒಂದು ಉಪಯುಕ್ತ ಒಂದು ಕಾರ್ಯಕ್ರಮ ಅಂತ ನನ್ನ ಭಾವನೆ.
1: ಸರ್, ನೀವು ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ರಿ ಒಂದು ಜನಧ್ವನಿ ರೇಡಿಯೋ ಕೇಂದ್ರ ಬುಡಕಟ್ಟು ವರ್ಗದವರಿಗೆ ಧ್ವನಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್?
0: ಅದು ಹೇಳಕ್ಕಾಗದಷ್ಟು ಖುಷಿ ಮಾಡ್ಬೇಕಂದ್ರೆ ನಾವ್ ಎಲ್ಲರೂ ತಗೊಳ್ತೇವೆ, ನಮ್ಗೆ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ. ಅದು ಒಂದು ಅರ್ಥ ಇಲ್ಲ ಮಾತು ನನಗೆ ಅನ್ಸುತ್ತೆ ಅಂದ್ರೆ ಯಾರೋ ಒಬ್ಬ ಕನಸು ಕಾಣದೆ ಇರೋಂಥವ್ನಿಗೆ ಏನಾದ್ರು ಒಂದು ದೊಡ್ಡ ಸ್ಟಾರ್ ಆಗುವಂತದ್ದು ಅಥವಾ ಫಿಲ್ಮ್ ಆಕ್ಟರ್ ಆಗುವಂತದ್ದು ಅಥವಾ ಇನ್ನೆಲ್ಲೋ ಒಂದ್ ಕಡೆ ಏನೋ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನಾವ್ ಹೇಳ್ತೀವೋ ಅಷ್ಟು ಖುಷಿ ಆಗುತ್ತೆ ಮೇಡಮ್ ನನಗೆ. ಯಾರು ಸುಮ್ಮನೆ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅದು ನಮ್ಮನ್ನ ಕೆಲವು ಸರಿ ನಾವು ನಮ್ಮನ್ನ ಯಾರು ಮಾತಾಡ್ತಾರ ಇರಲ್ಲ, ನಾವೇ ಎಲ್ಲಾದ್ರೂ ಹೋಗಿ ನಿಂತ್ಕೊಟ್ರೆ ನಮ್ಗೆ ಅವಕಾಶಗಳು ಸಿಗಲ್ಲ. ಯಾರೇನೋ ಮಾತಾಡಕ್ಕೆ ಏನಪ್ಪ ಅವ್ರು ಮಾತಾಡ್ಬಿಡ್ಲಿ ಅಂತ ಬೇರೆಯವ್ರನ್ನ ಬೆಕ್ ಮಾಡಿ ತೋರಿಸ್ತಾರೆ. ಆಮೇಲೆ ನಾವು ಕೂಡ ಒಂದು ಸಣ್ಣ ಪುಟ್ಟವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ನಮ್ಮ ಅಷ್ಟಗೋಸ್ಕರ. ಆದ್ರೂ ಸಮೇತ ನಮ್ಗೆಲ್ಲ ಒಂದ್ ಕಡೆ ನಾವೇನು ಹೋರಾಟಗಾರರು ಅಥವಾ ಯಾವ್ದೋ ಲೀಡ್ರು ಅಂತ ನಮ್ಗನ್ಸಲ್ಲ. ಆದ್ರೆ ಈ ರೇಡಿಯೋ ವಿಚಾರಕ್ಕೆ ಬಂದಾಗ ನಾವು ಒಂದು ಮಟ್ಟ ಯಾಕಂದ್ರೆ ನಮ್ಗೆ ಒಂದು ಪರಿಸ್ಥಿತಿ ಒಂದು ವೇದಿಕೆ ಕೊಟ್ಟು ನಮ್ಮನ್ನ ಮಾತಾಡ್ಸಕ್ಕೆ ಮತ್ತೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಮತ್ತೆ ನಮ್ಮ ಬೆಳವಣಿಗೆಯನ್ನ ನಾವು ಮಾಡುವಂತ ಕೆಲಸವನ್ನ ಎಲ್ಲವನ್ನು ಪ್ರತ್ಯಿಸ್ತಾ ಇರೋದ್ರಿಂದ ನಮ್ಮ ಜೀವನದ ಒಂದು ಒಂದು ಪಿಕ್ಚರ್ ರೀತಿ ಇದೆ.
1: ಹೌದು,
0: ನಮ್ಮೊಂದು ಜೀವನದ ವಿಚಾರನೆ ಜನರ ಮುಂದೆ ಕೇಳಿದ್ರ ಮುಂದೆ ತಗೊಂಡೋಗಿರ್ತಿರಲ್ಲ, ಅದು ಒಳ್ಳೇದು ಕೆಟ್ಟದ್ದು ಅದು ಖುಷಿ ಆಗುತ್ತೆ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವಕಾಶ ಕೊಡ್ತಾ ಇರೋದು ನಮ್ಮ ಬೆಳವಣಿಗೆಗೆ ಇನ್ನಷ್ಟು ಸ್ಫೂರ್ತಿ ಅಂತ ಹೇಳ್ತಾ ಇದೀರಿ.
0: ಹೌದು ಮೇಡಮ್.

0: ಗಡಿಗಳ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮಲ್ಲಿ ನಾವು ಯಾವ ರೀತಿಯ ಅಧಿಕಾರಿಗಳನ್ನ ಕರೆಸಬೇಕು ಅಂತ ಸಲಹೆನ ಕೇಳ್ಬೋದು ಸರ್ ನಿಮ್ಮ ಹತ್ರ?
1: ಅದೇ ಮೇಡಮ್, ನಾನು ಆಗ್ಲೇ ಹೇಳ್ದಂಗೆ ನನ್ನ ಊರಿಗೆ 100 ವರ್ಷದ ಇತಿಹಾಸ ಇದೆ. ಇತ್ತೀಚೆಗೆ ಒಂದಷ್ಟು ಮನೆಗಳಾಗಿದೆ, ಅದರಲ್ಲಿ ಏನು 2 ಮಾತಿಲ್ಲ, ಒಂದಷ್ಟು ಕಾಂಕ್ರೀಟ್ ರೋಡ್ಗಳಾಗಿದೆ. ಏನು ನಮ್ಮ ಮುಖ್ಯ ರಸ್ತೆ ಏನಿದೆ, ಆ 100 ವರ್ಷ ಆದ್ರೆ ಆ ರಸ್ತೆ ಒಂದು ಬಾರಿ ಆಗಿಲ್ಲ. ಹಂಗಾಗಿ ನಾನು ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಶಾಸ್ತ್ರಂತೂ ಈಗ ಚುನಾವಣೆ ಯಾರೇ ಚುನಾವಣೆ ಪ್ರತಿನಿಧಿಗಳಾದ್ರೆ ಬರ್ತಾರೆ ಹೋಗ್ತಾರೆ. ಅವ್ರದ್ದು ಒಂದೇ ಊರಲ್ಲ, ಇಡೀ ತಾಲೂಕು ನೋಡ್ಬೇಕಾಗಿರೋದ್ರಿಂದ ಅವ್ರಿಗೆ ಗಮನ ತಂದಿದೀವಿ. ಅವ್ರು ನೋಡಲು ಲೇಟ್ ಆಗಿರ್ಬೋದು, ಆದ್ರೆ ಅಧಿಕಾರಿಗಳಂತೂ ಇದನ್ನ ಗಮನಿಸಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಗಮನಿಸಿ ನೋಡಿ, ಈ ತರ ಇದೆ. ಅವರು ಅಲ್ಲಿ ಬುಡಕಟ್ಟು ಜನರು ಜಾಸ್ತಿ ಇದಾರೆ, ಮತ್ತೆ ಆ ಊರಿನಲ್ಲಿ ಕುಡಿಯೋ ನೀರಾಗಿರ್ಬೋದು, ಮತ್ತೆ ಕಸಗಳು ಹಾಕುವಂತದ್ದು, ಈ ತರ ತುಂಬಾ ಸಮಸ್ಯೆ ಇದೆ. ನಾನು ಪಂಚಾಯತಿಗೆ ಸುಮಾರು ಬಾರಿ ಒಂದ್ 2-3 ಬಾರಿ ಅರ್ಜಿ ಕೊಟ್ಟಿದ್ದೀನಿ. ಮತ್ತೆ ಸ್ವಾಮಿ ವಿವೇಕಾನಂದ 3ನೇ ಏನು ಅಲ್ಲಿ ಸಿಬ್ಬಂದಿ ಇದಾರೆ, ನಮ್ಮ ಆಡಿ ಮಠದಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡ್ತೀನಿ. ನಾನು ಕೆಲವು ಸರಿ ಸಭೆ ಮಾಡಿ ಹೇಳಿದ್ದೀನಿ, ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಒಂದು ನಾನೇ ಹೋಗುತ್ತೆ ಚಾನಲ್ ಮೇಲೆ. ಆ ಚಾನಲ್ ಏನ್ ಮಾಡ್ತಿದಾರೆ ಅಂದ್ರೆ, ಜನರು ಮನೆಯಲ್ಲಿ ಕ್ಲೀನ್ ಮಾಡೋ ಸಕಗಳಾಗಿರ್ಬೋದು, ಸಕ್ಕ ನಾಯಿ ಹಾವು ಬಟ್ಟೆ ಎಲ್ಲ ಹಾಕ್ತಾರೆ ಮೇಡಮ್. ಆ ನೀರ್ನ ಕಲುಷಿತ ಮಾಡ್ತಾರೆ. ನನಗೆ ಯಾಕೆ ಗೊತ್ತಿಲ್ಲ, ನನಗೆ ಮುಂಚೆ ನಿಂದು ನೀರು ಅಂದ್ರೆ ಗೌರವ, ಏನಕ್ಕೆ ಅಂದ್ರೆ ಅದೇನಂತ ಗೊತ್ತಿಲ್ಲ ನನಗೆ. ನಾನು ಯಾವಾಗ್ಲೂ ಬೈತಾರೆ, ಅದಕ್ಕೆ ನಾನು ಹೇಳಿದೆ, ನೋಡ್ರಪ್ಪ ನಾನು ಎಲ್ಲ ಒಂದ್ ಕಡೆ ಮಾಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ನೀವುಗಳು ಇಂಥ ಜಾಗದಲ್ಲೆಲ್ಲ ಒಂದು ಸಣ್ಣ ಸಣ್ಣ ಬೋರ್ಡ್ಗಳನ್ನ ಬರ್ತೀವಿ, ಏನಾದ್ರು ಸಣ್ಣ ಸಣ್ಣ ಬೋರ್ಡ್ಗಳನ್ನ ಬರ್ತೀವಿ, ಮೋರಿಗಳಿವೆ ಇಲ್ಲಿ, ಸಣ್ಣ ಸಣ್ಣ ಬೋರ್ಡ್ಗಳು ಮಾಡಿ ನೆಟ್ಟು ಅಲ್ಲಿ ಸ್ವಲ್ಪ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡ್ತಾ ಇದಾರೆ, ಅದೇ ನೀರಲ್ಲಿ ಸ್ನಾನ ಮಾಡ್ತಾರೆ, ಅದೇ ನೀರಲ್ಲಿ ಬಟ್ಟೆ ಕಳೀತಾರೆ. ಹಂಗಾಗಿ ಅದರಿಂದ ಸ್ವಲ್ಪ ಏನು ಈ ಸೋಂಕುಗಳೆಲ್ಲ ಆಗುತ್ತೆ, ವೈರಸ್ಗಳು ಏನೇನೋ ಬಂದು ಇದ್ರೆ ಅನ್ಭವಿಸ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದಂಗೆ ಅವರೇ ಮಾಡ್ಕೊತಾರೆ, ಅದು ಇದು ಪರಿಸ್ಥಿತಿ ಇದು. ತಾವುಗಳು ದಯವಿಟ್ಟು ಇದನ್ನ ಮಾಡ್ಕೊಬೇಕು ಅಂತ ನಾನು ಕೇಳ್ಕೊಂಡೆ. ಮಾಡಿಲ್ಲ ಮೇಡಮ್.
0: ಓಕೆ, ಅಂದ್ರೆ ನಿಮ್ಮ ಊರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೀರಿನ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ ಸಮಸ್ಯೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಅವ್ರ ಜೊತೆ ಸಂಪರ್ಕಿಸೋಕೆ ಇಷ್ಟಪಡ್ತೀರಿ? ಈ ನಿಟ್ಟಿನಲ್ಲಿ ಜನಧ್ವನಿ ಜನರಿಗಾಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್?
1: ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಆದ್ರೆ ಜನರು ಇದನ್ನ
0: ಬೆಳೆಸ್ಕೋಬೇಕು,
1: ಎಲ್ಲ ಒಂದು ತೋರಿಸ್ಕೋಬೇಕು. ಒಂದ್ ಏನು ನಿಮ್ಮ ಹ್ಯಾಕ್ ಅಂತ ಏನ್ ಬಿಟ್ಟಿದೀವಿ, ಅದು ಎಲ್ಲರೂ ಅದನ್ನ ಗುರುತಿಸಿ ಅದನ್ನ ತಗೊಳಂಗಾಗಬೇಕು. ಯಾಕಂದ್ರೆ ಇದು ಬರೀ ಕೃಷಿಗೋಸ್ಕರನೋ ಅಥವಾ ಯಾವ್ದೋ ಸಮಸ್ಯೆ ಹೆಸರನ್ನ ಹೇಳಕ್ಕೋಸ್ಕರನೋ ಮಾಡೋದಲ್ಲ ಇದೆ. ಎಲ್ಲಾ ಚಟುವಟಿಕೆಗಳಲ್ಲಿ ಇರೋದ್ರಿಂದ ಎಲ್ರಿಗೂ ಉಪಯೋಗ ಇದೆ, ರೈತನಾಗ್ಲಿ ಆಗದೇ ಇರಲಿ ಎಲ್ಲರಿಗೂ ಇದೆ. ಹಂಗಾಗಿ ಇದನ್ನ ಕೇಳಬೇಕು, ಯಾಕಂದ್ರೆ ಇದು ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದು ಉಪಯೋಗ ಆಗುತ್ತೆ. ಯಾಕಂದ್ರೆ ಅವರಲ್ಲೇ ಒಂದು ಕಲೆ ಇರುತ್ತೆ, ಕಲೆಯನ್ನ ಗುರುತಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಮಕ್ಕಳು ಇರ್ತಾರೆ, ಅವರಿಗೆ ಬೆಳವಣಿಗೆ ವಿಚಾರದಲ್ಲಿ ಅಥವಾ ಅವರ ಭವಿಷ್ಯ ಕಟ್ಕೊಳ್ಳೋ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ರೈತರಿಗೆ ತನ್ನ ಕೃಷಿ ಮಾಡೋ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ. ಯಾರೋ ರೈತರೇ ಅಲ್ಲ, ಸಣ್ಣ ಪುಟ್ಟ ಆಡು ಕುರಿ ಸಾಕಣ ಹೈನುಗಾರಿಕೆ ಮಾಡ್ತಾ ಇದಾರೆ, ಅವರಿಗೂ ಕೂಡ ಸಾಕಷ್ಟು ಬೆನಿಫಿಟ್ಗಳನ್ನ ಎಲ್ಲಿಂದ ಪಡ್ಕೋಬಹುದು, ಹೆಂಗ್ ಪಡ್ಕೋಬಹುದು, ಅದನ್ನ ಹೆಂಗ್ ಸಾಕಾಣ ಮಾಡ್ಬೇಕು. ಅದೇ ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರ ಫಾರ್ಮ್ ಇನ್ನೊಂದು ಈ ತರದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ಅವ್ರ ಹತ್ರ ಮಾತಾಡಿ ಅವ್ರಿಗೆ ತೊಂದರೆ ಆಗದಂತೆ ಅಥವಾ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಏನ್ ಅನ್ಕೊಳ್ಬೇಕು, ಇದನ್ನೆಲ್ಲ ಮಾಡೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದ್ರಿಂದ ಈ ಪ್ರತಿಯೊಬ್ಬರು ಒಬ್ರಿಗೊಬ್ರು ಮತ್ತೆ ಅನಿಸಿಕೆಗಳನ್ನ ಹೇಳೋದು ಇರೋದ್ರಿಂದ ಅದಕ್ಕೆ ಏನು ಸರಿ ಇದೆಯಾ ಇಲ್ವಾ ಅಂತ ಮತ್ತೆ ಪ್ರಶ್ನೆ ಮಾಡ್ಕೋಬಹುದು, ಅದಕ್ಕೆ ಉತ್ತರನು ಕೊಡ್ಬೋದು, ಒಬ್ರಿಗೊಬ್ರಿಗೆ ಸಹಾಯ ಆಗುತ್ತೆ.
0: ಅಂದ್ರೆ ಈ ನಿಟ್ಟಿನಲ್ಲಿ ಜನಧ್ವನಿನ ಎಲ್ಲ ಜನಸಾಮಾನ್ಯರು ಇದನ್ನ ಮಾಹಿತಿಯನ್ನ ತಿಳ್ಕೊಂಡು ಅಳವಡಿಸಿಕೊಂಡು ಜೀವನ ಸಾಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ರಿ.

0: ಒಟ್ಟಾರೆ ನೀವೊಬ್ಬ ಕೃಷಿಕರಾಗಿ ಜನಧ್ವನಿಯಲ್ಲಿ ಬರ್ತಿರಂತಹ ಮಾಹಿತಿಗಳನ್ನ ನೀವು ಅಳವಡಿಸಿಕೊಂಡು ಯಾವ ತರ ನಿಮ್ಮ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ರ ಸರ್?
1: ಮೇಡಮ್ ನಾನು ಇದನ್ನ ಕೇಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಏನೋ ಲಾಭ ಮಾಡ್ಕೊಂಡಿರಲ್ಲ, ಆದ್ರೆ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಅವಾಗ ಅವಾಗ ಒಂಥರ ಸಣ್ಣ ದೊಡ್ಡವಾಗಿ ಹೇಳ್ತೀನಿ, ಕೆಲವರಿಗೆ ಅರ್ಥ ಆಗಿ ಅಂತ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಖಾಲಿ ಇರೋದನ್ನ ಹೆಂಗ್ ಚಾರ್ಜ್ ಮಾಡ್ಕೊತೀವಿ, ಆತರ ನಮ್ಗೆ ಏನೋ ಒಂಥರ ಮಾಡ್ಬಿಡ್ತೀವಿ ಏನೋ ಕನ್ಫ್ಯೂಸ್ ಇದ್ದಾಗ ನಾವು ಇದಕ್ಕೆ ಏನಾಗುತ್ತೆ ಅಂದ್ರೆ ಅನೇಕ ಸಿಗ್ತದೆ ನಮ್ಗೆ, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ಗೊತ್ತಾಗುತ್ತೆ. ಅವ್ರು ಯಾರು ಬೇಡ ಅಂದ್ರೆ ನಮ್ಗೆ ಈಗ ಎಷ್ಟೋ ಕೃಷಿ ಇಲಾಖೆಯ ವಿಜ್ಞಾನಿಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ನಮ್ಗೆ ಇದ್ರ ಸಂಪರ್ಕಗಳಿದ್ದಾರೆ, ಈಗ ಅವ್ರ ಕೇಳಿ ತಿಳ್ಕೊಬಹುದು. ಹಾಗೇನಾಗುತ್ತೆ ಅಂದ್ರೆ ನಮ್ಗೆ ನಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ.

0: ದಿನದ ಯಾವ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ನೀವು ಕೇಳಬಹುದು ಸರ್?
1: ನನಗೆ ಬೆಳಿಗ್ಗೆ 5:30 ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಯಾವಾಗ ಕೇಳ್ತೀನಿ ಅಂದ್ರೆ 1:00-9:30 ಅಷ್ಟೊತ್ತು ಕೇಳ್ತೀನಿ. ಅದು ಬಿಟ್ರೆ ಇನ್ನು ಮಧ್ಯಾಹ್ನ 1:00-2:30-3 ವರೆಗೂ ಬಿಸಿಲು ಇರುತ್ತೆ. ಮತ್ತೆ ಅಷ್ಟೇನು ಕೆಲಸಕ್ಕೆಲ್ಲ ಸ್ವಲ್ಪ ಏನ್ ಮಾಡ್ತೀವಿ ರೆಸ್ಟ್ ಕೊಡ್ತೀವಿ, ಆ ಟೈಮಲ್ಲಿ ಕೇಳ್ಬೋದು. ಅದು ಬಿಟ್ರೆ ಇನ್ನು ಸಂಜೆ 5:30-6 ಮೇಲೆ ಆರಾಮಾಗಿ ಬೆಳಿಗ್ಗೆ ಅದನ್ನ ಕೇಳೋದ್ರಿಂದ ಅಥವಾ ಅಲ್ಲಿ ಯಾರೋ ಮೆಸೇಜ್ ಹಾಕಿರ್ತಾರೆ ಅದನ್ನ ನೋಡೋದ್ರಿಂದ ನಮ್ಗಂತ ಖುಷಿ ಆಗುತ್ತೆ ಮೇಡಮ್. ಹೌದು, ಇದು ನಮ್ದೇ ಅನ್ನೋದೊಂದು ಒಂದು ಭಾವನೆಯಲ್ಲಿ ಇರುತ್ತೆ ಮೇಡಮ್.
0: ಖಂಡಿತ ಸರ್, ಅಂದ್ರೆ ಎಲ್ಲಾ ಟೈಮಲ್ಲೂ ಕೇಳೋಕ್ ಆಗದಿರೋ ಸಮಯ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ಕೇಳ್ತಾ ಬರ್ತಾ ಇದ್ರಿ. ಸರ್, ನೀವು ಕೇಳ್ಬೇಕಾದ್ರೆ ಇತರರಿಗೂ ನಮ್ಮ ಜನಧ್ವನಿಯನ್ನ ಕೇಳಿ ಅಂತ ಹೇಳಿರೋದುಂಟ?
1: ಹೇಳಿದ್ರಿ ಮೇಡಮ್, ತುಂಬಾ ಹೇಳಿದೀನಿ. ಏನಕ್ಕೆ ಅಂದ್ರೆ ಮತ್ತೆ ನಾವು ಕೆಲವೊಂದ್ ಕಡೆ ಕಾರ್ಯಕ್ರಮದಲ್ಲಿ ಕುತ್ಕೊಂಡಾಗೆಲ್ಲ ಮಾತಾಡ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಈ ತರದಲ್ಲೆಲ್ಲ ಇದೆ. ನಾವು ಯಾರೋ ಒಬ್ರು ಗೊತ್ತಿಲ್ಲದೇ ಇರೋರೇ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳು ಯಾವ್ದೋ ಮಾಹಿತಿ ಕೊಡ್ತಾರೆ, ನಮ್ಗೆ ಅವಾಗ ಅವ್ರು ತಲೆಗೆ ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಕೇಳೋದ್ರಿಂದ ಅದು ಕೆಲವೊಂದು ರೆಕಾರ್ಡಿಂಗ್ ಇರುತ್ತೆ, ಕೆಲವ್ ಮಾತಾಡಿದ್ವಿ, ವಿಡಿಯೋ ರೆಕಾರ್ಡ್ ಎಲ್ಲ ಇದೆ, ಆ ತರದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮ್ಗೆ ಇನ್ನೂ ಉಪಯುಕ್ತ ಆಗುತ್ತೆ. ನಮ್ಗೆ ಯಾವಾಗ ಬೇಕಾದ್ರೂ ತೆಗೆದಾಗ ಅವರಪ್ಪ ಯಾರೋ ಒಬ್ರು ಕುರಿ ಸಾಕಿದ್ರು ಅಂತ ಕುರಿಗೆ ಹೆಂಗ್ ಮೇಂಟೈನ್ ಮಾಡ್ತಿದ್ರು, ಜಮೀನಿನಲ್ಲಿ ಕೆಲಸದ ಸಮಯದಲ್ಲಿ ಯಾರು ಏನ್ ಮಾಡಿದ್ರು, ಎಷ್ಟು ಎಕರೆಯಲ್ಲಿ ಜಮೀನು ಏನು ಕೃಷಿ ಹಾಕಿದ್ರು, ಅವ್ರು ಹೆಂಗ ಅದನ್ನೆಲ್ಲ ನೋಡ್ಕೊತಾ ಇದ್ರು, ಅದೆಲ್ಲ ಮಾಹಿತಿ ಸಿಕ್ಕೋದ್ರಿಂದ ಅದು ನಮಗ್ ಬೇಕಾದ ಸಮಯದಲ್ಲಿ ಕೆಲ ಸರಿ ಏನಾಗುತ್ತೆ ಅಂದ್ರೆ ನಾನು ಹೇಳೋದು ಯಾರೋ ಫೋನ್ ನಾವು ಮಾಡ್ತೀವಿ ಸರ್ ಏನ್ತಿ ಹೇಗಿದೆ ಏನ್ ಮಾಡ್ಬೇಕಂತ ಯಾರಿಗೋ ಒಬ್ಬ ಅಧಿಕಾರಿ ಕೇಳೋದಕ್ಕೆ ಅವ್ರು ಫೋನ್ ತೆಗಿಯಲ್ಲ, ಅದು ಬ್ಯುಸಿ ಇರ್ತಾರೆ ಅವ್ರು ನಮ್ ತರ ಮೂರು ಜನ ನೋಡೋದ್ರಿಂದ ಏನೋ ಒಂದು ಆಗೋದೇ ಇಲ್ಲ ಅವತ್ತು.
0: ಹೌದು,
1: ಅದು ಇಲ್ಲಿ ತೆಗೆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅಂತವೆಲ್ಲ ಮಾಹಿತಿ ಸಿಕ್ಕೇಬಿಡ್ತಾವೆ.
0: ಹೌದು,
1: ಅದಕ್ಕೆ ಅನುಕೂಲ ಇದೆ ಮೇಡಮ್ ಇದು.
0: ಅಂದ್ರೆ ಈ ತರ ಮಾಹಿತಿಗಳು ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ನಮ್ಮ ಕೃಷಿಗಾಗಿರ್ಬೋದು ಜೀವನಕ್ಕಾಗಿರ್ಬೋದು ಉಪಯುಕ್ತ ಮಾಹಿತಿ ದೊರಕ್ತಾ ಇದೆ ಅಂತ ಹೇಳ್ತಾ ಇದ್ರ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
1: ನಾನು ರೈತರಾಗಿರ್ಬೇಕಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಮೊದಲೆಲ್ಲ ಏನ್ ಹೇಳ್ಕೊತಾ ಇದ್ದೆ ಅಂದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ, ಬುದ್ಧಿ ಇಲ್ವಾ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಇತ್ತು. ಇವಾಗ ನನಗೆ ಅರ್ಥ ಆಗ್ತಾ ಇದೆ. ನನಗೇನಾಯ್ತು ಅಂದ್ರೆ ಒಂದು ವರ್ಷದ ಹಿಂದೆ ಸ್ವಲ್ಪ ಬಾಳೆ ಲಾಸ್ ಆಯ್ತು. ಮತ್ತೆ ಈ ವರ್ಷ ಏನಾಯ್ತು, ಒಂದು ನನಗೆ ಸ್ವಂತ ಅರ್ಧ ಎಕರೆ ಜಮೀನು ನಾನು ತುಂಬಾ ಒಂದು 5-4.5 ಎಕರೆ ಜಮೀನನ್ನ ಬೇರೆಯವ್ರನ್ನೇ ಮಾಡಿದೀನಿ. ಅಂದ್ರೆ ಅದ್ರ ಜೊತೆಗೆ ಬಂದು ಸುಮಾರು 1 ಲಕ್ಷ ಚಿಲ್ಲರೆ ಆಗುತ್ತೆ, ಅಷ್ಟು ಮಾಡಿದೀನಿ. ಅಂದ್ರೆ ಏನಾಗಿದೆ ಅಂದ್ರೆ ಮೇಡಮ್, ಒಂದು ಮಳೆ ಇಲ್ಲ ಅನ್ನೋದು ಒಂದಾದ್ರೆ ಜೋಳಕ್ಕೆಲ್ಲ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡ ಲಾಸ್ ಬರ್ತಾ ಬಿಡುತ್ತೆ. ಅದೇ ಎಕರೆ ಇಟ್ಕೊಂಡು ಅವ್ರು ತುಂಬಾ ಸಾಲ ಮಾಡಿದ್ರಿ ಇದೆಲ್ಲ. ಅವಾಗ ಯಾವ್ದು ಕೈ ಬರ್ತಿದ್ದಾಗ ಅಷ್ಟೊಂದು ಸಾಲ ತೀರಿಸೋದು ಅಥವಾ ಮತ್ತೆ ಸಾಲ ಮಾಡೋದು ಆಗದೆ ಇರೋ ವಿಚಾರ ಅದು. ಅವಾಗ ನನ್ಗೆ ಅನಿಸ್ತು, ಓ ಜನರು ಬೆಳೆ ಕೈ ಕೊಟ್ಟಾಗ ಈ ತರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಂತ. ಆದ್ರೆ ಆತ್ಮಹತ್ಯೆ ಅದೇ ಪರಿಹಾರ ಅಲ್ಲ. ನಾನು 1/2 ಎಕರೆ ಮಾಡೋ ಮುಂಚೆಗೆ ನಾನು ಎಲ್ಲ ಬೇರೆ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದವನು. ಆದ್ರೆ ಇವತ್ತು ಸ್ವಲ್ಪ ಕೂಲಿ ಮಾಡೋದ್ ಬಿಟ್ಟು ಜಮೀನ್ ಕೆಲಸಕ್ಕೆ ಇಳಿದಿದ್ದೀನಿ. ಅಲ್ಲೇನೋ ನನಗೆ ಮಾಡಬಹುದು ಅಂತ ಸಾಮರ್ಥ್ಯ ಇತ್ತು, ಮಳೆ ಬೆಳೆ ಏನೋ ಕೈ ಕೊಟ್ಟಿದ್ದೆ, ಆ ಸಾಮರ್ಥ್ಯ ಕಲ್ಕೊಂಡಿದ್ದೀನಿ. ಆದ್ರೆ ಅದನ್ನ ಮತ್ತೆ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಎದುರ್ಕೊಳ್ಳೋದೇನು ಬೇಕಾಗಿಲ್ಲ. ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಸಂಪರ್ಕ ಮಾಡಿದಾಗ ಅದಕ್ಕೆ ಬೀಜ ಕೊಡ್ತಾರೆ, ಯಾರೋ ಒಂದಿಷ್ಟು ಗೊಬ್ಬರ ಕೊಡ್ತಾರೆ, ಏನೋ ಮಾಡ್ತಾರೆ. ಅದ್ರ ಜೊತೆಲಿ ನಾವು ಕೂಡ 1 ವರ್ಷ ಬೆಳೆ ಹಾಳಾಯ್ತು ಅನ್ನೋದಕ್ಕಿಂತ ನಾವು 1 ವರ್ಷ 1-3 ತಿಂಗಳು ಎಲ್ಲರೂ ಹೊರಗಡೆ ದುಡಿದ್ರೆ ಮತ್ತೆ ಆ ಬೆಳೆನ ಉಳಿಸ್ಕೊಳ್ಳೋದು ಅಥವಾ ಬೆಳೆಯೋದು ಮಾಡ್ಬೋದು. ಯಾಕಂದ್ರೆ ನಾವ್ ಯಾರು ಭೂಮಿಗೆ ಒಂದೇ ಒತ್ಕೊಂಡ್ ಬಂದವರಲ್ಲ, ಸಾಲ ಆಗ್ಬೋದು ಏನೇ ಆಗಿರ್ಬೋದು, ನಾವು ಬಂದವರು ಯಾರು ಒತ್ಕೊಂಡ್ ಬಂದವರಲ್ಲ, ಹೋಗೋಗಿ ಒತ್ಕೊಂಡೋಗಲ್ಲ. ಆದ್ರೆ ಇರುವಾಗ ಎಲ್ಲ ಆಸೆ ಇರುತ್ತೆ, ದುಡ್ಡಿದ್ರೆ ನನ್ನ ಕೈ ಕೊಡ್ಬೇಕು, ಒಂದು ಲಕ್ಷ ಗಳಿಸ್ಬೇಕು, ಕಾರ್ ತಗೋಬೇಕು, ಮನೆ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು ಅಂದ್ರೆ ಆಸೆ ಇರುತ್ತೆ. ಆದ್ರೆ ಅದ್ ಆಗ್ಲಿಲ್ಲ ಅಂದ ತಕ್ಷಣ ಏನು ಬೇಜಾರು ಮಾಡ್ಕೊಳಕ್ ಏನೂ ಇಲ್ಲ. ನಮ್ಮ ಹಿಂದಿನ ಜೀವನ ಹಿಂಗೆ ಇತ್ತ ಅನ್ನೋದು ನೆನ್ಸ್ಕೊಂಡ್ರೆ ಸಾಕು. ನನ್ನ ಅನುಭವ ಹೇಳ, ನನ್ನಂತರ ಕೊಡಗಿನಲ್ಲೆಲ್ಲ ಕೆಲಸ ಮಾಡಿದೀನಿ, ಕೆಲವೊಂದು ಕೆಲಸ ಮಾಡಿದೀನಿ, ಸಾಧಿ ಬರೋದು, ಊಟ ಬರೋದೆಲ್ಲ ಮಾಡೋದ್ರಿಂದ ಇವತ್ತು ದೇವರು ಎಲ್ಲವನ್ನು ಚೆನ್ನಾಗಿ ಕೊಟ್ಟಿದ್ದ. ಇವತ್ತು 4 ಎಕರೆ ಜಮೀನು ಮಾಡಿದೀನಿ, ಅದ್ರಲ್ಲಿ ತುಂಬಾ ಲಾಸ್ ಆಗಿದೆ, ಸಾಲ ಹೊತ್ತಿದ್ದೀನಿ, ಒಂದು ಲಕ್ಷ ಸಾಲ ಇದೆ. ಆದ್ರೆ ನಾನು ಹೇಳೋದು ಅದಕ್ಕೆ ಅವೇ ಪರಿಹಾರ ಅಂತಲೂ ಅಲ್ಲ, ಅಥವಾ ಅಯ್ಯೋ ಏನೋ ಆಗೋಯ್ತು ಇದರಿಂದ ಏನೋ ಆಗಲ್ಲ ಅಂತಲ್ಲ. ನಾವು ಅಷ್ಟೆಲ್ಲ ಕಷ್ಟ ಬಿದ್ದೀವಿ ಅಂದ್ಮೇಲೆ ಇವತ್ತು ಸ್ವಲ್ಪ ದಿನ ಮಧ್ಯದಲ್ಲಿ ಸುಖವಾಗಿದ್ವಾ, ಮತ್ತೇನು ಸ್ವಲ್ಪ ದಿನ ಕಷ್ಟ ಪಡೋಣ, ಮತ್ತೆ ಸುಖ ಬರ್ಬೋದು.
0: ಖಂಡಿತ,
1: ಒಮ್ಮೆಯಾಗಿ ಯಾವ್ದಪ್ಪ ನಾವು ರೈತರು, ನಾವು ದೇಶ ಕಣ್ಣಾಕಿದೀವಲ್ಲ, ಹೆಮ್ಮೆ ನಮ್ಗಿದೆ. ಹಾಗಾಗಿ ನಾವು ಈ ತರದಲ್ಲಿ ಏನೋ ಒಂದು ಟ್ವಿಟರ್ ನೋಡಿದ ತಕ್ಷಣ ಇನ್ನೊಂದು ನೋಡಿದ ತಕ್ಷಣ ನಮ್ಗೆ ಕಡೆ ಬರಲ್ಲ. ಅದು ಟ್ವಿಟರ್ ಏನೋ ಹೋಗ್ತಾರೆ, ನಿಮ್ಗೆ ಬೆಳೆ ಬೆಳೆದ್ಬಿಡ್ತಾರೆ, ಹತ್ತಿರ ಸ್ಕೀಮ್ ಅಂತ ಕಡೆ ತೋರಿಸ್ಬಿಡ್ತಾರೆ. ಆದರೆ ನಾ ರೇಡಿಯೋದಲ್ಲಿ ಹೆಂಗ ಆಗುತ್ತೆ ಅಂದ್ರೆ ಅವ್ರು ಇಡೀ ವರ್ಷದ ಜೀವನವನ್ನ ಮಾತಲ್ಲಿ ಹೇಳಿದ್ರು ಸಮೇತ ನಾವೇ ನಿಜವಾಗಿ ಅವ್ರ ಜೊತೆ ಇದ್ವೇನೋ ಅಂತ ಒಂದು ಮನಭಾವನೆ ಬರುತ್ತೆ.
0: ಖಂಡಿತ ಸರ್,
1: ಅವ್ರ ಜೊತೆ ನಾವೇ ಇದ್ವೇನೋ, ಅವ್ರ ತೋಟ ನಾವೇ ಹೋಗಿ ನೋಡಿದ್ವೇನೋ, ಅವರು ವರ್ಷದಟ್ಲೆ ಹೆಂಗ್ ದುಡಿದ್ರು, ಅದೆಲ್ಲ ಕಣ್ ಮುಂದೆ ಬಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ ನಮ್ಗೂ, ಅಯ್ಯೋ ಒಂದ್ಸರಿ ಹೋಯ್ತಾ ಏನಾಗಲ್ಲಪ್ಪ, ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ, ಸಣ್ಣ ಸಣ್ಣದಾಗಿ ಮಾಡೋಣ, 4 ಎಕರೆ ಮಾಡಿದ್ವಿ ಆಗಿಲ್ಲ ಅಂದ್ರೆ 1 ಎಕರೆ ಮಾಡೋದು, ಅಲ್ಲಿ ಏನಾದ್ರು ದೇವ್ರ ಒಳ್ಳೆ ಮಾಡಿದ್ರೆ ಬೆಳೆ ಬೆಳೆ ಎಲ್ಲ ಚೆನ್ನಾಗಿ ಮತ್ತೆ 4-5 ಎಕರೆ ಆರಾಮಾಗಿ ಮಾಡ್ಬೋದು. ಆತರದಲ್ಲಿ ನಾನು ಅದನ್ನ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.
0: ಅಂದ್ರೆ ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಲ್ಲ, ಎಲ್ಲದಕ್ಕೂ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ರೈತರು ಯಾವಾಗ್ಲೂ ಪ್ರಯತ್ನವನ್ನ ಮಾಡ್ಬೇಕು, ಅವರೇ ದೇಶದ ಬೆನ್ನೆಲುಬು.

ಅವರು ತಮ್ಮ ಕೃಷಿಯಲ್ಲಿ ಇನ್ನಷ್ಟು ತಮ್ಮ ಬಲವನ್ನ ತೋರಿಸಿಕೊಂಡು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳತ್ತ ಸಾಗ್ತಾ ಇದ್ರೆ ಈ ನಿಟ್ಟಿನಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳು ಎದುರಾಗುವುದಿಲ್ಲ, ಅವರ ಬೆಳವಣಿಗೆ ದೇಶದ ಬೆಳವಣಿಗೆ ಅಂತ ಈ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್ ನಮ್ಗೆ.

0: ಕೊನೆಯದಾಗಿ ನಮ್ಮ ಜನಧ್ವನಿ ಸರ್ಗೂರಲ್ಲೇ ಇರೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ಸರ್ಗೂರಲ್ಲಿ ಜನಧ್ವನಿ ಒಂದೇ ಅಲ್ಲ ಮೇಡಮ್, ನನಗೆ ಸರ್ಗೂರಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ ಅವರು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ನೋಡಿದ್ದೀನಿ, ಎಲ್ಲವೂ ಬಳಸ್ಕೊಂಡಿದ್ದೀನಿ. ಹಂಗಾಗಿ ನನಗೆ ನಮ್ಮ ತಾಲೂಕಲ್ಲಿ ಆ ಒಂದು ಮಟ್ಟದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಅದಕ್ಕಿಂತ ಮುಂಚೆಗೆ ಹಾಸ್ಪಿಟಲ್ ಆತರ ದೊಡ್ಡ ಹಾಸ್ಪಿಟಲ್ ಆಗಿರ್ಲಿ, ಆತರ ಶಿಸ್ತುಬದ್ಧವಾದ ಒಂದು ಸಿಸ್ಟಮ್ ಆಗ್ಲಿ ಅಥವಾ ಅಲ್ಲಿ ಎಲ್ಲ ಇದೆ ಅಂತಂದ್ರೆ ಎಲ್ಲವೂ ಇದೆ. ಆಮೇಲೆ ಈ ರೇಡಿಯೋ ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗುತ್ತೆ. ಬರೀ ಅವ್ರೇನೋ ಬರೀ ಆರೋಗ್ಯ ಅಥವಾ ಏನೋ ಬೇರೆ ತರದ ಒಂದೇ ಒಂದು ನೋಡ್ಕೊಂಡು ಹೋಗ್ತಾ ಇಲ್ಲ, ಇಲ್ಲಿ ಎಲ್ಲ ಮಾಧ್ಯಮದಂತೆ ಎಲ್ಲಾ ವಿಚಾರದಲ್ಲಿ ಇದೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಮೇಡಮ್ ಅದು ಈ ರಾಜ್ಯದ ಒಂದು ಬೆಳವಣಿಗೆ ಅದು.
0: ಖಂಡಿತ ಸರ್,
1: ಬೆಳವಣಿಗೆ ಅದು. ಹಂಗಾಗಿ ಯಾವ್ದನ್ನ ಒಂದನ್ನೇ ಮಾಡಿದ್ದಾರೆ ಅನ್ನೋದಲ್ಲ, ಇದು ಎಲ್ಲವೂ ಸಿಗೋದ್ರಿಂದ ಎಲ್ಲವೂ ನೋಡ್ತಾ ಇರೋದ್ರಿಂದ ನನಗೆ ಎಲ್ಲವೂ ಖುಷಿ ಪಟ್ಟಿದೆ ಕೊಟ್ಟಿದೆ, ಎಲ್ಲವನ್ನೂ ಖುಷಿ ಪಟ್ಟಿದ್ದೀನಿ. ನಾನು ಮೊದ್ಲೇ ಒಂದು ಮಾತು ಹೇಳ್ತೀನಿ, ಕೆಲವರು ಹೇಳ್ತಿದ್ರು ಅವರು ಏನೋ ಒಂದು ಕಾಲದಲ್ಲಿ ಟೀ ಎಲ್ಲ ಕೊಡ್ತಾ ಇದ್ರು, ಇವಾಗ ಟೀ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ. ನನಗೆ ಅದು ಏನ್ ಮಾಡಿಲ್ಲ ಆದ್ರೂ ನಮ್ಗೆ ಬೇಜಾರಿಲ್ಲ. ಏನಕ್ಕೆ ಅಂತಂದ್ರೆ ಒಂದು ಅವ್ರಿಗೆ ಯಾವಾಗ ಕೊಡಕ್ಕಾಗಿದೆ ಅವಾಗ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಏನೋ ಇವತ್ತು ಕೊಡ್ತಾ ಇಲ್ಲ ಅಥವಾ ಏನೋ ಇದೆ ಅಂದ್ರೆ ನಮ್ ದುರ್ವಾಗಿದ್ದಾರೆ, ಅದಕ್ಕಿಂತ ಇನ್ನೇನ್ ಕೊಡ್ಬೇಕು ಅವರು. ನಮ್ ಜೊತೆ ದುರ್ವಾಗಿದ್ದಾರೆ, ನಮ್ ಧ್ವನಿ ನಾವು ತಗೋತಾ ಇದ್ದಾರೆ. ಹಂಗಾಗಿ ನಮ್ ಕಷ್ಟ ಎಲ್ಲೊಂದ್ಸರಿ ಕೇಳ್ತಾ ಇದ್ದಾರೆ, ಎಲ್ಲ ಸಂತೋಷ ಇದೆ.
0: ಅಂದ್ರೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಇರುವಂತಹ ಎಲ್ಲಾ ಕ್ಷೇತ್ರಗಳು ಕೂಡ ನಮಗಾಗಿ ಕ್ಷಮಿಸ್ತಾ ಇರೋದು ನಿಮ್ಗೆ ಇನ್ನೂ ಖುಷಿಯ ವಿಚಾರ. ಹಾಗೆ ನಮ್ಮ ಬೆನ್ನೆಲುಬಾಗಿ ಸದಾ ಅವ್ರು ನಮ್ ಜೊತೆ ಇರ್ತಾರೆ.
1: ಈ ಮಕ್ಕಳ ಭವಿಷ್ಯ ಅವ್ರ ನೋಡಿ ಬೇರೆ ಸ್ಕೂಲ್ಗಳು ಬೇರೆ ಸರ್ಕಾರಿ ಸ್ಕೂಲ್ಗಳು ಮಾಡಿ ಮಾಡಿದ್ರೆ ಸಾಕು ಮೇಡಮ್.
0: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಸಂಸ್ಥೆಯ ಒಂದು ಏಳಿಗೆ ಆಗಿರ್ಬೋದು, ನಮ್ಮ ಸಂಸ್ಥೆ ಯಾವೆಲ್ಲ ರೀತಿ ಶ್ರಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಧನ್ಯವಾದಗಳ ರೂಪದಲ್ಲಿ ನಿಮ್ಮ ಮಾತುಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
1: ಕೇಳಿದ್ರು ಅಷ್ಟೇ ನನ್ಗೆ ಹೇಳ್ಕೊಳ್ಳೋದು, ಆ ತರದ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಯಾಕಂದ್ರೆ ನಾವು ಮಾತಾಡ್ತಾ ಮಾತಾಡ್ತಾನೆ ಮಾತು ಕಲಿಯಕ್ಕಾಗೋದು.
0: ಹೌದು,
1: ಎಲ್ಲ ವಿಚಾರನೂ ಅಷ್ಟೇ, ನಾವು ಮಾತಾ ಮಾಡ್ತಾನೆ ಕಲಿಯಕ್ಕಾಗೋದು. ಹಂಗಾಗಿ ತಪ್ಪಾಗಿದ್ರೆ ಮತ್ತೆ ಜಾಸ್ತಿ ಏನಾದ್ರೂ ನಿಮ್ಗೆ ಮಾತಾಡಿದ ಅಥವಾ ನಾನು ಏನಾದ್ರೂ ಬ್ಯಾಡ್ದಿಂದ ಮಾತು ಯೋಚಿಸಿ ಮಾತಾಡಿದ್ರೆ ನಮ್ಗೆಲ್ರಿಗೂ ಒಂದು ಸ್ಥಾನ ಮಾತು ನಮ್ಗೆ ಸರಿ. ನಮಸ್ಕಾರ.
0: ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ, ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಜನಧ್ವನಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೇಗೆ ತೊಡಗಿಸ್ಕೊಂಡಿದೆ, ಅದರ ವ್ಯಾಪ್ತಿ ಹೇಗೆಲ್ಲ ವಿಸ್ತರಿಸಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡವರು ಹೆಚ್ ಕೋಟೆ ತಾಲೂಕಿನ ಅಂಕನತಪುರ ಹಾಡಿಯ ಶ್ರೀಯುತ ವಿಠಲ್ ರವರು. ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆ ಕೇಳಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜನಧ್ವನಿ ಪರಿಣಾಮ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 30/8/2026 ಭಾನುವಾರದಂದು ಡಾಕ್ಟರ್ ಅಲೋಕ್ ಆರ್ಥೋಡೆಂಟಿಸ್ಟ್ ಅವರು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣ

0: ಪ್ರಧಾನವಾಗಿ ಪೋಷಕರು ಮತ್ತು ಸಮಾಜ ಪರಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
3: ನಮ್ಮ ಜನಧ್ವನಿ

0: ಇಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ

ಕಪ್ಪು ಸಮುದ್ರವು ಯುರೋಪಿನ ಆಗ್ನೇಯ ತುದಿಯಲ್ಲಿರುವ ಒಂದು ದೊಡ್ಡ ಒಳನಾಡಿನ ಸಮುದ್ರವಾಗಿದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಒಳನಾಡಿನ ಸಮುದ್ರಗಳಲ್ಲಿ ಒಂದಾಗಿದೆ ಮತ್ತು ಉಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ ಮತ್ತು ರೋಮೇನಿಯಾಗಳಿಂದ ಸುತ್ತುವರೆದಿದೆ. ಕಪ್ಪು ಸಮುದ್ರವು ಯುರೇಷಿಯಾದಲ್ಲಿದೆ. ಯುರೋಪ್, ಕಾಕಸ್ ಮತ್ತು ಅನಾಟೋಲಿಯಾಗಳಿಂದ ಆವೃತವಾಗಿದೆ. ಇದು ದಕ್ಷಿಣ, ಪೂರ್ವ ಮತ್ತು ಉತ್ತರದಲ್ಲಿ ಕ್ರಮವಾಗಿ ಫಾಂಟಿಕ್, ಕಾಕಸ್ ಮತ್ತು ಕ್ರಿಮಿನಿಯನ್ ಪರ್ವತಗಳಿಂದ ಆವೃತವಾಗಿದೆ. ಕಪ್ಪು ಸಮುದ್ರವು ಬೋಪರಸ್ ಜಲಸಂಧಿಯ ಮೂಲಕ ಮೆಡಿಟೇರಿಯನ್ ಸಮುದ್ರದೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ ಮತ್ತು ನಂತರ ಮರ್ಮರ್ ಸಮುದ್ರ ಮತ್ತು ಡಾರ್ಡನೆಲ್ಲೆಸ್ ಜಲಸಂಧಿಯ ಮೂಲಕ ಸಂಪರ್ಕಿಸುತ್ತದೆ. ಇದು ವಿವಿಧ ಜೈವಿಕ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ. ಇದರಲ್ಲಿ 1619 ಜಾತಿಯ ಶಿಲೀಂಧ್ರಗಳು, ಪಾಚಿಗಳು ಮತ್ತು ಉನ್ನತ ಸಸ್ಯಗಳು, 1983 ವಿವಿಧ ಅಕಶೇರುಕಗಳು, 168 ಮೀನು ಪ್ರಭೇದಗಳು ಮತ್ತು 4 ಬಗೆಯ ಸಮುದ್ರ ಸಸ್ತನಿಗಳು ಸೇರಿವೆ. ಕಪ್ಪು ಸಮುದ್ರದ ನೀರಿನ ಸ್ವಭಾವವು ಆಮ್ಲಜನಕ ರಹಿತವಾಗಿದೆ. ಇದರರ್ಥ ನೀರಿನಲ್ಲಿ ಆಮ್ಲಜನಕದ ಗಮನಾರ್ಹ ಕೊರತೆ ಇದೆ. ಆಮ್ಲಜನಕ ರಹಿತ ನೀರು ಎಂದರೆ ಸಮುದ್ರದ ನೀರು, ಸಿಹಿ ನೀರು ಅಥವಾ ಅಂತರ್ಜಲದ ಪ್ರದೇಶಗಳು ಅವು ಕರಗಿದ ಆಮ್ಲಜನಕದಿಂದ ಖಾಲಿಯಾಗುತ್ತವೆ ಮತ್ತು ಹೈಪೋಕ್ಸಿಯಾದ ಹೆಚ್ಚು ಗಂಭೀರ ಸ್ಥಿತಿಯಾಗಿದೆ. ಸಮುದ್ರವು ಅತಿ ದೊಡ್ಡ ಜಲಮೂಲಗಳಲ್ಲಿ ಒಂದಾಗಿವೆ. ಅಲ್ಲಿ ಕೆಳಗಿನ ಮತ್ತು ಮೇಲಿನ ಪದರಗಳ ನಡುವೆ ನೀರಿನ ಚಲನೆ ಅಪರೂಪದ ವಿದ್ಯಮಾನವಾಗಿದೆ. ಏಪ್ರಿಲ್ 21, 1992 ಎಲ್ಲ ಬ್ಲ್ಯಾಕ್ ಸಿ ದೇಶಗಳ ಅಂದರೆ ಜಾರ್ಜಿಯಾ, ಬಲ್ಗೇರಿಯಾ, ರೊಮೇನಿಯಾ, ರಷ್ಯಾ ಒಕ್ಕೂಟ, ಟರ್ಕಿ ಮತ್ತು ಉಕ್ರೇನ್ ಆದೇಶದ ಮೇರೆಗೆ ಕಪ್ಪು ಸಮುದ್ರವನ್ನು ಮಾಲಿನ್ಯದಿಂದ ರಕ್ಷಿಸುವ ಸಮಾವೇಶಕ್ಕೆ ಬುಚಾರೆಸ್ಟ್ನಲ್ಲಿ ಸಹಿ ಹಾಕಲಾಯಿತು. ಇದು ಉಪ್ಪು ನೀರಿನ ಸಮುದ್ರ, ಆದರೆ ಅದರ ಲವಣಾಂಶವು ಸಮುದ್ರದ ನೀರಿನಷ್ಟು ಹೆಚ್ಚಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿನ ನೀರು ಸಿಹಿಯಾಗಿತ್ತೆಂದು ನಂಬಲಾಗಿದೆ. ಆದರೆ ನಂತರ ಮೆಡಿಟೇರಿಯನ್ ಸಮುದ್ರ ಮತ್ತು ಪ್ರವಾಹದಿಂದಾಗಿ ಈ ನೀರು ಉಪ್ಪಾಗಿ ಮಾರ್ಪಟ್ಟಿತು. ಕಪ್ಪು ಸಮುದ್ರವು ದೇಶಗಳಲ್ಲಿ ಕಡಲ ವಲಯವು ಪ್ರಮುಖ ಆರ್ಥಿಕ ಅಂಶಗಳಲ್ಲಿ ಒಂದಾಗಿದೆ. ಹೀಗಾಗಿ ದೇಶಗಳ ಕರಾವಳಿಯಲ್ಲಿ ಬಂದರುಗಳಿವೆ ಮತ್ತು ಕಪ್ಪು ಸಮುದ್ರದ ಹಡಗುಗಳ ಮೂಲಕ ವ್ಯಾಪಾರವನ್ನು ಅನುಮತಿಸಲಾಗಿದೆ. ಸಂಪರ್ಕಿತ ದೇಶಗಳಲ್ಲಿನ ಕೆಲವು ಪ್ರಮುಖ ಬಂದರುಗಳಲ್ಲಿ ದೋಣಿ ಮತ್ತು ಚಾರ್ಟರ್ಡ್ ಸೇವೆಗಳು ಸಹ ಲಭ್ಯವಿವೆ. 1882 ವಿಶ್ವಸಂಸ್ಥೆಯ ಸಮುದ್ರ ಕಾನೂನಿನ ಸಮಾವೇಶದ ಅಡಿಯಲ್ಲಿ ಮುಕ್ತ ಮಾರ್ಗವು ಒಂದು ಹಡಗಿನ ಸುರಕ್ಷತೆಯ ಮೇಲೆ ಪರಿಣಾಮ ಬೀರದಿರುವವರೆಗೂ ಮತ್ತೊಂದು ರಾಜ್ಯ ಪ್ರಾದೇಶಿಕ ನೀರಿನ ಮೂಲಕ ಹಾದು ಹೋಗಲು ಅನುಮತಿಸುತ್ತದೆ. ಪ್ರಾಚೀನ ಕಾಲದಿಂದಲೂ ಕಪ್ಪು ಸಮುದ್ರದಲ್ಲಿ ಮೀನುಗಾರಿಕೆ ಪ್ರಚಲಿತವಾಗಿದೆ. ಮಾನವ ಚಟುವಟಿಕೆಗಳಿಂದ ಹೆಚ್ಚಿದ ಮಾಲಿನ್ಯ, ಆವಾಸ ಸ್ಥಾನದ ಅವನತಿ, ಸ್ಥಳೀಯವಲ್ಲದ ಜಾತಿಗಳ ಪರಿಚಯ, ಅತಿಯಾದ ಮೀನುಗಾರಿಕೆ ಮತ್ತು ಸಮುದ್ರ ಪರಿಸರ ಮತ್ತು ಅದರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಚಾಲಿತ ಬದಲಾವಣೆಗಳ ಪರಿಣಾಮಗಳು ಸೇರಿದಂತೆ ಹಲವಾರು ಅಂಶಗಳು ಕಪ್ಪು ಸಮುದ್ರದ ಮೀನುಗಾರಿಕೆಯ ಸುಸ್ಥಿರತೆಗೆ ಬೆದರಿಕೆ ಹಾಕುತ್ತವೆ. ಕಳೆದ ಕೆಲವು ದಶಕಗಳವರೆಗೆ ಕಪ್ಪು ಸಮುದ್ರವು ಬಹಳ ಸ್ಥಿರವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿತು. ಆ ವರ್ಷಗಳಲ್ಲಿ ಮಾನವ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಸಮುದ್ರ ನೀರು ಮತ್ತು ಪರಿಸರ ವ್ಯವಸ್ಥೆಯ ಅವನತಿಗೆ ತೀವ್ರ ಕಾರಣವಾಗಿದೆ ಮತ್ತು ಮಾನವ ಮತ್ತು ಪರಿಸರ ಅವನತಿಯು ಕೆಲವೊಂದು ಕಾರಣಾಂಶಗಳಿಂದ ಕೂಡ ತೊಡಗಿವೆ. ಸಮುದ್ರ ಮತ್ತು ಕರಾವಳಿಯ ಪರಿಸರದ ಮೇಲೆ ಹೆಚ್ಚಿದ ಒತ್ತಡ, ಮೀನಿನ ಸಂಗ್ರಹ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಮತ್ತು ಮೀನುಗಾರಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ. ನೀರಿನ ತಳದಲ್ಲಿ ವಾಸಿಸುವ ಪ್ರಾಣಿಗಳ ಆವಾಸ ಸ್ಥಾನವು ತೊಂದರೆಗೆ ಒಳಗಾಗಿದೆ. ಬಹು ಕರಾವಳಿಯ ಮೂಲಗಳು ಮತ್ತು ಆಫ್ ಶೋರ್ ಸ್ಥಾಪನೆಗಳು ಮತ್ತು ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಪ್ರಭಾವಿತವಾದ ಕರಾವಳಿ ನೀರಿನ ಕ್ರಿಯಾತ್ಮಕ ಗುಣಮಟ್ಟವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಪ್ರವಾಸೋದ್ಯಮ ವಲಯಕ್ಕೆ ಒಂದು ಸಮಸ್ಯೆಯಾಗಿದೆ. ಹಾಗಾಗಿ ಭೌಗೋಳಿಕ ಅಂಶಗಳು, ಸಂಗತಿಗಳು ಮತ್ತು ಕಪ್ಪು ಸಮುದ್ರದ ದೇಶಗಳು ಯುಪಿಎಸ್ಸಿ ಪಠ್ಯಕ್ರಮದ ಮುಖ್ಯ ಭಾಗವಾಗಿದೆ ಮತ್ತು ಮುಂಬರುವ ನಾಗರಿಕ ಸೇವೆಗಳ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಪ್ಪು ಸಮುದ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ

0: ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ನಮ್ಮ ಜನಧ್ವನಿಯಿಂದ ಇದೀಗ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್.

ರಘುವರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಹಬ್ಬ ಹರಿದಿನಗಳು ನಮ್ಮ ದೇಶದ ಸಾಂಸ್ಕೃತಿಕ ಬೇರುಗಳಿದ್ದಂತೆ ತರಗೆಲೆಗಳು ಉದುರಿ ಒಣಗಿ ಹೋದ ಮರದ ರೆಂಬೆ ಕೊಂಬೆಗಳಲ್ಲಿ ವಸಂತಕಾಲ ಮತ್ತೆ ಹೊಸ ಚಿಗುರನ್ನು ಮೂಡಿಸುವಂತೆ ಹಬ್ಬಗಳು ಬದುಕಿನಲ್ಲಿ ಹೊಸ ಉತ್ಸಾಹ, ಭರವಸೆ, ಚೈತನ್ಯ, ಸುಖ, ಸಂತೋಷ, ಸಮೃದ್ಧಿಯ ಜೊತೆಗೆ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಸಾರುವ ಹಬ್ಬಗಳಲ್ಲಿ ಮಹತ್ವದ ಹಬ್ಬ ಎಂದರೆ ರಕ್ಷಾಬಂಧನವಾಗಿದೆ. ಭವ್ಯ ಭಾರತ ದೇಶ ಹಬ್ಬಗಳ ಆಚರಣೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಹಬ್ಬವೆಂಬುದು ಸಂತಸ, ಸಂಭ್ರಮದ ದಿನ. ಹಬ್ಬದ ದಿನವು ಉಳಿದ ದಿನಕ್ಕಿಂತ ವಿಶೇಷವಾಗಿರುತ್ತದೆ. ಬೆಳಕು ಹರಿದು ಬರುವ ಮೊದಲೇ ಎದ್ದು ಮಂಗಳ ಸ್ನಾನದೊಂದಿಗೆ ನವ ವಸ್ತ್ರ ಧರಿಸಿ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ಮುಗಿಸಿ ಬಗೆ ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೂಡಿ ಉಂಡು ನಕ್ಕು ನಲಿಯುವ ದಿನವೇ ಹಬ್ಬವಾಗಿದೆ. ಹೀಗೆ ಆಚರಣೆ ಮಾಡುತ್ತಾ ಬಂದಿರುವ ಹಬ್ಬಗಳಲ್ಲಿ ಅತ್ಯಂತ ಸಡಗರದಿಂದ ಆಚರಿಸುವ ರಕ್ಷಾಬಂಧನ ಹಬ್ಬವು ಬಹು ಮಹತ್ವದ ಅರ್ಥ ಪಡೆದುಕೊಂಡಿದೆ. ರಕ್ಷಾಬಂಧನದ ಸಮಯವನ್ನು ಪುಣ್ಯ ಪ್ರದಾಯಕ ಪರ್ವ ಹಾಗೂ ವಿಷ ನಿವಾರಕ ಪರ್ವ ಎನ್ನುವರು. ಇದರಿಂದ ರಕ್ಷಾಬಂಧನದ ಭಾವಾರ್ಥ ಸ್ಪಷ್ಟವಾಗುವುದು. ನಾವು ವಿಷಯ ವಿಕಾರಗಳಿಂದ ಬಿಡುಗಡೆ ಹೊಂದುವುದರ ಮುಖಾಂತರ ಪವಿತ್ರಾತ್ಮಕರಾಗಬೇಕು. ನಮ್ಮಲ್ಲಿರುವ ಹರಿ ಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಆತ್ಮವನ್ನು ರಕ್ಷಿಸಲಕ್ಕಾಗಿ ಪಾವಿತ್ರ್ಯವನ್ನು ಧರ್ಮದಲ್ಲಿ ಸ್ಥಿರವಾಗಿಸಿ ಕಾಮವೆಂಬ ವಿಷವನ್ನು ಒಡೆದು ಹಾಕಲು ಮಾಡಿದ ಪಾವಿತ್ರ್ಯದ ಸಂಕೇತವೇ ರಕ್ಷಾಬಂಧನ.

ಈ ಹಬ್ಬವನ್ನು ದೇಶದ ತುಂಬೆಲ್ಲ ವಿಶಿಷ್ಟತೆಯೊಂದಿಗೆ ಆಚರಿಸುತ್ತಾರೆ. ಇದು ಇತರ ಎಷ್ಟು ಹಬ್ಬಗಳಂತೆ ಯಾಂತ್ರಿಕ ಆಚರಣೆಯಾಗದೆ ಸಂಬಂಧಗಳ ಉಳಿವಿಗೆ ನಾಂದಿಯಾಗುತ್ತದೆ. ಭವಿಷ್ಯದ ರಕ್ತ ಸಂಬಂಧಗಳ ಜೀವಕ್ಕೆ ಭದ್ರ ಬುನಾದಿ ಹಾಕುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಂಬಂಧಗಳಿಗೆ ಸ್ಪಷ್ಟವಾದ ಅರ್ಥ ಕಲ್ಪಿಸಲಾಗಿದೆ. ಅವುಗಳಲ್ಲಿ ಸಹೋದರ ಸಹೋದರಿಯರ ಸಂಬಂಧವು ತುಂಬ ಪಾವಿತ್ರ್ಯದಿಂದ ಕೂಡಿದೆ. ಅಂತೆಯೇ ನಮ್ಮ ಜನಪದ ಹೆಣ್ಣುಮಗಳು ಆಡಿಕೊಂಡಾಡಿರುವುದು, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕಿದ್ದನ್ನು ತಟ್ಟುವರು ಸಭೆಯೊಳಗ, ಸಾವಿರವನ್ನು ಕಟ್ಟುವರು ಹುಡಿಯೊಳಗ. ಮನೆಯಲ್ಲಿ ಹೆಣ್ಣುಮಗಳು ತನ್ನ ಒಡನಾಡಿ ಅಣ್ಣ ತಮ್ಮರ ಜೊತೆಗೆ ಬೆಳೆಯುವುದರೊಂದಿಗೆ ಭಾವನಾತ್ಮಕ ಸಂಬಂಧವು ಬೆಳೆದಿರುತ್ತದೆ. ಕೇವಲ ಒಡ ಹುಟ್ಟಿದವರಿಂದ ಮಾತ್ರ ಪೂರ್ಣ ಪ್ರಮಾಣದ ಸಹೋದರರಾಗಲು ಸಾಧ್ಯವಿಲ್ಲ. ಸಹೋದರಿಯರ ರಕ್ಷಣೆಯ ಹೊಣೆ ಅವರದ್ದಾಗಿರುತ್ತದೆ. ಎಲ್ಲ ಸಮಯದಲ್ಲಿ ಸ್ವಂತ ಅಣ್ಣ ತಮ್ಮರು ರಕ್ಷಣೆ ಮಾಡುತ್ತಾರೆಂದೇನಿಲ್ಲ. ಹೀಗಾಗಿ ಸಮಯ ಸಂದರ್ಭಕ್ಕೆ ಆಸರೆಯಾದವರು ಸಹ ಸಹೋದರರಾಗುತ್ತಾರೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಎಷ್ಟು ಸಂಬಂಧಗಳು ಸಹೋದರರ ಪಾತ್ರ ನಿರ್ವಹಿಸುವುದನ್ನು ಗಮನಿಸಿರುವ ಮಗಳು ಹೀಗೆ ಹಾಡಿ ಹೇಳಿದ್ದಾಳೆ. ಏನಗ ಯಾರಿಲ್ಲಂತ ಮನದಾಗ, ಮರುಗುದಿರ ಪರನಾಡ ಒಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬೀದಿಗೆ ಚಂದ್ರಾಮ ಉದಿಯಾದ ಎನ್ನುವಲ್ಲಿ ಹೆಣ್ಣುಮಗಳು ತಾನು ಕಂಡುಕೊಳ್ಳುವ ಭಾವನೆಗಳ ಸಂಬಂಧ ದೊಡ್ಡದು. ಭಾವನೆಗಳನ್ನು ಅರಿತು ಬದುಕಿದರೆ ಬದುಕು ಬಂಗಾರವಾಗುತ್ತದೆ. ಇದಕ್ಕೆ ಪ್ರಸ್ತುತ ರಕ್ಷಾಬಂಧನ ಹಬ್ಬವೇ ಸಾಕ್ಷಿಯಾಗಿದೆ. ಅಕ್ಕ ತಂಗಿಯರು ಮೇಲಮುತ್ತು, ಮಾಣಿಕೆ ಮೇಲ ಉತ್ತೂರಿ, ಸ್ವಾತಿಮಳಿ ಮೇಲ ನನ್ನ ತಮ್ಮನಿ, ಮೇಲ ನನ್ನ ಬಳಗಾಕ, ಅಣ್ಣ ತಮ್ಮರ ಮಹತ್ವವನ್ನು ಸಹೋದರಿಯರು ಆಡಿ ಸಂಭ್ರಮಿಸಿದ್ದಾರೆ. ಸಹಜವಾಗಿ ಪರಿಸರದಲ್ಲಿನ ಯಾವ ಮನುಷ್ಯನು ಸಂಬಂಧವನ್ನು ಬಯಸಲಾರ, ಅದರಿಂದ ಮುಕ್ತನಾಗಲು ಪ್ರಯತ್ನಿಸುತ್ತಾನೆ. ಆದರೆ ರಕ್ಷಾಬಂಧನ ಮಾತ್ರ ಅಂತಹ ಬಂಧನವಲ್ಲ. ಈ ಬಂಧನವು ಸಹೋದರಿ ಸಹೋದರರ ಹಿರಿದಾದ ಹಬ್ಬವೆಂದು ಸರ್ವರು ಜಾತಿ ಮತ ಧರ್ಮಭೇದ ಮರೆತು ಸಂತ

ವಿಶ್ವಾಸದಿಂದ ಆಚರಿಸುವವರು. ರಕ್ಷಾಬಂಧನ ಕೇವಲ ಮಾರುಕಟ್ಟೆಯಲ್ಲಿ ಸಿಗುವ ಸುಂದರ ರೇಷ್ಮೆಯ ಹಾಗೂ ನೈಲನ್ಯುಕ್ತ ಬಣ್ಣ ಬಣ್ಣದ ಡೋರುಗಳನ್ನು ಮಣಿಕಟ್ಟಿನಲ್ಲಿ ಕಟ್ಟುವ ಭೌತಿಕ ವಸ್ತುವಲ್ಲ. ಅದರ ಮಹತ್ವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದರ ಭಾವಶ್ರೇಷ್ಠ, ಅದರಲ್ಲಿ ಅಡಗಿದ ಆದರ್ಶ ಪವಿತ್ರತೆ ಅಮೂಲ್ಯವಾದುದು. ಈ ಅರ್ಥ ತಿಳಿದು ಧಾರಣೆ ಮಾಡಲು ಪ್ರೇರಕವಾದುದೇ ರಕ್ಷಾಬಂಧನ.

ಇಂದು ನಮ್ಮ ಬದುಕಿಗೆ ಬೆಳಕಾಗಿರುವ ಪ್ರೀತಿ, ಸ್ನೇಹ, ಬಂಧುತ್ವಗಳನ್ನು ನಾವೆಲ್ಲರೂ ಪರಸ್ಪರ ವಿನಿಮಯ ಮಾಡಿಕೊಂಡು ಬಂಧುಗಳಾಗಿ ಸಮಾನತೆಯಿಂದ ಬದುಕುವಂತಾಗಬೇಕು. ಜಾಗತೀಕರಣದ ಭರಾಟೆಯಲ್ಲಿ ಮನುಷ್ಯ ಮನುಷ್ಯರ ನಡುವಿನ ಮಧುರ ಸಂಬಂಧಗಳು ಮಾಯವಾಗುತ್ತಿರುವ ಈ ಸಮಯದಲ್ಲಿ ರಕ್ಷಾಬಂಧನ ಹಬ್ಬವು ಮನೆ ಮನೆಗಳಲ್ಲಿ ರಕ್ತ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತೆ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಉಡುಗೊರೆ ಇದುವರೆಗೂ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಅಸ್ಸಾಂನ ಅಹೋಮ್ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನಗಳ

0: ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷ ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ 46% ಅಂದರೆ ಸರಿಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
1: और उनके पति ने मिलकर इडली, डोसा और सांभर बेचने का छोटा सा काम शुरू किया. काम चल पड़ा, लेकिन इसे आगे बढ़ाने के लिए पूंजी की जरूरत थी. निंगम्मा जी को भी पीएम स्वनिधि से सहयोग मिला. उन्होंने अपनी कार्ड बेहतर की, सामान थोक में खरीदना शुरू किया और मेनू में भी कई नई चीजें जोड़ी. ग्राहक बढ़े, कमाई बढ़ी और परिवार की आर्थिक स्थिति बेहतर हुई. आज वो अपने 3 बच्चों को बेहतर एजुकेशन देने में सक्षम हुई है.
0: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ 2 ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು, 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು, ಸುಮಾರು 2,500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ

7 ವಿದೇಶಿಯರು ಸೇರಿದಂತೆ 8,186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆ ಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರೆಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು, ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734 ಏರಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗುರಿನ ಸವಿತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ.

ವರಪುರುಷ ನೋಡತಾನ ಬಯದಾಗ, ವರಪುರುಷ ನೋಡತಾನ ಬಯದಾಗ, ತಡವಲಾಕ ಹೆದರತಾನ.

ಅತ್ತಿ ಮನೆಯೊಳಗಿನ ಕಷ್ಟ ನಿನಗ ಬಂದಾಗ, ಅತ್ತಿ ಮನೆಯೊಳಗಿನ ಕಷ್ಟ ನಿನಗ ಬಂದಾಗ, ಕುತಗಿತನಕ ಬಂದರು ನೀನೀಗ, ಕುತಗಿತನಕ ಬಂದರು ನೀನೀಗ, ತಾಳಿ ಕಟ್ಟ ತಾರ ತಂಗಿ ಕೊರಳಾಗ, ತಾಳಿ ಕಟ್ಟ ತಾರ

ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಹಸಿರು ಬಳಿ ತೊಡಿಸತಾರ ಮದುವ್ಯಾಗ, ಹಸಿರು ಬಳಿ ತೊಡಿಸತಾರ ಮದುವ್ಯಾಗ, ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ.

ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಹೆಣ್ಣಾಗಿ ಹುಟ್ಟಿದೆ ಮನೆಯಾಗ, ಗರತಿಯಾಗಿ

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
2: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
2: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ

0: https ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೆಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
3: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮದ ಮೂಲಕ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವುದರ ಕುರಿತು ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30

ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು

0: ಪಡೆದು ಪ್ರಸ್ತುತ ಸ್ವಂತ ಪಾರ್ಲರ್ ಅನ್ನ ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವ ಮೈಸೂರು ಜಿಲ್ಲೆಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಸ್ವ ಉದ್ಯೋಗದ ಯಶೋಗಾಥೆಯನ್ನ ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಪ್ರಸ್ತುತ ಸ್ವಂತ ಉದ್ಯೋಗವನ್ನ ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಹಾಗೂ ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್.
0: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ನನ್ನ ಹೆಸರು ಗೀತಾ ಅಂತ. ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆಯಲ್ಲಿ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ. ಕೋಟೆಹುಂಡಿ ಗ್ರಾಮದಲ್ಲಿ ನಾನು ಚಿಕ್ಕದಾಗಿ ಒಂದು ಪಾರ್ಲರ್ ಅನ್ನ ಓಪನ್ ಮಾಡ್ಬೇಕು ಅನ್ನೋ ಆಸೆ ಮಾಡಿದೀನಿ. ಚಿಕ್ಕದಾಗಿ ಆತರ ರನ್ ಮಾಡ್ತೀನಿ. ಆಮೇಲೆ ಮನೇಲಿ ಸುಮ್ನೆ ಕೂತಿರೋದೇನು ಅಂತ ಈಗ ಟ್ರೈನಿಂಗ್ ತಗೊಂಡಿದೀನಿ ಅಲ್ವಾ, ಹೊರಗಡೆ ವರ್ಕ್ ಮಾಡೋಣ ಅಂತ ನಾನು ವರ್ಕ್ಗೂ ಸೇರ್ಕೊಂಡಿದ್ದೀನಿ.
0: ಅಂದ್ರೆ ಬ್ಯೂಟಿಷಿಯನ್ ಆಗಿ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾ ಇದ್ದೀರಾ?
1: ಹೌದು.
0: ನೀವೇನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾನ್ 7th ಅಷ್ಟೆ.
0: 7th ಓದಿತ್ತು. ಸೊ ತದನಂತರದಲ್ಲಿ ನೀವು ಬೆಳೆದು ಬಂದ ದಾರಿನ ಮೆಲ್ಕ್ ಹಾಕೋದಾದ್ರೆ ಮೇಡಮ್?
1: ಅದೊಂದು ಬಡ ಕುಟುಂಬ, ನಿಜ ಹೇಳ್ಬೇಕಂದ್ರೆ ರೈತರು ಮಕ್ಕಳು ನಾವು. ಹೊಲದಲ್ಲೇ ಪಂಪ್ಸೆಟ್ ಆತರ ಮಾಡಿ ಬೆಳೆದು ತರಕಾರಿ ಬೆಳೆದು ಆತರ ನಮ್ಮಪ್ಪ ನಮ್ಮನ್ನೆಲ್ಲ ಸಾಕಿದ್ದು, ತುಂಬಾ ಕಷ್ಟದಿಂದ ಬಂದಿದ್ದು ನಾವು. ಆತರ ಇರೋಕರೆ ಒಂದು ಕೋಟೆಹುಂಡಿ ಗ್ರಾಮವನ್ನು ಮದ್ವೆ ಆಗ್ತೀನಿ ಒಂದು ಸಿದ್ದು ಅನ್ನೋರೆ, ಚೆನ್ನಾಗಿರುತ್ತೆ ವಸ್ತ್ರ ಎಲ್ಲ. ಆಮೇಲೆ ಸ್ವಲ್ಪ ಕಷ್ಟ ಅನ್ನೋದು ಬರುತ್ತೆ. ಹಂಗಾಗಿ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಯ್ತಿದ್ದಾರೆ, ಒಂದ್ ಸ್ವಲ್ಪ ಏನಾದ್ರೂ ನಾನು ಅರ್ನ್ ಮಾಡ್ಬೇಕು, ಸುಮ್ನೆ ಕುಂತ್ರ ಆಗಲ್ಲ, ಎಲ್ಲದಕ್ಕೂ ಗಂಡರ ಹತ್ರನೆ ಕೈ ಚಾಚ್ಬೇಕು, ಕಾಗರಿಬೇಕು, ಈ ತರ ಎಲ್ಲ ಬೇಡ ಅಂತ ನಾನೇ ಒಂದು ಟೈಲರಿಂಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಮನೇಲೇ ಕಲಿಯೋದು ಮಾಡೋದು ಆತರ ಎಲ್ಲ. ಮತ್ತೆ ಹೊರಗಡೆಗೆ ಹೋಗಿ ನಾನು ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ನನ್ಗೆ ಟೈಲರಿಂಗ್ ಅಲ್ಲಿ ಸ್ವಲ್ಪ ಬೇರೆದನ್ನು ಮಾಡಮ್ಮ, ಯಾವುದು ಚೆನ್ನಾಗಿ ರನ್ ಆಗ್ತಿದೆ ಅದಕ್ಕೂ ಸ್ವಲ್ಪ ಕಲಿಯಮ್ಮ ಅದನ್ನು ಅನ್ನೋ ತರ ಬಂದು ಬ್ಯೂಟಿಷಿಯನ್ಗೆ ನನ್ಗೆ ಸಂಸ್ಥೆಗೆ ಸೇರ್ಕೊಂಡು ಟ್ರೈನಿಂಗ್ ತಗೊಂಡೆ 3 ತಿಂಗಳು. ಇದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗಮ್ಮ ಅಂತಾನೆ ಒಂದು ಮನಸ್ಸಲ್ಲಿ ಹುಟ್ಟು. ಹಂಗಾಗಿ ನಾನು ಇವಾಗ ಹೊರಗಡೆನೂ ದುಡ್ಕೊಂಡು ಮನೆಯಲ್ಲೂ ಬಂದ್ರೆ ಮಾಡ್ಕೊಂಡು ಟೈಲರಿಂಗ್ದೂ ಬಿಡ್ದೇನೆ, ಮನೇನೂ ನಡ್ಸ್ಕೊಂಡು ಹೋಗೋಕೆ ಸರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದನ್ನು ಬಿಡ್ದೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
0: ಓಕೆ, ಇವಾಗ ಟೈಲರಿಂಗ್ ತರಬೇತಿಯನ್ನ ನೀವು ಎಲ್ಲಿ ಪಡ್ಕೊಂಡ್ರಿ?
1: ನಮ್ಮ ಊರಲ್ಲೇ ನಿರ್ಮಲ ಕಾನ್ವೆಂಟ್ ಅಂತ ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಬಟ್ ಫ್ರೀ ಕ್ಲಾಸ್ ಕೊಡ್ಲಿಲ್ಲ. ಫೀಸ್ ಕಟ್ಕೊಂಡು ಕಲ್ತ್ಕೊಂಡೆ. ಆಮೇಲೆ ಲಾಸ್ಟ್ ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಅದನ್ನೇ ನಾನು ಇಟ್ಕೊಂಡು ಮಳಿಗೆ ಮಾಡ್ಕೊಂಡೆ. ಮಳಿಗೆ ಮಾಡ್ಕೊಂಡಿರೋದಕ್ಕೆ ಜೊತೆಗೆ ಬ್ಯೂಟಿಷಿಯನ್ ಸ್ವಲ್ಪ ಮಾಡ್ಕೊಳ್ಳೋಣ, ಕಸ್ಟಮರ್ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಎರಡನ್ನೂ ಸೆಟಪ್ ಮಾಡ್ಕೊಂಡಿದೀನಿ. ಬಂದ್ರೆ ಬರ್ತಾರೆ, ಮಾಡ್ತೀನಿ ಅಲ್ಲೂ ಮನೇಲೂ ಸ್ವಲ್ಪ. ಬರ್ಲಿಲ್ಲ ಅಂತಂದ್ರು ನಾನು ಹೊರಗಡೆನೆ ಇನ್ನೂ ಪರ್ಫೆಕ್ಟ್ ಆಗ್ಬೇಕು, ನನ್ಗೆ ಪ್ರತಿಯೊಂದು ಕೆಲ್ಸನು ಬರಲ್ಲ ನಂಗೆ ಇರ್ಬೋದು ಅನ್ನೋ ತರ ನಾನು ಬೇರೆ ಕಡೆ ವರ್ಕ್ಗೆ ಸೇರ್ಕೊಂಡಿದ್ದೀನಿ.
0: ಅಂದ್ರೆ ನಿಮ್ಮ ಸ್ವಂತ ಉದ್ಯೋಗನು ಆರಂಭ ಮಾಡಿದಿರಿ, ಜೊತೆಗೆ ಫ್ರೀ ಟೈಮ್ ಅಲ್ಲೆಲ್ಲ ಹೊರಗಡೆ ಹೋಗಿ ವರ್ಕ್ ಮಾಡಿ ಬರ್ತಿದ್ದೀರಿ?
1: ಹೌದು ಹೌದು.
0: ಓಕೆ, ಈಗ ಮೊದಲೇ
1: ಆರ್ಡರ್ ಸಿಕ್ಕಿದ್ರೆ ಆರ್ಡರ್ಗೂ ಹೋಗ್ತೀನಿ.
0: ಈಗ ಮನೆ ಮದ್ವೆ ಮಕ್ಕಳು ಸಂಸಾರ ಅಂತ ಇದ್ದವರು ಸೊ ಬ್ಯೂಟಿಷಿಯನ್ ತರಬೇತಿಯನ್ನ ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
1: ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದೆ ಅದೇ ಜನ ಇಷ್ಟಪಡೋದು. ಹಂಗಾಗಿ ನಾವ್ ಯಾವ್ದನ್ನ ಕಲ್ತ್ರೆ ಚೆನ್ನಾಗಿ ಅರ್ನ್ ಮಾಡ್ಬೋದು, ಫೈನಾನ್ಶಿಯಲಿ ಚೆನ್ನಾಗಿರೋದು ಯಾವ್ದು ಅನ್ನೋದೆಲ್ಲ ಥಿಂಕ್ ಮಾಡಿದಾಗ ಅದು ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡೆ. ಜೊತೆಗೆ ಟೈಲರಿಂಗ್ ಏನು ಕಮ್ಮಿ ಇಲ್ಲ, ಅದು ಚೆನ್ನಾಗಿದೆ. ಎರಡನ್ನೂ ಒಂದ್ ಜೊತೆ ಇಟ್ಕೊಂಡು ಒನ್ನಾಗಿ ಬೇರೆಯವ್ರ ಹತ್ರ ಕೆಲ್ಸ ಮಾಡೋದಕ್ಕಿಂತ ನಾವೇ ಒನ್ನಾಗಿ ಏನಾದ್ರೂ ಮಾಡೋಣ ಅಂತ ಈ ತರ ಒಂದ್ ಥಿಂಕ್ ಮಾಡಿ ಕಲಿಯಕ್ ಸ್ಟಾರ್ಟ್ ಮಾಡಿದೆ.
0: ನಿಮ್ಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಎಷ್ಟು ತಿಂಗಳ ತರಬೇತಿ ಆಗಿತ್ತು ಮೇಡಮ್?
1: ಅದು 3 ತಿಂಗಳಾಗಿತ್ತು.
0: ಅದು 3 ತಿಂಗಳ ತರಬೇತಿ ಅಂದ್ರೆ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ
1: ಮನೇಲೇ ಮಾಡ್ತಿದ್ದೆ.
0: ಅಂದ್ರೆ ಈ 3 ತಿಂಗಳ ತರಬೇತಿ ಮುಗಿಯೋ ಅಷ್ಟರಲ್ಲಿ ನಿಮ್ಗೆ ಉತ್ತಮ ಟೈಲರ್ ಆಗಿ ಹೊರಹೊಮ್ಮುವಷ್ಟು ಟ್ರೈನಿಂಗ್
1: ಸಿಕ್ತು. ನಾನು ಅದಕ್ಕೆ ಹೋಗೋಕ್ಕೂ ಮುಂಚೆನೆ ನಾನು ಬ್ಲೌಸಸ್ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆ, ಹಾಕೋತಿದ್ದೆ ನನಗೆ ನಾನೇ, ಬೇರೆಯವ್ರಿಗೂ ಹಾಕೊಡು ಹೊಲ್ಸ್ಕೊಡ್ತಿದ್ದೆ. ಅಂದ್ರೆ ಪ್ರೊಫೆಷನ್ ಮತ್ತೆ ಒಂದು ಸರ್ಟಿಫಿಕೇಟ್ ಅನ್ನೋದು ಬೇಕಲ್ವಾ ಅನ್ನೋದಕ್ಕೋಸ್ಕರ ನಾನು ಟೈಲರಿಂಗ್ ಸೇರಿ ಅದನ್ನ ನಾನು ತರಬೇತಿ ಪಡ್ಕೊಂಡಿದ್ದು.
0: ಆಗಿದೆ. ತರಬೇತಿ ಬರೋದಕ್ಕೂ ಮುಂಚೆ ನೀವು ಯಾರ ಹತ್ರ ಕಲ್ತಿದ್ದು, ಹೇಗೆ ಕಲ್ತಿದ್ದು?
1: ನಮ್ಮ ನಾದ್ನಿ ಸ್ವಲ್ಪ ಇದಾರೆ, ಅವರು ಒಂದ್ ಸ್ವಲ್ಪ ಕಟಿಂಗ್ ಹೇಳ್ಕೊಟ್ಟಿದ್ರು. ಮತ್ತೆ ನಮ್ಮ ಮನೆ ಹತ್ರನೇ ಬೇರೆಯವ್ರು ಯಾರು ಸ್ಟಿಚ್ ಮಾಡ್ತಿದ್ರು, ಅದನ್ನ ನೋಡ್ಕೊಂಡು ಬಂದೇನೆ ಅಭ್ಯಾಸ ಮಾಡೋ ಸ್ಟಾರ್ಟ್ ಮಾಡಿದೆ. ಹಂಗೆ ಫೋನ್ ಸಿಕ್ತು ನನ್ನ ಕೈಗೆ, ಅದು ಯೂಟ್ಯೂಬ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡೋದನ್ನ

0: ಕಲ್ತ್ಕೊಂಡೆ.
1: ಒಟ್ಟಾರೆ ಏನಾದ್ರೂ ಬಂದು ಕಲಿಬೇಕು, ತರಬೇತಿಯನ್ನ ಪಡ್ಕೋಬೇಕು, ಸೊ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದು ಒಂದು ಮನಸ್ಸಲ್ಲಿತ್ತು ನಿಮಗೆ?
0: ಹೌದು.
1: ಸೊ ಅದಾದ್ಮೇಲೆ ನಿಮಗೆ ವಿ ಆರ್ ಎಲ್ ಸಿ ಸೆಂಟರ್ ಅಲ್ಲಿ ನಿಮಗೆ ಈ ಒಂದು ತರಬೇತಿ ಸಿಗ್ತಿದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
0: ನಮ್ಮ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು, ನನಗೂ ಗೊತ್ತಿರ್ಲಿಲ್ಲ ಅಷ್ಟು ಹತ್ರ ಇದ್ರೂ ಸಿಗ್ತಿದೆ ಅಂತ. ನಂಗೆ ಗೊತ್ತಿರ್ಲಿಲ್ಲ, ನಮ್ಮ ಫ್ರೆಂಡು ಒಬ್ರು ಹೇಳಿ ಅವಾಗ ಅಲ್ಲಿಗೆ ಸೇರಿಸ್ಕೊಟ್ರು.
1: ಅಂದರೆ ಜೈಪುರ ವಿ ಆರ್ ಎಲ್ ಸಿ ಸೆಂಟರ್ ಅಲ್ಲಿ ನಿಮಗೆ?
0: ಹೌದು.
1: ನಿಮ್ಮ ಸ್ನೇಹಿತರಿಂದ ಅಲ್ಲಿ ಗೊತ್ತಾಯ್ತು ಇಲ್ಲೊಂದು ಟ್ರೈನಿಂಗ್ ಸಿಗ್ತಾ ಇದೆ ಅಂತ?
0: ಹೌದು.
1: ಸೊ 3 ತಿಂಗಳ ಒಂದು ತರಬೇತಿ ಆಗಿತ್ತು ಇದು. ಸೊ ಏನೇನೆಲ್ಲ ಕಲ್ತ್ರಿ ಮೇಡಮ್ ಈ 3 ತಿಂಗಳ ತರಬೇತಿಯಲ್ಲಿ?
0: ಪಾರ್ಲರ್ ಸರ್ವಿಸ್ ಏನೇ ಇದೆ ಅದು ಕಲ್ತ್ವಿ, ಮೇಕಪ್ ಕೋರ್ಸ್ ಏನಿದೆ ಅದನ್ನು ಕಲ್ತ್ವಿ. ಎಲ್ಲ ಚೆನ್ನಾಗಿ ಹೇಳಿಕೊಟ್ರು, ನಾವು ತಗೊಂಡ್ವಿ. ಅಂದ್ರೆ ಸಂಸ್ಥೆ ಕಡೆಯಿಂದ ಎಲ್ಲಾನು ಕೊಟ್ಟಿದ್ರು ಪ್ರಾಡಕ್ಟ್ ಅಂತೂ, ಯಾವುದೋ ಮಿಸ್ ಇಲ್ದಾನೆ. ಕ್ಲಾಸ್ ಟೀಚರು ಅಷ್ಟೇ, ಎಲ್ಲಾನು ಫ್ರೀಡಮ್ ಕೊಟ್ಟು ಚೆನ್ನಾಗಿ ಕಲೀರಿ ಮಾಡಿ ಅನ್ನೋದನ್ನೇ ಹೇಳ್ಕೊಟ್ರು. ಅಲ್ಲಿ ಶಿಸ್ತಿತ್ತು ತುಂಬಾ ಚೆನ್ನಾಗಿ. ದೇಶದರ್ ಸರ್ ಆಗಿರ್ಬೋದು, ಒಳ್ಳೆ ರವಿ ಸರ್ ಆಗಿರ್ಬೋದು, ಅಥವಾ ನೇತ್ರ ಮ್ಯಾಮ್ ಆಗಿರ್ಬೋದು, ಇನ್ನೂ ತಲೆ ಟೀಚರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಶಿಸ್ತಿನಲ್ಲಿ ನಡ್ಸ್ಕೊಳ್ಳೋದೇ ಆಗ್ಲಿ, ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ಲಿ, ಒಂದು ಬಂದ ತಕ್ಷಣ ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕು, ಹೆಣ್ಮಕ್ಳು ಅಂತ ಹೇಗಿರ್ಬೇಕು, ಕುಟುಂಬನ ಹೇಗ್ ಕಾಪಾಡ್ಕೋಬೇಕು ಅನ್ನೋದೆಲ್ಲಾನು ಈ ತರದೆಲ್ಲಾನು ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಕಲ್ತ್ಮೇಲೆ ಕುಟುಂಬನ ಕೇರ್ಲೆಸ್ ಬಿಡೋದ ಅಲ್ಲ, ಅದನ್ನು ಒಂದು ಜೊತೆಯಾಗಿ ತಗೊಂಡು ಹೋಗ್ಬೇಕು. ನಾವು ಈಗ ಕಲ್ತೀವಿ, ಹಣ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ಒಂದು ಏನೋ ನಾನು ಅನ್ನೋದನ್ನ ತಗೋಬಾರ್ದು, ನಾವು ಅನ್ನೋದನ್ನ ತಗೊಂಡು ಕುಟುಂಬನ ಚೆನ್ನಾಗಿ ನೋಡ್ಕೋವಂಥದನ್ನ ಒಂದೇ ಅಣಕೆ ಬಾಳ್ಕೋಬೇಕು ಅನ್ನೋದನ್ನ ಅಡ್ಜಸ್ಟ್ಮೆಂಟ್, ಆ ತರ ಒಂದು ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇಬ್ರುಯಿಂದ ಮತ್ತೆ ಫೇಶಿಯಲ್ ಮೇಕಪ್ ಅಲ್ಲಿವರೆಗೂ ಪ್ರಾಡಕ್ಟನ್ನ ಚೆನ್ನಾಗಿ ಹ್ಯಾಂಡ್ ಪ್ರಾಕ್ಟೀಸ್ ಕೊಟ್ಟು ಪ್ರತಿಯೊಂದನ್ನು ಚೆನ್ನಾಗಿ ಕಲೀರಿ ಅಂತ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನೇತ್ರ ಮ್ಯಾಮ್, ಚೆನ್ನಾಗಿ ಕಲಿಸ್ಕೊಟ್ರು ತುಂಬ ಶಿಸ್ತಿನಿಂದ. ಪ್ರತಿಯೊಂದನ್ನು ತಯಾರಿ ಮಾಡಿ ನೋಟ್ಸ್ ಮಾಡಿಸಿ ಚೆನ್ನಾಗಿ ಹೇಳ್ಕೊಟ್ರು.
1: ಅಂದ್ರೆ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಿಕ್ಕೆ ಅವಕಾಶ ಆಯ್ತಾ?
0: ಹೌದು ಆಯ್ತು, ತುಂಬಾ ಚೆನ್ನಾಗಿ ಆಯ್ತು. ಆಕ್ಚುಲಿ ಬೇರೆ ಕಡೆ ನಾನು ಅರ್ಧ ಅಮೌಂಟ್ ಕಟ್ಟು ಮೋಸ ಹೋಗಿದ್ದೆ, ಚೆನ್ನಾಗಿ ಹೇಳ್ಕೊಡ್ಲಿಲ್ಲ. 3 ತಿಂಗಳು ಅಲ್ಸಿದ್ರು ನನ್ಗೆ ಒಳ್ಳೆ ಕ್ಲಾಸ್ ಕೊಡ್ಲಿಲ್ಲ, ಬಟ್ ನಾನು ಅಲ್ಲಿ 5,000 ಕಟ್ಟಿದ್ದಕ್ಕೂ ತುಂಬಾ ವರ್ತ್ ಅಂತ ಅನ್ನಿಸ್ತು. ಒಂದ್ ಬಡ ಹೆಣ್ಮಕ್ಳು ಬಂದು ಕಲಿಬಹುದು, ಏನಾದ್ರೂ ಮಾಡ್ತೀನಿ ನಾನು ಮಾಡ್ಲೇಬೇಕು ಅನ್ನೋ ಹೆಣ್ಮಕ್ಳು ಇದ್ದಾಗ ಆತರ ಒಂದ್ ಸಿಕ್ತಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಕ್ಲಾಸ್.
1: ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಯಾವ ರೀತಿಯ ತರಬೇತಿಗಳು ಬೇಕು, ಅದ್ರ ಜೊತೆಗೆ ನಿಮ್ಮ ಒಂದು ಸ್ವ ಬೆಳವಣಿಗೆಗೂ ಅನುಕೂಲ ಆಯ್ತು ಅಂತ ಹೇಳ್ತಾ ಇದ್ರಿ?
0: ಹೌದು, ನನ್ ತುಂಬ ಸಪೋರ್ಟೇ ಇಲ್ಲ ಅನ್ನೋ ತರ ನಿಂತಿದಾಗ ಒಂದು ಸಪೋರ್ಟಿವ್ ಆಗಿ ಸಿಕ್ತು ನನ್ಗೆ. ನಿಜವಾಗ್ಲೂ ಈಗಿನ ಒಂದು ರೈಟ್ ಅಲ್ಲಿ ನಾವು 60,000 ಅನ್ನಲ್ಲಿ 50,000 ಅನ್ನಲ್ಲಿ ಕೊಟ್ಟು ಕಲಿಯೋ ಅಂತ ಒಂದು ಕೆಪಾಸಿಟಿ ನನಗೆ ಇರಲಿಲ್ಲ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ಮನೆಯವ್ರು ಯಾವ್ದಕ್ಕೂ ಹೋಗು ಕಲಿ ಅನ್ನೋ ಸಪೋರ್ಟ್ ಇರಲಿಲ್ಲ ನನಗೆ. ನಾನೇ ಮಾಡ್ಬೇಕು, ನಾನೇನು ಕಲಿಬೇಕು, ನನ್ನ ಮಕ್ಕಳು ನಾನು ಇಲ್ಬೇಕು ಅನ್ನೋದು ಒಂದು ಇತ್ತು. ಹಂಗಾಗಿ ಸಿಕ್ಕಿದ್ದು ನನ್ಗೆ ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆ, ಅದನ್ನ ತುಂಬಾ ಚೆನ್ನಾಗಿ ನನ್ಗೆ ಯೂಸ್ ಆಯ್ತು.
1: ಯಾವಾಗ ಮೇಡಮ್ ನೀವು ಈ ಒಂದು ತರಬೇತಿಯನ್ನ ಪಡ್ಕೊಂಡಿದ್ದು?
0: 2025ರಲ್ಲಿ.
1: 2025ರಲ್ಲಿ ಪಡ್ಕೊಂಡಿದ್ದು. ಅಂದ್ರೆ ನಿಮ್ಮ ಸ್ವಂತ ಪಾರ್ಲರ್ ಅಥವಾ ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಆರಂಭ ಅಂದ್ರೆ ಮಾಮೂಲಿ ಬಟ್ಟೆ ಹೊಲಿತೀನಲ್ಲ, ಮಳಿಗೆ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಒಂದ್ ಸ್ವಲ್ಪ ಮೆಟೀರಿಯಲ್ ಕೊಟ್ಟಿಲ್ಲ, ಅದನ್ನೇ ಎಲ್ಲ ಇಟ್ಕೊಂಡೆ ಅಷ್ಟೇ. ನನ್ನೇನು ಇನ್ನೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ದೊಡ್ಡದಾಗ ಓಪನ್ ಮಾಡಿ ಚೆನ್ನಾಗಿ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದೇ ಒಂದು ಸ್ವಂತವಾಗಿದೆ. ಬಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಫಸ್ಟ್ ಪರ್ಫೆಕ್ಟ್ ಇರ್ಬೇಕು ಈ ಕೆಲ್ಸದಲ್ಲಿ, ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ತುಂಬಾ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಕೆಲಸ ಕಲಿತಾ ಇದ್ದೀನಿ, ಇನ್ನೂ ಕೆಲಸ ಕಲಿತಾ ಇದ್ದೀನಿ, ಮಾಡ್ತಾನೆ ಇದೀನಿ.
1: ಇವಾಗ ಆರ್ಡರ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ,
0: ತುಂಬಾ ಕಾಂಪಿಟೇಷನ್ ಇದೆಯಲ್ಲ, ಹಂಗಾಗಿ ಆರ್ಡರ್ಗಳನ್ನು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ.
1: ನೀವು ಜನಗಳಿಗೆ ಏನೆಲ್ಲ ಸರ್ವಿಸ್ ಇವಾಗ ಪ್ರಸ್ತುತ ಕೊಡ್ತಾ ಇದ್ದೀರಿ?
0: ಫೇಶಿಯಲ್, ಮಗಡಿಟನ್, ಕಲರಿಂಗ್, ಐಬ್ರೋ, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಸ್ಪಾ, ಆತರ ಫುಲ್ ಪಾರ್ಲರ್ ಅಲ್ಲಿ ಏನ್ ಸರ್ವಿಸ್ ಕೊಡ್ತಾರೆ ಕೊಡ್ತಾ ಇದ್ದೀನಿ.
1: ಬೇರೆಯವರಿಗೂ ಏನಾದ್ರೂ ಈ ಒಂದು ತರಬೇತಿ ಕೊಡ್ತಾ ಇದ್ದೀರಾ ಹೇಗೆ?
0: ಇಲ್ಲ ಮ್ಯಾಮ್, ಇನ್ನು ಕೂಡ ಆತರ ಪ್ಲಾನ್ ಏನಿಲ್ಲ.
1: ಈ ವೃತ್ತಿಗೆ ಬರೋದಕ್ಕೂ ಮುಂಚೆ ಅಥವಾ ಈ ತರ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
0: ಅದೇ ಟೈಲರಿಂಗ್ ಮಾಡ್ತಿದ್ದೆ.
1: ಟೈಲರಿಂಗ್ ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ ಮೇಡಮ್? ಪ್ರಸ್ತುತ ಈಗ ಆರ್ಥಿಕವಾಗಿ ಎಷ್ಟು ಬದಲಾವಣೆಯನ್ನ ಕಂಡಿದ್ದೀರಿ?
0: ತುಂಬಾ ಚೆನ್ನಾಗಿ ಪರವಾಗಿಲ್ಲ, ಒಬ್ಬ ಫಸ್ಟ್ ಈಗ ಹೋಲ್ಸ್ಕಂದಾಗ ಈಗ ಹೋಲ್ಸಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಒಂದ್ ಫೈನಾನ್ಷಿಯಲ್ ಮೈನ್ ತುಂಬಾ ಇದಾಯ್ತಿದ್ದು, ಇವಾಗ ಬರುತ್ತೆ ಅನ್ನೋ ಒಂದು ಧೈರ್ಯನೂ ಇದೆ. ಅಂದ್ರೆ ಇವಾಗ ನನ್ನ ಮಕ್ಕಳ ಫೀಸ್ ಕಟ್ಟೋದಾಗ್ಲಿ, ಒಂದೇನೇ ಆಗ್ಲಿ, ಒಂದ್ ಕೊಡ್ಸೋದಾಗ್ಲಿ, ಎಲ್ಲ ನಂದೇ ಆಗಿರುತ್ತೆ.

0: ಖುಷಿ ಅನ್ನೋದಾದ್ರೆ ನಾನು ತಗೊಂಡಿದ್ದೀನಿ.
1: ಹಾ, ಫ್ಯಾಮಿಲಿದು ಏನ್ ಅನ್ಸುತ್ತೆ ಮ್ಯಾಮ್, ಇವಾಗ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ರಿ, ಮಗು ಮಕ್ಕಳಿಗೆ ಏನೇ ಕೊಡ್ತಾ?
0: ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ, ಈ ತರ ಎಲ್ಲ ನಾನ್ ಮಾಡ್ತಾ ಇದ್ದೀನಿ ಅಲ್ಲ ಅನ್ನೋದು ಒಂದು ಖುಷಿ ಇದೆ. ಯಾಕಂದ್ರೆ ಫಸ್ಟ್ ಕಷ್ಟದಲ್ಲಿ ನೊಂದು ಬಂದಿರೋರು ನಾವು. ನಾವು 5 ಜನ ಹೆಣ್ಮಕ್ಳಾಗಿರೋದ್ರಿಂದ ಅಪ್ಪ ಅಮ್ಮನೆಲ್ಲೂ ಏನಂತ ಸೌಖ್ಯಾಗೇನ್ ಬೆಳ್ದಿರ್ಲಿಲ್ಲ. ಇವಾಗ ನಾನೇ ದುಡ್ದು ಒಂದೊಳ್ಳೆ ಬಟ್ಟೆ ಆಗ್ಲಿ, ಒಂದು ಕಣ್ಗೇನ್ ಕಾಣಿಸ ತಗೊಳೋ ಒಂದು ಕೆಪಾಸಿಟಿನಲ್ಲಿ ಹೊಂದಿದ್ದೀನಿ. ಈಗ ಆ ತರದೊಂದು ಪಡ್ಕೊಂಡಿದ್ದೀನಿ, ತುಂಬಾ ಖುಷಿ ಇದೆ. ಇನ್ನೂ ಬೆಳೆದ್ರೆ, ಇದ್ರಲ್ಲಿ ಬೆಳೆದ್ರೆ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ ಅಂತೂ ನಂಗೆ ತುಂಬಾ ಅಲ್ಲ. ಅವಾಗ ಬೇಕಾದ್ರೆ ನಾನು ಇದೇ ರೇಡಿಯೋ ಸ್ಟೇಷನ್ ಎಲ್ಲ ಹಂಚ್ಕೋತೀನಿ, ಮತ್ತೆ ಇನ್ನೊಂದ್ಸಲ ಹಂಚ್ಕೋತೀನಿ.
1: ಓಕೆ, ಈ ಬ್ಯೂಟಿಷಿಯನ್ ವೃತ್ತಿ ಜೊತೆಗೆ ಮನೆಯ ನಿರ್ವಹಣೆ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಸ್ವ ಉದ್ಯೋಗನು ಸಹ ಆರಂಭ ಮಾಡಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಇದೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಿ? ಜೊತೆಗೆ ಹೊರಗಡೆನೂ ಹೋಗಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಪ್ಲಾನ್ಡ್ ಆಗಿ ಯೋಜನೆ ಮಾಡಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮ್ಯಾಮ್?
0: ಕಷ್ಟ ಆಯ್ತದ ತುಂಬಾ, ಮನೆಯಲ್ಲೂ ಮಾಡಿ ಹೊರಗಡೆನೂ ಮಾಡಿ ಮತ್ತೆ ಟೈಲರಿಂಗ್ ಮಾಡಿ ಬ್ಲೌಸ್ ಬರೋದ್ರ, ಆದ್ರೂ ಮಾಡ್ಲೇಬೇಕು ಅನ್ನೋ ಒಂದ್ ಹಠ ಮಾಡ್ತಾ ಇದ್ದೀನಿ.
1: ಈಗ ಟೈಲರಿಂಗ್ ಇದಕ್ಕೆಲ್ಲ ಬಟ್ಟೆಗಳು ಚೆನ್ನಾಗಿ ಬರ್ತಾ ಇದೆ,
0: ನನ್ ಮ್ಯಾನೇಜ್ ಮಾಡ್ಕೋಗೋಷ್ಟು ಬರ್ತಾ ಇದೆ,
1: ಅರ್ನಿಂಗ್ಸ್ ಚೆನ್ನಾಗ್ ಆಗ್ತಾ ಇದೆ.
0: ನಂಗ್ ರೆಗ್ಯುಲರ್ ಕಸ್ಟಮರ್ ಯಾರು ನನ್ ಇಷ್ಟಪಟ್ಟು ನಂಗ್ ಕೈಲಿಸ್ಕೊತಾರ ಆ ತರದವ್ರೆಲ್ಲ ನನ್ನನ್ನೇ ನಂಬಿ ಕೊಡ್ತಾರೆ, ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಅದ್ ಅವ್ರನ್ನು ಒಪ್ಕೊಂಡಿರೋ ಟೈಮ್ಗೆ ನಾನು ಆನೆಸ್ಟ್ ಆಗಿರ್ತೀನಿ ಯಾವಾಗ್ಲೂ, ಒಪ್ಕೊಂಡಿರೋ ಟೈಮ್ಗೆ ಕೊಡ್ಬೇಕು ಅಂದ್ರೆ ನಾನು 10 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಸ್ಟಿಚ್ ಮಾಡ್ಕೊಟ್ಬಿಟ್ಟೆ ಬರ್ತೀನಿ, ಆ ತರ ಒಂದು ಇಟ್ಕೊಂಡಿದ್ದೀನಿ.
1: ಹಾಗಿದ್ರೆ ಮ್ಯಾಮ್, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಬ್ಲೌಸು ಮತ್ತೆ ಫಾಲು ಚೂಡಿದಾರ್,
1: ಚೂಡಿದಾರ್
0: ಬ್ಲೌಸ್ ಜಾಸ್ತಿ ಬರೋದು, ಚೂಡಿದಾರ್ ಈ ತರ ಸರ್ವಿಸ್ ಇದೆ, ಲಂಗ ಬ್ಲೌಸ್ ರೇರ್ ಬರೋದು.
1: ಓಕೆ, ಈಗಿನ ಒಂದು ಟ್ರೆಂಡಿಗೆ ಅಥವಾ ಈಗಿನ ಒಂದು ಕಾಂಪಿಟೇಷನ್ ಯುಗಕ್ಕೆ ಏನೆಲ್ಲ ಬದಲಾವಣೆ ಅಥವಾ ಏನೆಲ್ಲ ಹೊಸತನವನ್ನು ಅಳವಡಿಸ್ಕೊಂಡಿದ್ದೀರಿ ಮ್ಯಾಮ್, ಬ್ಯೂಟಿಷಿಯನ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಆಗಿರ್ಬೋದು?
0: ಎಲ್ಲೇ ಆಗಿರ್ಬೋದು, ಈ ಬಿಸ್ನೆಸ್ ಅಂತ ಬಂದಾಗ ತುಂಬಾ ತಾಳ್ಮೆ ಇರಬೇಕು, ಅದನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಅನ್ವರ್ಸ್ಕೊಂಡಿದ್ದೀನಿ ಇರಬೇಕು ಹೀಗೆ ಅಂತ. ತಾಳ್ಮೆ ಆಗಿರ್ಬೇಕು ಮೇನ್ ಆಗಿ, ತುಂಬಾ ಕೋಪ ಮಾಡ್ಕೊಂಡು ಒಂದು ಚೆನ್ನಾಗಿ ಮಾತಾಡ್ಬೇಕು, ಜನನ ಮಾತಾಡಿಸ್ಬೇಕು, ಈ ತರ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡು.
1: ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದ್ದೀರಿ ಮೇಡಮ್, ನಿಮ್ಮ ಬಿಸ್ನೆಸ್ನಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು?
0: ಚಾಲೆಂಜಸ್ ಏನೇ ಅಂತ ಇಲ್ಲ ಮ್ಯಾಮ್, ಮಾಮೂಲಿ ಲೈಫಲ್ಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಳ್ತಾರೆ.
1: ಇವಾಗ ನೀವೇನು ತುಂಬಾ ಓದಿದ್ದೀರಿ ಅಂತಾನು ಇಲ್ಲ, 7ನೇ ಕ್ಲಾಸ್ ಓದಿದ್ದೀರಿ ಅಂತ ಹೇಳಿದ್ರಿ, ನಿಮ್ಮ ಎಜುಕೇಷನ್ ಈ ಒಂದು ತರಬೇತಿಗಳಿಗೆಲ್ಲೂ ಅಡ್ಡಿ ಆಗ್ಲಿಲ್ವಾ ಮ್ಯಾಮ್, ಹೇಗೆ ಏನು ಹೇಳ್ತೀರಿ? ಈಗ ಕೆಲವೊಬ್ಬರು ನಾವು ತುಂಬ ಜಾಸ್ತಿ ಓದಿಲ್ಲ, ಈ ಥರದ್ದೆಲ್ಲ ಟ್ರೈನಿಂಗ್ಗಳು ತೊಗೊಳ್ಬೇಕು, ಈಗ ಬ್ಯೂಟಿಷಿಯನ್ ಎಲ್ಲ ತೊಗೋಬೇಕು ಅಂದರೆ ಇಂಗ್ಲೀಷ್ ಎಲ್ಲ ಬರಬೇಕು ಓದಬೇಕು, ಈ ಥರದ್ದೆಲ್ಲ ಇರುತ್ತೆ ಕೆಲವೊಬ್ಬೊಬ್ಬರು ಮೈಂಡ್ ಸೆಟ್.
0: ಈ ಥರ ಮೈಂಡೇ ನನಗೂ ಇತ್ತು, ಬಟ್ ಅಲ್ಲಾದ್ಮೇಲೆ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ಮಾಡ್ತೀನಿ ಅನ್ನೋದು ಇರಬೇಕಷ್ಟೇ.
1: ಸೊ ಏನು ಮೆಸೇಜ್ ಕೊಡ್ತೀರಿ ಕಮ್ಯುನಿಟಿಗೆ? ಸೊ ಅಂದರೆ ಶಿಕ್ಷಣನೇ ಮೇನ್ ಇಂಪಾರ್ಟೆಂಟಾ ಅಥವಾ ಅದಿಲ್ಲ ಅಂದ್ರೂ ಮಾಡ್ತೀನಿ ಅನ್ನೋ ಒಂದು ಛಲ ಅಥವಾ ಕಲಿತೀನಿ ಅನ್ನೋ ಒಂದು ಛಲ?
0: ಇಲ್ಲ, ಮಾಡ್ತೀನಿ ಅನ್ನೋ ನನ್ನ ಛಲ ಇರಬೇಕು ಒಂದು, ಆಮೇಲೆ ಏನೇ ನೋಡಿದ ತಕ್ಷಣ ನಾನು ಕಲಿತೀನಿ ಅನ್ನೋ ಒಂದು ಹಠ ಇರಬೇಕು ಮನಸ್ಸಲ್ಲಿ.
1: ಓಕೆ, ಇದೊಂದು ಇದ್ರೆ ಯಾವುದೇ ತರ ಒಂದು ತರಬೇತಿಯನ್ನ ಪಡ್ಕೊಂಡು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ.
0: ಹೌದು ಹೌದು ಮೇಡಮ್,
1: ಖಂಡಿತ ಮ್ಯಾಮ್. ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ಕುಟುಂಬ ಸಹಕಾರ ಇದೆ, ಏನಿಲ್ಲ, ಕಲಿ ಎಂದ್ರು ಮಾಡು ಏನೋ ಮಾಡ್ತೀರ ಅನ್ನೋ ತರ ಇದ್ರು ಅಷ್ಟೇ.
1: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರದೇನೆ ಅನೇಕ ಮಹಿಳೆಯರು ಯುವಕರು ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗ್ತಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
0: ತುಂಬಾ ಖುಷಿ ಆಗ್ತಿದೆ, ಎಲ್ಲರಿಗೂ ಹೆಲ್ಪ್ ಆಗ್ತಿದೆ, ನನ್ನಂತ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗ್ತಿದೆ, ಯಾವಾಗಲೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿ ಅನ್ನೋದನ್ನ ಕೇಳ್ಕೊತೀನಿ ಅಷ್ಟೇ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಇದ್ರಲ್ಲೇ ಏನಾದ್ರೂ ಬೆಳಿಬೇಕು, ಓನ್ ಆಗಿ ಮಾಡ್ಬೇಕು ನಾನೇ ಇನ್ನೂ ಚೆನ್ನಾಗಿ ಅನ್ನೋ ಒಂದು ಆಸೆ.
1: ಇವಾಗ ಆಲ್ರೆಡಿ ಮಳಿಗೆಯಲ್ಲಿ ನಡೆಸ್ತಾ ಇದ್ದೀರಿ, ಇನ್ನ ಉನ್ನತ ಮಟ್ಟದಲ್ಲಿ
0: ಚೆನ್ನಾಗಿ ಅದ್ರಲ್ಲೇ ಬೆಳಿಬೇಕು ಅನ್ನೋ ಒಂದು
1: ಆಸಕ್ತಿಯನ್ನ ಇಟ್ಕೊಂಡಿದ್ದೀನಿ.
0: ಪರ್ಫೆಕ್ಟ್ ಇರಬೇಕು, ನಾನು ಯಾವುದೇ ಕೆಲಸದಲ್ಲಾದ್ರೂ ಅಷ್ಟೇ ಪರ್ಫೆಕ್ಟ್ ಆಗಿ ಹಿಂಗೆ ಇರಬೇಕು ಅನ್ನೋದನ್ನ ನಾನು ಅನ್ಕೊಂಡಿನಿ, ಅದನ್ನ ಮಾಡೇ ಮುಗಿಸ್ಬೇಕು ಅಂತಾನೆ ನಾನು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೂ ಬಿಡಬಾರ್ದು ಅಂತ.
1: ಮುಂದಿನ ಒಂದು ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮ್ಯಾಮ್. ಸೊ ನಿಮ್ಮ ತರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅನ್ಕೊಂಡಿರೋಂಥವ್ರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಎಲ್ಲರೂ ಚೆನ್ನಾಗಿ ಕಲೀರಿ, ಈ ತರ ಒಂದು ಅವಕಾಶ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.

0: ನಿಮ್ಮ ಒಂದ್ ಕಾಲ್ ಮೇಲೆ ನೀವೇ ನಿಂತ್ಕೊಂಡು ಒಂದು 10 ರೂಪಾಯಿ ಆಗ್ಲಿ 5 ರೂಪಾಯಿ ಆಗ್ಲಿ ನಂದು ನಾನ್ ದುಡ್ದಿ ಅನ್ನೋ ಒಂದ್ ಗೌರವನ್ನ ಪಡ್ಕೊಳ್ಳಿ ಎಲ್ಲಾ ಹೆಣ್ಮಕ್ಳು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆಯರಿಗೆ ಒಳ್ಳೆ ಸಂದೇಶವನ್ನು ತಿಳಿಸೋದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸ್ ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.

0: ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನಯ್ ಪ್ರಸಾದ್ ಪುಷ್ಪಲತರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಚಿನ್ನದ್ಫನ್ನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಅನ್ನು ಐಎಎಲ್ ಎಂದು ಕರೆಯುತ್ತಾರೆ. ಇದು 1920 1940 ಕಾರ್ಯನಿರ್ವಹಿಸುತ್ತಿದ್ದ ಒಂದು ರಾಜಕೀಯ ಸಂಘಟನೆಯಾಗಿದ್ದು, ಬ್ರಿಟಿಷ್ ಭಾರತದ ಹೊರಗೆ ವಾಸಿಸುವವರನ್ನು ಆ ಪ್ರದೇಶದ ಮೇಲೆ ಬ್ರಿಟಿಷ್ ವಸಾಹತು ಶಾಹಿ ಆಳ್ವಿಕೆಯನ್ನು ತೆಗೆದುಹಾಕಲು ಒತ್ತಾಯಿಸಲು ಸಂಘಟಿಸಿತು. ಭಾರತೀಯ ರಾಷ್ಟ್ರೀಯವಾದಿಗಳಿಂದ ಸ್ಥಾಪಿಸಲ್ಪಟ್ಟ ಇದರ ಚಟುವಟಿಕೆಗಳನ್ನು ಆಗ್ನೇಯ ಏಷ್ಯಾದ ವಿವಿಧ ಭಾಗಗಳಲ್ಲಿ ನಡೆಸಲಾಯಿತು. ಇದು ಭಾರತೀಯ ವಲಸಿಗರನ್ನ ಮತ್ತು ನಂತರ ಎರಡನೇ ಮಹಾಯುದ್ಧದ ಮೊದಲ ಭಾಗದಲ್ಲಿ ಜಪಾನ್ನ ಯಶಸ್ವಿ ಮಲಯನ್ ಅಭಿಯಾನದ ನಂತರ ಜಪಾನಿ ಆಕ್ರಮಣದಲ್ಲಿ ದೇಶ ಭ್ರಷ್ಟರಾಗಿದ್ದ ಭಾರತೀಯ ರಾಷ್ಟ್ರೀಯವಾದಿಗಳನ್ನ ಒಳಗೊಂಡಿತು. ಮಲಯವನ್ನ ಜಪಾನಿನ ಆಕ್ರಮಿಸಿಕೊಂಡ ಸಮಯದಲ್ಲಿ ಜಪಾನಿಯರು ಮಲಯದಲ್ಲಿರುವ ಭಾರತೀಯರನ್ನ ಲೀಗ್ಗೆ ಸೇರಿಸಲು ಪ್ರೋತ್ಸಾಹಿಸಿದರು. ಭಾರತೀಯ ರಾಷ್ಟ್ರೀಯತೆಯನ್ನ ಬೆಳೆಸಲು ಮತ್ತು ಭಾರತೀಯ ಸ್ವತಂತ್ರ ಚಳುವಳಿಗೆ ಜಪಾನಿನ ಬೆಂಬಲವನ್ನು ಪಡೆಯಲು ಪ್ರಾಥಮಿಕವಾಗಿ ಸ್ಥಾಪಿಸಲಾದ ಈ ಲೀಗ್ ಮನಮೋಹನ್ ಸಿಂಗ್ ರವರ ನೇತೃತ್ವದ ಮೊದಲ ಭಾರತೀಯ ರಾಷ್ಟ್ರೀಯ ಸೇನೆಯೊಂದಿಗೆ ಸಂವಹನ ನಡೆಸಲು ಮತ್ತು ಅದನ್ನು ವಿಸರ್ಜಿಸಲು ಮುಂದಾಯಿತು. ರಾಸ್ಬಿಹಾರಿ ಬೋಸ್ ಐಎನ್ಎಯನ್ನು ಸುಭಾಷ್ ಚಂದ್ರ ಬೋಸ್ ರವರಿಗೆ ಹಸ್ತಾಂತರಿಸಿದರು. ನಂತರ ಆಗ್ನೇಷ್ಯಾ ಏಷ್ಯಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಮನ ಮತ್ತು ಐಎನ್ಎ ಪುನರ್ಜೀವನದ ನಂತರ ಲೀಗ್ ಅವರ ನಾಯಕತ್ವದಲ್ಲಿತ್ತು. ನಂತರ ಆಜಾದ್ ಹಿಂದ್ಗೆ ದಾರಿ ಮಾಡಿಕೊಟ್ಟಿತು. ರಾಸ್ ಬಿಹಾರಿ ಬೋಸ್ ಒಬ್ಬ ಭಾರತೀಯ ಕ್ರಾಂತಿಕಾರಿಯಾಗಿದ್ದು

0: 1912ರಲ್ಲಿ ಆಗಿನ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್ ರವರನ್ನ ಹತ್ಯೆ ಮಾಡಲು ದೆಹಲಿ ಲಾಹೋರ್ ಪಿತೂರಿಯನ್ನ ಯೋಜಿಸಿದ್ದಕ್ಕಾಗಿ ಮತ್ತು 1915ರ ಕದರ್ ಪಿತೂರಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದರು. ರಾಜ್ ಅವರಿಂದ ಹುಡುಕಲ್ಪಟ್ಟ ರಾಸ್ ಬಿಹಾರಿ ಜಪಾನ್ಗೆ ಓಡಿ ಹೋದರು. ಅಲ್ಲಿ ಅವರು ಜಪಾನಿ ದೇಶಭಕ್ತಿ ಸಮಾಜಗಳಲ್ಲಿ ಆಶ್ರಯ ಪಡೆದುಕೊಂಡು ರಾಸ್ ಬಿಹಾರಿ ತರುವಾಯ ಜಪಾನೀಸ್ ಭಾಷೆಯನ್ನ ಕಲಿತರು. ಜಪಾನೀಸ್ ಮಹಿಳೆಯನ್ನ ವಿವಾಹವಾದರು ಮತ್ತು ನೈಸರ್ಗಿಕ ಜಪಾನೀಸ್ ಪ್ರಜೆಯಾದರು. ಮಲಯ ಅಭಿಯಾನದ ಮೊದಲು ಮತ್ತು ಸಮಯದಲ್ಲಿ ರಾಸ್ ಬಿಹಾರಿ ಭಾರತೀಯ ಸ್ವತಂತ್ರ ಚಳುವಳಿಯ ಗುರಿಯತ್ತ ಜಪಾನಿ ಪ್ರಯತ್ನಗಳು ಆಕರ್ಷಿಸಲು ಪ್ರಯತ್ನಿಸಿದರು. ಪುಜಿವಾರದಿಂದ ಬಂದ ಪ್ರೋತ್ಸಾಹದಾಯಕ ವರದಿಗಳು ಮತ್ತು ಸ್ಥಳೀಯ ಸ್ವಾತಂತ್ರ್ಯ ಲೀಗ್ಗಳ ಸ್ಥಾಪನೆಯೊಂದಿಗೆ ಭಾರತೀಯ ಚಳುವಳಿಯನ್ನು ವಿಸ್ತರಿಸಲು ಮತ್ತು ಸಂಯೋಜಿಸಲು ರಾಸ್ ಬಿಹಾರಿರವರ ಸಹಾಯವನ್ನು ಕೋರಿ ಆಗ್ನೇಯಾ ಏಷ್ಯಾದ ನಾಗರಿಕ ಜನಸಂಖ್ಯೆಯ ಪರವಾಗಿ ಮಾತನಾಡುವ ರಾಜಕೀಯ ಸಂಘಟನೆಗೆ ವಿಕಸನಗೊಳ್ಳುತ್ತಿರುವ ಐಎನ್ಎನ ಜೋಡಿಸುವಂತೆ ರಾಸ್ ಬಿಹಾರಿ ಐಜಿಎಚ್ಕ್ಯೂಗೆ ಸಲಹೆ ನೀಡಿದರು. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳಿದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೊ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವ ಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೊ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸು

0: ಮನಸ್ಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೋ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೋ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटक में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420ಕ್ಕೂ ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1,500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಿ

0: ಮೀಸಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇದೀಗ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ್ಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ.
3: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು 2 ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲು ತಾವು ಬಂದಿರ್ತೀವಿ. ಸರ್, ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳೆ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದಾ ಸರ್?
4: ಈಗ ಮೊದಲನೇದಾಗಿ ತಾವು ಹೇಳ್ದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ 1 ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು 3 ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದರೆ ಬೀಜೋಪಚಾರವನ್ನು ಮಾಡಿಸಿ ಮತ್ತು ಅವ್ರು ಮಾಡಿಸಿದಾರ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು 3 ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆ.

0: ತಗೊಳ್ಳಿರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬತ್ತೆ. ಆಮೇಲೆ ಇನ್ನೊಂದು, ಇವು ಹೂ ಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಗೆ ಪೌಡರ್ ತರ ಇರ್ತದೆ, ಪೌಡರ್ ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಆಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಆಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸ್ಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ. ತಿರ್ಗಾ ಇನ್ನೊಂದು ಬೆಳೆ ಹಾಕ್ತೀರಾ, ತಿರ್ಗಾ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ. ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ, ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರಗೂರು, ಎಚ್ ಡಿ ಕೋಟೆ, ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು. ಅವಾಗ ಏನಾಗ್ತದೆ, ಅದು ಮಣ್ಣಲ್ಲಿರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ವೋಸ್ಟ್ ಮಣ್ಣೆಲ್ಲ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ, ಏನು ಈಗ ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ, ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದೆಲ್ಲ ಇದೆ, ಆದಾಗಿ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ. ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ 25-30 ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನೋಕನೋಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಪರ್ಯಾಯ ಮಾರ್ಗ ಏನು ಅಂದ್ರೆ, ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರ್ಕಬೇಕು, ಅಂದ್ರೆ ಆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು. 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು, ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ, ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಈ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕೂರಾಡಿ.
1: ಹಾ ನೂರಳೆ ಅವರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಕಡೆ ತಮ್ಮ
2: ಬಗ್ಗೆ ರೋಗ ರುಜಿನಗಳ ಬಗ್ಗೆ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ರೋಗ ಬಂದಾಗ ಏನ್ ಮಾಡ್ಬೇಕು? ಈಗೇನಾರ ನಮ್ಮ ಟ್ರೈಮಲ್ಗ ಇದು ಏನ ಪ್ರೋಗ್ರಾಮ್ಗಳು ಏನಾರ ಇದ್ರೆ ಬೀಜ ಕೊಡುವಂಥದ್ದು
1: ಸರ್ ಮಾತನಾಡ್ತಾರೆ ಕೇಳಿ.
0: ಇಲ್ಲ ಈಗ ನೋಡಿ, ಅದು ಈಗ ಅದನ್ನ ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ 1 ವರ್ಷ ನಿಲ್ಸ್ಬೇಕು ಅಂತ, 1 ವರ್ಷ ಬೆಳೆಯೋದನ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ಕೆ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದನ್ನೇ 1 ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ.
2: ಹೌದು ಹೌದು.
0: ಅದಕ್ಕೆ ಇದನ್ನ

0: ಮಾಡಿದ್ದಕ್ಕೆ.
1: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೇನೆ
0: ಸರ್.
1: ಈ ರೀತಿ ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗಬೇಕಾ, ಈ ರೀತಿ ಒಂದು ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ ಒಂದು ವರ್ಷ, ಈಗ ರೈತರಿಗೆ ಈ ಮುಸುಕಿನ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ
0: ತಗೊಂಡೋಗಿ ಪಾಪ.
1: ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದೆರಡು ಪ್ರಮುಖ ಅಂಶಗಳಿದಾವೆ. ಏನೋ ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತ, ಏನ್ ಗೊಬ್ಬರ ಹಾಕಿದಿರಿ ಯಜಮಾನ್ರಿ ಅಂದ್ರೆ ಅವ್ರು ಹೇಳ್ತಾರೆ ಇಪ್ಪತ್ತಿಪ್ಪತ್ತು ಹಾಕಿದೀವಿ, ಡಿಎಪಿ ಹಾಕಿದೀವಿ ಅಂತಾರೆ. ಇಪ್ಪತ್ತಿಪ್ಪತ್ತರಲ್ಲೂ ಪೊಟ್ಯಾಶ್ ಇಲ್ಲ, ಡಿಎಪಿಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳ್ ಕಟ್ಟ ಕೆಲಸನು ಇದೇ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಾವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 ಕೆಜಿ ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ, ನಿಮಗೆ ಪೊಟ್ಯಾಶ್ ಸಿಗಲ್ವಾ, ನೀವು ಮೂರು ಇರುವಂತವು NPK ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು 10:26:26 ಅಥವಾ 19:19:19 ಅಥವಾ 17:17:17 12:34:12 ಈ ರೀತಿ ಮೂರು ಇರಬೇಕು NPK. ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
0: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ ಸರ್, ಎಲ್ಲಿ ಮಾತಾಡ್ತಾ ಇದ್ದೀರಾ
2: ಸರ್? ನಾವು ಪ್ರಕಾಶ್ ಅಂತ ಆಗ್ಬೋರಿಂದ ಮಾತಾಡ್ತಾ ಇರೋ ಸರ್.
0: ಪ್ರಕಾಶ್ ಅವರೇ ಹೇಳಿ ತಮ್ಮ.
1: ಹೇಳಿ ಪ್ರಕಾಶ್ ಅವರೇ.
2: ಸರ್, ಈ ಒಂದು ಕಾರ್ಯಕ್ರಮ ಜನಧನ ಕಾರ್ಯಕ್ರಮ ನೆರವೇರ್ತಾ ಇರೋಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮ ಮತ್ತೆ ತಂಡ ಮೊದಲೇ ಕೃತಜ್ಞತೆಯನ್ನು ತಿಳಿಸ್ತಿದ್ದೀನಿ ಸರ್.
0: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನು ಹೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂದ್ರೆ ಇವಾಗ ಮುಸ್ಕೋ ಜೋಳನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು ಈಗ ಪೈರ್ ಬಂದು ಈಗಲೇ ಒಂಥರ ಚಿಕ್ಕ ಚಿಕ್ಕದಾಗ ಬಂದು ರೋಗ ಹಾಲು ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲಿ ಬಂದಿದೆ ಸರ್.
1: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನು, ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಜೋಳ ಹಾಕಿದ್ದು ಸರ್.
1: ಏನ ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸುಕಿನ ಜೋಳ ಆದ್ಮೇಲೆ ಮುಸುಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದ್ರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಮೈನರ್ ಡಿಸೀಸ್ ಆದ್ರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದ್ರೆ ಒಂದೇ ಬೆಳೆಯನ್ನ ಈಗ ಯಾವ್ದಕ್ಕಾರು ಜೀವಾಣು ಹೆಂಗ್ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೆ ಇದೆ. ಆಯ್ತಾ, ಹಂಗಾಗಿ ನೀವು ಒಂದು ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸುಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೇನೋ, ಹೆಸರೋ, ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದು ಎರಡು ಮೂರು ಬೆಳೆ ಬೆಳೆದು ತದನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರರು ಅಂದ್ರೆ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೆ ಸರ್, ಈಗ
1: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದೀವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರಕ್ಕಾಗಲ್ಲ ಅಂದ್ರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ಬರಿದ್ದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ, ಇಬ್ಬರೇ ಇರೋದು ಆಯ್ತಾ. ಹಂಗಾಗಿ
2: ಸಿಬ್ಬಂದಿ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ವಲ್ಲ ಸರ್,
1: ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ ಸಿಬ್ಬಂದಿ.
2: ಅಲ್ಲ
1: ಅವರು ಅದೇ ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ಇಡೀ ತಾಲೂಕಿಗೆ ಸರಗೂರು ಮತ್ತೆ ಎಚ್ ಡಿ ಕೋಟೆ ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು ಇನ್ನೊಬ್ರೇ ಇರೋದು ಆಯ್ತಾ. ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ರೇ ಇರೋದು.

0: ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರಾರು ಇದ್ರೆ, ನಿಮಗೆ ಹೋಬ್ಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ಮ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗ ಈಗಿನ ಪರಿಸ್ಥಿತಿಯಲ್ಲಿ ಏನೇ ಇದ್ರೂ ನೀವು ಸ್ಯಾಂಪಲನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಠದಲ್ಲಿರೋದು ಈಗ ಬಿ ಮಠಗೇರಲ್ಲೈತೆ, ಇಲ್ಲಿ ಸರಗೂರಲ್ಲೈತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ?
1: ಪ್ರಕಾಶ್ ಅವರೇ ಸರ್ ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ,
0: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವೇಳಾಗ ಪ್ರತಿ ಒಂದು ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಇವಕ್ಕೆಲ್ಲ ಆಗಲ್ಲ ಅಧಿಕಾರರು, ಅದಕ್ಕೆ ಓಕೆ ಸರ್. ಅಟ್ ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕು ಅಂದ್ರ ಒಂದು ಅಟ್ ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತವೆ ಸರ್. ಅಟ್ ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂತ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ, ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನೆನಾರ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
0: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು, ಈಗ ಹೋಬಳಿ ಮಠದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ, ಹೋಬಳಿ ಮಠದಲ್ಲಿ ಅಲ್ಲಿ ಆರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು, ಅಲ್ಲಿ ಹೋಗಿ ಸಲಹೆಗಳನ್ನು ಪಡೆದುಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಆ ಸೆಂಟ್ರನ್ನು ಮಾಡೋರೆ, ಆಯಿತಾ? ಅದು ಒಂದು. ಆಮೇಲೆ ನೀವು ಏನು ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ?
2: ಸರ್ ಅದು 20-20 ಮತ್ತೆ ಏನ ಅದು ಒಂದು ಗೈಡ್ಲೈನ್ಸ್ ಹೇಳಿದ್ರು ಸರ್, ಅದ್ರ ಪ್ರಕಾರ ಮಾಡಿದ್ವಿ ಸರ್, ಒಂದೆರಡು ಗೊಬ್ಬರ ಹಾಕಿದ್ವಿ ಸರ್.
0: ಅಲ್ಲ, ಯಾವ್ಯಾವ್ದು ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ 20-20 ಹಾಕಿದ್ರೆ ಪ್ರಯೋಜನ ಆಗುದಿಲ್ಲ
2: ಸರ್,
0: 20-20 ಪೊಟ್ಯಾಶ್ ಇರುವುದಿಲ್ಲ, ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದ್ಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನೂ ಹಾಕದೆ ಹೋದ್ರೆ ಎನ್ ಪಿ ಕೆ ಮೂರು ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ ಮೂರು ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 kg ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, ಆಯ್ತಾ? ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆ ನಂತರ ಈ ಎನ್ ಪಿ ಕೆ ಮೂರು ಹಾಕಿ ಒಂದು 5 ಎಕರೆಗೆ ಒಂದು 5 kg ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲ ಸಿಗುತ್ತೆ, 150 rupees ಸಬ್ಸಿಡಿಲಿ. ಅದನ್ನು 5 ಎಕರೆಗೆ 5 kg ಹಾಕಿದ್ರೆ ಆವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
1: ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ HD Kote ಮತ್ತು ಸರಗೂರು ತಾಲೂಕಿನಲ್ಲಿ ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ, ಈಗ ಸರ್ ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ದಾರೆ ಸರ್ ಈ ಎರಡು ತಾಲೂಕುಗಳಲ್ಲಿ?
0: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 hectare ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 hectare ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 hectare ಇಲ್ಲೇ
1: ಮೈಸೂರು
0: ಸರಗೂರಲ್ಲೇ ಬರ್ತದೆ, ಆಯ್ತಾ? ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ, ಸರಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 hectare ಬರ್ತದೆ, ಇಲ್ಲಿ 24,000 hectare ಬರ್ತದೆ, ಆಯ್ತಾ? ಇನ್ ಮಿಕ್ಕದು ಹುಣಸೂರಲ್ಲಿ ಸ್ವಲ್ಪ HD ಪಿರಿಯಾಪಟ್ಟಣ ಸ್ವಲ್ಪ ಇದೆ, ಟಿನರಸೀಪುರ ಅಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಸ್ವಲ್ಪ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ HD Kote ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದು ಬೆಳೆ ಸೈಲೇಜ್ ಹಾಕು ಹಾಕು, ಅದನ್ನೇ ಹಾಕು, ಅದನ್ನೇ ತೆಗಿ, ಅದನ್ನೇ ಹಾಕು, ಅದನ್ನೇ ಹಾಕು, ಆವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
1: ಖಂಡಿತ.
0: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವೆ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರುವ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಎಳಿ ಕೇಳಿ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು. ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಅದನ್ನು ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನು ಸೇರಿಸ್ಕೊಂಡು ಅದನ್ನು ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ

0: ಅಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದ ಬರೀ ಎನ್ ಪಿ ಆಗ್ತಾ ಇದೀವಿ, ಕೆ ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದ್ ಪ್ಲಾಟ್ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ ಇಪ್ಪತ್ ಇಪ್ಪತ್ತು ಹಾಕಿದ್ದಾರೆ, ಒಂದಕ್ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕಿದ್ದಾರೆ. ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕಿರೋದ್ರಲ್ಲಿ ತೆಳ್ಳ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು ಇಪ್ಪತ್ ಇಪ್ಪತ್ತು ಹಾಕೋರ ಅದಕ್ಕೆ ಪೊಟ್ಯಾಶಿಯಂ
1: ಹಾಕಿಲ್ಲ,
0: ಫುಲ್ ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ
1: ಬೆಳಗ್ಗೆ
0: ಕೊಡ್ತಾವೆ.
1: ಆಯ್ತಾ, ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ತಮ್ಮ ಹೆಸರು ಗುರುಸ್ವಾಮಿ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ ತಮ್ಮ ಪ್ರಶ್ನೆ.
2: ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ.
2: ಸಾವಯವ ಕೃಷಿ ಅಂದ್ರೆ ನಮ್ಮ ಕೋಟೆ ತಾಲೂಕು ಅಂದ್ರೆ ಕರ್ಮೂರು ತಾಲೂಕಲ್ಲಿ.
0: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
1: ನೆಟ್ವರ್ಕ್ ಇರೋ ಕಡೆ ಮಾತನಾಡಿ,
0: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
2: ಹೇಳಿ
0: ಕೇಳಿಸ್ತಾ ಇದೆ, ಹೇಳಿ.
2: ಇವಾಗ ನಮ್ಮ ಆಕ್ಚುಲಿ ಕೋಟೆ ಅಂದ್ರೆ ಸರಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗರು, ನಮ್ಮ ಟ್ರೈಬ್ ಜನಾಂಗರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನು ಮಾಡ್ತಾ ಇದೀವಿ ಈಗ ಸರ್. ಅದ್ರಲ್ಲಿ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ, ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಬೆಳೆನೂ ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
0: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ. ಆಯ್ತಾ, 10 ಲಕ್ಷದ್ದು ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅದಕ್ಕೆ DRPಗಳಿದ್ದಾರೆ, ಇಲ್ಲಿ ADA ಅವ್ರನ್ನ ಸಂಪರ್ಕಿಸಿ, ನೀವು HD ಕೋಟೆ ADA ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆಯ್ತಾ, ಅದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನು ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮಗೇನಂದರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ, ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಯ್ತಾ, ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿವಿ, ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕೊತಾ ಹೋಗ್ಬೇಕಾಗತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADAಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ, DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವ್ರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನ ಮಾಡ್ತಾರೆ.
2: ಖಂಡಿತ ಸರ್. ಆದ್ರೆ ಇನ್ನೊಂದು ಪ್ರಶ್ನೆ ಏನೋ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಿರಂತ ಬೆಳೆಗಳನ್ನ ಮನೇಲಿ ಕೊಳೆಯಗಳಕ್ಕಿಂತ
0: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗ ಆಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಕ್ಕೆ ಜನ ಇಲ್ಲ ನಮ್ಮ ಹತ್ರ, ಹಂಗಿದೆ ಇವತ್ತು ಪರಿಸ್ಥಿತಿ. ಆಯ್ತಾ, ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು, ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
1: ಓಕೆ, ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಚಿಳಿ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3 ತಿಂಗಳಿಗೂ ಕೂಡ ಈ ಒಂದು ಬೆಳೆಯನ್ನು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ

0: ತರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ತರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನ್ ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳತ್ತೆ ಸರ್?
1: ಅದೇನಿಲ್ಲ, ಅದು ನೋಡಿ, ಬಿಳಿ ಸುಳಿ ರೋಗ ಅಂದ್ರೆ ನಿಮ್ಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದ್ರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ ಫಸ್ಟ್ ಸ್ಟಾರ್ಟಿಂಗ್, ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನ್ ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಾಗ ಬೀಸ್ತದ ಅತ್ತಾಗ ಹೋಗಿ ರೋಗಣ್ಣು ಅಂಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ್ದು ಸಮಸ್ಯೆ ಅಂದ್ರೆ, ನಿಮ್ಗೆ ನಮ್ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲವಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಆಚಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದ ಅಂದ್ರೆ ತೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆ ಬರಲ್ಲ, ಹಂಗಾಗುತ್ತೆ.
0: ಓಕೆ ಸರ್, ಮತ್ತೆ ಕರೆಯಿದೆ. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನನ್ನ ಹೆಸರು ವಿಠಲ್ ಅಂತ, ಅಂಕತ್ರ ಇಚ್ಚಿಕೋಟೆ ತಾಲೂಕಿಂದ.
0: ಹೇಳಿ ಹೇಳಿ ವಿಠಲ್ ಅವರೇ. ಹಾ,
2: ಅದೇ ಈಗ ಈ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದ್ಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ತರದ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಟ್ಟು ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತಾ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಹಳ್ಳಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ, ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮದ್ಬಡಿ ಒಂದು ಇತ್ತು ಅಂತ ರೋಗಗಳು, ಅದನ್ನ ಒಂದು ವಾರನೂ ಟೈಮ್ ಕೊಡುವಂತ ಆಚರಣೆ ಕೂಡ ಎಲ್ಲ ಸುಮಾರು
1: ನೋಡಿ. ಈಗ ಏನಂದ್ರೆ ಇದು ನೀವು ಹೇಳದ್ದು ಕರೆಕ್ಟ್, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನ್ ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ್ದು ಕೆಮಿಕಲ್ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಶ್ 3 ಇರೋ ಗೊಬ್ಬರ ಹಾಕ್ಬೇಕು, ಜಿಂಕ್ ಸಲ್ಪೇಟ್ ಎಕರೆಗೆ 5 KG ಹಾಕ್ಬೇಕು. ಇಷ್ಟೆಲ್ಲ ಹಾಕು ಒಂದೊಂದ್ಸಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಮಣ್ಣೆಲ್ಲ ಇದ್ರೆ ಏನ್ ಮಾಡೋಕ್ಕಾಗುತ್ತೆ, ನಮ್ ಬಾಡಿನೇ ರೋಗ ಪೀಡಿತ ಆಗ್ಬಿಟ್ರೆ ನಾವು ಏನು ಆಹಾರ ತಿಂದ್ರು ಕಷ್ಟ ಅಲ್ವೇ. ಹಂಗೆ ಅದು ಎಲ್ಲ ಒಂದೊಂದು, ಅದಕ್ಕೆ ಹೇಳಿದ್ ನಾನು, ಇದು ಒಂದು ಮೈನರ್ ಡಿಸೀಸು, ಮೇಜರ್ ಅಲ್ಲ. ಮೊದ್ಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ, ಅದೇ ಲೆವೆಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆಗೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನ್ ಅಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟ್ ಅಲ್ಲಿ ಇಲ್ಲಿವರೆಗೂ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವಾ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು, ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡ್ದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಮಗಾದ್ರೂ ಅಷ್ಟೇ ಗಿಡಗಳಿಗಾದ್ರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು, ಮೇಲ್ನೋಟಕ್ಕೆ ಒಂದೆರಡೋ ಕಾಣ್ತದೆ, ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗತ್ತಲ್ಲ, ಗಾಳಿಲಿ ಹರಡೋದು. ಈಗ ನಿಮ್ ಪಕ್ಕದವನು 4 ವರ್ಷದಿಂದ ಆಗದೆ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಆಗ್ತಾ ಇರೋರಿದ್ರೆ ನಿಮ್ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸಿದ್ರೆ ಸಾಕು ಹೋಯ್ತವೆ ಎಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದ್ ನೋಡಿ, ಬೆಳ್ಳಗೆ ಪೌಡ್ರ್ ತರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗೆ ಇರ್ತದೆ, ಸಣ್ಣ ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವ್ರೇ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದಿಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು, ಎಲ್ಲ ಬೀಜೋಪಚಾರ.

0: ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ, ಅಂದರೆ ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ. ಅಲ್ಲ ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ ಈ ವರ್ಷ ಒಂದ್ ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು ನಮ್ ಜಿಲ್ಲೆಯಲ್ಲಿ ಅಂತ, ಎಲ್ಲಾ ರೈತರು ಮನ್ಸು ಮಾಡ್ಬೇಕಾಗ್ತದೆ.
1: ಓಕೆ, ಧನ್ಯವಾದಗಳು ವಿಠಲರೇ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದರೆ ಏನು ಯಾವ ಥರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದು ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸುಕಿನ ಜೋಳದಲ್ಲಿ ಈ ಥರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನು ಕ್ರಮವನ್ನು ಕೈಗೊಳ್ಬೇಕು ಸರ್?
0: ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ತೆಳಗೊಂದಿದ್ರೆ ತಕ್ಷಣ ಅದನ್ನು ಕಿತ್ತು ಸುಡಬೇಕು. ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ ಈಗ ನಾನೇನು ಹೇಳಿದೆ, ಕೆಮಿಕಲ್ ಆಕ್ಸಿ ಇದು ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕನಫೆನಾಜೋಲ್ ಅದನ್ನ ಸ್ಪ್ರೇ ಮಾಡ್ಬೇಕು, ಡೈಕನಕನೋಜೋಲ್ನ ಸ್ಪ್ರೇ ಮಾಡ್ಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದ್ ತೆಳಗ ಅಲ್ಲೊಂದ್ ಇಲ್ಲೊಂದ್ ಬಂದಿರ್ತದೆ, ಅದನ್ನ ಕಿತ್ತು ಸುಡಬೇಕು. ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ. ಇದು ಸೂಕ್ಷ್ಮಜೀವಿ ತರ
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳೇನ್ ಮಾಡ್ತಾರೆ ಈ ತರ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಯಾರು ತಜ್ಞರನ್ನ ಸಂಪರ್ಕಿಸದೆ ಯಾರು ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
0: ರೀತಿ ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ ಎನ್ ಪಿ ಕೆ ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ ಪಿ ಕೆ ಎನ್ ಇಷ್ಟು ಕೆ ಜಿ ಹಾಕಿ ಅದ ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 kg ಡಿ ಎ ಪಿ ಹಾಕಿ ಅಥವಾ 25 kg ಪೊಟ್ಯಾಶ್ ಹಾಕಿ ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ, ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರ ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು. ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ
1: ಮಾಡ್ತೇನೆ. ನಾಗರಾಜ್ ಅವ್ರೆ ಹೇಳಿ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ ಹೇಳಿ.
2: ಈಗ ಸದ್ಯ ಎಡದಂಡೆ ಮತ್ತೆ ಕೊಳದಂಡೆಯಲ್ಲಿ ನೀರು ಅನುಮಾನವಾಗಿದೆ ಸರ್, ಯಾವ ಬೆಳೆ ಹಾಕೋದು, ಮುಸುಂಜ ಹಾಕೋದು, ರಾಗಿ ಹಾಕೋದು, ಸ್ವಲ್ಪ
0: ಯಾವ್ದು ಯಾವ್ದು
1: ಕಬ್ಬಿನ ಎಡದಂಡೆ ಬಲದಂಡೆ
0: ಅದು ಅದು ಇನ್ನೂ ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನೋ ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ, ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ. ಇನ್ನು ICC ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆಯಾಶ್ರಿತ ಬೆಳೆಗಳನ್ನೇ ಬೆಳಿಬೇಕೀಗ. ಏನಾರ ನಿಮಗೆ ಬೋರ್ವೆಲ್ಲು ಗೀರ್ವೆಲ್ ಇದ್ರೆ ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು. ಅಲ್ಲ ಅಲ್ಲ, ನೀವು ಮುಸುಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳ ಬಾಧೆ ಇರೋದ್ರಿಂದ ಅದನ್ನು ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲಸಂದೆ ಹಾಕಿ, ಅಥವಾ ಅವರೆ ಹಾಕಿ, ಆಯ್ತಾ? ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರಾ? ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ, ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರ ಅವರು.
1: ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ. ಸರಿ ಇದ್ರ ಜೊತೆಗೆ ಈಗ ತಾವು

0: ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ, ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
1: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ ನಲ್ಲಿ 83% ಕೊರತೆ, 83% 85% ಕೊರತೆ, 85% ಮೇ ಮಂತ್ ಅಲ್ಲಿ 23% ಕೊರತೆ, ಜೂನ್ ಅಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು, ಎಲ್ನಿನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್, ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು, ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ, ಆಗ್ಲೇ ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡಬಹುದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದರೆ, ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಕೃಷಿ ಬೇಸಾಯ ಮಾಡುವಂಥ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನು ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ, ಈಗ ನರೇಗಾದಲ್ಲಿ ಮಾಡೋಕ್ಕೂ ಅವಕಾಶ ಇದೆ. ಅದ ನರೇಗಾ ಅಂದರೆ ಈಗ ವಿವಿಜಿ ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು, ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡು, ಯಾವಾಗಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆ ಹೋಗಿ ನೀರು ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ, ಅದನ್ನ ತಗೊಂಡು ಅದನ್ನ ಈಗ ಏನಾಗ್ತದೆ, ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಂದವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು ಅಂತಾರೆ. ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ. ಒಂದು ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ
0: ಇಲ್ಲ.
1: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೇ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಹಾಕ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಚಿಲ್ಲರೆ ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದರಲ್ಲಿ ಏನ್ ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ ಬಿತ್ತನೆ ಎಲ್ಲಿನ ಬಂತು? ಈಗ ಮೊದ್ಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ನು ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನ್ ಮಾಡಬಹುದು ಅಂದ್ರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದ್ರೆ ಒದಿಕೆ. ಒದಿಕೆಯಲ್ಲಿ 2-3 ತರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಕಸ ಕಡ್ಡಿಗಳನ್ನ ಜಮೀನಲ್ಲಿ ಆಡತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನ ಆವಿಯಾಗ್ದಂಗೆ ತಡೀತದೆ. ಒಂದು ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದ, ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದು ಏನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಅವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು, ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೊತದೆ.
0: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುನಂದ ಅವ್ರೆ ಹೇಳಿ, ನಮ್ದು
1: ಹೇಳಿ ಸುನಂದ ಅವ್ರ,
0: ಜಂಟಿ ನಿರ್ದೇಶಕರ.
2: ಅದೇ ಇದು ಒಂದೇ ಸರ್ ಜನ್ಮ ಜೋಳ ಹಾಕಿದ್ರು, ಅದೆಲ್ಲ ಹುಳ ಹಿಡ್ಕೊಂಡ್ರೆ ಏನು ಬೆಳೆಸ ಆಗ್ಲಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
1: ಈಗ ಏನ್ ನೀರಾವರಿ ಇದೆಯಾ, ನೀರಿದ್ಯಾ, ನೀರು ಬೋರ್ಗೀರ್ ಇದೆಯಾ?
2: ಹೌದು ಸರ್, ನೀರಾವರಿನೇ.
1: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೆ, ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ

0: ಊರಲ್ಲಿ ರಾಗಿ ಸಿಗುತ್ತೆ, ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದ್ ಎಕರೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶು ಹಾಕು, 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು. ಇಲ್ಲರೆ 10-26-26 ಅಂತ ಬರ್ತದೆ, ಅದನ್ನು ತಗೊಳ್ಳಿ. ಇಲ್ಲ 17-17-17 ಅಂತ ಬರ್ತದೆ, ಅದನ್ನು ಹಾಕಿ. ಇಲ್ಲ 19-19-19 ಅಂತ ಬರ್ತದೆ, ಅದನ್ನು ಹಾಕಿ.
1: ಹಲೋ, ಓಕೆ, ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
2: ಇಲ್ಲ ಸರ್, ಅದಕ್ಕೆ ಕೇಳಿದ್ದು ಏನು ಪರಿಹಾರ ಅಂತ.
0: ರಾಗಿ ಹಾಕಿ, ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ ಅವರೇ ಸಿಗುತ್ತೆ, ಅದನ್ನ ಹಾಕಿ.
1: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವ್ರೆ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದ್ರ ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲ್ಲ?
0: ಅದು ಸರ್ಕಾರ ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
1: ಸರ್.
0: ಬಟ್ ಈ ಬರದ್ದು ಇದಕ್ಕೆ ಏನಿದೆ ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು, ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತು ಬಿಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
1: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಏನಾದ್ರು ಮಾಡಿಸಿರ್ಬೇಕು ಅಥವಾ?
0: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೆ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರಗೂರು ಸ್ವಲ್ಪ HD Kote ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಸೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
0: ನಮಸ್ಕಾರ,
1: ಹೇಳಿ. ನಮ್ಮ ಹೆಸರು ಸಿದ್ದರಾಜ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ
0: ಹೇಳಿ.
3: ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದು 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು 3-3 ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು ಕಾರಣ ಏನ್ ಸರ್? ಅದು
0: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮೋಮೆಕ್ಟಿನ್ ಬೆಂಜಾಯಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳಿದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡು ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ. ಇದ್ರೆ ಇರ್ತದೆ, ಕೆಲವು ಮೆಟಲಾಕ್ಸಿಲ್ ಮ್ಯಾಂಕಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದರೂ ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನ ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ?
3: ಸರ್ ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
0: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
3: ಕೆಮಿಕಲ್ ಹಾಕಲ್ಲ ಸರ್.
0: ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ?
3: ಹೌದೌದು.
0: ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರೆ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದ ಅದು. ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದ ಅದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದರೆ ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದರೆ ನಿಮ್ಮ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದು ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ದು ಏನೂ ಇಲ್ಲ ಅದರಲ್ಲೇ ಬೆಳೀತದೆ.

0: ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಅಂತ ಪರಿಸ್ಥಿತಿ ಇದೆಯಾ ನಮ್ಮ ಯಾವ ಈಗ ಅಂತ ಗೊಬ್ಬರ? ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಬೇಕು.
1: ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಇವನು ಏನು ಬರ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಈಗ ಒಂದ್ ವೇಳೆ ಈಗ ತಾವು ಹೇಳದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರು ಬೆಳೆ ವಿಮೆ ಏನಾದ್ರು ಮಾಡಿಸಿದ್ರು?
0: ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದೇನಾಗ್ತದೆ ಅಂದ್ರೆ, ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಸ್ಪರ್ಧೆ, ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ, ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತೆ ಅವ್ರಿಗೆ. ಇಳುವರಿ
1: ಆಧಾರದ ಮೇಲೆ. ಓಕೆ ಸರಿ, ಈಗ ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ, ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ ರೈತರಿಗೆ 3 ತಿಂಗಳಿಗೆ ಒಂದ್ಸಲ ಇದು ಕಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬಳಿತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಚಾಮೇಗೌಡನಿಂದ. ತಮ್ಮ ಹೆಸರು?
2: ಮಹೇಶ್ ಅಂತ ಸರ್.
1: ಮಹೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಅದೇ ಸರ್, ಇವಾಗ ಬಿಳಿ ಚಳಿ ರೋಗ ಎಲ್ಲಾ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ ರೈತರು ಕೆಲವರು ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ ಕೆಲವರು. ಈಗ ಒಂದ್ ಕಡೆ ಇದು ರೋಗದ್ದು ಅಲ್ಲಿಂದ ಪ್ರಾಬ್ಲಮ್, ಬೇರೆ ರೋಗನೇ ಅಂತ ಹೇಳ್ತಾರೆ ಕೆಲವರು. ಬಿತ್ತನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನೋ ಬಿತ್ತನೆ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ.
0: ಇಷ್ಟದವರೆಗೆ ಹೇಳದ್ನಲ್ಲ, ನೀವು ಕೇಳಿಸ್ಕೊಳ್ಳಿಲ್ವಾ? ಇದು ಬಿತ್ತನೆದು ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೈತೆ, ಆಯ್ತಾ? ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ಗ್ ಬರಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ, ಬಿತ್ತನೆ ಸಮಸ್ಯೆ ಅಲ್ಲ ಇದು. ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೇ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಆದ್ರೆ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲ ಹಾಕ್ದಾಗ ಬದುವಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ, ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು, ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸುಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸುಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನು, ಆಯಿತಾ? ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದೆರಡು ಬೆಳೆ ಬೆಳೆದೇ ಇದ್ದರೆ ಮುಸುಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದೆರಡು ವರ್ಷ ಆದ್ಮೇಲೆ ಅಥವಾ ಒಂದೆರಡು ಬೆಳೆ ಆದ್ಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರು ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತಿವ್ರೆ, ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲು ಹರಡ್ತದ್ದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ, ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಹಂಗ ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದ್ ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದ್ ನಿಲ್ಲಿಸ್ಬೇಕು, ಮತ್ತೆ ಮಾರ್ಕೆಟಲ್ಲೂ ಮುಸುಕಿನ ಜೋಳ ನಮ್ಮ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗು ಆಗ್ಬಿಟ್ರೆ ಒಂದ್ ವರ್ಷ ಅಥವಾ 2 ವರ್ಷ ಅವಾಗ ಅವ್ರಿಗೆ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕ್ ಆಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು, ಅದಕ್ಕೆ ಪತ್ರ ಬರೆದಿದ್ದೀನಿ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಅಥವಾ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯಬಹುದು?
0: ನೋಡಿ, ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು, ಮತ್ತೆ ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದೆರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ

0: ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯೋರು ಹೇಳ್ತಿದ್ರು, ಇದು ಏನೋ ಇದು ಮೈನರ್ ಮಿಲ್ಲೆಟ್ಸ್,
1: ಮಿಲ್ಲೆಟ್ಸ್ ಬಗ್ಗೆ,
0: ಮಿಲ್ಲೆಟ್ಸ್ಗಳು ಅವುಗಳನ್ನ ಬೆಳಿಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೇ ಇರುವಂತ ಬೆಳೆಗಳು ಅಂತ ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು ಬರಿಬೋದು.
1: ಸೊ ಈ ತರದ ಬೆಳೆಗಳಿಗೆ ಏನಾದ್ರು
0: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬೋದು. ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
1: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದರೂ ಇಲಾಖೆಯಿಂದ ಏನಾದರೂ ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದರೂ ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
0: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ CFTRI ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 300-400 KG ಒಂದು ಟನ್ ಗಂಟ ಆಗಬೇಕು, ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅಲ್ಲ ಅವಕಾಶ ಇದೆ. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡಬಹುದು.
1: ಸೊ ಅದು ಗುಂಪಾಗ ಕೂಡ ಮಾಡಬಹುದು,
0: ಮಾಡಬಹುದು ಇಂಡಿವಿಜುವಲ್
1: ಇಂಡಿವಿಜುವಲ್ ಆಗಿ ಮಾಡಬಹುದು. ಓಕೆ ಸರ್, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದರೂ AI ತಂತ್ರಜ್ಞಾನವನ್ನು ಏನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
0: ಅಲ್ಲ, AI ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ AI ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ AI ತಂತ್ರಜ್ಞಾನ, ಅಂದ್ರೆ ಭೂಮಿಯ ತೇವಾಂಶ, ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನ ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳು ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದ್ ಕಡೆ ಮಾಡಿದ್ದಾರೆ. ಇದು ಅದು ಬಾರಾಮತಿನಲ್ಲಿ ಒಂದು KVK ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು KVK ಪ್ರೈವೇಟ್ KVK ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. AI ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದ್ರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನು ಅಸೆಸ್ ಮಾಡಲಿಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಇದ್ರ ಮುಖಾಂತರ ಇಳುವರಿ ಅಂದರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನು ಹೆಂಗೆ ಇಳುವರಿ ಕಂಡುಹಿಡಿದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತೇಳಿ ಅದೊಂದು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಓಕೆ ಹಾಂ ಸರ್, ಈಗ ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
0: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವು ಏನಾದ್ರು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ. ಒಂದು ಹುಲ್ ನೇಪಿಯರ್ ಇದೆ, ಮತ್ತೆ ಈವನ್ ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ, 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು ಬರ್ತದೆ, ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರು ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಸೊ ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ ಮೇವು.
1: ಓಕೆ ಓಕೆ ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ ಸರ್, ನಮಸ್ತೆ.

0: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ನಾನು ಮಡಿಕೇರಿಯಿಂದ ಮಾತಾಡ್ತಾ ಇರೋದು ಮಲ್ಲೇಶ್ ಅಂತ ಹೇಳಿ.
2: ಹೇಳಿ ಮಲ್ಲೇಶ್ ಅವ್ರೆ.
1: ಇದು ಸರ್, ಇದು ಹೊಸ ಯೋಜನೆ ಬಂದಿದೆ ಅಂತಲ್ಲ, ಅದು ಡ್ರೋನ್ ದೀದಿ ಅಂತ.
0: ಡ್ರೋನ್ ದೀದಿ,
1: ಅದರಿಂದ ಟ್ರೈನ್ ಹೋಗ್ತಿದ್ದು ಏನಾರು ಅನುಕೂಲ ಇದೆಯಾ ಸರ್ ಅಂತ ಕೇಳಕ್ ಹಾಕೊಂಡ್ ಮಾಡಿದ್ದು.
2: ಏನೋ
0: ಡ್ರೋನ್ ದೀದಿ, ಅದ್ರದ್ದು ಟ್ರೈಬಲ್ಸ್ಗೆ ಏನಾರು?
2: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ಎಡಿಎ, ಇಲ್ಲಿ ಎಡಿಎ ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ HD ಕೋಟೆ, HD ಕೋಟೆನಲ್ಲಿ ಎಡಿಎ ಅವ್ರು ಇರ್ತಾರೆ, ಎಡಿಎ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
0: ಓಕೆ, ಧನ್ಯವಾದಗಳು ಮಲ್ಲೇಶ್ವರಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಆಗ್ತಾ ಇದೆ, ಹೇಗೆ ಇದನ್ನ?
2: ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ಸೆಂಟ್ರಲ್ ID ಅಂತ ಒಂದು ಬಂದಿದೆ. ಸೆಂಟ್ರಲ್ ID, ಈಗ ನಮ್ದು ಫ್ರೂಟ್ಸ್ ID ಹೆಂಗಿತ್ತು, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ID ಮಾಡ್ತಿದ್ರು. ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 45,000 ಜನಕ್ಕೆ ಸೆಂಟ್ರಲ್ ID ಆಗಿಲ್ಲ. ಸೆಂಟ್ರಲ್ ID ಯಾಕಾಗಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನು ತಗಬೇಕಾಗ್ಲಿ, ಅಥವಾ PM-Kisan ಇರ್ಬೋದು, 2000 ಏನ್ ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ID ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ID ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ. ಯಾರು ಇದುವರೆಗೆ ಸೆಂಟ್ರಲ್ ID ಮಾಡಿಸ್ಕೊಂಡಿಲ್ಲ ಅಂತ, ಅವ್ರಿಗೆ ಆಧಾರ್ ಕಾರ್ಡ್ ನ ಫೋನ್ ನಂಬರ್ಗೆ OTP ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ID ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರ್, ಡ್ರಿಪ್, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ PM-Kisan ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೆ 4 ತಿಂಗಳಿಗೆ 1 ಸಲ 2,000 ಆ ದುಡ್ಡು, ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ID ಕಡ್ಡಾಯವಾಗಿರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ID ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ID ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ID ಇಂದ ಸೆಂಟ್ರಲ್ ID ಮಾಡ್ತಾರೆ, ಅದಕ್ಕೆ ಒಂದೆರಡು OTP ಬರ್ತಾವ, 4 ಆ OTP ಕೊಡಬೇಕು, ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
0: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್?
2: ಅಥವಾ ಇಮಿಡಿಯೇಟ್ ಮಾಡಿಸ್ಬೇಕು,
0: ಇಮಿಡಿಯೇಟ್ ಮಾಡಿಸ್ಕೊಳ್ಬೇಕು,
2: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
0: ಓಕೆ ಓಕೆ ಸರ್, ಬಹಳ ಉಪಯುಕ್ತದ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತು ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
2: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು ಆಗಿ, ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ಯಾರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ರು ಅದಕ್ಕೆ ಹಾಕ್ತಾರೆ, ಒಬ್ರು ಹಾಕ್ತದೆ, ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
0: ಖಂಡಿತ ಸರ್,
2: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ.
0: ಹೌದು,
2: ಅದು ಆಗಬೇಕು. ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ. ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ.
0: ಓಕೆ,
2: ಆಯಿತಾ. ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಇಲ್ಲಿ ಬೆಳೆ ಪರಿವರ್ತನೆ ಮಾಡದ ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಂಗೆ, ಆಯ್ತಾ. ಆಮೇಲೆ ಒಂದೇ ತರನಾದ ಬೆಳೆಗಳನ್ನ ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನ ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರು ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ, ಆಯ್ತಾ. ಅಂತರ್ ಬೆಳೆಗಳನ್ನ ಬೆಳೀರಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕ್ಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೆ ಇರಲಿ, ಯಾವುದೇ ಆಗಲಿ, ಸಾರಜನಕ, ರಂಜಕ, ಪೊಟ್ಯಾಷ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, NPK ಇರುವಂಥ ಗೊಬ್ಬರಗಳನ್ನೇ ಬಳಸಿ ದಯವಿಟ್ಟು. ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ, ಆಯಿತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
0: ಸರ್, ತುಂಬ ಧನ್ಯವಾದಗಳು ಸರ್.

0: ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ರಿ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕೋಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
1: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ, ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ. ಆಯಿತಾ, ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗ್ತೀವಿ.
0: ಹೌದು,
1: ಆಯ್ತಾ. ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ, ಸುಮಾರು 3-4 ಕಡೆ ಇದೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, KVK ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕ್ ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ, ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ.
0: ಹೌದು,
1: ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಂಧುವರಲ್ಲಿ ಕೇಳ್ಕೊಳ್ತೇನೆ.
0: ಓಕೆ ಓಕೆ, ಸೊ ತುಂಬ ಧನ್ಯವಾದಗಳು ಸರ್. ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು? ಮಹಾದೇವ್ ಅವರು. ಹೇಳಿ
1: ಹೇಳಿ ಹೇಳಿ
2: ಸರ್. ಜೋಳ ಎಲ್ಲ
1: ಈಗ ಅದನ್ನೇ ಹೇಳದ್ವಲ್ಲ ಅಷ್ಟು ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ, ಕೇಳಲಿಲ್ವಾ ನೀವು ರೇಡಿಯೋನ?
2: ಇಲ್ಲ ಇಲ್ಲ ಸರ್, ಇವಾಗ ನಾವು ನಂಬರ್ ಮೆಸೇಜ್ ಮಾಡಿದ್ರೆ ಇವಾಗ ಮಾಡ್ದ.
1: ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ, ಒಂದು ವರ್ಷ ಅಥವಾ 2 ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದ್ ಎರಡು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ, ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈಗ ಮುಸ್ಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
0: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ಮಹಾದೇವರು? ಓಕೆ, ಧನ್ಯವಾದಗಳು ಮಹಾದೇವರು ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ಬಹಳ ಧನ್ಯವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
1: ನಮಸ್ತೆ.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ KH ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ

0: ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 120 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಏಕದಿಂದಲಿ ಅನೇಕ,
4: ಏಕದಿಂದಲಿ ಅನೇಕ,
3: ಮತ್ ಅನೇಕದಿನ್ ಏಕ,
4: ಮತ್ ಅನೇಕದಿನ್ ಏಕ,
3: ಈ ಕ್ರಮವೇ ವಿಶ್ವದ,
4: ಈ ಕ್ರಮವೇ ವಿಶ್ವದ
3: ಅಂಗಾಂಗ ಸಂಬಂಧ,
4: ಅಂಗಾಂಗ ಸಂಬಂಧ.
3: ಲೋಕದಲ್ಲಿ ಜಾತಿಯಲ್ಲಿ,
4: ಲೋಕದಲ್ಲಿ ಜಾತಿಯಲ್ಲಿ,
3: ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ,
4: ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ,
3: ಸಾಕಲ್ಯದರಿವಿರಲಿ ಮಂಕುತಿಮ್ಮ,
4: ಸಾಕಲ್ಯದರಿವಿರಲಿ ಮಂಕುತಿಮ್ಮ.
3: 134 ಮುಕ್ತಕ ಬಹಳ ಉದಾತ್ತವಾದಂತಹ ಒಂದು ಚಿಂತನೆಯನ್ನ ಡಿವಿಜಿಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನ ಮುಕ್ತಕದಲ್ಲಿ ನಾವು ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಅನೇಕ ಪಾತ್ರಗಳನ್ನ ನಿರ್ವಹಿಸುವಂತ ನಾಟಕದ ಒಂದು ಉದಾಹರಣೆಯನ್ನು ತಗೊಳ್ತಾ ಇಡೀ ವಿಶ್ವ ಹಾಗೆ ಆ ಒಂದು ಚೈತನ್ಯ ಏನಿದೆ, ಸೃಷ್ಟಿಕರ್ತನ ಒಂದು ಶಕ್ತಿ ಏನಿದೆ, ಅದು ಪ್ರಕಟವಾಗ್ತಾ ಇರುವಂತಹ ರೂಪಗಳು ಅಷ್ಟೇ, ಪ್ರಕಟವಾಗ್ತಾ ಇರುವಂಥ ಶಕ್ತಿ ಒಂದೇ, ಚೈತನ್ಯ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಹೊರಗೆ ಒಳಗುಗಳು, ಭೂತ ಭವಿಷ್ಯಗಳು ಎಲ್ಲ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಆ ಏಕ ಅನ್ನೋಂಥದ್ದೇನು, ಅನೇಕ ಅನ್ನೋಂಥದ್ದೇನು, ಅದೆರಡು ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸೂಕ್ಷ್ಮವಾಗಿ ವಿವರಣೆಯನ್ನು ಕೊಡ್ತಾರೆ. ಈಗ ನಮ್ಮ ಶರೀರವನ್ನು ನಾವು ನೋಡೋಣ. ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ, ಇದು ನಮಗೆಲ್ಲ ಗೊತ್ತಿರುವಂಥ ಅಂಶ ಅಲ್ವಾ. ಹೃದಯ ಇದೆ, ಎದೆಯ ಗೂಡಿನ ಒಳಗಡೆ ಹೃದಯ ಇದೆ, ಹೃದಯ ಬಡ್ಕೊಳ್ಳುತ್ತೆ. ಹೃದಯ ಬಡ್ಕೊಳ್ಳೋದು ಅಂದ್ರೇನು, ಅದೊಂಥರ ಪಂಪು, ಅದು ಸಂಕುಚಿತವಾದಾಗ ಅದರೊಳಗಡೆ ತುಂಬಿರುವಂಥ ರಕ್ತ ಅಲ್ಲಿಂದ ಚಿಮ್ಮಿ ಹೊರಗಡೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ, ರಕ್ತನಾಳಗಳ ಮೂಲಕ ಆಚೆ ಹೋಗುತ್ತೆ. ಆಚೆ ಹೋಗಿ ಎಲ್ಲಿಗೆ ಹೋಗುತ್ತೆ, ಶರೀರದ ಬೇರೆ ಬೇರೆ ಅಂಗಗಳಿಗೆ ಅದು ತಲುಪುತ್ತೆ. ಅದು ಆರ್ಟ್ರಿ ಅಂತ, ಅಪಧಮನಿ ಉಪಧಮನಿ ಇದನ್ನೆಲ್ಲ ನಾವು ಓದಿದ್ದೀವಿ. ಸೊ ಅಯೋರ್ಟ ಮೂಲಕ, ಆರ್ಟ್ರಿಗಳ ಮೂಲಕ ಅದು ಶರೀರದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ. ಯಾಕೆ ತಲುಪುತ್ತೆ ಅಂತಂದರೆ ಬೇರೆ ಬೇರೆ ಭಾಗಗಳಿಗೆ ಸತ್ವಾಂಶದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಶರೀರ ಪೋಷಣೆಗಾಗಿ ಅದನ್ನು ಸಂಚಾರದ ಮೂಲಕ ಅಲ್ಲಿಗೆ ಕಳಿಸುತ್ತೆ. ಇವಾಗ ಸಪೋಸ್ ನನ್ನ ಎಡಗೈ ಹೆಬ್ಬೆರಳಿಗೆ ರಕ್ತ ಹೋಗಿದೆ ಅಂತ ಅನ್ಕೋಣ. ಅಲ್ಲಿ ಇರೋಂಥ ಏನು ಜೀವಕಣಗಳಿವೆ, ಆ ಜೀವಕಣಗಳು ರಕ್ತದ ಮೂಲಕ ಬಂದಂತಹ ಎಲ್ಲ ಸತ್ವಾಂಶಗಳನ್ನು ಹೀರ್ಕೊಂಡು ಉಪಯೋಗಿಸ್ಕೊಂಡು ಬಿಡ್ತು. ಈಗ ರಕ್ತದಲ್ಲಿ ಯಾವ ಸತ್ವಾಂಶವೂ ಇಲ್ಲ, ಆಕ್ಸಿಜನ್ ಇಲ್ಲ, ಅದು ಡಿಆಕ್ಸಿಜನೇಟ್ ಆಗೋಗಿದೆ. ಈಗ ರಕ್ತ ಏನಾಯಿತು, ಅಲ್ಲೇ ನಿಂತು ಹೋಯ್ತಾ ಅಥವಾ ಆಚೆಗೆ ಹೋಯ್ತಾ ಅಂತಂದರೆ ಇಲ್ಲ. ಏನಾಯ್ತು ಈಗ, ಅದು ಮತ್ತೆ ವಾಪಸ್ ಬಂತು, ವಾಪಸ್ ಹೃದಯಕ್ಕೆ ಬಂತು. ಸೊ ಇದನ್ನು ನಾವು ಚಿತ್ರಣ ಮಾಡಿಕೊಂಡ್ರೆ,

ಅದು ಹೆಂಗಿರುತ್ತಪ್ಪ ಅಂತಂದರೆ, ಹೃದಯ ದೊಡ್ಡದಾಗಿದೆ. ಆ ದೊಡ್ಡದಾಗಿರುವಂಥ ಹೃದಯದಲ್ಲಿ ರಕ್ತ ತುಂಬಿದಾಗ ಅದು ಸಂಕುಚಿತವಾಗುತ್ತೆ, ಅದು ಆಚೆ ಹೋಗುತ್ತೆ. ಅಯೋರ್ಟಾ ಅನ್ನುವಂಥದ್ದು ಒಂದು ದೊಡ್ಡದಾದಂಥ ಆರ್ಟ್ರಿ, ಆ ಆರ್ಟ್ರಿ ಬೈಫರ್ಕೇಟ್ ಆಗುತ್ತೆ, ಅದು ಸಣ್ಣದಾಗುತ್ತೆ, ಎರಡೋ ಮೂರು ಭಾಗಗಳಾಗುತ್ತೆ. ಆ ಭಾಗಗಳು ಕೆಳಗಡೆಗೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಒಡೆಯುತ್ತೆ, ಇನ್ನೂ ಸಣ್ಣ ಭಾಗ ಆಗುತ್ತೆ. ಆ ಒಂದು ಸಣ್ಣ ಭಾಗ ತೋಳಿಗೆ ಹೋಗುತ್ತೆ, ಇನ್ನೊಂದು ಭಾಗ ಎದೆ ಭಾಗಕ್ಕೆ ಹೋಗುತ್ತೆ. ಆ ತೋಳಿಗೆ ಹೋದಂಥ ಭಾಗ ಕೆಳಗಡೆಗೆ ಹೋಗ್ತಾ ಹೋಗ್ತಾ ನಾಲ್ಕಾರು ಕೌಲುಗಳು ಒಡೆಯುತ್ತೆ. ಕೆಲವು ನಮ್ಮ ತೋಳಿನ ಮೇಲ್ಭಾಗಕ್ಕೆ ರಕ್ತವನ್ನು ಕೊಡುತ್ತೆ, ಇನ್ನು ಉಳಿದು ಹಂಗೆ ಕೆಳಗಡೆಗೆ ಹೋಗುತ್ತೆ. ಸೊ ಹಂಗೆ ಅದು ನಮ್ಮ ಮೊಣಕೈ ಹತ್ತಿರ ಬಂದು ಇನ್ನೊಂದಷ್ಟು ಬೇರೆ ಬೇರೆ ಆಗುತ್ತೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ದೊಡ್ಡದಾಗಿದ್ದಂಥ ಹೃದಯ ತಾನೇ ಈಗೇನಾಯಿತು, ಚಿಕ್ಕ ಚಿಕ್ಕದಾಗ್ತಾ ಹೋಯಿತು ಅಂತ ಅಂದ್ಕೊಳ್ಬೋದು. ಸೊ ಚಿಕ್ಕ ಚಿಕ್ಕದಾಗ್ತಾ ಆಗ್ತಾ ಕೆಪಿಲರೀಸ್ ಅಂತ ಬರುತ್ತೆ. ಕೆಪಿಲರೀಸ್ ನಮ್ಮ ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕದು, ಅಷ್ಟು ಸಣ್ಣದಾಗ್ಬಿಡುತ್ತದು. ಆ ಕೆಪಿಲರೀಸ್ಗೆ ಹೋದಾಗ ರಕ್ತದಲ್ಲಿರುವಂಥ ಆಕ್ಸಿಜನ್ನು ಜೀವಕಣದ ಒಳಗಡೆಗೆ ಹೋಗೋಕ್ಕೆ ಸಾಧ್ಯ, ಅಯೋರ್ಟಾಯಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ, ಹೃದಯದಿಂದ ನೇರವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಪಿಲರೀಸಿಂದ ಅದು ಆಕ್ಸಿಜನ್ ಜೀವಕಣಕ್ಕೆ ಹೋದ ನಂತರ ಕೆಪಿಲರೀಸ್, ನಾಲ್ಕಾರು ಕೆಪಿಲರೀಸ್ ಒಟ್ಟಿಗೆ ಸೇರಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆಮೇಲೆ ಅದನ್ನು ವೆನ್ಯೂಲ್ಸ್ ಅಂತ ಕರಿತೀವಿ. ಆಮೇಲೆ ಅದು ಇನ್ನೂ ದಪ್ಪದ ನಾಲ್ಕಾರು ವೆನ್ಯೂಲ್ಸ್ ಸೇರಿಕೊಂಡು ಒಂದು ವೇಯಿನ್ ಆಗುತ್ತೆ. ಆ ವೇಯಿನ್ ಹಾಗೆ ಮೇಲಕ್ಕೆ ಬರ್ತಾ ಬರ್ತಾ ವಾಪಸ್ ಬರ್ತಾ ಇರುವಂಥ ರಕ್ತಗಳೆಲ್ಲ ರಕ್ತನಾಳಗಳಲ್ಲಿ ಬರ್ತಾ ನಾಳಗಳು ಒಂದಕ್ಕೊಂದು ಸೇರ್ಕೊಳ್ತಾ ಸೇರ್ಕೊಳ್ತಾ ಮತ್ತೆ ದೊಡ್ಡದಾಗ್ತಾ ಬರುತ್ತೆ. ಅದು ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೀನಾ ಕೇವಾ ಅಂತೀವಿ. ಅದು ತಿರುಗಾ ಹೃದಯದ ಬಲಭಾಗಕ್ಕೆ ಬಂದು ಸೇರುತ್ತೆ. ಅಲ್ಲಿಂದ ಅದು ಆಕ್ಸಿಜನ್ ಪಡ್ಕೊಳ್ಳೋದಕ್ಕೆ ಲಂಗ್ಸ್ಗೆ ಹೋಗುತ್ತೆ. ಲಂಗ್ಸಿಂದ ತಿರುಗಾ ಎಡಭಾಗಕ್ಕೆ ಬಂತು. ಅಲ್ಲಿಂದ ಮತ್ತೆ ಅದು ಏಕವಾಗಿ ಅನೇಕವಾಗುತ್ತೆ. ಸೊ ಈ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ನಮ್ಮ ಶರೀರ ರಚನೆಯಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಇದ್ದಂಥ ಹೃದಯ ಅದು ಹಂಗೆ ದೊಡ್ಡದಾಗ್ತಾ ಆಗ್ತಾ ಅಯೋರ್ಟ ಆಯಿತು, ಅಲ್ಲಿಂದ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಕಣ್ಣಿಗೆ ಕಾಣದಷ್ಟು ಕೆಪಿಲರೀಸ್ ಸೈಜಿಗೆ ತಲುಪಿತು. ಕೆಪಿಲರೀಸಿಂದ ಮತ್ತೆ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹಾಗೆ ಹೃದಯಕ್ಕೆ ವೀನಾಕೇವ ರೂಪದಲ್ಲಿ ಮತ್ತೆ ಬಂದು ಸೇರಿಕೊಳ್ತು. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಇದು ಇರೋದರಿಂದಲೇ ನಮ್ಮ ಶರೀರ ನಡೀತಾ ಇರೋದು. ರಕ್ತ ಸಂಚಾರದ ಈ ಕಥೆ ಆದರೆ ಮೆದುಳಿನದು ಇದೇ ಕಥೆ. ಒಂದು ಮೆದುಳು, ಒಂದು ಸ್ಪೈನಲ್ ಕಾರ್ಡ್, ಅಲ್ಲಿಂದ ಬರುವಂಥ ಅನೇಕ ನರಗಳು ಮೆದುಳಿನಿಂದ ಶರೀರದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಅನೇಕ ಬ್ರಾಂಚಸ್, ಅನೇಕ ಶಾಖೆಗಳನ್ನು ಕೊಡ್ತಾ ಕೊಡ್ತಾ ಕೊಡ್ತಾ ಕಡೆಯದಾಗಿ ನರ್ವ್ ಎಂಡಿಂಗ್ಸ್ ಅಂತೀವಿ, ಆ ನರ್ವ್ ಎಂಡಿಂಗ್ಸ್ನಲ್ಲಿ ಮುಗೀತವೆ. ಇಲ್ಲಿಂದ ಹೋದಂತಹ ಏನು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇರುತ್ತೆ, ಅವು ಹೋಗೋದಕ್ಕೆ ಒಂದು ಮಾರ್ಗ. ಹೇಗೆ ಆರ್ಟ್ರೀಸ್ ಒಳ್ಳೆಯ ರಕ್ತವನ್ನು ತಗೊಂಡು ಹೋಗ್ತಾವೋ ಹಾಗೆ ಒಂದು ಹೈವೇ, ಒನ್ ವೇ ಅದು. ಅಲ್ಲಿ ಸ್ಪರ್ಶದ ಒಂದು ಜ್ಞಾನ ನಮ್ಮ ಚರ್ಮಕ್ಕಾದಾಗ ಆ ಚರ್ಮದ ಜ್ಞಾನ ನಮ್ಮ ಮೆದುಳಿಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದಿರುತ್ತೆ. ಸೊ ಅದು ತಿರುಗಾ ಅನೇಕದಿಂದ ಏಕವಾಗುತ್ತೆ, ಏಕದಿಂದ ಅನೇಕ, ಅನೇಕದಿಂದ ಏಕ. ಸೊ ಇದು ಬಹಳ ಸುಂದರವಾದಂತಹ ಒಂದು ರಚನೆ. ಈ ರಚನೆಯೇ ವಿಶ್ವದಲ್ಲಿರೋಂಥದ್ದು. ಅದೇ ರೀತಿಯಲ್ಲೇ ಇಡೀ ವಿಶ್ವ, ನಾವು ಕಳೆದ ಸರ್ತಿ ಕೂಡ ಈ ಉದಾಹರಣೆಯನ್ನು ನಾವು ನೋಡಿದ್ವಿ. ವಿರಾಟ್ ವ್ಯಕ್ತಿಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿರಾಟ್ ಪುರುಷ, ವಿಶ್ವ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ ವಿಶ್ವ ಪುರುಷನಿಗೂ ಒಂದು ಹೃದಯ ಇದೆ, ಅದು ಹೊಡ್ಕೊಳ್ಳುತ್ತೆ, ಅದರಲ್ಲಿ ಒಂದು ಆರ್ಟ್ರೀಸ್ ಇರುತ್ತೆ, ಅದರಲ್ಲಿ ಕೆಪಿಲರೀಸ್ ಬರುತ್ತೆ, ಕೆಪಿಲರೀಸಿಂದ ತಿರ್ಗಾ ವೇಯ್ನ್ಸ್ ಬಂದು ವಾಪಸ್ ಬರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವ? ಹಾಗೆ ವಿಶ್ವದಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಏಕದಿಂದ ಅನೇಕವಾಗ್ತಾ ಇದೆ, ಅನೇಕದಿಂದ ಮತ್ತೆ ಏಕಕ್ಕೆ ಹೋಗಿ ಸೇರುತ್ತವೆ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಲೋಕದಲ್ಲಿ ಹೀಗೆ, ಜಾತಿಯಲ್ಲಿ ಅಂದರೆ ಜಾತಿ ಅಂತಂದರೆ ನಾನು ಲಿಂಗಾಯತ್ ಜಾತಿ, ನಾನು ಇನ್ಯಾವುದೋ ಬ್ರಾಹ್ಮಣ ಜಾತಿ, ಇನ್ನೊಬ್ಬರು ಯಾವುದೋ ಇನ್ಯಾವುದೋ ಜಾತಿ, ಆ ಥರದ ಜಾತಿ ಅಲ್ಲ. ಜಾತಿ ಅಂದಾಗ ಅದು ಒಂದು ಗುಂಪು, ಜನ್ಮ ಯಾವ ರೀತಿಯಲ್ಲಿ ಅದು ಜನ್ಮ ತಾಳಿದೆ ಅಂತ ಅನೇಕ ರೀತಿಯಲ್ಲಿರುತ್ತೆ. ಅದನ್ನು ನಾವು ನಮ್ಮ ಬಾಟನಿ ಜುವಾಲಜಿಲಿ ಓದುವಾಗ ಸ್ಪೀಷೀಸ್ ಮತ್ತು ಜೀನಸ್ ಅಂತ ಕೇಳಿರ್ತೀವಿ, ಅದು ಫ್ಯಾಮಿಲಿ ಅಂತೆಲ್ಲ ಕೇಳಿರ್ತೀವಿ. ಸೊ ಹಾಗೆ ಒಂದು ರೀತಿಯ ಜೀವಿಗಳು, ಆ ರೀತಿಯ ಜೀವಿಗಳಲ್ಲಿ ಏಕದಿಂದ ಅನೇಕ, ಹಾಗೆ ವ್ಯಕ್ತಿಯಲ್ಲಿ ಏಕದಿಂದ ಅನೇಕ, ಹಾಗೆ ಸಂಸ್ಥೆಯಲ್ಲಿ ಯಾವುದೋ ನಾವು ಹುಟ್ಟಾಕಿರೋಂಥ ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಅದರಲ್ಲೂ ಕೂಡ ಏಕದಿಂದ ಅನೇಕ. ಸೊ ಈ ಒಂದು ಶ್ರೇಣೀಕರಣ ಆಗುತ್ತೆ.

0: ಕೆಲವು ಚಟುವಟಿಕೆಗಳಿಗೆ ಟಾಪ್ ಡೌನ್ ಬರಬೇಕು. ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ತು ಅಂತಂದರೆ ಅದು ಏಕರೂಪವಾಗಿ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ, ಅದು ಟಾಪ್ ಡೌನ್. ಮತ್ತು ಕೆಲವು ಬಾಟಮ್ಸ್ ಅಪ್ ಅಂತಿರುತ್ತೆ, ಅಂದರೆ ಕೆಳಗಿನವರು ಏನಾದರೂ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗ ಮೇಲ್ಗಡೆ ಕೂತ್ಕೊಳ್ಳೋಕೆ ಸಾಧ್ಯ. ಈಗ ವೋಟಿಂಗ್, ನಮ್ಮ ದೇಶದಲ್ಲಿರುವಂಥ ಎಲ್ಲ ಮತದಾರರು ಕೂಡ ಹೇಗೆ ಮತ ಚಲಾಯಿಸಿದ್ರೋ ಅದಕ್ಕೆ ತಕ್ಕಂತೆ ಮೇಲ್ಗಡೆ ಒಬ್ಬರು ಬಂದು ಕೂತ್ಕೊಂಡ್ರು. ಸೊ ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಹೀಗೆ ಆ ಒಂದು ಪರಸ್ಪರ ಅನ್ಯೋನ್ಯವಾದಂಥ ಸಂಬಂಧ ಇರುತ್ತೆ. ಈಗ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ ಯಾವುದೋ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಹಂತದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಾಧಾರಣವಾಗಿ ಆ ವ್ಯಕ್ತಿಗೆ ಏನನ್ನಿಸ್ತಾ ಇರುತ್ತೆ, ನಾನು ಈ ಪ್ರತ್ಯೇಕವಾದಂಥ ಇಲಾಖೆಯ ಈ ಜಾಗದಲ್ಲಿ ಈಗ ದೇಶ ಕಾಲದ ಸಾಪೇಕ್ಷತೆಯಲ್ಲಿ ಈಗ ನಾನು ಕೂತಿರೋಂಥ ಒಬ್ಬ ವ್ಯಕ್ತಿ ಅಂತ ಅನಿಸ್ತಾ ಇರುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಅದು ಸಕಲ ಸಾಕಲ್ಯದಲ್ಲಿ ನಾನು ಒಂದು ಭಾಗ. ಇಡೀ ಸರ್ಕಾರದ ಒಂದು ದೊಡ್ಡ ವ್ಯವಸ್ಥೆ ಏನಿದೆ ಅದರಲ್ಲಿ ನಾನು ಒಂದು ಭಾಗ. ನಾನು ಇದಾಗಿದ್ರೂ ಕೂಡ ಸಕಲ್ಯದ ಅರಿವು ನನಗಿದ್ದಾಗ ನಾನು ಯಶ್ಚಿತ್ ಯಾವುದೋ ಒಂದು ಸಣ್ಣ ಹುಲ್ಲು ಮಾನವ ಅಂತೀವಲ್ಲ ಆ ತರಹ ಅಲ್ಲ. ನಾನು ಒಂದು ದೊಡ್ಡ ವ್ಯವಸ್ಥೆಯ ಒಂದು ಭಾಗ. ನಾನು ಯಾವತ್ತೂ ವೀಕ್ ಅಲ್ಲ, ನಾನು ಯಾವತ್ತೂ ಚಿಕ್ಕವನಲ್ಲ. ಸಕಲತೆಯ ಒಂದು ಭಾಗ ನಾನಾಗಿರೋದ್ರಿಂದ, ಸಕಲತೆಗೆ ನಾನು ಕೂಡ ಪೂರ್ಣತೆಯನ್ನು ಒದಗಿಸ್ತಾ ಇರೋದ್ರಿಂದ ನನಗೆ ಯಾವುದೋ ಒಂದು ವಿಶೇಷತೆ ಇದ್ದೇ ಇದೆ. ಆ ವಿಶೇಷತೆ ನನಗೆ ಸಿಗ್ತಿರೋದು ನನ್ನಿಂದ ಮಾತ್ರ ಅಲ್ಲ, ಆ ಸಕಲತೆಯಿಂದ ನನಗೆ ವಿಶೇಷತೆ, ನನ್ನಿಂದ ಸಕಲತೆಗೆ ಪರಿಪೂರ್ಣತೆ. ಸೊ ಆ ಒಂದು ಅನ್ಯೋನ್ಯ ಸಂಬಂಧ ನಾವು ಪ್ರತಿ ಕ್ಷಣದಲ್ಲೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದಾಗ ವ್ಯಷ್ಟಿ ಸಮಷ್ಟಿಯ ಏಕತೆಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ. ಆಗ ನಮ್ಮಲ್ಲಿ ಭಿನ್ನತೆ, ನಮ್ಮಲ್ಲಿ ವೈರತ್ವ ಇವುಗಳು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 120 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಡಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ, ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನನ್ನನ್ನು ನಂಬುವುದಾದರೆ ಪೂರ್ತಿಯಾಗಿ ನಂಬು. ಮಗು ತಾಯಿಯನ್ನು ಅಪ್ಪುವಂತೆ ನಿಷ್ಕಲ್ಮಶವಾಗಿ ನಂಬು, ಆಗಷ್ಟೇ ನಾನು ನಿನಗೆ ದಕ್ಕುತ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಕೃಷ್ಣ ಕೇವಲ ಪೂಜಿಸುವ ದೇವರಲ್ಲ, ಮಾನವ ಬದುಕಿನ ಸಂಕೀರ್ಣತೆಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿಸಿಕೊಟ್ಟ ಪರಿಪೂರ್ಣ ಆದರ್ಶ. ಆತನ ವ್ಯಕ್ತಿತ್ವ ಎಂದಿಗೂ ಯಾವುದೇ ಸಿದ್ಧ ಚೌಕಟ್ಟಿಗೆ ಸಿಗುವಂಥದ್ದಲ್ಲ. ಕೃಷ್ಣನ ಬದುಕು ಹುಟ್ಟಿನಿಂದಲೇ ಸವಾಲುಗಳಿಂದ ಕೂಡಿತ್ತು. ಹುಟ್ಟುವ ಮುನ್ನವೇ ಸೋದರ ಮಾವ ಕಂಸನ ರೂಪದಲ್ಲಿ ಸಾವು ಕಾಯುತ್ತಿತ್ತು. ಕತ್ತಲೆಯ ಸೆರೆಮನೆಯಲ್ಲಿ ಜನಿಸಿ ಎತ್ತ ತಾಯಿ ದೇವಕಿಯ ಮಡಿಲನ್ನು ಜನಿಸಿದ ರಾತ್ರಿಯೇ ತೊರೆದ, ಮುತ್ತಿಸಿ ಸಾಕಿದ ಯಶೋದೆಗೂ ಆತ ಕೊನೆ ತನಕ ಉಳಿಯಲಿಲ್ಲ. ನಿಸ್ವಾರ್ಥ ಪ್ರೀತಿಯ ಸಂಕೇತವಾದ ರಾಧೆಯ ಪ್ರೇಮವು ಕೈಗೂಡದೆ ಹೋಯಿತು. ಇಷ್ಟೆಲ್ಲ ಕಳೆದುಕೊಳ್ಳುವಿಕೆಗಳ ನಡುವೆಯೂ ಕೃಷ್ಣನ ಮುಖದಲ್ಲಿನ ಮಂದಹಾಸ ಎಂದಿಗೂ ಮಾಸಲಿಲ್ಲ. ಕೃಷ್ಣನ ಚರಿತ್ರೆಯನ್ನು ಅವಲೋಕಿಸಿದರೆ ನಮ್ಮ ಇಂದಿನ ಬದುಕಿನ ಎಲ್ಲ ರೂಪಗಳು ಅಲ್ಲಿ ಕಾಣಸಿಗುತ್ತವೆ. ವಿಷಮಯ ಸಂಬಂಧಗಳು ಪ್ರೀತಿಸಬೇಕಾದ ಮಾವನೇ ಕಂಸವಾಗಿ ವೈರಿಯಾಗಬಹುದು. ತಾಯಿಯಂತೆ ಬಂದು ವಿಷ ಉಣಿಸುವ ಪೋತನಿಯಂಥ ಮೋಸಗಾರನು ಎದುರಾಗಬಹುದು. ಪ್ರೀತಿ ಮತ್ತು ಸಮರ್ಪಣೆ, ಏನನ್ನು ಬಯಸದೆ ಶುದ್ಧ ಪ್ರೀತಿ ನೀಡುವ

ರಾಧೆ, ಸಾಹಸ ಮೆಚ್ಚಿ ಬಂದ ರುಕ್ಮಿಣಿ, ಪ್ರೀತಿಯಿಂದ ಹಠ ಸಾಧಿಸುವ ಸತ್ಯಭಾಮಿಯಂತ ವಿಭಿನ್ನ ವ್ಯಕ್ತಿತ್ವಗಳು, ಕರ್ತವ್ಯ ಮತ್ತು ರಕ್ಷಣೆ ಸದಾ ಸ್ಮರಿಸುವ ಅರ್ಜುನ, ಧರ್ಮಕ್ಕೆ ಬದ್ಧನಾದ ಧರ್ಮರಾಯ, ಕಷ್ಟದಲ್ಲಿ ರಕ್ಷಣೆ ಬೇಡಿದ ಸೋದರಿ ದ್ರೌಪದಿ, ದೈವವೆಂದು ನಂಬಿದ ಕುಂತಿ ಹಾಗೂ ಮುಗ್ಧ ಗೆಳೆಯ ಸುಧಾಮ, ವಿರೋಧ ಮತ್ತು ದ್ವೇಷ ಒಳಗೊಳಗೆ ಗೌರವಿಸುತ್ತಲೇ ಅನಿವಾರ್ಯವಾಗಿ ಎದುರಾಗುವ ಭೀಷ್ಮ ದ್ರೋಣರಂತ ಹಿರಿಯರು, ಧಿಕ್ಕರಿಸಿ ಹಾಗೆ ಸಾಧಿಸುವ ದುರ್ಯೋಧನ, ಶಕುನಿ ಕರ್ಣ ಶಿಶುಪಾಲರಂತ ವಿರೋಧಿಗಳು, ಅಹಂಕಾರದ ವಂಶಸ್ಥರು, ದೈವದ ಜೊತೆಗಿದ್ದರೂ ಅಹಂಕಾರದಿಂದ ಮೆರೆದು ವಿನಾಶದಾದಿ ಹಿಡಿದ ಯಾದವರು, ಇಷ್ಟೆಲ್ಲ ಭಿನ್ನ ಸ್ವಭಾವದ ಜನರ ನಡುವೆ ಬದುಕಿದ ಕೃಷ್ಣ ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ನ್ಯಾಯಯುತವಾಗಿ ನಿಭಾಯಿಸಿದ. ಧರ್ಮ ರಕ್ಷಣೆಗಾಗಿ ಅಗತ್ಯವಿದ್ದಾಗ ತಂತ್ರ ಮತ್ತು ಯುಕ್ತಿಯನ್ನು ಬಳಸಿದ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ತಾನಿದ್ದರೂ ಆಯುಧ ಹಿಡಿಯದೆ ಕೇವಲ ಸಂಯಮ ಹಾಗೂ ಮಾರ್ಗದರ್ಶನದಿಂದಲೇ ವಿಜಯವನ್ನು ದೊರಕಿಸಿಕೊಟ್ಟ. ಕೃಷ್ಣನ ಮಹತ್ವವಿರುವುದು ಆತನ ಸಮಚಿತದಲ್ಲಿ. ಇಡೀ ಸಾಮ್ರಾಜ್ಯವನ್ನು ಕಟ್ಟಿದರೂ ತಾನು ರಾಜನಾಗಲಿಲ್ಲ. ಜಗತ್ತಿನ ಎಲ್ಲ ಲೌಕಿಕ ವ್ಯವಹಾರಗಳ ನಡುವೆ ಇದ್ದರೂ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅಂತಿಮವಾಗಿ ತನ್ನ ಕಣ್ಣೆದುರೇ ಕುಲನಾಶವಾಗುವುದನ್ನು ಕಂಡರೂ ವಿಚಲಿತನಾಗದೆ ಕರ್ತವ್ಯ ಮುಗಿಸಿ ಜಗತ್ತಿನಿಂದ ನಿರ್ಗಮಿಸುವಾಗ ಏನನ್ನು ತನ್ನೊಂದಿಗೆ ಕೊಂಡೊಯ್ಯಲಿಲ್ಲ. ನಮ್ಮ ಹಿಂದಿನ ದೈನಂದಿನ ಬದುಕು ಒಂದು ರೀತಿಯ ಕುರುಕ್ಷೇತ್ರವೇ. ಇಲ್ಲಿಯೂ ನಮಗೆ ದುರ್ಯೋಧನ, ಶಕುನಿ, ಪೂತನಿಯಂಥವರು ಎದುರಾಗುತ್ತಾರೆ. ವೈರಿಯೊಡನೆ ಹೇಗೆ ಕಠಿಣವಾಗಿರಬೇಕು, ಸ್ನೇಹಿತರೊಡನೆ ಹೇಗೆ ಆಪ್ತವಾಗಿರಬೇಕು, ಸಂಕಷ್ಟಗಳಲ್ಲಿ ಹೇಗೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದಕ್ಕೆ ಕೃಷ್ಣನೇ ಅತ್ಯುತ್ತಮ ಮನಃಶಾಸ್ತ್ರಜ್ಞ ಮತ್ತು ದಿಗ್ದರ್ಶಕ. ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೋಗುವ ಈ ಅಶ್ವಾಶ್ವತ ಜಗತ್ತಿನಲ್ಲಿ ಭ್ರಮೆಯನ್ನು ಕಳಚಿ ಯಾವುದೇ ಸನ್ನಿವೇಶದಲ್ಲೂ ಧರ್ಮ ಹಾಗೂ ಕರ್ತವ್ಯಕ್ಕೆ ಬದ್ಧರಾಗಿರುವುದೇ ಕೃಷ್ಣ ಕಲಿಸುವ ಪರಮಸತ್ಯ. ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಆತ ನಮಗೆ ದಕ್ಕುತ್ತಾನೆ. ಆದ್ದರಿಂದಲೇ ಜೀವನದಲ್ಲಿ ಅತಿಯಾದ ಪ್ರೀತಿ, ಮೋಹ, ಆಸೆಗೆ ಬೀಳದೆ ಸಮಚಿತ್ತದಿಂದ ಬದುಕನ್ನು ಸ್ವೀಕರಿಸುವ ಮನಸ್ಸನ್ನು ಬೆಳೆಸಿಕೊಳ್ಳೋಣ. ಜೀವನದಲ್ಲಿ ಯಾರೇ ಬಂದರೂ ಹೋದರೂ ಇರುವಷ್ಟು ಕಾಲ ಸಂಬಂಧಗಳನ್ನು ಪ್ರಾಮಾಣಿಕವಾಗಿ ಇರಿಸಿಕೊಳ್ಳೋಣ. ಆಪ್ತವಾಗಿ ಮಾತನಾಡಿಸುವವರೆಲ್ಲ ಸ್ನೇಹಿತರಲ್ಲ, ಕಟುವಾಗಿ ಮಾತನಾಡುವವರೆಲ್ಲ ಇತ ಶತ್ರುಗಳಲ್ಲ. ಇಂತಹ ಸೂಕ್ಷ್ಮಗಳು ಅರಿವಾದಾಗ ಬದುಕಲ್ಲಿ ಹೆಚ್ಚು ನಿರ್ಲಿಪತೆ ಮೂಡುತ್ತದೆ. ಬದುಕನ್ನು ಸಮಚಿತ್ತದಿಂದ ಸ್ವೀಕರಿಸುವ ಪರಿಪಕ್ವತೆ ಕೂಡ ಬೆಳೆಯುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ, ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿಬರೋಣ. ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಈರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಬಟ್ ನಾನು ಸ್ವಲ್ಪ ನನ್ನ ಸ್ಟೋರಿ ಏನಿದೆ ಅದು ಹೇಳ್ತೀನಿ. ನಾನು ಒಬ್ಬ ಹಾಸನದಲ್ಲೇ ಮಿಡ್ಲ್ ಇದೇ ಕ್ಲಾಸಲ್ಲಿ ಹುಡ್ತವನೆ. ನಮ್ಮ ತಂದೆ ಡ್ರಿಂಕ್ಸ್ ಮಾಡೋರು, ಅಂದರೆ ಯಾವತ್ತಾರು ಮಟನ್ ಮಾಡಿದ್ರೆ ಅವ್ರು ಸದ್ಯ ವ್ಯಾಪಾರ ಮಾಡೋಕೆ ಹೋದಾಗ ಲಾಭ ಬಂದರೆ ಒಂದು ಅರ್ಧ ಕ್ವಾರ್ಟರ್ ಕುಡಿಯೋರಷ್ಟೇ, ಆದರೆ ಒಂದು ಕ್ವಾರ್ಟರ್ ತಂದಿಟ್ಟರೆ ಅರ್ಧ ಕುಡಿದ್ರು ಕೂಡ ಅರ್ಧ ಮುಚ್ಚಿ ಇಡೋರು. ನಮಗೆ ಮುಚ್ಚಿಡೋದು ಗೊತ್ತೇ ಇಲ್ಲ, ಕುಡ್ದಾದ್ಮೇಲೆ ಮಲಗಿಸ್ಬಿಟ್ಟು ಇನ್ನೊಂದು ಹೇಳೋದು.

ಅದಕ್ಕೆ ನಾವು ಕುಡುಕರು ಅಂತ ಹೇಳೋದು. ಇದು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ದೇವರಾಜ್ ಹೇಳಿದ್ರು 100 ಕೆಟ್ಟ ಜನ ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಎಲ್ರಿಗೂ ಇದೆಯಾ? ಸಕ್ಕರೆ ಕಾಯಿಲೆ ನನಗಿದೆ, ನಾನು 1000 ಟ್ಯಾಬ್ಲೆಟ್ ತಿನ್ನಲೇಬೇಕು. ಹಂಗೆ ಅಮೂಲ್ ರೋಗ ಇದ್ದವನು ಅದು ಮುಟ್ಟಿರೆ ಅವನಿಗೆ ಆಗಲ್ಲ. ಆ ರೋಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ, ಈಚೆ ಅನ್ನೋದು ರೋಗದ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರ್ಬೇಕು, ಎಷ್ಟೋ ಜನ ಈ ಯಜಮಾನ್ರಿಗೆ ಗೊತ್ತಿರುತ್ತೆ. ಯಾವ ನಿಮ್ಗೇನೇ ಆ ರೋಗ ಇಷ್ಟೊಂದು ಕುಡಿದ್ಯಾ ನೋಡೋ, ಅವ್ನು ಕುಡಿದ್ಬಿಟ್ಟು ಹೆಂಗೆ ಹೋಗಿ ಹೆಂಗೆ ಕೆಲಸ ಮಾಡ್ಕೊಂಡು ಬಂದೋತಾನೆ? ಅವ್ರು ಹೇಳಿರ್ತಾರೆ ಇದು ಒಂದು ರೋಗ ಅಂತ. ಆದ್ರೆ ನಾವು ತಿಳ್ಕೊಂಡಿರ್ಕಲ್ಲ, ರೋಗ ಅಂದ್ರೆ ಬೇರೆ ರೋಗ ಅಂತ ತಿಳ್ಕೊಂಡಿರ್ತೀವಿ. ಬಟ್ ನನ್ನ ಲೈಫ್ನಲ್ಲಿ ಈ ಕುಡಿಯೋರು ಒಳ್ಳೆಯವ್ರು ಅಲ್ಲ ಅನ್ನಂಗೆ. ನಾನು ಇನ್ನೊಂದು 50 ವರ್ಷ ಹಿಂದಕ್ಕೆ ಹೋದ್ರೆ ಒಂದು ಊರಲ್ಲಿ 18-20 ವರ್ಷ ಹುಡುಗ ಕುಡಿತಾನೆ ಅಂತ ಗೊತ್ತಾದ್ರೆ ಯಾರು ಫಂಕ್ಷನ್ ಕರಿತಿರ್ಲಿಲ್ಲ, ಯಾರು ಅವ್ನ ಜೊತೆ ಮಾತಾಡಿಸ್ತಿರ್ಲಿಲ್ಲ. ಆಗ ಕುಡಿಬೇಕಾದ್ರೆ ಎಲ್ಲೋ ಊರಿಂದ ಆಚಿಕೊಂಡು ಇದಿರೋದು ಎಂಡದಂಗಡಿ. ಆಮೇಲೆ ಸಾರೆ ಬಂದಿರೋದು. ನಾನು ಹೇಳ್ತಾ ಇರೋದು 78-77 ಇಸ್ವಿನಲ್ಲಿ ಸಾರೆ ಅಂಗಡಿ. ನಮ್ಮ ತಂದೆ ಏನು ಮಾಡೋರು, ಟವಲ್ ಹಿಂಗೆ ಹಾಕೊಳ್ಳೋರು, ಸುಮ್ಮನೆ ಸೈಲೆಂಟಾಗಿ ಎಲ್ಲ ಹೊಲದ ಹತ್ರಕ್ಕೆ ಹೋಗೋರಂಗೆ ಹೋಗೋರು, ಹಂಗಾಶ್ ಹೋಗಿ ಅದನ್ನು ದೂರು ಕೊಕ್ಕೊಂಡು ಹಿಂಗಾಶ್ ಬರೋರು. ಏನು ಡೈರೆಕ್ಟಿಗೂ ಗೊತ್ತಿರಲಿಲ್ಲ, ಹಂಗೆ ಇದ್ದಿದ್ದು. ಅವಾಗ ಒಬ್ಬ ಕುಡ್ಕ ಅಂತಂದರೆ ಬೆಲೆ ಕೊಡ್ತಾಯಿರಲ್ಲ, ವಯಸ್ಸಾಯರು ಮಾತ್ರ ಕುಡಿತಾ ಇದ್ರು. ಆಗ ಹಂಗೆ ಇತ್ತು. ಅವಾಗ ಯಾರೇ ಆಗಲಿ ಒಬ್ಬ ಕುಡಿತಾನೆ, ಈ ಊರಾಗ ಊರೇ ಅವನು ಕುಡಿಯೋದು ಕೊಟ್ಬಿಟ್ಟವನಂತೆ, ಕುಡಿಯೋದು ಕೊಟ್ಬಿಟ್ಟವನು. ಹೆಣ್ಣು ಕೊಡ್ತಿರಲ್ಲ, ಈಗ ಎಣ್ಣೆ ಇಲ್ಲ ಬಿಡಿ, ಹುಡುಗರಿಗೆಲ್ಲ ಹೆಣ್ಣು ಕೊಡ್ತಾರೆ. ಅದರಲ್ಲಿ ಬ್ಯಾಚುಲರ್ ಇದ್ದರೆ ಕೊಡ್ತಾ ಇದ್ರೆ ಅದು ಕಷ್ಟವೇ ಅದು. ಬಟ್ ಆ ಸ್ಟೇಜ್ನಲ್ಲಿ ಇದ್ದಾಗ ಈಗಿನ ಪರಿಸ್ಥಿತಿಯಲ್ಲಿ ಹುಡುಕ ಇಲ್ಲ ಅಂದ್ರೆ ಫಂಕ್ಷನಿಗೆ ಕರೆಯೋಲ್ಲ. ನಮಗೆ ಹೇಳಕ್ ಬರೋನ್ ಹೇಳ್ತಾರೆ, ಅಣ್ಣ ಕುಡಿಯಲ್ಲ ಏನಿಲ್ಲ, ಅವನೇ ಕರಿತೆ ಬರೇ ಅಂದ್ರೆ 60 ವರ್ಷದಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಇದು ಅಂದ್ರೆ, ಆಗಿನ ಕುಡ್ತಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಬ್ರ್ಯಾಂಡಿ ಕುಡಿದ್ರೆ ಕೆಮ್ಮಲು ಹೋಗೋದು, ಶಕ್ತಿ ಬರೋದು, ಕೆಲಸ ಮಾಡಕ್ಕಿರೋದು, ಬೆಳಿಗ್ಗೆ ಇದ್ರೆ ಕೆಲಸ ಮಾಡೋರು. ಈಗ ಕುಡ್ದ 1/2 ಗಂಟೆ ಅಷ್ಟೇ ಕಳೆನಾಶಕ ಅಂತ ಏನೋ ಹೆಸರು ಕಟ್ಟಿಯಾರು. ಅದು ಈ ಲಿವರ್ ಪವರ್ ಎಲ್ಲ ತಿನ್ಕೊಂಡು ಗೌರ್ಮೆಂಟ್ ಕೇಳ್ಬೇಕು ರೀ, ಅದು ಏನ್ ಬೇಕು ಅದು ಮಾತಾಡ್ತೀವಿ. ದುಡ್ಡು ಸಂಪಾದನೆ ಮಾಡಕ್ಕೆ ನಾವು ಏನ್ ಬೇಕು ಏನ್ ಬೇಡ ಅದನ್ನ ಚೂಸ್ ಮಾಡ್ಬೇಕು. ಅದೇ ಯಾಕಪ್ಪ ನಿದ್ರೆ ಬೇಕು ಅಂದ್ರೆ ಕುಡಿಯಕ್ಕೆ ಯಾಕೆ ಹೋಗ್ಬೇಕು? ಮನೆಗೆ ತಗೋಬೋ 1 ಕೆಜಿ ಗೋಡಂಬಿ, ದ್ರಾಕ್ಷಿ, ಹಾಲು, ಗಸಗಸೆ ಪಾಯಸೆ ಮಾಡ್ಕೊಂಡು ಹಚ್ಕೊಂಡು ಕುಡ್ದು ಕೆಲಸ ಮಾಡಿದ್ರೆ ನಿದ್ರೆ ಬಿದ್ದೆ. ಅದ್ಯಾಕೆ ಕುಡ್ತಾನೆ ಬೇಕು? ಅಲ್ಲ ಬಿಡಿ, ನಾವು ಹಂಗೆ ಗೊತ್ತಿರ್ಲಿಲ್ಲ, ಮಾಡಿದ್ದು ಈಗ ನೀವು ಮಾಡ್ತಿದ್ರಿ ತಪ್ಪು ಅಂತ ಅಲ್ಲ, ಗೊತ್ತಾದ ಮೇಲೆ. ಈಗ ನನಗೇನಿಸ್ತಿತ್ತು ಅಂದರೆ, ನಾನು ಸಾಮಾನ್ಯವಾಗಿ ಎಂಡ ಊರಲ್ಲಿ ಸಿಗ್ತಾ ಇತ್ತು, ನಮ್ಮ ತಂದೆ ನಮ್ಮ ಗದ್ದೆ ಪಕ್ಕದಲ್ಲೇ ಇತ್ತು, ಚಿಕ್ಕ ಹುಡುಗನ ನನಗೆ ಕುಡಿಸಿದ್ದಾರೆ, ಅದು ಎತ್ತ ತಾಯಿ ಎದೆ ಹಾಲು ಅಂತ ಒಂದು ಕತೆ ಇತ್ತು. ಈಗೆಲ್ಲ ಬುಡಕ್ಕೇನೆ ಗೊಬ್ಬರ ಹಾಕಿರ್ತಾರೆ, ಅದನ್ನ ಎದೆ ಹಾಲಿನಿಂದ ಬಂದಿದೆ, ಅದು ಮಿಕ್ಸ್ ಆಗೇ ಬರೋದು ಪ್ರತಿಯೊಂದು. ಏನು ಪೌಷ್ಟಿಕ ಶಕ್ತಿ ತಗೋಬೇಕಾರೆ ಏನಿರುತ್ತೋ ಮಣ್ಣಲ್ಲಿ ಅದೇ ಮೇಲೂ ಬರೋದು. ಈಗ ತೆಂಗಿನ ಮರದಲ್ಲೂ ಬರೋದು ಅಷ್ಟೇ, ಈ ಚಿನ್ನದಲ್ಲಿ ಎಲ್ಲ ಅಷ್ಟೇ. ಎಲ್ಲ ಯಾವಾಗ ಸೀಮೆ ಗೊಬ್ಬರ ಬಂತು, ಸಗಣಿ ಗೊಬ್ಬರ ಹೋಗಿ ಎಲ್ಲ ಹಾಳಾಗೋಗಿದೆ. ಅದರಲ್ಲಿ ಬ್ರ್ಯಾಂಡಿ ವಿಸ್ಕಿ ತಯಾರಾಗೋದು ಈಗಂತೂ 1/2 ಗಂಟೆ ನಿಮಗೆ ನೆಶೆ ಕೊಡ್ಬೋದು ಅಷ್ಟೇ. ಅದ್ರಲ್ಲಿ ಏನಾಯಿದೆ ಕುಡಿದ್ರೆ, ಈಗ ನಾನು ನನಗೆ ತಿಳಿದಂಗೆ ಒಂದು 20 ಇಸ್ವಿಂದೀಚೆಗೆ 5 ವರ್ಷದಿಂದೀಚೆಗೆ ಕುಡಿದವರು ಪುರುಷತ್ವನೇ ಇಲ್ಲ ಅನ್ನಂಗೆ ಆಗಿದೆ. ಎಷ್ಟೋ ಜನ ಗುಪ್ತ ಅದು, ಅದು ಯಾರು ಕೇಳೋಕ್ಕೋಲ್ಲ, ಅಯ್ಯ ನನಗೆ ಹಿಂಗಾಗಿತ್ತು ಹೆಂಗಿತ್ತು. ಈಗ ಒಂದೇನೋ ಒಂದು ಪಲ್ಸ್ ಬಂದರೆ ಇನ್ನೊಬ್ರಿಗೆ ಹೇಳೋಣ, ಇನ್ನು ಅದ್ರ ಬಗ್ಗೆ ಗುಪ್ತವಾಗಿರೋದು ಯಾರು ಹೇಳ್ತಾರ ಹೇಳಲ್ಲ, ಅದು ಅವನೇ ಅನುಭವಿಸ್ತಾ ಇರ್ತಾನೆ. ಅದಕ್ಕೇನು ಮಾಡ್ತಾನೆ, ನನಗೆ ಹಿಂಗಾಯಿದೆ ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳ ಕುಡಿಯೋಕೆ ಹೋಗ್ತಾನೆ. ಅದು ಎಷ್ಟೋ ಆಗ್ತಾ ಇದೆ. ಆದರೆ ಡ್ರಿಂಕ್ಸ್ ಆಫ್ ಗೌರ್ಮೆಂಟ್, ಅವ್ರು ಸಾಯಿಸೋಕ್ಕೆ ಹುಟ್ಟಿದ್ದಾರೆ ಸಾಯಿಸ್ತಾರೆ, ನೀವು ಯಾಕೆ ಸಾಯ್ಬೇಕು? ಈಗ ಹೇಳೋದು ಏನಪ್ಪ ಅಂದರೆ, ನಮಗೆ ರೋಗ ಅಂತ ಗೊತ್ತಾದ ಮೇಲೆ ಪದೇ ಪದೇ. ಈಗ ನೋಡಿ, ನಾನು 4 ವರ್ಷ ಕುಸ್ತಿ ಮಾಡಿದೆ, 4 ವರ್ಷ ಗೆದ್ದೆ, 5 ವರ್ಷ ಕುಸ್ತಿ ಮಾಡಿದ್ರೆ ಸೋತೆ. ಅದು ನನಗೆ ಗೊತ್ತಾಗ್ಬೋದು, ಓ ಇನ್ನು ನಾನು ಕುಸ್ತಿ ಹೋರ್ ಸೋತೀನಿ ಎಚ್ಚೆತ್ಕೊಂಡು. ಹಂಗೆ ಇದು ಏನಾಯ್ತು ಅಂದರೆ, ನನಗೆ ರೋಗ ಅಂತ ಗೊತ್ತಾದ ಮೇಲೆ ನಾವು ಇದ್ರ ಮುಂದೆ ಆಗಲ್ಲ ಅಂತ ಬಿಟ್ಟಕ್ಕೆ ಇವತ್ತಿನವರೆಗೂ ಇದು ಬರ್ತಿದ್ದೀನಿ. ರಿಟೈರ್ಡ್ ಆಗಿ 5 ವರ್ಷ ಆಗಿದೆ, ಇನ್ನು ಗಟ್ಟಿಮುಟ್ಟಾಗಿ ಚೆನ್ನಾಗಿದೆ. ಈಗ ನೋಡಿ, ಈ ಸಲ ನೀವು ಇದ್ರಿ ಇವತ್ತು ಒಂದು ಇಟ್ಟಿಗೆ ಎತ್ಬೇಕಾದ್ರೆ ಕಷ್ಟಪಡ್ತೀರ, ಯಾಕೆ? ಮೊದಲೆಲ್ಲ ಶಕ್ತಿ ಇರಲಿಲ್ವಾ? ಇತ್ತು. ಸ್ಟಾರ್ಟಿಂಗ್ ನಿಮ್ಗೆ ಎಂತೆಂಥ ಶಕ್ತಿ ಇತ್ತು, ಎಲ್ಲ ಬಾಡಿಲಿ ಆರ್ಗನೈಸೇಷನ್ ಎಲ್ಲ ತೆಗೆದು ತೆಗೆದು ಮಾಡ್ತಿದ್ವಿ. ಯಾಕೆ ಅಂದರೆ ಇದು ನಮಗೆ ಈ ಕ್ರೇವಿಂಗು ಮೊದಲೇ ಇತ್ತು, ಹುಟ್ಟಾಗಲೇ ಇದೆ, ನಮಗೆ ಗೊತ್ತಿರಲ್ಲ. ನಾವು ಕುಡಿಯೋಕೆ ಅಂತ ಸ್ಟಾರ್ಟ್ ಮಾಡಿದಾಗ ಅದನ್ನ ಬೇರೆ ಒಂಥರ ಒಂದು ಬೆಕ್ಕು ಕುಡಿದ್ಬಿಟ್ಟು ನಂಗೆ ಸಾಕು ಅಂತ ಹೋದ್ರೆ ಅವ್ನು ನಾರ್ಮಲ್ ಓಕೆ. ನನಗೆ ಒಂದು ಬೆಕ್ ಸಾಕಾಗಲ್ಲ, ಇವತ್ತು ಮಾತ್ರ ಒಂದು ಬೆಕ್ ಕುಡಿದಿನಿ ಒಳ್ಳೆ ಮಜಾ ಕೊಟ್ಟಿರುತ್ತೆ, ನಾಳೆ ನೀನು ತಿರ್ಗೋ ಒಂದು ಬೆಕ್ ಕುಡಿದ್ರೆ ಮೈಯೆಲ್ಲ ಕಸಿ ಬಿಸಿ, ಓ ಏನೋ ಕಳ್ಕೊಂಡಲ್ಲ ಏನೋ ಕಳ್ಕೊಂಡು ನೋಡ್ರೆ ಇನ್ನೊಂದು ಚೂರು ಬೇಕು. ಅವಾಗ ಏನು ಮಾಡ್ತೀಯ ನೀನು, ಊಟನೂ ಮಾಡೋಕ್ಕಲ್ಲ ಏನಿಲ್ಲ, ಎಣ್ಣೆ ದಿವಸಕ್ಕೆ ಯಾರು ಕೇಳಿದ್ರೆ ಊಟ ಮಾಡಿ, ಯೋ ನೆನ್ನೆ ನೋಡ ಒಂದು ಬೆಕ್ ಕುಡ್ಕೊಂಡು ಎಷ್ಟೋ ಒಂದು ತಿಂದೆ ತಿನ್ನು ಅಂದರೆ ಇರೋ

ಇರುವ ಅನ್ಕೊಂಡು ಚೂರು ಅವಾಗ ಎಂತ ನನ್ನ ಚೂಟ್ ಹಾಕಿಯ ತಿರುಗಿ ನೆನ್ನೆ ತರನ ಊಟ ಮಾಡಿ ಅಲ್ಲಿ ಒಂದು ಚೂರು ಜಾಸ್ತಿ ಆಯ್ತಾ ಅವಾಗ ಏನಾಯ್ತು ಇನ್ನು ಆಯ್ತು ನಾವು ಒಂದಿನೇ ಎರಡು ದಿನ ದುಡ್ಡಿರಲ್ವೋ ಅಥವಾ ಬೇರೆ ಏನು ಅಂತನೋ ಅಂತ ಬೆಂಗು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತೀಯ ಆದ್ರೆ ನಿನ್ನ ಬಾಡಿ ನಿನ್ ತಡ್ಕೊಳಕ್ ಆಗಲ್ಲ ಅದೇನು ಮಾಡ್ತೀಯ ತಿರ್ಗಾ ಒಂದು ವರ್ಷ ಬಗ್ಗೆ ಇರ್ತಲ್ಲ ಅವತ್ತು ಒಂದು ವರ್ಷ ಬಗ್ಗೆ ಅಂದ್ರೆ ತಿರ್ಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಎರಡು ಬೇರೆ ಎರಡು ಬೇಗ ಅವಾಗ ಏನು ಮಾಡ್ತೀಯ ತಿರ್ಗಾ ಊಟ ಮಾಡ ಅಲ್ಲಿಗೆ ನಿನಗೆ ಗೊತ್ತಿಲ್ಲ ಇದು ನನ್ನ ಫೋಕಸ್ ಮಾಡ್ತಾ ಇದೆ ರೇಡ್ರು ಉಲ್ಬಣ ಗುಣ ರೋಗ ಅಂತ ನಿಮ್ಗೆ ಗೊತ್ತಿರಲ್ಲ ಏನ್ರೆ ನಾನು ನಿನ್ ಸ್ವಲ್ಪ ಜಾಸ್ತಿ ಕುಡಿದ್ರೆ ಜಾಸ್ತಿ ತಿಂತೀನಿ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಮಾತ್ರ ನೀನು ತಿಳ್ಕೊತೀಯ ಅದು ಮಾಡೋದು ಹಂಗೇನೆ ಅದು ಆ ಮಾಡ್ತಾ ಮಾಡ್ತಾ ಏನು ಮಾಡುತ್ತೆ ಅಂದರೆ ದಿಸೆ ದಿಸೆ ದಿಸೆ ದಿಸೆ ಎಲ್ಲಿಗೆ ನಿನ್ನ ಬಾಡಿ ತಗೊಂಡು ಹೋಗ್ಬೇಕು ನೀನು ಆರ್ಥಿಕವಾಗಿ ಎಲ್ಲಿ ತಗೋಬೇಕು ಅಲ್ಲಿ ತಗೋಗ್ತೆ ಆಮೇಲೆ ಆರ್ಥಿಕವಾಗಿ ದುಡ್ಡು ಕಮ್ಮಿ ಆಯಿತು ಅಥವಾ ಬೇರೆ ಏನಾಯಿತು ಇದು ಏನಾಯಿತು ಹೊಟ್ಟೆ ಊಟ ಕಳಿಸು ಅದಕ್ಕೆ ಊಟ ಕಮ್ಮಿ ಆಗ್ತಾ ಬರ್ತದೆ ಎಣ್ಣೆ ಜಾಸ್ತಿ ಆಗ್ತಾ ಇರ್ತೇವೆ ಊಟ ಕಮ್ಮಿ ಆಗ್ತಾ ಇರ್ತದೆ ಬಾಡಿಲಿ ವೀಕ್ ಆಗ್ತಾ ಇರ್ತೇವೆ ಗೊತ್ತಿರಲ್ಲ ಬಿಡು ಇವತ್ತು ಸ್ವಲ್ಪ ಹಿಂಗಾಯ್ತು ನಾಳೆ ಸರೋಗು ವರ್ಷ ಕಳೆದ್ರೂ ಕೂಡ ಹಿಂಗೆ ಮಾಡ್ತಾ ಬರೋದು ಎಲ್ಲಿ ನೀನು ಅಮ್ಮರಿಗೆ ಇನ್ನೊಂದು ಏನಾಗುತ್ತೆ ಅಂದರೆ ಒಂದೂವರೆ ಕ್ವಾರ್ಟರ್ ಎರಡು ಕ್ವಾರ್ಟರ್ ಕುಡ್ದು ನಾರ್ಮಲ್ ಆಗಿರ್ತಾನೆ ನೀನು ಇರ್ತೀಯ ಆದರೆ ನಿನ್ನ ಬಾಡಿನಲ್ಲಿ ಎಲ್ಲನೂ ಅದು ಕರಗಿಸ್ತಾ ಬರ್ತಾ ಇರುತ್ತೆ ಪವರ್ ತೆಗಿತಾ ಬರುತ್ತೆ ಯಾಕಂದರೆ ನಮ್ಮಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಬಾಡಿಲೇ ಉಳ್ಕೊಳ್ಳುತ್ತೆ ಆಲ್ಕೋಹಲಿಕ್ ಏನು ಪವರ್ ಇರುತ್ತೆ ಅದು ಹಂಗೆ ಉಳ್ಕೊಳ್ಳುತ್ತೆ ಫಿಲ್ಟರ್ ಆಗ್ಬಿಟ್ಟು ನೀರು ಮಾತ್ರ ಹೋಗಿರುತ್ತೆ ಅದು ಏನಾಗುತ್ತೆ ಬಾಡಿಲಿ ಇರೋದು ನಮ್ಮ ಶಕ್ತಿ ಏನಿರುತ್ತೆ ನಮ್ಮ ತಂದೆ ತಾಯಿ ಒಟ್ಟಿನಲ್ಲಿ ಕೊಟ್ಟರೆ ಶಕ್ತಿ ಎಲ್ಲನೂ ಅದು ಕತ್ತರಿಸ್ತಾ ಬರ್ತಾ ಇರುತ್ತೆ ಹಂಗೆ ವೀಕ್ ಆಗ್ತಾ ಬರ್ತಾ ಬರ್ತಾ ಏನಾಗುತ್ತೆ ನೀನು ಎರಡು ಎರಡೂವರೆ ಪಾಟ್ ಆದೇಟ್ಗೆ ಇಲ್ಲಿ ಸ್ವಿಚ್ ಆಫ್ ಆಗುತ್ತೆ ನಿನಗೆ ಗೊತ್ತಿರಲ್ಲ ಅದನ್ನೇ ಬ್ಲ್ಯಾಕ್ಔಟ್ ಅಂತ ಹೇಳೋದು ವಾರ್ನಿಂಗ್ ಸ್ಟೇಜ್ ಬೇರೆ ಬ್ಲ್ಯಾಕ್ಔಟ್ ಬೇರೆ ಯಾರು ಬ್ಲ್ಯಾಕ್ಔಟ್ ಆದರೆ ಅವರೇ ಇಲ್ಲಿರೋದು ನಿಮಗೆ ಗೊತ್ತಿಲ್ಲ ಬ್ಲ್ಯಾಕ್ಔಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನೀ ಏನು ಮಾಡ್ತೀಯ ಈಗ ಒಂದೂವರೆ ಕ್ವಾರ್ಟರ್ವರೆಗೂ ಚೆನ್ನಾಗಿರ್ತೀಯ ನಿಂಗೆ ಗೊತ್ತಿರ್ತೀಯ ಎರಡನೇ ಕ್ವಾರ್ಟರ್ ಕುಡ್ತೀಯ ಆಮೇಲೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಚೆನ್ನಾಗಿ ಮಾತಾಡ್ತಿರ್ತೀಯ ಚೆನ್ನಾಗಿ ಆಟ ಮಾಡ್ತಿರ್ತೀಯ ಚೆನ್ನಾಗಿ ಓದ್ತೀಯ ಚೆನ್ನಾಗಿ ಜೋಗಿನ ಕೂತ್ತೀಯ ಎಲ್ಲನೂ ಮಾಡ್ತೀಯ ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ ಮನೆಯಲ್ಲೋ ಗಲಾಟೆ ಮಾಡಿರ್ತೀಯ ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ ಅವ್ರು ಹೇಳ್ತಾರೆ ಓ ನೆನ್ನೆ ಏನು ಕುಡ್ಕೊಂಡು ಹಿಂಗೆ ಮಾಡಿದೆ ನಾನೇನು ಮಾಡಲಪ್ಪ ನನ್ನ ಸೀದ ಬಂದು ಕುಡ್ದು ಬಂದು ಬಂದು ಮನೆ ಕಂಡೆ ಅವ್ರಿಗೆ ಯೋ ರಂಪ ಮಾಡಿದಿಲ್ಲ ಇದು ಹೊಡೆದಾಕಿದ್ದೀನಿ ಅಂದ್ರೆ ಅಲ್ಲ ನೀವು ನನ್ನ ಕುಡ್ದು ಕಂಡ್ರೆ ನಿಮ್ಗೆ ಆಗಲ್ಲ ನನ್ನ ಸುಳ್ಳು ಹೇಳ್ತಾ ಇದ್ರ ಸುಳ್ಳು ಹೇಳ್ತಾ ಇದ್ರ ಸುಳ್ಳು ಹೇಳ್ತಾ ಇದ್ರ ಅವಾಗ ಯಾಕಂದ್ರೆ ಯಾರು ಈಗ ಬಿಡಿ ವಿಡಿಯೋ ಮಾಡಿ ತೋರಿಸ್ತಾರೆ ಎಲ್ಲ ಇರ್ತ ಹಿಂದಿನ ನಾನು ಹೇಳ್ತಾ ಇರೋದು ಹಾಗೆ ನಂದನ್ನು ಮಾತು ರೆಕಾರ್ಡ್ ಮಾಡಿದರೆ ನಾನು ನಂಬಿಲ್ಲ ಅಂದ್ರೆ ಅದನ್ನ ನಂಬಲ್ಲ ನಾವು ಈಗ ನೀನು ಒಂದು ಸಂಬಳ ತಗೋತೀಯಪ್ಪ ಸಂಬಳ ತಗೊಂಡು ಒಂದು 1,000 ರೂಪಾಯಿ ಸಂಬಳ ಬಂದೆ ಇವತ್ತು ತು ಫಸ್ಟ್ ಏನ್ ಮಾಡ್ತೀಯ ಸಂಬಳ ಬಂದ್ರೆ ವಯಸ್ಸು ಕೂಡ ಕೊಟ್ಬಿಡ್ತೀಯ ಯಾಕೆ ನಾಳೆಗೆ ಬೇಕಲ್ಲ ಅವನು ಸಂಬಳ ದುಡ್ಡು ಹೆಂಡತಿ ಮಕ್ಕಳಿಗೆ ಮನೆಗೆ ಬಡಿ ಕಟ್ಟಕ್ಕೆ ಫೀಸ್ಗೆಲ್ಲ ಬೇಡ ಫಸ್ಟು ಅವನಿಗೆ ವಯಸ್ಸು ನನಗೆ ಆ ಸೋಳ ಮಕ್ಕಳು ಏನು ಪವರ್ ಇಟ್ಕೊಂಡವರು ನಾನು ಮಾಡಿದ್ದು ನನ್ನ ಜೀವನದಲ್ಲೆಲ್ಲ ಅದೇ ಫಸ್ಟು ಅವ್ರಿಗೆ ಕೊಟ್ಬಿಡೋ ಆಮೇಲೆ ಯಾರು ಸಾಲ ಫಾಲ ಕೊಡಿಸಿದ್ರೆ ಅವನಿಗೆ ಕೊಟ್ಬಿಡೋದು ಯಾಕೆ ಕೇಳಿಸ್ಕೋಬೇಕಲ್ಲ ಮನೆಗೆ ಒಂದು ಎಷ್ಟು ಹುಳಿ ಇದ್ದೆ ಅದರಲ್ಲಿ ಅರ್ಧ ಕುಡಿಯಕ್ಕೆ ಇಟ್ಕೊಂಡು ಕೊಡೋದು ಇಷ್ಟೇ ಇರೋ ಜೀವನ ಮಾಡಿದ್ದಿಲ್ಲ ಈಗ ಒಂದಿನ ಹೋಯ್ತೀಯಪ್ಪ ಸಂಬಳ ತಗೊಂಡು 1,000 ರೂಪಾಯಿನಲ್ಲಿ 100 ರೂಪಾಯಿ ಮಾತ್ರ ಮೇಲ್ಗಡೆ ಜೋಗಿ ಇಟ್ಕೊಂಡು ಇನ್ನು 900 ಇಲ್ಲಿ ಇಟ್ಕೊಂಡು ಹೋಗಿ 100 ರೂಪಾಯಿನಲ್ಲಿ ಯಾಕೆ 10 ರೂಪಾಯಿ ಕ್ವಾರ್ಟರ್ ಅಂದ್ರೆ 2 ಕ್ವಾರ್ಟರ್ ತಿಂದು ಒಂದು ಚಿಲ್ಲಿ ಚಿಕನ್ ಒಂದು ಜಿಂಜರ್ ಚಿಕನ್ ಬಟರ್ ಚಿಕನ್ ಏನೇನು ಬೇಕಲ್ಲ ತಿಂದ್ರೂ 100 ರೂಪಾಯಿ ಖಾಲಿ ಆಗುತ್ತೆ ಆ ಸಾಕು ಒಂದು ಕ್ವಾರ್ಟರ್ ಕುಡಿದ್ಬಿಟ್ಟು ಮನೆಗೆ ಹೋಗಿ ಹೆಂಡತಿ ದುಡ್ಡು ಕೊಟ್ಟು ಎಲ್ಲ ಮಾಡಾದ್ಮೇಲೆ ತಿರುಗ ಒಂದು ಕುಡಿಯೋಣ ಅಂತ ಬಾರಲ್ಲಿ ಕೂತ್ಕತ್ತೀಯ ಕೂತ್ಕೊಂಡು ಒಂದು ಕ್ವಾರ್ಟರ್ ಹೇಳಿರ್ತೀಯ ಒಂದು ಕ್ವಾರ್ಟರ್ ನೀನು ಕುಡಿತೀಯ ತಿಂತೀಯ ಆದರೆ ನೆನ್ನೆ ಮಾಡ್ದಂಗೆ ಇವತ್ತು ಮಾಡಿದ್ದೀವ ಸಂಬಳ ಬಂದಿದ್ದಲ್ಲ ಇನ್ನು ನೋಟ್ ಬದ್ರಿ ಮನೆಗೆ ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಕೆಲಸ ಬಂದ್ಬಿಟ್ಟು ಯಾರು ಮುಂದೆ ತೆಗಿಯಕ್ಕಲ್ಲ ನೋಡ್ಬಿಟ್ರಿ ಕೇಳ್ತಾರಲ್ಲ ಅವು ಹೋಯ್ತೀಯ ಹೋಗ್ಬಿಟ್ಟು ಅಲ್ಲಿ 100 ತಕ್ಕ ತಿರ್ಗವ್ಯ ಇನ್ನೊಂದು ಕ್ವಾರ್ಟರ್ ಕೊಡ ಅಂತ ಈಗ ನಿನ್ನ ಯಾಮಾರ್ ಸರ್ ಎಷ್ಟೋ ಜನ ಇರ್ತಾರೆ ನಿಂಗೆ ಗೊತ್ತಿರಲ್ಲ ಆಗ ಯಾರೊಬ್ಬ ಬರ್ತಾನೆ ಅವನ ಸಂಬಳ ಆಗಿದೆ ಅಂತ ನಿಂದು 2 ಕ್ವಾರ್ಟರ್ ಆಗಿದೆ ಯಾಕಂದ್ರೆ ರೋಗ ಯಾವ ಥರ ನಿಮಗೆ ಆವರ್ಸುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಅವಾಗ ಏನು ಮಾಡ್ತೀಯ 2 ಕ್ವಾರ್ಟರ್ ಕುಡಿದು ಕೂತ್ಕೊಂಡು ಎದ್ದೋಗೋ ಟೈಮ್ ಬರ್ತಾನೆ ಏನಪ್ಪ ಅಣ್ಣ ನೀನೇನೋ ಸಂಬಳ ತಗೋಬಿಟ್ಟೆ ನಮ್ಗಿನ್ನೂ ಸಂಬಳ ಆಗಿಲ್ಲ ಹ್ಞೂ ನೆನ್ನೆ ಮನೆಯೆಲ್ಲ ನಾನು ಕೊಡ್ತೀನಿ ಇಲ್ವಾ ಅಂದಾಗ ಕುಡ್ದಿರ್ತೀಯ ಅನ್ನೋ ಚೂರ ಹಾಗೆ ಇನ್ನೇ ಮಾಡೋದು ಇಬ್ಬಳಿ ಮಗು ಬಂದು ತಿರ್ಗಾ 100 ರೂಪಾಯಿ ತೆಗಿಬೇಕಲ್ಲ ಅಂತ ಸರಿ ಇರು ಅಂತ ಹೇಳ್ಬಿಟ್ಟು ತಿರ್ಗಾ ರೀಸಾಸ್ ಮಾಡ್ಕೋಬರ್ತೀನಿ ಅಂತ ಇನ್ನೊಂದು ನೋಟ್ ಹೇಳ್ತಿರ್ತೀಯ ಹೇಳ್ಕೊಂಡು ಬರ್ತೀಯ ಸರಿ ಅದರಲ್ಲೂ ಅವನ ಜೊತೆ ಒಂದು ಚೂರು ಕುಡಿಬೇಕು ಅಂತ ಆಸೆ ಸರಿ ಆಯ್ತು ಅವನು ಒಂದು ಕ್ವಾರ್ಟರ್ ಹೇಳಿ ನೀನು ಕ್ವಾರ್ಟರ್ ಕುಡಿದು ಸಿಂಪಲ್ ಆಗಿ ತಿಂದಿರ್ತೀಯಲ್ಲ ಅವನು ಈರುಳ್ಳಿ ಇದಾ ಪಳಿದ್ಯ ಏನೋ ಹೇಳ್ಬಿಟ್ಟು ಸೊರಕ ಹೇಳ್ಬಿಟ್ಟು ತಿಂದ್ಬಿಟ್ಟು ಆಯ್ತು ಅಂತ ಅವಾಗ ನಿನಗೆ 3 ಕ್ವಾರ್ಟರ್ ಆಯ್ತು ನಿಂದು ತಲೆ ಆಫ್ ಆಗೋಯ್ತು ಆಫ್ ಆದ್ಮೇಲೆ ಮುಂದಕ್ಕೆ ಏನು ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ ಅವನೇನು ಮಾಡ್ತಾನೆ ಅವನು ಗಂಟು ಪೂರ್ತಿ ಕುಡಿತಾನೆ ನನ್ನ ಹೆಂಡತಿ ಮಕ್ಕಳಿಗೆ ಏನೇ ಇಲ್ಲ ಅಂತ ಕೇಳಿಸ್ಕೊತಾನೆ ಎಲ್ಲ ಮಾಡಿ ನಿನಗೆ ಅವನು ಗೊತ್ತು ಒಂದು ಆಟಕ್ಕೆ ಹೋಗೋಷ್ಟು ಮಾತ್ರ ಉಳಿಸಿ ನಿನ್ನ ಮನೆಗೆ ಕಳಿಸ್ತಾನೆ ಕುಡ್ದು ಮಲಗಿದೀಯ ಮಧ್ಯ ಅದೇನು ಪೂರ್ತಿ ಬೆಳಿಗ್ಗೆವರೆಗೂ ಏನಲ್ಲ ಮಧ್ಯದಲ್ಲಿ ಎಚ್ಚರ ಆಗುತ್ತೆ ಎಚ್ಚರ ಅದು

ನಿಮ್ಗೆ ಏನಾಯ್ತು ತಲೆ ಇಟ್ಕೊಂಡಂಗ ಇರ್ತದೆ. ಓ ಏನು ಹಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಎಲ್ಲ ಹುಡ್ತೀಯ, ಒಂದು ಪೈಸಾ ದುಡ್ಡಿಲ್ಲ ಏನಿಲ್ಲ, ಮನೆಗೆ ಬಂದು ರಂಪ ಮಾಡಿ ಮಲಗಿರ್ತೀಯ. ಆಗ ಹೆಂಚು ಮಕ್ಕಳು ನಿಂಗೆ ಎದೆ ನೇತಕ್ಕೆ ಆಯ್ತಂತಿರ್ತಾರ, ಅವ್ರು ಊಟ ಬಿಟ್ಬಿಟ್ಟು ನೀನು ಊಟ ಮಾಡಿರ್ತಲ್ಲ ಮಲಗಿರ್ಲಿ. ಎದ್ದು ಏನ ಮನೆ ಹಿಂಗ್ ಮಾಡ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಅಂತ ಕೇಳಿದ್ರೆ, ಆ ನನ್ನ ಜೋಬಲ್ಲಿ ದುಡ್ಡಿತ್ತು, ನಾನು ಆ ಬಾರಲ್ಲಿ 200 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದು, ಮಿಕ್ಕಿ ದುಡ್ಡು ಎತ್ಕೊಂಡಿದ್ರ ಅಂತ ಅವ್ರ ಜಗಳ. ಎಷ್ಟು ಆಗಿದ್ದಲ್ಲ, ಆಗ್ತಾನೆ ಇತ್ತು, ಆಗತ್ತೆ. ಇನ್ನೊಂದ್ಸತಿ ಟ್ರೈ ಮಾಡೋದೇನು ಬೇಕಾಗಿಲ್ಲ. ಜೀವನದಲ್ಲಿ ಎಲ್ಲಾನು ಅನುಭವಿಸಿ ಎಲ್ಲ ಕಳ್ಕೊಂಡು ಚೂರು ಜೀವ ಇತ್ತು ಪೂರ್ತಿ ಅಲ್ಲ, ಆ ಜೀವದಿಂದ ವಾಪಸ್ ಬಂದಿರೋದು. ಈ ಥರ ಕ್ಯಾಂಪಲ್ಲೇ ನನಗೂ ಚಾನ್ಸ್ ಸಿಕ್ಕಿದ್ದು, ಕ್ಯಾಂಪಲ್ಲೇ ನಾನು ಕ್ಯೂರ್ ಆಗಿದ್ದು. ಆವಾಗ ಏನಾಯ್ತು, ತಿರುಗು ನಿನಗೆ ಈಗ ಜ್ಞಾನ ಬರ್ಬೇಕು ಅಂದ್ರೆ ಅರ್ಧ ಕೊಟ್ಟು ಬಿಡ್ಬೇಕು. ಆಗ ಮನೇಲಿ ಒಂದು 10 ರೂಪಾಯಿ ಇದ್ರು ಇಸ್ಕೊಂಡು, ಯಾಕೆ ಎಲ್ಲೋಯ್ತು, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ, ಏನಾಯ್ತು ಅಂತ ಗೊತ್ತಿಲ್ಲ, ಸಂಬಳದ ಇಟ್ಕೊಂಡಿದ್ದೆ, ನನಗೆ ಅರ್ಧ ಕುಡಿದ್ರೇನೆ ಜ್ಞಾನ ಬರೋದು ಅಂತ ನಿನ್ನ ಮೈಂಡ್ ನೀನೇ ಒದರಾಡ್ಕೊಂಡು ಅಷ್ಟೊತ್ತಿನಲ್ಲಿ ಅವನು ಎಪ್ಪಿಸೋ ಏನಮ್ಮ ನೈಟ್ ಗೊತ್ತಿರೋ ತಿಳಿಸಿರುತ್ತೆ ಅಂತ. ಅರ್ಧ ಕೊಟ್ಟರೆ ಕುಡಿತೀಯ, ಕುಡ್ದಾಗ ಏನು ಮಾಡ್ತೀಯ, ನೀನು ಸಂಬಳ ತಗೊಂಡು ನೀ ಬಾರಿಗೆ ಹೋಗಿ ಫಸ್ಟ್ 100 ತೆಗೆದಿದ್ದು, ಆಮೇಲೆ 100 ತೆಗೆದಿದ್ದು, ಆಮೇಲೆ ಇನ್ನೊಬ್ಬ ಫ್ರೆಂಡ್ ತೆಗೆದು 100 ತೆಗೆದಿದ್ದು ಮಾತ್ರ ಅಂತ ಮುಗಿದೆ ಅಂತ ಹೇಳ್ತಾರೆ. ಎಷ್ಟೋ ಸತಿ ಮಾಡಿದ್ರಿ, ಅದು ಆಗ್ತಾನೆ ಇರುತ್ತೆ. ಯಾವಾಗ ನಮ್ಮ ಮೈಂಡ್ನಲ್ಲಿ ಸ್ವಿಚ್ ಆಫ್ ಆಗುತ್ತೋ ಅವನು ಆಲ್ಕೋಹಾಲಿಕ್ 100% ಪೂರ್ತಿ. ಯಾವಾಗ ಬಾಡಿ ಮ್ಯಾನೇಜ್ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ತಾನ, ಅವನು ಆಲ್ಕೋಹಾಲಿಕ್ ಅಲ್ಲ. ಸ್ಟಾರ್ಟಿಂಗಲ್ಲಿ ಅದನ್ನ ನಾವು ಮ್ಯಾನೇಜ್ ಮಾಡಿದ್ವು, ಆಮೇಲೆ ಅದು ನಮ್ಮನ್ನ ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಆಯ್ತು, ಮುಗೀತು ನಮ್ಮ ಲೈಫ್. ಒಂದ್ಸತಿ ಅದು ಎಗರಿ ಯಾವಾಗ ಮೇಲ್ ಬಿತ್ತು, ಅದು ಸಾಯೋರಿಗೆ ಎಗರಿ ಬಿಡ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ಅದರಲ್ಲಿ ನಾವು ಸುಖ ಪಟ್ಟಿರ್ತೀವಲ್ಲ, ಆ ಸುಖ ಮರೆಯೋಕ್ಕಾಗಲ್ಲ. ಆಮೇಲೆ ಅದು ಬಿಟ್ಟರೆ ಬೇಕಾದಷ್ಟು ಸುಖ ಸಿಗುತ್ತೆ, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಇವಾಗ ಸದ್ಯಕ್ಕೆ ಟೆಂಪ್ರವರಿ, ಪರ್ಮನೆಂಟ್ ನಿಮಗೆ ಬೇಕಾಗಿಲ್ಲ. ಈಗ ನಾವು ನಿಂತಿರೋದು ಇದೆಲ್ಲ ನೋಡಿ ನಿಮಗೆ ಕಾಣ್ತಾ ಇದ್ದಾನೆ. ನಮ್ಮ ಫ್ರೆಂಡ್ ಬಿಡಿ, ಅವರು ಅನುಭವಿಸಿದರೆ ಕಾರಣದಿಂದ ಬಂದಿದ್ದಾರೆ. ಅದು ಏನೋ ಒಂದೊಂದ್ಸತಿ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಡ್ರೈವರ್ ಅವನು ಅಂತ ಯಾರು ಹೇಳೋಕ್ಕಾಗಲ್ಲ. ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಕೂಡ ಒಂಚೂರು ಆದ್ರೆ ಯಾಮಾರ್ಲೇಬೇಕಾಗತ್ತೆ. ಹಂಗಂತೆ ಹೇಳ್ಬಿಟ್ಟು ನಾನು ಡ್ರೈವರ್ ಅಂತ ಕಂಬಕ್ಕೆಲ್ಲ ಗುದ್ದದಲ್ಲ, ಅಕಸ್ಮಿಕ ಅದಕ್ಕೇನು ಮಾಡೋಕ್ಕಾಗ, ಅದು ಸಹಜ. ಬಟ್ ನಾವಾಗಿ ನಾವು ಮಾಡ್ಕೊಳ್ಳೋದು ನಮ್ಮ ತಪ್ಪು, ನಮ್ಮ ಗುಂಡಿ ಕೊಟ್ಕೊಂಡು ನಾವೇ ಒಳಗೆ ಹೋದಾಗತ್ತೆ. ಈ ಥರ ನನಗೆ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದನು ಸ್ವಲ್ಪ ಕುಡಿಯೋಕೆ ಹೋದ, ನಾನು ಎಲ್ಲಿ ಕೆಲಸ ಸಿಕ್ಕಿ ಎಲ್ಲ ಆದ್ಮೇಲೆ ಸ್ವಲ್ಪ ಕುಡಿಯೋಣಂತ ಹೋದ, ಹಿಂಗೆ ಪ್ರೋಗ್ರೆಸ್ ಆದ ಬಂತು. 10 ವರ್ಷದಲ್ಲೇ ನಾನು ದೊಡ್ಡ ಆಲ್ಕೋಲಿಕ್ ಆಗ್ಬಿಟ್ಟೆ. 10 ವರ್ಷದಲ್ಲೇ ಹೆಂಡತಿ ಮಕ್ಕಳು ಪೋಟ್ಬಾರ್ದು, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಆಮೇಲೆ ನನಗೆ ರಿಯಾದಿಗೂ ಸೇರಿಸಿದ್ರು, ಅಲ್ಲಿಗೆ ಬಂದು ಒಂದು 8 ತಿಂಗಳು ಚೆನ್ನಾಗಿದ್ದಿದ್ದೆ. ಒಂದ್ಸತಿ 2 ಸತಿ ಆದರೆ ಇದ್ದಿದ್ದು ಎಲ್ಲ ಹೋಯ್ತು. ಲಾಸ್ಟ್ಗೆ ಎಷ್ಟು ಕುಡಿದ್ರು ನಶೆ ಬತ್ತೆ ಇಲ್ಲ, ಕುಡಿದೇನೂ ಇರೋಕ್ಕಾಗಲ್ಲ, ಏನ್ ಸ್ನಾನ ಮಾಡೋದು ಒಂದು ವಾರ ಆಗೋದು, ಮತ್ತೇನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಎಷ್ಟೋ ದಿನ ಆಗಿ ಮನೆಗೆ ಗೊತ್ತಾಗೋಗ್ಬಿಟ್ಟು ಇವ್ರು ಉಳಿಯಲ್ಲ. ಈಗ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಸೇರ್ಸವ್ರಿ, ಏನೋ ಒಂದು ಒಳ್ಳೇದಾಗಲಿ ಅಂತ. ಸರಿ, ಇಲ್ಲಿ ನೀವು ಇದಾದ್ರಿ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಮನೆಯಿಂದ ಕರ್ಕೊಂಡ್ಬಂದಾರೆ. ಆಮೇಲೆ ರೋಡಲ್ಲಿ ಬಿದ್ದಿರ್ತೀರ, ಅಲ್ಲಿಂದನೂ ಕರ್ಕೊಂಬರ್ತಾರಪ್ಪ, ಏನೋ ಇನ್ನೊಂದು ಚಾನ್ಸ್ ಕೂಡ. ಅಲ್ಲಿಂದ ಕೇಳಲಾರು ಮೋರಿಯಲ್ಲಿ ಮಲಗಿರ್ತೀರ, ಮೋರಿಯಲ್ಲಿ ನೀವು ಜಾಸ್ತಿ ಇದ್ರೆ ದೇವ್ರೆ ತಗೊಳ್ತಾರೆ. ಇನ್ನು 2 ಸತಿ 3 ಸತಿ ಏನೋ ಮುಗಿದನೋ 3 ಸತಿ ಅವಕಾಶ ನಿಮಗೂ ಗೊತ್ತು, ಪ್ರತಿಯೊಂದು ಗೊತ್ತು. ಅದೇ ರೀತಿ ಅವಕಾಶ ಸಿಕ್ಕಿದಾಗ ನೀವು ಹುಡ್ಕೋಬೇಕು. ಅದು ಯಾಮಾರಿ ನೀವಾಗಿ ನೀವು ಬಿಟ್ರಿ ಅಂದರೆ ಇಂಥ ಅವಕಾಶ ಸಿಕ್ಕಲ್ಲ. ಇವತ್ತು ನಾವು ಹಾಸನದಿಂದ ಇದೇ ಊರಿಗೆ 3ನೇ ಸತಿ ಬಂದಿದ್ದಾರೆ. ನಾನು ಯಾವಾಗ ರಿಕವರಿ ಆದ್ನೋ, ಇವರು ಮೊದಲು ಕನಕಪುರದಲ್ಲೆಲ್ಲ ನಡೆಸ್ತಾ ಇದ್ದಾರೆ, ಇವರೇ ಗ್ರೂಪ್ನವರು. ಕನಕಪುರದಲ್ಲಿ ಇದ್ದಾಗ ನಾನು 5 ವರ್ಷ 6 ವರ್ಷ ಕುಡಿಯೋದು ಬಿಟ್ಟಾಗ 5-6 ಸತಿ ಹೋಗಿದ್ದೀನಿ ಆ ಕ್ಯಾಂಪಿಗೆಲ್ಲ ಮಾಡ್ತೀನಿ. ಮಧ್ಯದಲ್ಲಿ ನಾನು ಬೇರೆ ಕಡೆ ಆದರೆ ಇದು ಬೇರೆ ಕಡೆ ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೆ ಅಂತ. 3 ವರ್ಷದಿಂದ ಗೊತ್ತಾಯ್ತು ಓ ಇಲ್ಲಿ ಹಾಸನದಲ್ಲಿ ಇದೆ ಅಂತ. ಅವರೇ ಕೇಳ್ಕೊಂಡ್ರು, ನಮ್ಮ ಯಶೋದಮ್ಮ ಮೇಡಮ್ ನನ್ನಲ್ಲಿ ವಾಟರಾಜಣ್ಣ ಅಂತ ಕರಿತಿದ್ರು, ನಾನು ವಾಟ್ಸಪ್ಲಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ವಾಟರಾಜಣ್ಣ ಅಂದರೆ ನಮ್ಮ ಎಐ ಮೆಂಬರ್ಸ್ಗೆ 1000 ಜನಕ್ಕೂ ಗೊತ್ತು. ಆವಾಗಿಂದ ಇವತ್ತಿವರೆಗೂ ಕುರ್ತಾ ಕುರ್ತಾ ಜೀವನ ಮಾಡ್ತಾ ಇರೋದು. ಈಗ ನಮ್ಮ ಹಾಸನದಲ್ಲಿ ಮತ್ತೆ ಸೆಟ್ಲ್ ಆಯ್ತೀವಿ, ಹಾಸನದಲ್ಲಿ ಹೆಚ್ಚಿಗೆ ಮೇಲೆ 1,00,000 ಜನ ಇಲ್ಲಿ ಕುಡಿಯೋದು ಬಿಟ್ಟವ್ರೆ, ನಾವು ಅದೇ ಸೇವೆ ಮಾಡ್ತಾ ಇದ್ವಿ. ಈಗ ನೀವು ಇದ್ರಿ ಅಂತ ಗೊತ್ತಾದಾಗ 3 ಸತಿ ಬಂದಿದ್ವಿ ನಾವು ಇಲ್ಲೇ. ಈಗ ಹೇಳ್ದಕ್ಕೆ ನಾನು ಹೇಳಿದೆ ನಾವು ಹೋಗೋಣ ಅಂತೇವು. ನಾವು ರೆಡಿ ಯಾಕೆ ಬರ್ತೀವಿ ಅಂದರೆ, ಈಗ ನನ್ನಂತ ಒಬ್ಬ 3 ರೋಗಿಗೆ ಒಬ್ಬ ಅವಕಾಶ ಸಿಕ್ತು ಅಂದರೆ ಎಷ್ಟೋ ಅನುಕೂಲ ರೀ. ಅದು ನೀವು ನೆನೆಸ್ಕೋತೀರಾ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಹಿಂಗೆ ನಿಮ್ಮಿಂದ ಇನ್ನೊಬ್ಬನಿಗೆ ಸಹಕಾರ ಆಯ್ತು. ಈಗ ನನ್ನನ್ನು ಯಾರೊಬ್ಬ ಕ್ಯಾಂಪಿಗೆ ಕರ್ಕೊಂಡ್ಬಂದು ಕೂಟಿಸಿದ್ರು, ಅವ್ರು ಏನು ಹೇಳಿದ್ರು, ನೋಡಪ್ಪ ನಾನು ನಿನ್ನ ಕರ್ಕೊಂಡು ನೀನು ಇನ್ನೊಬ್ರಿಗೆ ಮಾಡುವ, ನಾವು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ. ಅದೇನಪ್ಪ ಅಂದ್ರೆ ಒಬ್ಬ ಎಎಂ ಮೆಂಬರ್ಸು ಇನ್ನೊಬ್ಬ ಎಗೆ ತುಂಬ ಸಹಾಯ ಮಾಡ್ತಾರೆ.
ಅಂದ್ರೆ ನಮ್ಮಲ್ಲಿ ಯಾರಿಗೂ ದುಡ್ಡು ಖಾತೆ ಏನು ಕೊಡಕ್ಕೆ ಹೋಗಲ್ಲ, ಇಷ್ಟು ದೂರ ಆಯ್ತಾ.

ಅವರ ಖರ್ಚಾಲಿ ಬಂದು ನಾವು ನಮ್ದೇನು ಮಾಡ್ಬೇಕ ಮಾಡಿದ್ವಿ, ಹೊಟ್ಟೆ ಕೂಟಿರುವ ಕೊಡಿಸ್ತೀವಿ. ಈಗ ನಿನ್ಗೆ ಒಬ್ಬ ಏಜ್ ಮೆಂಬರ್ ಸಿಕ್ತ ಅಂದ್ರೆ, ಹುಡುಗರು ಸಿಕ್ತ ಅಂದ್ರೆ ಹುಡುಗನ ಸ್ನೇಹ, ಏ ನೀನ್ ಎಷ್ಟು ಕೊಡ್ತೀಯ ನಾನು ಎಷ್ಟು ಕೊಡ್ತೀನಿ, ನಮ್ದು ಹಂಗಲ್ಲ. ಏ ಬಾ ಇವತ್ತು ಅಲ್ಲಿ ಫಂಕ್ಷನ್ ನಡೀತೈತೆ, ನಮ್ಮ ಏ ಮುಖಾಂತರ ಹೋಗೋಣ, ಸಂದೇಶ ಕೊಡೋಣ. ನಮ್ಮ ನಮ್ಮ ಪ್ರೀತಿ, ನಮ್ಮ ಪ್ರೀತಿಯಿಂದಾನೆ ನಾವು ಒಟ್ಟೊಟ್ಟಿಗೆ ಬಂದು ಒಟ್ಟೊಟ್ಟಿಗೆ ಸಂದೇಶ ಕೊಡೋದು ಮಾಡೋದು. ದಯವಿಟ್ಟು ಹೇಳ್ತೀನಿ ಕಣಿ, ಇದು ತಿರ್ಗಾ ತಿರ್ಗಾ ನಾವು

0: ಇರ್ತೀರ ಅಷ್ಟೇ. ಓ ಅವನೇನೋ ಕುಡಿತವನಿ, ಏನೋ ಮಜಾ ಐತೆ, ಏನೋ ಮಜಾ ಐತೆ ಅಂತ ಅನ್ಕೊಂಡಿರ್ತೀರ. ಆದ್ರೆ ಯಾರೋ ಒಬ್ಬ ಕರ್ಕೊ ಹೋಗಿ ಒಂಚೂರು ಕುಡಿ ಅಂತ ಕುಡಿತಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದೇ ಇದೆ ರಿವರ್ಸ್ ಬನ್ನಿ. ಈಗ ನಾವು ಕುಡ್ತಾ ಬಿಟ್ಟಿರೋದ್ರಿಂದನೇ ನಾವು ನಿಮ್ಮಂತವ್ರಿಗೆ ಸಹಾಯ ಹೇಳಿ ಕುಡ್ತಾ ಬಿಡ್ಸಕ್ಕಾಗ. ಕುಡಿಬೇಕಾದ್ರೂ ಒಬ್ಬ ಕುಡ್ಕನೆ ಕಳಿಸಿಲ್ಲ, ಕುಡಿಬೇಕಾದ್ರೆ ಇವತ್ತು ಕುಡ್ತಾ ಬಿಟ್ಟರೇ ಬಿಡೋದು ನಿಮಗೆ ಸಹಕಾರ ಮಾಡೋದು ದಯವಿಟ್ಟು ಹೇಳಿ. ನಾವು ಕುಡಿದು ಜೀವನ ಮಾಡ್ತೀವಿ ಅನ್ನೋದು ತುಂಬ ತಪ್ಪು, ಆಗದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ತಿರ್ಗಾ ರಿವರ್ಸ್ ಆಗುತ್ತೆ, ತಿರ್ಗಾ ಈ ಎಲ್ಲ ಚಾನ್ಸು ಕಳ್ಕೋಬೇಕಾಗ್ತದೆ. ಈಗ ಸ್ವಲ್ಪ ಚಾನ್ಸ್ ಸಿಕ್ಕಿದೆ, ನೀವು ಕಳಿಸೋರಿಗೆ ಒಂದು ಬೆಲೆ ಇರುತ್ತೆ, ನಿಮಗೂ ಒಂದು ಬೆಲೆ ಇರುತ್ತೆ. ನಾಳೆ ದಿವಸ ಅವರು ಬೆಲೆ ಕಳ್ಕೊಂಡ್ರೆ ನಿಮ್ಗೇನು ಬೆಲೆ ಇರುತ್ತೆ? ಏನು ಸಹಾಯ ಮಾಡ್ತಾರೆ? ಯಾರು ಮಾಡಲ್ಲ. ದಯವಿಟ್ಟು ಇದರಂತ ಕೆಟ್ಟ ಕಾರ್ಯ ನಿಮ್ಗೆ ಏನು ಯಾವುದೂ ಇಲ್ಲ. ನನ್ನ ಜೀವನದಲ್ಲಿ ಪ್ರತಿ ಒಂದಕ್ಕೂ ಔಷಧಿ ನಮ್ಮ ಫ್ರೆಂಡ್ ಹೇಳ್ರ ಇದು ಹಿಂಗೆ ಔಷಧಿ ಇಲ್ಲ. ಒಂದು ಆನೆ ಪಳಗಿಸ್ಬೇಕಾರೆ ಇನ್ನೊಂದು ಆನೆನೇ ತಗೋಬೇಕು, ಒಂದು ಕುಡಿಯೋದು ಬಿಡ್ಬೇಕಾರೆ ಇನ್ನೊಬ್ಬ ಕುಡ್ತಾ ಬಿಟ್ರನಿಂದನೇ ಸಹಾಯ. ನಮ್ಮ ಇವತ್ತು ಫ್ಯಾಮಿಲಿ ನನ್ನ ತಮ್ಮದಿರಲಿ ನಮ್ಮ ತಂಗಿ ಮಕ್ಕಳಲ್ಲಿ ಎಷ್ಟು ಜನ ಕುಡ್ಕೊಂಡಿದ್ದಾರೆ ಎಲ್ಲ ಬಿಟ್ಟು ಜೀವನ ಮಾಡ್ತಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದಂಗೆ 18 ಜನ ಅಂತಾರೆ, 18 ಜನ ಅಲ್ಲ, ಒಂದು 200 ಜನಕ್ಕೇನೆ ಫ್ಯಾಮಿಲಿ ದೊಡ್ಡದಾಗಿದ್ರೆ ಬಾಧಕನೇ. ಇಲ್ಲ ಒಂದು ಫಂಕ್ಷನ್ ಮಾಡ್ತಾ ಇದ್ರೆ ನಾವು ನ್ಯಾಯವಾಗಿರ್ತೀವಾ? ಅಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲ ನಾರ್ಮಲ್ ಮಾಡ್ತಾರೆ, ಅವ್ರಿಗೆಲ್ಲ ಬಾಧಕವಾ? ನಾವು ಹಾಳು ಮಾಡಿದಕ್ಕೆ ಅವರೆಲ್ಲ ಏನಂತಾರೆ, ಛೋ ನಪ್ಪ ಬಂದ್ಬಿಟ್ಟು ಅವ ಫಂಕ್ಷನ್ಗೂ ನಮ್ಮನ್ನು ಕರೆಯಲ್ಲ. ನನಗೆ ಶ್ರೀಮಂತ ತಂದೆ ಮಕ್ಕಳು ಎಲ್ಲ ಇದ್ರು ಕೂಡ ಬಡವನಾಗಿದ್ದೆ, ಗೌರ್ಮೆಂಟ್ ಕೆಲಸ ಇದ್ರೂ ಇಲ್ಲ ನನಗಿದ್ದೆ, ಫ್ಯಾಮಿಲಿ ಇದ್ರೂ ಇಲ್ಕನ ಇದ್ದೆ, ಎಲ್ಲನೂ ಕಳ್ಕೊಂಡಿದ್ದೆ. ಒಂದು ದಿನ ನೈಟು ಒಂದೂವರೆ ಕ್ವಾರ್ಟರ್ ಬಡ್ಡಿ ಸಾರ ಕೊಟ್ಟು ಚೂರು ನೆಸೆ ಇರಲ್ಲ, ಬೇಡ್ಕೊಂಡೆ ಏನಪ್ಪ ನನ್ನ ಸ್ಥಿತಿ ಹಿಂಗಾಗೋದು ಎಂತ ಹಿಂಗೇ ಮಾಡ್ತಾಳೆ, ಹೆಂಗು ಗೌರ್ಮೆಂಟ್ ಕೆಲಸ ಸತ್ರ ಸಿಕ್ಕ ಸಿಗುತ್ತೆ ಬಿಡಿ, ನಾವು ಮಾಡೋಟು ಮಾಡಿದೆ ಅಂತ ಅವ್ರು ಕೈ ಬಿಟ್ಲು. ಅಂತಂದ್ರು ಕೈ ಬಿಟ್ರು, ನಮ್ಮ ಅಪ್ಪ ಏನೇ ವಯಸ್ಸಾದ್ರು ಕೈ ಬಿಟ್ರು. ನಾನು ಕುಡ್ತಾ ಬಿಟ್ಟ ಮೇಲೆ ನಮ್ಮ ತಂದೆ 15 ವರ್ಷ ಮುಟ್ಟಿರಲಿಲ್ಲ. ಮೊದಲ ಬರ್ತಡೆಗೆ ಕೊತ್ತಮರಲ್ಲಿ ನಾನೇ ಮೀಟಿಂಗ್ ಓಪನ್ ಮಾಡಿದ್ದೆ ಒಂದು ಆಫೀಸ್, ಅಲ್ಲಿ ಬರ್ತಡೆ ಮಾಡಿಕೊಂಡೆ. ಮೊದಲನೇ ವರ್ಷ ಬರ್ತಡೆ ಕುಡಿಯೋ ಬಿಟ್ಟದ ನಮ್ಮ ತಂದೆಯನ್ನು ಕರೆಸಿದ್ದೆ. ಅವರು ಬದುಕಿದ 15 ವರ್ಷನೂ ಒಂದು ಡ್ರಾಪ್ ಮುಟ್ಟಲಿಲ್ಲ. ನನ್ನ ಮಗ ಬಿಟ್ಟನಲ್ಲ ಸಾಕು ನನಗೆ ಹಾಕ್ಬೇಕು ಅಂತ ಅವ್ರು ಅಲ್ಲಿ ಹೇಳಿದರು. ನನ್ನ ಮಗ ಕುಡಿಬೇಕಾದ್ರೆ ನಾನೇ ಕಾರಣ, ವಯಸ್ಸಾದ ಕಾಲದಲ್ಲಿ ನನ್ಗೆ ತಂದು ಕೊಡಲಿ ಅಂತ ನಾನು ಕಲಿಸಿದೆ, ಈ ಥರ ಕೊಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಅದು ಈ ರೋಗ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈಗ ಮೊದಲೆಲ್ಲ ಇರಲೇ ಇಲ್ಲ ಅಂತ ಹೇಳ್ತಾರಪ್ಪ 100 ವರ್ಷದಿಂದ, ಈಗ ಒಂದು 105 ವರ್ಷದಿಂದ ಕಾರ್ಡ್ ಆಯ್ತು ಈ ರೋಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅಂತ ಅಂದರೆ ಅದರಲ್ಲಿ ಏನು ಮೆಡಿಕಲ್ ತಯಾರು ಮಾಡೋರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ಸವಾಸ ನಮಗೆ ಬೇಡ, ನಮ್ಮ ಶರೀರ ನಮ್ಮ ಸವಾಸ, ನಾವು ಚೆನ್ನಾಗಿರ್ಬೇಕಷ್ಟೇ. ದಯವಿಟ್ಟು ಈ ಮೀಟಿಂಗ್ ಬನ್ನಿ, ಆಮೇಲೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ನಮಗೆ ಜೀವಿದ್ದೆ ಸಿಕ್ಕಿದ್ದಲ್ಲ ನಿಮಗೂ ಸಿಗುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.
1: ಇದುವರೆಗೂ ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಹಾಸನದ ಶ್ರೀಯುತ ಈರಾಜ್ರವರು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದೆ.

0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭೂಮಿಯ ಮೇಲ್ಮೈ 1/5 ಭಾಗಕ್ಕಿಂತ ಹೆಚ್ಚು ಭಾಗವು ಮರುಭೂಮಿ ಭೂದೃಶ್ಯಗಳಿಂದ ಆವೃತವಾಗಿದೆ. ಮರುಭೂಮಿಗಳು ವರ್ಷಕ್ಕೆ 25 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆಯಾಗುವ ಸ್ಥಳಗಳಾಗಿವೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮರುಭೂಮಿಗಳು ಯಾವಾಗಲೂ ಬಿಸಿಯಾಗಿರುವುದಿಲ್ಲ. ಆಫ್ರಿಕಾದ ಸಹಾರ ಮರುಭೂಮಿಯು ದಿನದಲ್ಲಿ 122 ಡಿಗ್ರಿ ಫ್ಯಾರನ್ಹೀಟ್ ವರೆಗೆ ತಲುಪಿದರೂ ಪರ್ವತ ಮತ್ತು ಧ್ರುವ ಭೂದೃಶ್ಯಗಳನ್ನು ಸಹ ಮರುಭೂಮಿಗಳಾಗಿರಬಹುದು. ಒಂದು ಪ್ರದೇಶವನ್ನು ಮರುಭೂಮಿ ಎಂದು ವರ್ಗೀಕರಿಸಲಾಗುತ್ತದೆ. ಅದು ಎಷ್ಟು ಶುಷ್ಕವಾಗಿದೆ ಎಂಬುದರ ಆಧಾರದ ಮೇಲೆ, ಅದು ಅದರ ತಾಪಮಾನದ ಆಧಾರದ ಮೇಲೆ ಅಲ್ಲ. ಜೀವ ಉಳಿಸಿಕೊಳ್ಳಲು ನೀರು ಅತ್ಯಗತ್ಯ. ದೀರ್ಘಕಾಲದವರೆಗೆ ನೀರಲ್ಲಿ ಇರುವುದು ತುಂಬಾ ಕಷ್ಟ. ಆದ್ದರಿಂದ ಮರುಭೂಮಿ ಭೂದೃಶ್ಯಗಳಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಚೆನ್ನಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ. ಮರುಭೂಮಿಯಲ್ಲಿ ವಾಸಿಸುವ ಅನೇಕ ಸಸ್ಯಗಳು ಮಳೆ ಬಹಳ ವಿರಳವಾಗಿರುವುದರಿಂದ ವರ್ಷಗಳ ಕಾಲ ನೀರಿಲ್ಲದೆ ಬದುಕಬೇಕಾಗುತ್ತದೆ. ಕೆಲವು ಸಸ್ಯಗಳು ನೀರಿನ ಹುಡುಕಲು ಮಣ್ಣಿನಲ್ಲಿ ಬಹಳ ದೂರ ಹೋಗುತ್ತವೆ. ಅತ್ಯಂತ ಉದ್ದವಾದ ಬೇರುಗಳನ್ನು ಹೊಂದಿರುತ್ತವೆ. ಈ ಬೇರುಗಳನ್ನು ಟ್ಯಾಪ್ ರೂಟ್ ಎಂದು ಕರೆಯಲಾಗುತ್ತದೆ. ಇತರೆ ಸಸ್ಯಗಳು ಮತ್ತು ಎಲೆಗಳು ಅಥವಾ ಕಾಂಡದಲ್ಲಿ ನೀರನ್ನು ಸಂಗ್ರಹಿಸಲು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಳ್ಳುತ್ತವೆ. ಅದು ಅವರಿಗೆ ದೀರ್ಘಕಾಲ ಇರುತ್ತದೆ ಎಂದು ಖಚಿತಪಡಿಸುತ್ತದೆ. ಈ ಸಸ್ಯಗಳನ್ನು ರಸಭರಿತ ಸಸ್ಯಗಳು ಎಂದು ಸಹ ಕರೆಯಲಾಗುತ್ತದೆ. ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ಕಡಿಮೆ ಮಾಡುವ ಒಂದು ಮಾರ್ಗವಾಗಿ ಅನೇಕ ಭೂಮಿಯ ಸಸ್ಯಗಳು ಬಹಳ ಸಣ್ಣ ಎಲೆಗಳನ್ನು ಹೊಂದಲು ವಿಕಸನಗೊಂಡಿವೆ. ಎಲೆಯ ಬಣ್ಣವು ಸೂರ್ಯನ ಶಾಖವನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ. ಮರಳು ದೀಪದ ಸಸ್ಯಗಳಂತಹ ಬೆಳ್ಳಿಯ ಎಲೆಗಳನ್ನು ಹೊಂದಿರುವ ಸಸ್ಯಗಳು ಗಾಢವಾದ ಎಲೆಗಳನ್ನು ಹೊಂದಿರುವ ಸಸ್ಯಗಳಿಗಿಂತ ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತವೆ. ಇತರೆ ಸಸ್ಯಗಳು ಮತ್ತಷ್ಟು ನೀರಿನ ನಷ್ಟವನ್ನು ತಡೆಯಲು ತಮ್ಮ ಎಲೆಗಳ ಮೇಲೆ ಸಣ್ಣ ಕೂದಲನ್ನು ಹೊಂದುತ್ತವೆ. ಮರುಭೂಮಿಯಲ್ಲಿ ವಾಸಿಸುವ ಕೆಲವು ಸಸ್ಯಗಳು 100+ ವರ್ಷಗಳ ಕಾಲ ಬದುಕಬಲ್ಲವು. ಕ್ಯಾಲಿಫೋರ್ನಿಯಾದಲ್ಲಿ 1,000 ವರ್ಷಗಳಿಗಿಂತ ಅಳಿಯದಾದ ಜೂಸುವಾ ಮರವಿದೆ. ಆದಾಗ್ಯೂ ತಾಪಮಾನ ಹೆಚ್ಚಾದರೆ, ಅಂದರೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವಾಗಿ ಜೂಸುವಾ ಮರಗಳು ಅಳಿವಿನ ಅಪಾಯದಲ್ಲಿರುತ್ತವೆ. ಇದು ಸಸ್ಯ ಪ್ರಭೇದಗಳಿಗೆ ಮಾತ್ರ ದುರಂತವಲ್ಲ, ಇದು ಬಹಳಷ್ಟು ಪ್ರಾಣಿಗಳಿಗೂ ಅಪಾಯವನ್ನು ಉಂಟು ಮಾಡುತ್ತವೆ. ನೀರಿನ ಮೂಲಗಳು ತೀರಾ ಕಡಿಮೆ ಇರುವುದರಿಂದ ಮತ್ತು ಅವುಗಳ ನಡುವೆಯೂ ಇರುವುದರಿಂದ ಪ್ರಾಣಿಗಳು ತಮ್ಮ ಜೀವನದ ಚಕ್ರ ನಿರ್ಣಾಯಕ ಹಂತಗಳಿಗೆ ಸಸ್ಯಗಳನ್ನು ಅವಲಂಬಿಸಿವೆ. ಕೆಲವು ಪ್ರಾಣಿಗಳು ಜಲ ಸಂಚಯನಕ್ಕಾಗಿ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ಕುಡಿಯುತ್ತವೆ. ಆದರೆ ಇತರವು ಮರುಭೂಮಿ ಸಸ್ಯವರ್ಗದೊಂದಿಗೆ ಹೆಚ್ಚು ಅಸಾಮಾನ್ಯ ಸಂಬಂಧವನ್ನು ಹೊಂದಿವೆ. ಉದಾಹರಣೆಗೆ, ಯಕ್ಕ ಪತಂಗಗಳು ಜೋಶುವಾ ಮರದ ಹೂವಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಜೋಶುವಾ ಮರವಿಲ್ಲದೆ ಯಾವುದೇ ಮೊಟ್ಟೆಗಳು ಇರುವುದಿಲ್ಲ. ಟಂಬಲ್ ವಿಂಡ್ಗಳು ಮರುಭೂಮಿಗಳಂತಹ ಶುಷ್ಕ ಮತ್ತು ಬಿಸಿ ಪರಿಸ್ಥಿತಿಗಳಲ್ಲಿ ಬೆಳೆಯುವ ವಿವಿಧ ಸಸ್ಯ ಪ್ರಭೇದಗಳ ಗುಂಪುಗಳಾಗಿದೆ. ಇವು ಗಾತ್ರದಲ್ಲಿ ಬದಲಾಗುತ್ತವೆ. ತುಂಬಾ ಚಿಕ್ಕದಾಗಿರುವುದರಿಂದ ಸಾಕಷ್ಟು ದೊಡ್ಡದಾಗಿರುತ್ತವೆ. ಕೆಲವು ವ್ಯಕ್ತಿಯಷ್ಟು ದೊಡ್ಡದಾಗಿರುತ್ತವೆ. ಟಂಬಲ್ ವಿಂಡ್ಗಳನ್ನು USA, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಂತಹ ಸ್ಥಳಗಳಲ್ಲಿ ಕಾಣಬಹುದು. ಅವು ಬೇರುಗಳು ಮತ್ತು ಕಾಂಡಗಳ ಮೂಲಕ ನೆಲಕ್ಕೆ ಅಂಟಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದರೆ ಗಾಳಿಯ ಕಾರಣದಿಂದಾಗಿ ಅವು ಬೇರ್ಪಟ್ಟು ಗಾಳಿಯು ಅವುಗಳನ್ನು ತೆಗೆದುಕೊಂಡರೂ ಬೀಸಲು ಪ್ರಾರಂಭಿಸುತ್ತವೆ. ಸುತ್ತಾಡುವುದು ಸಹಜ. ತಮ್ಮ ಬೀಜಗಳನ್ನು ದೂರದವರೆಗೆ ಹರಡಲು ಟಂಬಲ್ ವಿಂಡ್ಗಳ ಒಂದು ಮಾರ್ಗವಾಗಿದೆ. ಟಂಬಲ್ ವಿಂಡ್ಗಳು ನೋಡಲು ಖುಷಿ ನೀಡಬಹುದಾದರೂ ಅವು ಕೆಲವು ಪರಿಸರಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ಅವು ಆಕ್ರಮಣಕಾರಿ ಪ್ರಭೇದಗಳಾಗಿವೆ, ಅಂದರೆ ಅವು ಮೊದಲು ಬೆಳೆಯದ ಸ್ಥಳಗಳಲ್ಲಿ ಇತರೆ ಸಸ್ಯ ಜೀವನವನ್ನು ಆಕ್ರಮಿಸಿ

0: ಕೊಳ್ಳುತ್ತವೆ ಮತ್ತು ಪ್ರಾಬಲ್ಯವನ್ನು ಸಾಧಿಸುತ್ತವೆ. ಅವುಗಳ ಶುಷ್ಕ ಸ್ವಭಾವದಿಂದಾಗಿ ಟಂಬಲ್ ವಿಂಡ್ಗಳು ಹೆಚ್ಚು ಸುಡುವಂತವುಗಳಾಗಿವೆ. ಅಂದರೆ ಪೊದೆಯ ಬೆಂಕಿಯ ಸಂದರ್ಭದಲ್ಲಿ ಅವು ದೊಡ್ಡ ಅಪಾಯವನ್ನು ಉಂಟು ಮಾಡಬಹುದು. ಹಾಗೆ ಎರಡನೆಯದಾಗಿ ಪಾಪಸ್ಸು ಕಳ್ಳಿ. ಕಳ್ಳಿಗಳು ಅತ್ಯಂತ ಗಟ್ಟಿಮುಟ್ಟಾದ ಸಸ್ಯಗಳಾಗಿವೆ. ಲಕ್ಷಾಂತರ ವರ್ಷಗಳಿಂದ ಅವು ಮರುಭೂಮಿಯ ಭೂದೃಶ್ಯದ ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕಲು ಸಾಧ್ಯವಾಗುವಂತೆ ವಿಕಸನಗೊಂಡಿವೆ. ಅವು ತಮ್ಮ ಬೇರುಗಳು, ಎಲೆಗಳು ಮತ್ತು ಕಾಂಡಗಳಲ್ಲಿ ತೇವಾಂಶವನ್ನು ಸಂಗ್ರಹಿಸುವ ಮೂಲಕ ಬಹಳ ಕಾಲ ಬಹಳ ಕಡಿಮೆ ನೀರಿನಿಂದ ಬದುಕಬಲ್ಲವು. ಆದಾಗ್ಯೂ ಕಳ್ಳಿಯನ್ನು ಕೊಲ್ಲುವುದು ಬಹುತೇಕ ಅಸಾಧ್ಯ ಎಂಬ ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ಕಳ್ಳಿಗಳು ಮರುಭೂಮಿ ಭೂದೃಶ್ಯದಲ್ಲಿ ಬದುಕುಳಿಯುವಲ್ಲಿ ಬಹಳ ಉತ್ತಮವಾಗಿದೆ. ಕಠಿಣ ವಾತಾವರಣದಲ್ಲಿ ಬದುಕುವ ಅವುಗಳ ಸಾಮರ್ಥ್ಯವು ಮಲಗುವ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯ ಕಿಟಕಿ ಮೇಲೆ ಬದುಕುಳಿಯುವಲ್ಲಿ ಅವುಗಳನ್ನು ಸಮರ್ಥರನ್ನಾಗಿ ಮಾಡುವುದಿಲ್ಲ. ಕಡಿಮೆ ಬೆಳಕಿನಲ್ಲಿ ಅಥವಾ ಅತಿಯಾದ ತೇವಾಂಶದ ಬೇರುಗಳೊಂದಿಗೆ ಇವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಅವು ಕಡಿಮೆ ನಿರ್ವಹಣೆಯನ್ನು ಹೊಂದಿದ್ದರೂ ಸರಿಯಾದ ಪರಿಸ್ಥಿತಿಗಳಲ್ಲಿ ಅವು ಕಡಿಮೆ ನಿರ್ವಹಣೆಯನ್ನು ಹೊಂದುತ್ತವೆ. ಪಾಪಸ್ಸು ಕಳ್ಳಿಗಳಿಗೆ ಸಾಕಷ್ಟು ಬೆಳಕು ಬೇಕು. ಅವು ತಮ್ಮ ಬಣ್ಣವನ್ನು ಕಳೆದುಕೊಂಡು ಮಸುಕಾಗಲು ಪ್ರಾರಂಭಿಸಿದರೆ ನೀವು ಅವುಗಳನ್ನು ಹೆಚ್ಚು ಬೆಳಕು ಇರುವ ಸ್ಥಳಕ್ಕೆ ಸ್ಥಳಾಂತರಿಸಬೇಕಾಗುತ್ತದೆ. ಹೆಚ್ಚು ಸೂರ್ಯನ ಬೆಳಕು ಬೀಳುವ ಕಿಟಕಿಯ ಬಳಿ ಅವುಗಳನ್ನು ಇಡುವುದು ಒಳ್ಳೆಯದು. ಜನರು ಪಾಪಸ್ಸು ಕಳ್ಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಸಾಮಾನ್ಯವಾಗಿ ಅವುಗಳಿಗೆ ತಿಂಗಳಿಗೊಮ್ಮೆ ಮಾತ್ರ ನೀರು ಹಾಕಬೇಕಾಗುತ್ತದೆ. ಅವುಗಳನ್ನು ಕಿಟಕಿಯ ಬಳಿ ಇರಿಸಿ ನಂತರ ಅವುಗಳನ್ನು ಒಂಟಿಯಾಗಿ ಬಿಡಿ. ಕಳ್ಳಿಯ ಆವಾಸ ಸ್ಥಾನಕ್ಕೆ ಉತ್ತಮ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ನಾಲ್ಕು ಅಂಶಗಳು ಬೇಕಾಗುತ್ತದೆ. ಅವುಗಳೆಂದರೆ ಮಣ್ಣು, ನೀರು, ಬೆಳಕು ಮತ್ತು ತಾಪಮಾನ. ಕಳ್ಳಿಗೆ ಅಗತ್ಯವಿರುವ ನಿರ್ದಿಷ್ಟ ರೀತಿಯ ಮಣ್ಣು ಇಲ್ಲದಿದ್ದರೂ ಆ ಮಣ್ಣು ಹೊಂದಿರಲೇಬೇಕಾದ ನಿರ್ದಿಷ್ಟ ಗುಣಲಕ್ಷಣಗಳಿವೆ. ಆದರ್ಶ ಮಣ್ಣು ಬೇಗ ಬಸಿದು ಹೋಗುವ ಅಥವಾ ಮರಳು ಮಿಶ್ರಿತವಾಗಿದ್ದು ಭೂಮಿಯ ನೈಸರ್ಗಿಕ ಕಳ್ಳಿ ಆವಾಸ ಸ್ಥಾನದಂತೆಯೇ ಇರುತ್ತದೆ. ಕಳ್ಳಿಗೆ ಉತ್ತಮವಾಗಿಸಲು ನೀವು ನಿಮ್ಮ ಮಣ್ಣಿನಲ್ಲಿ ಇರುವ ಮತ್ತು ಪೀಟ್ ಪಾಚಿಯನ್ನು ಸೇರಿಸಬಹುದು. ಆದರೆ ವೇಗವಾಗಿ ಬಸಿದು ಹೋಗುವ ಅಥವಾ ಹೆಚ್ಚು ಗಂಟು ಬೀಳದ ಯಾವುದೇ ಮಣ್ಣು ಉತ್ತಮವಾಗಿರಬೇಕಿಲ್ಲ. ಕಳ್ಳಿ ಗಿಡದ ನಿರ್ವಹಣೆಯಲ್ಲಿ ಸರಿಯಾದ ಮಟ್ಟದ ತೇವಾಂಶವು ನಿರ್ಣಾಯಕವಾಗಿದೆ. ಮನೆಯಲ್ಲಿ ಕಳ್ಳಿ ಗಿಡಗಳು ಬದುಕುಳಿದಿರಲು ಅತಿಯಾಗಿ ನೀರು ಹಾಕುವುದು ಒಂದು ಪ್ರಮುಖ ಕಾರಣವಾಗಿದೆ. ಸಾಮಾನ್ಯವಾಗಿ ನೀವು ತಿಂಗಳಿಗೊಮ್ಮೆ ನಿಮ್ಮ ಕಳ್ಳಿಗೆ ನೀರು ಹಾಕಬೇಕು. ಮತ್ತೆ ನೀರು ಹಾಕುವ ಮೊದಲು ಮಣ್ಣು ಸಂಪೂರ್ಣವಾಗಿ ಒಣಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ವಸಂತ ಮತ್ತು ಬೇಸಿಗೆಯಲ್ಲಿ ಅವುಗಳಿಗೆ ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತಿತ್ತು, ಏಕೆಂದರೆ ಅವು ಬೆಳೆಯುವ ಋತುಗಳಾಗಿವೆ. ಕಳ್ಳಿಗೆ ತಾಪಮಾನವು ಮುಖ್ಯ. ವಸಂತ ಮತ್ತು ಬೇಸಿಗೆಯಲ್ಲಿ ಕಳ್ಳಿಗೆ ಉತ್ತಮ ತಾಪಮಾನವು 18 ಡಿಗ್ರಿಯಿಂದ 32 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಶರತ್ಕಾಲ ಮತ್ತು ಚಳಿಗಾಲ ಬಂದಾಗ ಸೂಕ್ತ ತಾಪಮಾನವು 7 ರಿಂದ 12 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಮೊದಲನೆಯದಾಗಿ ಎಲ್ಲ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ. ಅರಣ್ಯ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ, ಆದರೆ ಮರುಭೂಮಿಯಲ್ಲಿರುವ ಹೆಚ್ಚಿನ ಪಾಪಸ್ಸು ಕಳ್ಳಿಗಳು ಹೊಂದಿರುತ್ತವೆ. ಅವುಗಳ ಮುಳ್ಳು ಮೇಲ್ಮೈ ಜಲಸಂಚಯನದ ಮಾರ್ಗವಾಗಿ ಅವುಗಳನ್ನು ತಿನ್ನಬಹುದಾದ ಪ್ರಾಣಿಗಳಿಂದ ಅವುಗಳ ನೀರಿನ ಸರಬರಾಜಿನ ರಕ್ಷಿಸುತ್ತದೆ. ಕೆಲವು ಮರುಭೂಮಿ ಯೋಜನೆಗಳು ರಕ್ಷಣೆಯ ಮತ್ತೊಂದು ವಿಧಾನವಾಗಿ ವಿಷವನ್ನು ಸಹ ಒಳಗೊಂಡಿರುತ್ತವೆ. ಕೇಳುಗರೇ, ಕೇಳದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬುದರ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾನೊಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲಾಗಿದ್ದೆ. ಆಗ ನಡೆದಂತ ಒಂದು ಘಟನೆ ಸೃಜನಶೀಲತೆಯ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನ ಕೊಡಬಲ್ಲದು. ಈಗ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸೃಜನಶೀಲತೆಯನ್ನು ಮಾತಾಡುವಾಗ ಇದು ಉದಾಹರಣೆಯಾಗಿ ಕೊಡ್ತೀನಿ ನಾನು. ಎಷ್ಟು ಚಂದದ ಉದಾಹರಣೆ ಗೊತ್ತಾ? ಆ ಶಾಲೆಯಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಮಕ್ಕಳಿಗೆ ಎಲ್ಲ ಧರ್ಮಗಳ ಸರಿಯಾಗಿ ಪರಿಚಯ ಆಗಲಿ ಅಂತ ಹೇಳಿ, ಧಾರ್ಮಿಕ ಆಚರಣೆಗಳ ಹಿಂದೆ ತತ್ವ ಏನು ಅಂತ ಆಗಲಿ ಅರ್ಥ ಆಗಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಇದ್ವಿ. ಎಲ್ಲ ಹಬ್ಬ, ಎಲ್ಲ ಧರ್ಮಗಳ ಹಬ್ಬಗಳನ್ನು ಮಾಡ್ತಾ ಇದ್ವಿ, ಸಂಭ್ರಮದಿಂದ ಮಾಡ್ಬೇಕು. ಒಂದ್ ಬಾರಿ ಗಣೇಶನ ಹಬ್ಬ ಬಂತು, ದೊಡ್ಡ ಗಣಪತಿ ತಂದು ಕೂಡಿಸಿದ್ವಿ, ಅಲಂಕಾರ ಮಾಡಿ 5 ದಿನ ಪೂಜೆ ಮಾಡ್ಬೇಕು. ನಾನೇನ್ ಮಾಡ್ತಿದ್ದೆ ಅಂದ್ರೆ, ಮಕ್ಕಳಿಗೆ ಗಣಪತಿ ಅಂದ್ರೆ ಏನು ಅಂತ ಅರ್ಥ ಆಗುವಂಗೆ ಹೇಳಿ, ಮುಟ್ಟಿ ನೋಡಿ ಗಣಪತಿ, ಮುಟ್ಟಿ ನೋಡಿ ಅಂತ ಹೇಳ್ತಿದ್ದೆ. ಮುಟ್ಟಿ ನೋಡ್ತಿದ್ರು, ಓ ಮಣ್ಣಿನ ಗಣಪತಿ ಅಂತ ಗೊತ್ತಾಗ್ತಿತ್ತು. ಈ ಶಾಲೆಯಲ್ಲಿ ಹಲವಾರು ಜನ ಬೇರೆ ದೇಶದ ವಿದ್ಯಾರ್ಥಿಗಳಿದ್ರು, ಅವ್ರಿಗೂ ಅರ್ಥ ಆಗಲಿ ಅಂತ ವಿವರಣೆ ಮಾಡಿ ಹೇಳ್ತಾ ಇದ್ವಿ. ಪ್ರತಿಯೊಂದು ಮಗು ಗಣಪತಿ ಪೂಜೆ ಮಾಡಿ ಬೇಡ್ಕೊಂಡದ್ದಾಯ್ತು. 5ನೇ ದಿವಸ ಬೆಳಿಗ್ಗೆ ನಾನು ಅಲ್ಲೇ ಕ್ಯಾಂಪಸ್ ಅಲ್ಲಿ ಇರೋದು, ಬೆಳಿಗ್ಗೆ 6 ಗಂಟೆಗೆ ಮನೆ ಗಂಟೆ ಸಪ್ಲೈ ಆಯ್ತು. ಯಾರು ಬಂದಿರ್ಬೇಕು ಇಷ್ಟು ಬೇಗ ಅಂತ ಬಾಗಲ ತೆಗೆದ್ರೆ ಪುಟ್ಟ ಹುಡುಗ ನಿಂತಿದ್ದಾನೆ, 5ನೇ ಕ್ಲಾಸ್ನವ್ನು ಇರ್ಬೇಕು, ಅವನು ಹೊಳ್ತಾ ಇದ್ದಾನೆ. ಅವನು ಅಮೇರಿಕನ್ ಹುಡುಗ ಅಂದ್ರೆ ಇಲ್ಲಿ ಅವನೇನೆ 4 ತಲೆಮಾರಿಂದ ಅಮೇರಿಕಾದಲ್ಲಿ ಇದ್ದಾರೆ. ಯಾಕೋ ಏನಾಯ್ತು ಅಳ್ತಾ ಇದೆಯಲ್ಲೋ ಅಂತ ಒಳಗೆ ಕರ್ಕೊಂಬಂದೆ, ಕುತ್ಕೋ ಒಂದು ಸ್ವಲ್ಪ ನಾನು ಕೂಡಿಸಿದೆ. ಹುಡುಗ ಜೋರಾಗಿ ಅಳ್ತಾ ಇದ್ದ, ಯಾಕೆ ಅಳ್ತೀಯೋ ಅಂದೆ. ಬಿಕ್ತಾ ಹೇಳ್ದ, ಸರ್ ಆ ಗಣೇಶ ಇದ್ದಾನಲ್ಲ ಸರ್ ಅಂದ. ಯಾವ ಗಣೇಶನೋ ಅಂದೆ. ತನ್ನ ಬಲಗೈನ ಮೂಗಿನ ತೊಯ್ದು ಕೈ ಸೊಟ್ಟು ಮಾಡಿ, ಗಣೇಶ ಸರ್ ಪೂಜೆ ಮಾಡ್ತೀವಲ್ಲ ಸರ್ ಅಂದ. ಓಹೋ ಗಣಪತಿ ಬಗ್ಗೆ ಹೇಳ್ತಾನೆ ಅವನು ಅನ್ಕೊಂಡು, ಏನಾಯ್ತು ಗಣೇಶನಿಗೆ ಅಂತ ಕೇಳಿದೆ. ಸರ್ ಇವತ್ತು ಸಾಯಂಕಾಲ ಗಣೇಶನ ನೀರಲ್ಲಿ ಮುಳುಗಿಸ್ಬಿಡ್ತೀರಾ ಸರ್ ಅಂತ ಕೇಳ್ದ. ನಾನು ಹೌದಲ್ಲಪ್ಪ, ಇವತ್ತು 5ನೇ ದಿವಸ ಅಲ್ವಾ, ಸಾಯಂಕಾಲ ವಿಸರ್ಜನೆ ಮಾಡ್ಬೇಕಲ್ಲ ಅಂದೆ. ಓ ಅಂತ ಒಳಗೆ ಶುರು ಮಾಡ್ದ, ಯಾಕೋ ಏನ್ ತೊಂದರೆ ಆಯ್ತು ನಿನಗೆ ಅಂದೆ. ಅವನು ಎಷ್ಟು ಚಂದ ಪ್ರಶ್ನೆ ನೋಡಿ, ಆ ಮಗುವಿನ ಮನಸ್ಸಲ್ಲಿ ಕೂತ್ಕೊಂಡು ನೋಡಿ ಪ್ರಶ್ನೆ ಹೇಗೆ ಅನ್ಸುತ್ತೆ ಅಂತ. ಅವನು ಹೇಳ್ದ, ಸರ್ 5ನೇ ದಿವಸ ನೀರಲ್ಲೇ ಮುಣುಗಿಸೋದಾಗಿದ್ರೆ 4 ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್ ಅಂದ್ರೆ. ಅವನ ಅರ್ಥ ಇಷ್ಟೇನೆ, ಮನೆಗೆ ಬಂದು ಅವ್ರನ್ನ ಆದರ ಮಾಡಿ 1-8 ದಿವಸ ಸಂತೋಷ ಪಡಿಸಿ ಸತ್ಕಾರ ಮಾಡಿ ಕೊನೆ ಮಾಡಿ ಅಂತ ತಳ್ಳಿಬಿಡ್ತಾರೆ ಯಾರಾದ್ರೂ ಮೇಲಿಂದ. ನೀವು 5ನೇ ದಿವಸ ನೀರಲ್ಲಿ ಹಾಕೋದಿದ್ದು 4 ದಿವಸ ಪೂಜೆ ಯಾಕೆ ಮಾಡಿದ್ರಿ ಅಂತ ಅವ್ನು ಚಿಂತೆ. ನಾನು ಹೇಳಿದೆ, ನೋಡೋ ನೀನು ಡಿಸೆಂಬರ್ ಬಂದಾಗ ಊರಿಗೆ ಹೋಗ್ತೀಯ ಅಮೆರಿಕಕ್ಕೆ ಅಂದೆ. ಎಸ್ ಸರ್ ಹೋಗ್ತೀನಿ ಸರ್ ಅಂದ. ಯಾಕೆ? ಅಮ್ಮ ಕಾಯ್ತಾಳೆ ಸರ್ ಅಂದ. ಹೇಗೆ ಹೋಗ್ತಿ? ವಿಮಾನದಲ್ಲಿ ಹೋಗ್ತೀನಿ ಸರ್ ಅಂದ. ನೋಡು ಗಣಪತಿದು ಹಾಗೇನೆ, 5 ದಿವಸ ಇದ್ದಾನಲ್ಲ, ಅಮ್ಮನ ಮನೆಗೆ ಹೋಗ್ಬೇಕೀಗ. ಅವನು ಹೇಗೆ ಹೋಗ್ತಾನೆ? ನೀರಲ್ಲಿ ಇಳಿಸ್ಬಿಟ್ರೆ ಅವ್ನು ನೀರಲ್ಲಿ ಮುಳುಗಿಸಲ್ಲ, ನಾವು ಇಳಿಸ್ಬಿಟ್ರೆ ಕರಿಗೆ ಅಮ್ಮನ ಕಡೆ ಓಡ್ ಹೋಗ್ತಾನೆ ಅಂತ ತಿಳಿಯೋ ಹಾಗೇನೆ ಹೇಳಿದೆ. ಇದು ಆಕಾರದಿಂದ ನಿರಾಕಾರಕ್ಕೆ ಹೋಗುವಂತ ತತ್ವಪ್ಪ ಅಂತ ಏನೋ ಒಂದಿಷ್ಟು ಹೇಳಿದೆ. ಅವನಿಗೆ ಎಷ್ಟು ತಿಳಿತೋ ಗೊತ್ತಿಲ್ಲ. ಸಂಜೆ ವಿಸರ್ಜನೆ ನಡೆದಿತ್ತು, ಮೆರವಣಿಗೆಗೆ ಚೆನ್ನಾಗಿತ್ತು. ಎಲ್ಲ ಹುಡುಗರು ಬಣ್ಣ ಹಾಕೊಂಡಿದ್ದಾರೆ ಮುಖದ ಮೇಲೆ, ಒಂದು ದೊಡ್ಡ ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕೂಡಿಸಿದೀವಿ. ಏನ್ ಬಣ್ಣ ಹಾಕ್ತಾರೆ, ಒಬ್ರದು ಗುರುತತ್ತಲ್ಲ, ಆ ಥರ ಆಗಿತ್ತು. ಗಣಪತಿ ಪಪ್ಪ ಮೋರಯ್ಯ ಅಂತ ಕೂಕೊಂಡು ಹೋಗ್ತಾ ಇದ್ರು. ಆಗ ಎದುರುಗಡೆ ಒಬ್ಬ ಶಿಕ್ಷಕರು ಬಂದರು. ಪಾಪ, ಅದು ಬಿಳಿ ಪಂಚೆ, ಬಿಳಿ ಶರ್ಟು, ಹೆಗಲಿಗೊಂದು ಚೀಲ ಹಾಕೊಂಡು ಬರ್ತಾ ಇದ್ದಾರೆ.

ಈ ಬಣ್ಣ ಆಡೋರನಿಗೆ ಈ ಬಿಳಿ ಬಟ್ಟೆ ಕಂಡ್ರೆ ಬಲೆ ಪ್ರೀತಿ ಬಂದ್ಬಿಡುತ್ತೆ, ಅವ್ರ ತಲೆ ಮೇಲೆ ಹಾಕ್ಬೇಕಲ್ಲ ಬಣ್ಣ. ಹುಡುಗರು ಓಡಿದ್ರು ನೋಡಿ, ಕೈ ಎರಡೂ ಕೈಯಲ್ಲಿ ಬಣ್ಣ ಹಿಡ್ಕೊಂಡು 50 ಜನ ನುಗ್ಗಿಬಿಟ್ರು ಮೇಷ್ಟ್ರ ಕಡೆಗೆ. ಅವ್ರು ಗಾಬರಿ ಆಗ್ಬಿಟ್ರು, ಅಯ್ಯೋ ಅಯ್ಯೋ ಅಯ್ಯೋ ಬಣ್ಣ ಹಾಕ್ಬೇಡ್ರಪ್ಪ, ಅಯ್ಯೋ ಹಾಕ್ಬೇಡಿ, ನಾನು ತಯಾರಾಗಿ ಬಂದಿಲ್ಲ, ನನಗೆ ಗೊತ್ತಿಲ್ಲ ನೀವು ಬಣ್ಣ ಆಡ್ತೀರಿ ಅಂತೇಳಿ, ನಾನು ಬೇರೆ ಕಡೆ ಎಲ್ಲ ಹೋಗೋದಿದೆ ಅಂತ ಕೇಳ್ಕೊಂಡ್ರು. ಹುಡುಗರಿಗೆಲ್ಲ ಬೇಜಾರಾಯ್ತು, ಮುಖ ಉದ್ದ ಮಾಡಿಕೊಂಡ್ರು. ಹುಡುಗರ್ದ ಏನು ಸರ್ ಬಣ್ಣ ಹಾಕ್ಬೇಕಂದ್ರೆ ಬೇಡ ಅಂತೀರಲ್ಲ ಸರ್ ಅಂದ್ರು. ಬೇಡಪ್ಪ ಬಣ್ಣ ಬೇಡ. ಅಲ್ಲಿ ಪುಟ್ಟ ಹುಡುಗ, ಬಹಳ ಬುದ್ಧಿವಂತ ಅವನು, ಗಣಿತಲ್ಲಿ ಬುದ್ಧಿವಂತಲ್ಲ ಇಂಥದ್ದು ಬುದ್ಧಿವಂತ, ಬಣ್ಣ ಎಲ್ಲ ಕೈಯಲ್ಲಿ ಇತ್ತಲ್ಲ ಚೆಲ್ಲಿದ, ಕರುಣ ಅರಳುತ್ತ ಒಂದು ಕೈ ಜಾಡಿಸ್ಕೊಂಡ ಸುಯ್ ಅಂತ ಓಡ್ದ. ಎಲ್ಲಿ ಓಡ್ದ? ಹಿಂದೆ ಒಂದು ದೊಡ್ಡ ಹಾಲಲ್ಲಿ ಗಣಪತಿ ಕೂಡಿಸಿದ್ವಲ್ಲ ನಾವು, ಅಲ್ಲಿಗೆ ಓಡ್ದ ಮಂಟಪ ಕಡೆ. ಅಲ್ಲಿಗೆ ಸೇಕಾದಷ್ಟು ಹೂವು ಇಟ್ಟಿದ್ವಲ್ಲ, ಸಾಕಷ್ಟು ಹೂವು ಅಲಂಕಾರ ಮಾಡಿದ್ವಿ. ಒಂದು ಕ್ಷಣದಲ್ಲಿ ಬಂದ ವಾಪಸ್ಸು, ಎರಡು ಕೈಯಲ್ಲಿ ಹೂವಿನ ಪಕ್ಕಲ್ ಹಿಡ್ಕೊ ಬಂದಿದ್ದಾನೆ, ಚಿಕ್ಕಪಟ್ಟು ಹೂವಿನ ಪಕ್ಕಲ್ ಹಿಡ್ಕೊ ಬಂದಿದ್ದಾನೆ. ಓಡ್ ಬಂದ, ಸರ್ ಬಾಗಿ ಸರ್ ಬಗ್ಗಿ ಸರ್ ಅಂದ ಅವನಿಗೆ. ಬೇಡಪ್ಪ ಬಣ್ಣ ಹಾಕ್ಬೇಡೋ ಅಂದ್ರು ಅವರು. ಬಣ್ಣ ಹಾಕಲ್ಲ ಬಗ್ಗಿ ಸರ್ ಅಂದ. ಪಾಪ ತಲೆ ಬಗ್ಗಿಸಿದ್ರು ಅವ್ರು ಮೇಷ್ಟ್. ಈತ ಅವ್ರ ತಲೆ ಮೇಲೆಲ್ಲ ಬಣ್ಣದ ಪಕ್ಕಳೆ ಹಾಕ್ಬಿಟ್ಟು ಕೈ ತಟ್ಟಿಬಿಟ್ಟು ಜೋರಾಗಿ ನಕ್ಕ, ಸರ್ ನಾನು ಬಟ್ಟೆ ಕೊಳೆ ಮಾಡಿದ ಬಣ್ಣ ಹಾಕಿದ್ದೀನಿ ಸರ್ ಅಂದ. ನನಗೆ ಬೆರಗಾಗೋಯ್ತು ನೋಡಿ, ನಮ್ಗೆ ಎರಡೇ ಹಾದಿ ಇತ್ತು. ಪಾಪ ಶಿಕ್ಷಕರು ಹೇಳಿದ್ರಂತ ಬಣ್ಣ ಹಾಕದೇ ಇರೋದು ಒಂದೇ, ಆದರೆ ಏನು ಹೇಳ್ತಾರೆ ಹಾಕೇ ಬಿಡೋಣ ಅಂತ ಹಾಕೋದು ಎರಡೇದಿತ್ತು. ಆದರೆ ಈ ಹುಡುಗನಿಗೆ ಹೇಗೆ ಬಂತು ನೋಡಿ ಐಡಿಯಾ, ಅಂದರೆ ಹೂವಿನ ಪಕ್ಕಳೆ ಬಣ್ಣ ಅಂತ ಎಷ್ಟು ಜನಕ್ಕೆ ಹೊಳಿತಿದೆ ಸ್ವಾಮಿ ನಮಗೆ, ಬಣ್ಣ ಹಾಕಿ ಮೈ ರಾಡಿ ಮಾಡಿದಾಗಲೇ ಸರಿ. ಆದರೆ ಹುಡುಗನಿಗೆ ಅನಿಸಿದ್ದು ಬಣ್ಣ ಹಾಕಿರಬೇಕು, ಅದ್ರ ಮೇಷ್ಟ್ರ ಬಟ್ಟೆ ಗಂಟಿರಬಾರ್ದು, ಅಂಟದೇ ಇರುವಂಥ ಬಣ್ಣ ದೊರಕಿದೆ. ಹೂವಿನ ಪಕ್ಕಳೆ ಕೂಡ ಬಣ್ಣ ಅಂತ ಹೊಳೆದೇ ಇಲ್ಲಲ್ಲ. ಈಗ ನೋಡಿ ಅವನಿಗೂ ತೃಪ್ತಿ ಆಯಿತು, ಮೇಷ್ಟ್ರಿಗೂ ಸಂತೋಷ ಆಯಿತು. ಇದು ಸೃಜನಶೀಲತೆಯ ಕುರುಹು. ನಮಗೆ ಎರಡು ಹಾದಿ ಇರ್ತವೆ, ಮೂರು ಹಾದಿ ಇರ್ತವೆ, ಈ ನಾಲ್ಕನೇ ಹಾದಿ ಬರುತ್ತಲ್ಲ, ಹೀಗೂ ಮಾಡಬಹುದು ಅಂತ ಹುಡುಕುವಂಥದ್ದು ಸೃಜನಶೀಲತೆಯ ಕುರುಹು. ಇದನ್ನು ಮಕ್ಕಳಲ್ಲಿ ನಾವು ಒಪ್ಪಿಸ್ಬೇಕು. ಹೀಗಾಗ್ತಿದ್ರೆ ಇನ್ನೇನಾಗುತ್ತೆ ಹೇಳು ಮಗು, ಹೀಗಾಗುತ್ತೆ ಏನಾಗುತ್ತೆ ಹೇಳು ಅಂತ ಕೇಳ್ತಾ ಕೇಳ್ತಾ ಬೇರೆ ಬೇರೆ ಆಯಾಮಗಳನ್ನು ಸೃಷ್ಟಿ ಮಾಡಿದಾಗ ನಮ್ಮ ಮಕ್ಕಳು ಸೃಜನಶೀಲತೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ, ಜೀವನವನ್ನು ಸಮೃದ್ಧಿ ಮಾಡುತ್ತೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳನ್ನು.

0: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ.
1: ಏನಿ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಕ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಎಂಬುದರ ಕುರಿತು ಜ್ಞಾನದೀಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿರವರು.

ಎಲ್ಲರಿಗೂ ನಮಸ್ಕಾರ. ಕ್ರೀಡೆಯ ಜಗತ್ತಿಗೆ ಒಂದು ಪ್ರಯಾಣ ಎಂಬ ವಿಷಯದಲ್ಲಿ ಕ್ರೀಡೆಯ ಪ್ರಾಮುಖ್ಯತೆಯನ್ನು ನಾನು ಎಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಶಿಕ್ಷಕ ವೃಂದದವರಿಗೆ ಸುಸ್ವಾಗತವನ್ನು ಕೋರುತ್ತಾ, ನನ್ನ ಹೆಸರು ಬಾಬು ಗುರುರಾಜ್ ಜಿವಿ, ಫುಟ್ಬಾಲ್ ತರಬೇತುದಾರನು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಿವೃತ್ತಿ ಕೇವಲ ನಮ್ಮ ಏನು ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಾತ್ರ ನಿವೃತ್ತಿ, ನಮ್ಮ ಕೈಕಾಲುಗಳು ಗಟ್ಟಿ ಇರುವವರೆಗೂ ನಮ್ಮ ನಿವೃತ್ತಿ ಇಲ್ಲ. ಕ್ರೀಡೆಯಲ್ಲಿ ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಶಿಕ್ಷಕ ವರ್ಗದವರಿಗೆ ಈಗ ಇದೇ ತಿಂಗಳು 29ನೇ ತಾರೀಕು, ಅಂದರೆ ಇನ್ನು 3 ದಿನಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ದಿನಾಚರಣೆಯನ್ನು August 29 ಆಚರಿಸುತ್ತೇವೆ. ಅದು ಮೇಜರ್ ಧ್ಯಾನ್ಚಂದ್ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ, ಅವರ ಹೆಸರಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ದಿನವನ್ನು ಕ್ರೀಡಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಕ್ರೀಡೆ ಎಷ್ಟು

ಪ್ರಾಮುಖ್ಯತೆ ಎಂಬುದನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಕ್ರೀಡೆ, ಕ್ರೀಡೆಯ ಜೊತೆಗೆ ವ್ಯಾಯಾಮ. ಹುಟ್ಟಿದ ಮಗು ತಾನು ನಡೆಯಬೇಕಾದ್ರೆ ಹೊಟ್ಟೆಯಿಂದ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅಳುವಿನ ಮುಖಾಂತರ, ಜೋರಾಗಿ ಅಳುವಿನ ಮುಖಾಂತರ ತನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತದೆ. ಹಾಗೂ ಕೈಕಾಲುಗಳನ್ನು ಬಡಿಯುವುದು, ಒದರುವುದು, ಒದೆಯುವುದು, ಈ ರೀತಿಯಾಗಿ ತನ್ನ ಬೆಳವಣಿಗೆಯನ್ನು ನೆರವೇರಿಸ್ತದೆ. ಹಾಗೆ ನಂತರ ಸ್ವಿಮ್ಮಿಂಗ್ ಅಂದರೆ ನೆಲದ ಮೇಲೆ ಸ್ವಿಮ್ಮಿಂಗ್ ರೀತಿಯಲ್ಲಿ ಓಡಾಡುವುದು, ಅಂಬೆಗಾಲಿಡುವುದು, ನಂತರ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತು ನಡೆಯಲು ಪ್ರಯತ್ನಿಸುವುದು, ಇವೆಲ್ಲ ಸಹಜ ಪ್ರಕ್ರಿಯೆಗಳಾಗಿದೆ. ಇದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಅವರಿಗೆ ಯಾವುದೇ ಕೋಚಿಂಗ್ ಕೊಡಲ್ಲ. ಆ ಮಗುಗೆ ನೀವು ಕಾಲು ಹೋದ್ರು, ಅಬ್ಬೆಗಾಲಿಡು, ಅಥವಾ ನಡೆದುಕೊಂಡು ಹೋಗು, ಗೋಡೆಯನ್ನು ನಡ್ಕೊಂಡು ಹೋಗುವಂತ ತರಬೇತಿಯನ್ನು ನೀಡಿರಲಿಲ್ಲ. ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಒಂದು ಬೆಳವಣಿಗೆ. ಈ ರೀತಿಯಾಗಿ ಮಕ್ಕಳು ತಮ್ಮ ಬೆಳವಣಿಗೆಯನ್ನ ಬೆಳೆಸ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರಾದ್ಮೇಲೆ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗಳಿಗೆ ಹೋದಾದ್ಮೇಲೆ ಅಲ್ಲಿ ಪಠ್ಯ ಪುಸ್ತಕಗಳ ಕಾರ್ಯಕ್ರಮ ಇರುತ್ತದೆ. ಈ ಕ್ರೀಡೆ ಅಥವಾ ವ್ಯಾಯಾಮ, ಇದರಲ್ಲಿ ಬಹಳಷ್ಟು ಕ್ರೀಡೆಗಳಿವೆ. ಅದರಲ್ಲಿ ಕೆಲವು ಸಣ್ಣ ಉದಾಹರಣೆಗಳು ಕೊಡ್ತಾರೆ. ವಾಲಿಬಾಲ್ ಇರ್ಬೋದು, ಗ್ರಾಮೀಣ ಕ್ರೀಡೆ ಕಬಡ್ಡಿ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಖೋ ಇರ್ಬೋದು, ಅನೇಕ ಅಥ್ಲೆಟಿಕ್ಸ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಈ ಕ್ರೀಡೆಗಳು ಮನುಷ್ಯರಿಗೆ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಉತ್ತೇಜಕಕಾರಿಯಾಗಿ ಮಾಡತಕ್ಕಂಥ ಒಂದು ಕ್ರಿಯಾಶೀಲ ಒಂದು ಕ್ರೀಡೆ. ಇದರಲ್ಲಿ ನಮಗೆ ಏನು ಶಾಲಾ ಮಕ್ಕಳಿಗಳಿಗೆ ಪ್ರಮುಖವಾಗಿ ಒಂದು U12 ಅಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ, 14 ವರ್ಷದ ಒಳಗಿನ ಮಕ್ಕಳಿಗೆ, 16 ವರ್ಷದ ಅಂದರೆ 17 ಅಥವಾ 16 ವರ್ಷದ ಮಕ್ಕಳಿಗೆ, ಹಾಗೂ 19 ವರ್ಷದ ಮಕ್ಕಳಿಗೆ, ಹಾಗೂ ಹಿರಿಯರಿಗೆ ಅಂದರೆ ಕಾಲೇಜಿಗೆ ಬಂದ ತಕ್ಷಣ 22 ವರ್ಷ, 29 ವರ್ಷ, ನಂತರ 30 ವರ್ಷದ ನಂತರದವರೆಗೂ ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸು. ಕ್ರೀಡೆಗಳು ನೀವು ಎಜುಕೇಷನ್ ಅಂದರೆ ನಿಮ್ಮ ಏನು ಒಂದು ಕಲಿಯುವ ಚಟುವಟಿಕೆ, ವಿದ್ಯಾಭ್ಯಾಸದ ಚಟುವಟಿಕೆಯಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳಬಹುದು. ನೀವು ಒಂದೇ ದಿವಸ ಒಂದೇ ಕೊಠಡಿಯಲ್ಲಿ 4 ಗಂಟೆ 5 ಗಂಟೆ ಕಾಲ ಕುಳಿತು ಏನು ಪಾಠ, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇನ್ನೇ ಕನ್ನಡ, ಇಂಗ್ಲಿಷ್ ಈ ಥರ ಅಭ್ಯಾಸ ಮಾಡ್ತಿದ್ದಂಗೆ ನಿಮಗೆ ಬೇಜಾರಾಗ್ತದೆ. ಮಕ್ಕಳುಗಳಿಗೆ ಸಹಜ. ನಮ್ಮಂಥವ್ರಿಗೂ ಸಹ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿ ಒಂದು 2 ಗಂಟೆ ಕೂತ್ಕೊಳ್ತು ಅಂದರೆ ನಮಗಾಗೋದಿಲ್ಲ, ಅದಕ್ಕೆ ಬ್ರೇಕಪ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಕೂಲಿನ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ 1 ಗಂಟೆ ಅಥವಾ 1 ಪಿರಿಯಡ್ ಅಥವಾ 2 ಪಿರಿಯಡ್ ಕ್ರೀಡೆಗಾಗಿ ಸೀಮಿತ ಮಾಡಿದ್ದಾರೆ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಅಂದರೆ ಒಬ್ಬ ವಿದ್ಯಾರ್ಥಿಗೆ ನೀವು ಓದುವ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಆಯ್ಕೆ, ಯಾವ ಕ್ರೀಡೆಯನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಂಡು ಅದರಲ್ಲಿ ಭಾಗವಹಿಸಿ ನೀವು ತಾಲೂಕು ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ, ಈ ಎಲ್ಲಾ ಮಟ್ಟಗಳಲ್ಲೂ ನೀವು ಅತ್ಯುತ್ತಮವಾದ ಸಾಧನೆಯನ್ನ ತೋರಿಸಬಹುದು. ಇದರಲ್ಲಿ ಶಾಲೆಗಳು ಹಾಗೂ ಇಲಾಖೆ, ಕ್ರೀಡಾ ಇಲಾಖೆ ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಇರಬಹುದು, ಇವೆಲ್ಲವೂ ನಿಮಗೆ ಸಾಧನೆ ಕೊಡುತ್ತದೆ. ಉದಾಹರಣೆಗೆ ನೀವು ಒಬ್ಬ ಕ್ರೀಡಾಪಟುವಾಗಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗ್ತೀರಿ. ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದವರಿಗೆ ಸರ್ಕಾರದಲ್ಲಿ ಅನೇಕ ಅಂದರೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಹ ಅನೇಕ ಕೊಡ್ತಾರೆ, ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾರೆ, ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಅದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ

ರಾಷ್ಟ್ರಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿರತಕ್ಕಂಥವರಿಗೆ ನಗದು ಪುರಸ್ಕಾರವನ್ನು ಕೊಡ್ತಾರೆ. ಹಾಗೂ ನೀವು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಟ್ಟಿರ್ತಕ್ಕಂತಹ ಫೀಸ್ ಏನಿದೆ ಅದನ್ನು ಸಹ ಮಾಫಿ ಮಾಡಲಾಗ್ತದೆ. ಪದಕಗಳನ್ನು ಪಡೆದವರು ಮಾತ್ರ, ಯಾಕೆಂದ್ರೆ ಅವರಿಗೆ ಉತ್ತೇಜನವನ್ನ ಕೊಡುವ ಸಲುವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತದೆ. ಅದೇ ರೀತಿ ತಾವು ರಾಷ್ಟ್ರಮಟ್ಟದಲ್ಲಿ ಒಳ್ಳೆ ಪ್ರಾಧಾನ್ಯತೆ ತೋರಿಸಿ ನೀವು ಉತ್ತಮ ಕ್ರೀಡಾಪಟು ಆಗುತ್ತೀರಿ ಎಂಬ ನಂಬಿಕೆ ಅಲ್ಲಿ ಇರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅಥವಾ ತರಬೇತುದಾರ ಇರ್ಬೋದು, ಅವರು ಕಂಡು ಬಂದಲ್ಲಿ ನಿಮ್ಮನ್ನ ರಾಷ್ಟ್ರ ಮಟ್ಟದ ತಂಡಕ್ಕೆ ಅಂದ್ರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ ನಂತರ ನಿಮಗೆ ಅತ್ಯುತ್ತಮ ಎಲ್ಲ ಫ್ರೀ ಉಚಿತವಾಗಿ ನಿಮಗೆ ಬೆಂಗಳೂರು ಇರಬಹುದು, ಚೆನ್ನೈ ಇರಬಹುದು, ದೆಹಲಿ ಇರಬಹುದು, ಇನ್ನೂ ಅನೇಕ ಕಡೆ ನಿಮಗೆ ಉತ್ತಮ ತರಬೇತುದಾರರಿಂದ ಅಥವಾ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿಯನ್ನು ನೀಡಿ ನಿಮ್ಮನ್ನ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನಾಗಿ ಮಾಡಲು ಅವರು ಶ್ರಮ ವಹಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲವೂ ಸಹ ಉಚಿತವಾಗಿರುತ್ತದೆ. ನೀವು ಯಾವುದು ಒಂದು ನಯಾ ಪೈಸ ಖರ್ಚು ಮಾಡಾಗಿಲ್ಲ. ನಿಮ್ಮನ್ನ ವರ್ಷಾನುಗಟ್ಟಲೆ ಅವರು ಊಟ ತಿಂಡಿ ಅತ್ಯುತ್ತಮವಾದ ಪೋಷಕಾಂಶವುಳ್ಳ ಆಹಾರವನ್ನು ನೀಡಿ ನಿಮ್ಮನ್ನು ತಯಾರು ಮಾಡ್ತಾರೆ. ನಂತರ ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯನ್ ಗೇಮ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊನ್ನೆ ತಾನೇ ಕಾಮನ್ವೆಲ್ತ್ ನಡೀತು, ಅಥವಾ ಒಲಿಂಪಿಕ್ಸ್ ಇರ್ಬೋದು, ಲಾಸ್ಟ್ ಒಲಿಂಪಿಕ್ಸ್ ಎಲ್ಲ ಅತ್ಯುತ್ತಮವಾದ ಪದಕಗಳನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಮುಂದೆ ಮುಂದೆ ಹೋಗ್ತದೆ. ಮತ್ತೊಮ್ಮೆ ತಮಗೆ ತಿಳಿಯಪಡಿಸುವುದೇನೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದ ಪಕ್ಷದಲ್ಲಿ ನಿಮಗೆ ಕೆಲಸ ಕಟ್ಟಿಟ್ಟ ಬುದ್ಧಿ, ನಿಮಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತಲೇ ಅನ್ಕೊಳ್ಳಿ, 100ಕ್ಕೆ 100 ಮಾರ್ಕ್. ಇಲ್ಲಿ ಎಲ್ಲೆಲ್ಲಿ ನಿಮಗೆ ಸರ್ಕಾರಿ ನೌಕರರ ಯಾವ ಯಾವ ಇಲಾಖೆಗಳಲ್ಲಿ ಸಿಗ್ತದೆ ಅಂದರೆ LIC ಇರಬಹುದು, ರೈಲ್ವೆ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಎಲ್ಲದರಲ್ಲೂ 2% ಏನು ನಂಬರ್ ಆಫ್ ಪೋಸ್ಟ್ ಇರುತ್ತದೆ ಅದರಲ್ಲಿ 2% ಕ್ರೀಡಾಪಟುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದರೆ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್, ಒಲಿಂಪಿಕ್ ಅಲ್ಲಿ ಪದಕವನ್ನು ಪಡೆದರೆ ಆವಾಗ ನಿಮಗೆ ಹೈಯರ್ ಲೆವೆಲ್ DYSP ಪೋಸ್ಟ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೈಯರ್ ಪೋಸ್ಟ್, ನಿಮಗೆ ಕೆಲಸ ಮಾಡದೆ ಹೋದ್ರೂ ಅಲ್ಲಿ ಮಾಡಬೇಕು ಅಂತೇನಿಲ್ಲ, ನಿಮ್ಮನ್ನ ಒಬ್ಬರು ಬ್ಯಾಂಕ್ನಲ್ಲಿ ನಿಮ್ಮನ್ನ ಅಂಬಾಸಿಡರ್ ಆಗಿ ನೇಮಕ ಮಾಡಿಕೊಂಡು ನಿಮಗೆ ಅತ್ಯುತ್ತಮವಾದ ಸ್ಯಾಲ್ರಿಯನ್ನು ಕೊಟ್ಟು ನಿಮ್ಮನ್ನ ಗೌರವಿಸ್ತದೆ. ಇದು ಒಂದು ಕಡೆ ಆದರೆ ನಿಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಒಲಿಂಪಿಕ್ಗೆ ಹೋಗಲ್ಲ, ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಶಾಲೆಯಲ್ಲಿ ಓದ್ತಾ ಇದ್ರಿ, ಪ್ರತಿಯೊಬ್ಬರೂ ಮೊದಲನೇ ರ್ಯಾಂಕ್ ಬರಕ್ಕಾಗೋದಿಲ್ಲ. ಕೆಲವರು 40% ತಗೊಳ್ಳೋರು ಇದ್ದಾರೆ, 40 ಪಡೆದೇ ಇದ್ದವರು ಸಹ ಚಿಂತೆಗೆ ಒಳಗೊಡಬೇಕಾಗ. ಆದ್ದರಿಂದ ಪ್ರತಿಯೊಬ್ಬರಿಗೆ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ನಾನು ಮೊದಲೇ ತಿಳಿಸಿದಂತೆ ತಮಗೆಲ್ಲರಿಗೂ ಒಂದೇ ಕೋಣೆಯಲ್ಲಿ ಕುಳಿತು 4 ಗಂಟೆ 5 ಗಂಟೆ ಕುಳಿತು ಪಾಠ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿರುತ್ತೆ. ನೀವು ಫಸ್ಟ್ ಮಕ್ಕಳುಗಳ ಬೆಳಿಗ್ಗೆ ಟೈಮ್ ಟೇಬಲ್ ನೋಡೋದು ಯಾವ್ದು ಹೇಳಿ, ಯಾವ್ದು PET ಅಂದ್ರೆ ಫಿಸಿಕಲ್ ಎಜುಕೇಶನ್ ಪೀರಿಯಡ್ ಇದೆ ಅದನ್ನ ಬಹಳ ಲೈಕ್ ಮಾಡ್ತೀರಿ. ಪ್ರತಿಯೊಬ್ಬರು ಮಧ್ಯಾಹ್ನ 3 ಗಂಟೆಗೆ ನನಗೆ ಕ್ಲಾಸ್ ಅಲ್ಲಿ ಇದು ಕಣೋ, 2 ಗಂಟೆಗೆ ಇದೆ ಕಣೋ, ಮೊದಲು ಬೆಳಗ್ಗೆ 10 ಗಂಟೆಗೆ ಇದೆ ಕಣೋ, ಇವತ್ತು ಅದಾಡೋಣ, ಈ ಆಟ ಆಡೋಣ, ಆ ಆಟ ಆಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು, ಅದು ನಿಮಗೆ ಖುಷಿ ತರುವಂತಹ ವಿಚಾರ. ಆ ರೀತಿಯಾಗಿ ಇವತ್ತು ಕ್ರೀಡೆ ನಿಮಗೆ ಅತ್ಯುತ್ತಮ ಬೆಳವಣಿಗೆಯನ್ನ ಆರೋಗ್ಯವನ್ನ ಪ್ರತಿಯೊಬ್ಬರಿಗೂ ನೀಡುತ್ತದೆ. ಇದರಲ್ಲಿ ವಯಸ್ಸಿನ ಅಂತರವಿರೋದಿಲ್ಲ. ನೀವು ಪ್ರತಿಯೊಬ್ಬರು, ನನ್ನ ಅಭಿಪ್ರಾಯ, ನನ್ನ ಒಂದು ಮನವರಿಕೆ, ಕಳಕಳಿ ಮನವಿ ಏನಂದ್ರೆ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ
ಯಾವುದೇ

ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಒಂದು ಸಣ್ಣ ತಾಲೂಕಿನಲ್ಲಿ ಗುಂಡುಪೇಟೆ ಅಂತ ಕೇಳಿರ್ಬೋದು, ಅಲ್ಲಿ ನಾನು ಹುಟ್ಟಿ ಬೆಳೆದವನು. ಅದೊಂಥರ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲ, ಗ್ರಾಮನೂ ಅಲ್ಲ, ಆ ಥರ ಇದ್ದಿದ್ದು. ನಾನು ಮೊದಲು ಕಬಡ್ಡಿಯನ್ನು ಆರಿಸ್ಕೊಂಡೆ. ಅದರಲ್ಲಿ ನಮ್ಮ ಅಣ್ಣ, ಸ್ವಂತ ಅಣ್ಣ, ಅವನು ಫುಟ್ಬಾಲ್ನಲ್ಲಿದ್ದ, ಮಿಲಿಟರಿ ಅನ್ಸೋದು. ಅದರಲ್ಲಿ ನಮ್ಮ ಗುಂಡ್ಲುಪೇಟೆಯ ಫುಟ್ಬಾಲ್ ಬಹಳ ಫೇಮಸ್ ಇತ್ತು ಗುಂಡ್ಲುಪೇಟೆಯಲ್ಲಿ. ಆ ಒಂದು ಫುಟ್ಬಾಲ್ ನಲ್ಲಿ ನಾನು ಅಂದ್ರೆ ಇಡೀ ರೀತಿ ಅವಾಗ ಗುಂಡ್ಲುಪೇಟೆ ತಂಡ ದೆಹಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿತು. ಅವಾಗ ಮತ್ತೆ ಎಲ್ಲರೂ ಊರಿಗೆ ಬಂದ ತಕ್ಷಣ ಅವರನ್ನ ಒಂದು ಲಾರಿಯಲ್ಲಿ ಮೆರವಣಿಗೆ ಮಾಡಿದ್ರು. ಆಗ ನನ್ನ ಮನಸ್ಸು ಪರಿವರ್ತನೆಯಾಗಿ ನಾನು ಸಹ ಫುಟ್ಬಾಲ್ಗೆ ಜಂಪ್ ಆದೆ. ಅಲ್ಲಿಂದ ನನ್ನ ಫುಟ್ಬಾಲ್ ಕೆರಿಯರ್ ಪ್ರಾರಂಭವಾಯಿತು. ನಂತರ ನಾನು ಎಲ್ಲ ಮಟ್ಟದಲ್ಲೂ ಭಾಗವಹಿಸಿ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಪದಕಗಳು ಪಡೆಯಕ್ಕಾಗಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ, ಬಟ್ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದ್ವಿ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ ನಾಲ್ಕು ಬಾರಿ ಪ್ರತಿನಿಧಿಸಿ, ನಂತರ BPA MPA ಮಾಡಿ, NIS ಪಾಟ್ಯಾಲದಲ್ಲಿದ್ದ ಪಂಜಾಬ್ ಅಲ್ಲಿ ಮಾಡಿ ಫುಟ್ಬಾಲ್ ತರಬೇತನಾಗಿ ಕ್ರೀಡೆಯಲ್ಲೇ ನನ್ನ ಜೀವನವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಕಂಪಲ್ಸರಿ, ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿ ಕಾಣುತ್ತದೆ. ಇದಲ್ಲದೆ ಮತ್ತೊಂದು ವಿಷಯವನ್ನ ಎಲ್ಲ ನನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಮ್ಮ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ವೆರಿ ಇಂಪಾರ್ಟೆಂಟ್ ನಾನು ತಿಳಿಸುವುದು ಏನಂದ್ರೆ, ಕ್ರೀಡೆಯಲ್ಲಿ ಯಾರು ಚೆನ್ನಾಗಿರ್ತಾರೆ ಅಥವಾ ನಾಲ್ಕನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಸೆಲೆಕ್ಷನ್ ಅನ್ನು ಮಾಡ್ತೀವಿ ಹಾಸ್ಟೆಲ್ಗಳಿಗೆ. ಪ್ರತಿಯೊಂದು ಜಿಲ್ಲೆಯನ್ನು ಸಹ ಈಗ ಸುಮಾರು ಒಂದು 10 ವರ್ಷಗಳಿಂದ ಕ್ರೀಡಾ ನಿಲಯ ಅಂತ ತೆಗೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ವತಿಯಿಂದ ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ವೆರಿ ಸಿಂಪಲ್, 30 ಮೀಟರ್ ಓಡೋದು, ವರ್ಟಿಕಲ್ ಜಂಪ್, 4 ಟೆಸ್ಟ್ ಇರುತ್ತದೆ. ನಿಮ್ಗೆ ಯಾವುದೇ ಕ್ರೀಡೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ಅದನ್ನ ಅವ್ರು ನೋಡೋದಿಲ್ಲ. 4ನೇ ತರಗತಿಗೆ ಆಯ್ಕೆ ಮಾಡ್ಕೋತಾರೆ, ಅಂದ್ರೆ 5ನೇ ತರಗತಿಗೆ ಎಂಟ್ರಿ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ಪೂರ್ತ ವರ್ಷ ನಿಮಗೆ ತರಬೇತಿ ಹಾಗೂ ಕ್ರೀಡಾ ನಿಲಯದಲ್ಲಿ ಊಟ ತಿಂಡಿ ಪ್ರತಿ ದಿವಸನೂ ಸಹ ಮಾಂಸಾಹಾರವನ್ನು ನೀಡ್ತಾರೆ. ಮೊಟ್ಟೆ, ಬಾಳೆಹಣ್ಣು, ಈ ತರ ಒಬ್ಬ ಮಗುವಿಗೆ 250ರಿಂದ 300 ರೂಪಾಯಿವರೆಗೆ ವೆಚ್ಚ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ನೀವು ಹಾಗೆ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಅಲ್ಲಿ ಪ್ರತಿ ವರ್ಷ ಗಣನೆಗೆ ತಗೋತಾರೆ. ಅದರಲ್ಲಿ ಟೆಸ್ಟ್ಗಳಿಟ್ಟು ನೀವು ಅದನ್ನೆಲ್ಲ ಪಾಸ್ ಆದ್ರೆ ಮತ್ತೆ ನಿಮ್ಮನ್ನ 6ನೇ ತರಗತಿ 7ನೇ ತರಗತಿಗೆ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ಒಂದ್ಸತಿ ಅಲ್ಲಿಗೆ ಜಾಯಿನ್ ಆದ್ರೆ 5ನೇ ತರಗತಿಗೆ ನಿಮಗೆ ಅಪ್ ಟು ಪದವಿವರೆಗೆ ಡಿಗ್ರಿ 9ನೇ ಡಿಗ್ರಿವರೆಗೂ ಸಹ ನೀವು ಹಾಸ್ಟೆಲ್ನಲ್ಲಿ ಇರಬಹುದು. ಅದು ಹಂತ ಹಂತವಾಗಿ, ಒಂದು ಫಾರ್ ಎಕ್ಸಾಂಪಲ್ ನಾನು ಮಂಡ್ಯದಲ್ಲಿದ್ದೆ, ಮಂಡ್ಯದಲ್ಲಿ 10ನೇ ತರಗತಿವರೆಗೂ ಇದೆ. 10ನೇ ತರಗತಿ ಆದ್ಮೇಲೆ PUCಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ನಿಮ್ಮ ಕ್ರೀಡೆ ಎಲ್ಲಿದೆ ಅಲ್ಲಿಗೆ, ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೆಳಗಾವಿಲಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಕೂಡಗಿಯಲ್ಲಿ ಇರ್ಬೋದು, ವಿವಿಧ ಕ್ರೀಡೆಗಳು ವಿವಿಧ ಸ್ಥಳಗಳಲ್ಲಿ ಇರುತ್ತದೆ. ಅಲ್ಲಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಚ್ಚಿನ ಇನ್ನೂ ಉತ್ತಮವಾದ ನುರಿತ ತರಬೇತುದಾರರಿಂದ ತರಬೇತಿಯನ್ನ ಪಡೆದುಕೊಂಡು ಅಲ್ಲಿಂದ ಮುಂದಕ್ಕೆ ನೀವು ಹೋಗ್ಬೋದು. ಆ ತರ ಸುಮಾರು ನಮ್ಮ ಶಿಷ್ಯರುಗಳು ಉತ್ತಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ಈಗ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರ ಜೀವನ ಬಹಳ ಉತ್ಕೃಷ್ಟತೆಯಿಂದ ಉತ್ತಮವಾದ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಅದನ್ನ ನಿಮ್ಮ ಪೋಷಕ ವರ್ಗದವರು, ನೀವು ಚಿಕ್ಕ ಮಕ್ಕಳುಗಳನ್ನು 4ನೇ ಕ್ಲಾಸ್ ಅವ್ರಿಗೆ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇದು ಪೋಷಕರ ಗಮನಕ್ಕೆ ಇರುವ ಅತಿ ಮುಖ್ಯ. ಅದೇ ರೀತಿಯಾಗಿ ಬಹಳ ಎತ್ತರ ಇರತಕ್ಕಂಥವ್ರು, 150 ಸೆಂಟಿಮೀಟರ್, 149 ಸೆಂಟಿಮೀಟರ್ 4ನೇ ತರಗತಿ ಗೊತ್ತಿರತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಮನೆಯಲ್ಲಿ ಕೂರಿಸ್ಕೊಳ್ಬೇಡಿ. ಅದನ್ನೇ ಇಂಥ ಹಾಸ್ಟೆಲ್ಗಳಿಗೆ ಹಾಕಿ ವಿತಿನ್ ಅವರು 7ನೇ ತರಗತಿ ಅಥವಾ 10ನೇ ತರಗತಿ ಒಳಗಡೆ
ಅವರು ರಾಷ್ಟ್ರೀಯ ಮಟ್ಟದಲ್ಲಿ ನಿಲುಗುತ್ತಾರೆ.

0: ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ.
1: ಸುಮಾರು ಮಕ್ಕಳು ಅದರಲ್ಲೂ ಹೈಟ್ ಇರ್ತಕ್ಕಂತ ಎತ್ತರ ಇರ್ತಕ್ಕಂತ 150 ಸೆಂಟಿಮೀಟರ್ 152 ಸೆಂಟಿಮೀಟರ್ ಮಕ್ಕಳುಗಳಿದ್ದಾರೆ. 4ನೇ ತರಗತಿ ಓದ್ತಿರೋರು ಅವರು 180 ಸೆಂಟಿಮೀಟರ್ 185 ಸೆಂಟಿಮೀಟರ್ಗೂ ಬೆಳೀತಾರೆ, ಅಂದ್ರೆ 6 ಅಡಿಗಿಂತಲೂ ಜಾಸ್ತಿ ಬೆಳೀತಾರೆ. ಆದ್ರಿಂದ ಅಂತ ಮಕ್ಕಳುಗಳನ್ನೆಲ್ಲ ಮನೆಯಲ್ಲಿ ಕೂರಿಸ್ಕೋಬೇಡಿ. ನಿಮಗೆ ಹಾಸ್ಟೆಲ್ಗೆ ಸೇರ್ಸಕ್ಕೆ ಇಚ್ಛೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಥಳೀಯದಲ್ಲಿ ಅವರನ್ನ ಅವರು ಸೂಕ್ತ ಕ್ರೀಡೆ ಅಂದ್ರೆ ಎತ್ತರ ಇರ್ತಕ್ಕಂಥವ್ರಿಗೆ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಅಥ್ಲೆಟಿಕ್ ನಲ್ಲಿ ಹೈ ಜಂಪ್, ಅಥವಾ ದೃಢಕಾಯವಾಗಿದ್ದು ಎತ್ತರ ಇದ್ದವರಿಗೆ ಶಾರ್ಟ್ ಪುಟ್, ಡಿಸ್ಕಸ್ ಈ ತರ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಿದರೆ ಅವರು ಅತ್ಯುತ್ತಮವಾದ ಕ್ರೀಡಾಪಟುಗಳಾಗೋದ್ರಲ್ಲಿ ಸಂದೇಹವಿಲ್ಲ. ನಾನು ಮೊದಲೇ ತಿಳಿಸಿದಂತೆ ಕ್ರೀಡೆ ಮಾನವನ ಒಂದು ಅವಿಭಾಜ್ಯ ಅಂತ. ವಯಸ್ಸಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಥವಾ ಪ್ಯಾರಲೈಸ್ ಆಗಿರ್ಬೋದು, ಅವ್ರಿಗೆಲ್ಲ ಕಂಪಲ್ಸರಿ ಡಾಕ್ಟ್ರೇ ಹೇಳ್ತಾರೆ ವ್ಯಾಯಾಮ ಮಾಡಿ, ಗಂಟೆಗೆ ಬೆಳಗ್ಗೆ ಸಾಯಂಕಾಲ 1-5 ಕಿಲೋಮೀಟರ್ ವಾಕ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ ಅಂತ. ಇದು ಸಹ ಒಂದು ಕ್ರೀಡೆಯ ಸಪರೇಟ್ ಒಂದು ಅಂಗ. ವಾಕ್ ಮಾಡೋದು ಅಷ್ಟೇ, ಎಕ್ಸಸೈಸ್ ಮಾಡೋದು ಅಷ್ಟೇ, ನೋಡಿ ಡಾಕ್ಟ್ರೇ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು ಒಂದು ಅತಿ ಪ್ರಾಮುಖ್ಯದ ವಿಚಾರವಾಗಿದೆ. ಉತ್ತಮವಾದ ಕ್ರೀಡಾಪಟು ಆದರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತದೆ. ನೀವು ವಿದ್ಯೆಯಲ್ಲಿ ಕಮ್ಮಿ ಇದ್ದರೂ ಸಹ ಕ್ರೀಡೆಯಿಂದ ನೀವು ನಿಮ್ಮ ಮುಂದಿನ ಸಂತೋಷದ ಜೀವನವನ್ನ ಸಾಗಿಸಬಹುದಾಗಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ನನ್ನ ಹಾಗೂ ನಮ್ಮ ಸಹೋದ್ಯೋಗಿ ತರಬೇತುದಾರರ ಶಿಷ್ಯಂದ್ರಗಳು ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ರೈಲ್ವೇನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗಾಗಲೇ ಅವರೆಲ್ಲ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದಲ್ಲದೆ ಅವರು ಡಿಗ್ರಿವರೆಗೂ ಸಹ ಓದು ನಿನ್ನ ಫೀಸನ್ನು ಮರುಪಾವತಿ ಮಾಡ್ತದೆ ಸರ್ಕಾರ. ಹಾಗೂ ನಿಮಗೆ ಏನು ನಾನು ಸ್ಕಾಲರ್ಶಿಪ್ ಅಂದೆ, ಅದು 1 ರೂಪಾಯಿ 2 ರೂಪಾಯಿ ಅಲ್ಲ, 50,000 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡು. ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡೆದರೆ ನಿಮಗೆ ಗೊತ್ತೇ ಇದೆ, ಯಾರು ಕಾಮನ್ವೆಲ್ತ್ ಗೆದ್ದ ತಕ್ಷಣ ಅವರಿಗೆ 80 ಲಕ್ಷ, 50 ಲಕ್ಷ, ಗೋಲ್ಡ್ಗೆ 1 ಕೋಟಿ, ಸಿಲ್ವರ್ಗೆ 50 ಲಕ್ಷ, 75 ಲಕ್ಷ ಈ ಥರ ಎಲ್ಲ ಕೊಡ್ತಾರೆ. ಆ ಥರ ನೀವು 4 ಮೆಡಲ್ ಗೆದ್ದುಬಿಟ್ರೆ 4 ಇಂಟರ್ನ್ಯಾಷನಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ, ಜೊತೆಗೆ ನಿಮ್ಮ ಲೈಫ್ ಟೈಮ್ ಕೆಲಸನೂ ಸಿಗುತ್ತೆ. ಅದು ಏನು ಮಾಮೂಲಿ ಕ್ಲರ್ಕ್ ಹುದ್ದೆ ಅಲ್ಲ, ಅತ್ಯುತ್ತಮವಾದ ಗ್ರೇಡ್ 1 ಹುದ್ದೆಗಳು ನೀವು ಪಡ್ಕೊಳ್ಬಹುದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ಮಕ್ಕಳನ್ನ ಬರೀ ಓದು ಅಂತ ನೀವು ಒತ್ತಾಯ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವನ ಶಕ್ತಿ ಎಷ್ಟಿರ್ತದೆ ಅಷ್ಟೇನೆ ಅವ್ನು ಮಾಡೋದು. ಕೆಲವರು ಅತ್ಯುತ್ತಮವಾಗಿ ಓದಿ ಕ್ರೀಡೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲದಿದ್ರು ಸಹ ಅತ್ಯುತ್ತಮವಾಗಿ ಕೆಲಸವನ್ನು ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕಿಂಗ್ ಪಡ್ತಾರೆ. ಕಡಿಮೆ ಇದ್ದವರು ಕ್ರೀಡೆಯಲ್ಲಿ ಇದರೆ ಇದರಲ್ಲಿ ತೋರಿಸ್ಕೊಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಯಾವುದೇ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಂತ ಮಗು SSLC ಇರ್ಬೋದು, PUC ಇರ್ಬೋದು, ದೈಹಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಗು ನಾನು ಕಮ್ಮಿ ಮಾರ್ಕ್ಸ್ ತಗೊಂಡೆ ಅಂತ ಸೂಸೈಡ್ ಮಾಡ್ಕೊಂಡಿಲ್ಲ. ಆ ನಿದರ್ಶನನೇ ನಾ ಇದುವರೆಗೂ ಕೇಳಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮವಿಶ್ವಾಸ ಇರ್ತದೆ, ಅವನಿಗೆ ಆತ್ಮಸ್ಥೈರ್ಯ ಇರ್ತದೆ, ನಾನು ವಿದ್ಯೆಯಲ್ಲಿದ್ದೆ ಸಹ ನನ್ನ ಬದುಕು ತೋರಿಸ್ತೀನಿ, ನನ್ನ ಬದುಕು ಬೇರೆ ರೀತಿಯಲ್ಲಿ ಇದೆ ಅಂತ ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಕ್ರೀಡೆಯಲ್ಲಿ ಇರ್ತಕ್ಕಂಥ ಚೆನ್ನಾಗಿರ್ತಾರೆ ಅವ್ರಿಗೆ, ಆದ್ರೆ ಮನಸ್ಸು ಕ್ರೀಡೆ ಕಡೆ ಯಾವ್ದು ಹೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಮಕ್ಕಳಿಗೆ ಓದುವಿನ ಬಗ್ಗೆ ತುಂಬಾ ಒತ್ತಡವನ್ನು ಹಾಕ್ತದೆ. ಒತ್ತಡ ಇರಬೇಕು, ಆದ್ರೆ ತುಂಬಾ ಒತ್ತಡವನ್ನ ತರಬಾರ್ದು. ನಾನು ಇಲ್ಲಿ ಸಿಟಿನಲ್ಲಿ ನೋಡ್ತೀನಿ, ಬೆಂಗಳೂರು ಮೈಸೂರು ಸಿಟಿನಲ್ಲಿ ಪ್ರತಿಯೊಬ್ಬರು ಆ ಮಗು ಸ್ಕೂಲಿಗೆ ಬಂದ ತಕ್ಷಣ ಟ್ಯೂಷನ್ ಆಗ್ತದೆ, ಅಲ್ಲೇ ಬೇಸತ್ತೋಗಿರ್ತಾನೆ, ಮತ್ತೆ ಟ್ಯೂಷನ್, 1ನೇ ತರಗತಿಯಿಂದ ಟ್ಯೂಷನ್ ಆಗ್ತಾ ಇದ್ದಾರೆ, PKG ಟ್ಯೂಷನ್ ಆಗ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಲೋಡ್ ಜಾಸ್ತಿ ಆದ ತಕ್ಷಣ ಈಗ ಒಂದು ಎತ್ತಿನ ಗಾಡಿನಲ್ಲಿ ಎಷ್ಟು ಎತ್ತಿಗೆ ಸಾಮರ್ಥ್ಯ ಇರ್ತದೆ ಅಷ್ಟು ಲೋಡ್ ಅನ್ನು ಹಾಕ್ಬೇಕು. ಅದಕ್ಕಿಂತ ಜಾಸ್ತಿ ಲೋಡ್ ಆದ್ರೆ ಏನಾಗುತ್ತೆ, ಎತ್ತು ಕುಸಿದು ಬೀಳ್ತದೆ ಅಷ್ಟೇ. ಆ ಲೋಡ್ ಅನ್ನೋದು ಒಂದು ತಲೆಯಲ್ಲಿ ಭಾರವನ್ನು ತುಂಬಾರದು, ಅವರಿಗೆ ವಿಶ್ರಾಂತಿಯೂ ಬೇಕು ಹಾಗೂ

ವ್ಯಾಯಾಮವೂ ಬೇಕು, ಎಂಜಾಯ್ಮೆಂಟ್ ಅಂತೀವಿ ಇದು. ಎಂಜಾಯ್ಮೆಂಟ್ ಅಂದರೆ ಈಗ ಆ ಮಗು ಒಂದು ಗಂಟೆ ಪಾರ್ಕ್ನಲ್ಲೋ ಅಥವಾ ಕ್ರೀಡಾ ಮೈದಾನದಲ್ಲೋ ಬಂದರೆ ಅವರ ಲವಲವಿಕೆಯೇ ಬೇರೆ, ಅವರ ಲವಲವಿಕೆಯೇ ಬೇರೆ. ಅಷ್ಟು ಲವಲವಿಕೆಯಿಂದ ಇರ್ತಾರೆ ಅವರು. ಬರೀ ಓದು ಓದು ಅಂತ ಹೇಳ್ತಿದ್ರೆ ಅವನಿಗೆ ಜಿಗುಪ್ಸೆ ಬರು ಮೊದಲು. ಆದ್ದರಿಂದ ನಾವು ಸಮತೋಲನವನ್ನು ಕಾಪಾಡ್ಕೊಳ್ಳೋದು, ಓದು ಇರಬೇಕು, ಅದರ ಜೊತೆಯಲ್ಲಿ ಕ್ರೀಡೆ ವ್ಯಾಯಾಮ ಇವುಗಳು ಸಹ ಇರಬೇಕು. ಕೆಲವರಿಗೆ ದೈಹಿಕವಾಗಿ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ವಾಲಿಬಾಲ್ ಅವೆಲ್ಲ ಟಫ್ ಗೇಮ್ಸ್, ಅದ್ರಲ್ಲಿ ಆಗದೇ ಇದ್ದವರಿಗೆ ಇನ್ನೊಂದು ಇದು ಇದೆ, ಏನು ಫಾರ್ ಎಕ್ಸಾಂಪಲ್ ಚೆಸ್ ಇದೆ. ಚೆಸ್ ಮೆಂಟಲ್ ದೈಹಿಕವಾಗಿಂತ ಅವರಿಗೆ ಮಾನಸಿಕವಾಗಿ ಅದೊಂದು ಮಾನಸಿಕ ಕ್ರೀಡೆ ಅಂತ ನಾವು ಕರಿತೀವಿ. ಅಂತಹ ಕ್ರೀಡೆಗಳಲ್ಲೂ ಸಹ ನಂತರ ತಾವುಗಳು ಮುಂದಿನ ಚಟುವಟಿಕೆಗಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನೀವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಸಹ ಅದರಲ್ಲಿ ವಯಸ್ಸೇನಿಲ್ಲ, ನೀವು 4ನೇ ತರಗತಿಯಿಂದ ಅಥವಾ 3ನೇ ತರಗತಿಯಿಂದ ಪ್ರಾರಂಭ ಮಾಡಬಹುದು. ಅದರಲ್ಲೇನು ವಯಸ್ಸಿನ ಮಿತಿ ಏನಿಲ್ಲ. ಆಗ ನೀವು ಎಷ್ಟು ಬೇಗ ನೀವು ಚಿಕ್ಕ ವಯಸ್ಸಿನಲ್ಲಿ 4ನೇ ತರಗತಿ 9ರಿಂದ 10 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಾಧನೆ ಮುಂದೆ ನೀವು 16 ವರ್ಷ ಆದ ತನಕ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಬರ್ತದೆ. ಆದರೆ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಲಿಂಪಿಕ್ಸ್ ನಲ್ಲಿ ಎಲ್ಲಾ ಮಕ್ಕಳುಗಳು ಚಿಕ್ಕ ವಯಸ್ಸು ಮಕ್ಕಳುಗಳು ಭಾಗವಹಿಸಬಹುದು. 6ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗೋದಿಲ್ಲ, ಏನಿದ್ರು 10ನೇ ವಯಸ್ಸಿನ ನಂತರ ಶುರು ಆಗ್ತದೆ. ಅದರಲ್ಲಿ 10ನೇ ವಯಸ್ಸು ಅಂದ್ರೆ ನಿಮಗೆ ಜಿಮ್ನಾಸ್ಟಿಕ್ ಹೆಸರು ಕೇಳಿದ್ದೀರಾ? ಜಿಮ್ನಾಸ್ಟಿಕ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗತಕ್ಕಂತ ಒಂದು ಕ್ರೀಡೆ. ಅದರಲ್ಲಿ ಚಿಕ್ಕ ಮಕ್ಕಳು 10ರಿಂದ 12 ವರ್ಷ 13 ವರ್ಷದ ಮಕ್ಕಳುಗಳು ಸಹ ಆ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಎಂಬ. ಇನ್ನು ಬಾಕಿ ಕ್ರೀಡೆಗಳು ಒಲಿಂಪಿಕ್ ನಲ್ಲಿ ಎಲ್ಲ ದೊಡ್ಡವರು ಭಾಗವಹಿಸಿದ್ದು, ಎಬೋ 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಹಾಗೂ ಪುರುಷರು ಭಾಗವಹಿಸುವುದು. ಬಹಳ ಕಮ್ಮಿ ವಯಸ್ಸು ಅಂದ್ರೆ ಯಾವುದು ಜಿಮ್ನಾಸ್ಟಿಕ್ ನಲ್ಲಿ ಮಾತ್ರ ಆ ವಯಸ್ಸಿನಲ್ಲಿ ಭಾಗವಹಿಸಬಹುದು. ಕ್ರಿಕೆಟ್ ಬಹಳ ಬೇಗ ಮುಂದುವರಿಯುತ್ತೆ. ಕ್ರೀಡೆಯಲ್ಲಿ ವಿಧ ವಿಧವಾದ ಕ್ರೀಡೆಗಳಿವೆ. ಈಗ ನೀವು ಒಂದು ಟಿವಿಯಲ್ಲೇ ನೋಡ್ತೀರಿ ಅಥವಾ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತೀರಿ, ನೀವು ಕಂಪ್ಯಾರಿಟಿವ್ ಮಾಡಬೇಕು, ಎರಡಕ್ಕೂ ತುಲನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾವ ರೀತಿ ಪ್ಲೇಯರ್ಗಳಿಗೆ ಶ್ರಮ ಇದೆ, ಅದೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ ಪ್ಲೇಯರ್ಗಳಿಗೆ ಎಷ್ಟು ಶ್ರಮ ಇದೆ. ಫಾರ್ ಎಕ್ಸಾಂಪಲ್ ಯಾಕೆ ಈ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಮಕ್ಕಳುಗಳು ಲೈಕ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಜಾಸ್ತಿ ತುಂಬಾ ಶ್ರಮ ವಹಿಸತಕ್ಕಂತ ಕೆಲಸ ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, 5 ಬಾಲ್ ಫೇಸ್ ಮಾಡ್ತೀರಿ, 6ನೇ ಬಾಲ್ ಔಟ್ ಆಗ್ತೀರಿ, ಹೌದಲ್ಲ? 6ನೇ ಬಾಲ್ ಔಟ್ ಆಗಿ ನೀವು ಪೆವಿಲಿಯನ್ ಹೋದ್ರೆ ನಿಮ್ಗೆ ಫುಲ್ ರೆಸ್ಟ್. ಇದರಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದ್ರೆ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ, ಪ್ಲಸ್ ಅವರಿಗೆ ಶ್ರಮ ಅನ್ನೋದು ವ್ಯಾಯಾಮ ಮಾಡ್ತಕ್ಕಂತ ಶ್ರಮ ದೈಹಿಕ ಶ್ರಮ ಬಹಳ ಕಡಿಮೆ ಇದೆ. ಒಂದು ಎಲ್ಲಾ ಈ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಟಿವಿ ನೀವು ಸ್ಪೋರ್ಟ್ಸ್ ಚಾನಲ್ ಹಾಕಿ ಎಲ್ಲದರಲ್ಲೂ ಕ್ರಿಕೆಟೇ ಬರೋದು, ಬೇರೆ ಕ್ರೀಡೆ ಬರೋದೇ ಇಲ್ಲ. ನಮ್ಮ ಪೋಷಕರು ಸಹ ಹಾಗೂ ಕ್ರೀಡಾಪಟುಗಳು ಸಹ ಆಯ್ಕೆ ಮಾಡ್ಕೊಳ್ಳೋದೇ ಜಾಸ್ತಿ ಕ್ರಿಕೆಟ್. ಈಗ ಒಂದು ತಾಲೂಕಿನಲ್ಲಿ 16 ಜನ ಸೆಲೆಕ್ಷನ್ ಮಾಡ್ಕೋತಾರೆ ಕ್ರಿಕೆಟ್ ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು 2000 ಜನ ಅಥವಾ 1000 ಜನ ಅಥವಾ 500 ಜನ ಕ್ರಿಕೆಟೇ ಆಡ್ತಿದ್ರೆ ಅದರಲ್ಲಿ ಯಾರು ಅತ್ಯುತ್ತಮವಾದವನು, ಅದರಲ್ಲೂ ರಾಜಕೀಯ, ಅದರಲ್ಲೊಂದು 4-5 ಸೀಟು ರಾಜಕೀಯ ವ್ಯಕ್ತಿಗಳ ಮಕ್ಕಳುಗಳಿಗೆ ಹೋಗ್ತದೆ, ಇಲ್ಲ ಅವ್ರ ಸಂಬಂಧಿಕರುಗಳಿಗೆ ಹೋಗ್ತದೆ. ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಅದರಿಂದ ಯಾರು ಕಮ್ಮಿ ಕ್ರೀಡೆಯಲ್ಲಿ ಅಷ್ಟು ಶ್ರಮವನ್ನು ವಹಿಸ್ತೀರೋ ಅಷ್ಟು ಒಳ್ಳೇದು. ಅಂತ ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು, ನಿಜ, ಇದೆಲ್ಲ ಮಾಧ್ಯಮಗಳು ಮತ್ತು ಪೋಷಕರು ಎಲ್ಲರೂ ಸಹ ಕ್ರಿಕೆಟ್ ಅನ್ನೇ ಲೈಕ್ ಮಾಡೋದು ನನಗೆ ಗೊತ್ತು. ಅದ್ರ ಬಗ್ಗೆ ವಾದ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಬಹಳ ತುಂಬಾ ಸಾಹುಕಾರದ ತುಂಬಾ ಶ್ರೀಮಂತರ ಕ್ರೀಡೆ ಅಂತ ಕರಿತೀವಿ. ಒಂದು ಬ್ಯಾಟು ನಿಮ್ಗೆ ತಗೊಂಡಿರೋ ಕ್ಯಾಪು ಹೆಲ್ಮೆಟ್ಟು ಎಲ್ಲ ಸೇರಿದ್ರೆ ಒಂದು 15,000 ರೂಪಾಯಿಯಿಂದ 20,000 ರೂಪಾಯಿ ನೀವು ಖರ್ಚು ಮಾಡಬೇಕು ಬರೀ ಎಕ್ವಿಪ್ಮೆಂಟ್ ತಗೊಳಕ್ಕೆ. ಕ್ರಿಕೆಟ್ ಆಡಬೇಕು ಎಕ್ವಿಪ್ಮೆಂಟ್ ತಗೊಳಕ್ಕೆ 20, ಅದು ಶಕ್ತಿ ಇರತಕ್ಕಂತ ಅವ್ರು ಮಾತ್ರ ತೆಕ್ಕೊಡ್ತಾರೆ. ಇಲ್ಲೇ ಹೋದ್ರೆ ಕಬಡ್ಡಿ ಆಡಮ್ಮ, ಖೋಖೋ ಆಡಮ್ಮ, ಏನು ಖರ್ಚಿಲ್ಲ, ಬರೀ ಒಂದು ಟೀ ಶರ್ಟ್ ಒಂದು ನಿಕ್ಕರ್ ಹಾಕೊಂಡ್ರೆ ಸಾಕು ಅಲ್ವಾ?

0: ಒಂದೇ ನಾಣ್ಯದ ಎರಡು ಮುಖ, ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ, ಒಂದು ಕಡೆ ಹೆಡ್ ಇನ್ನೊಂದು ಕಡೆ ಟೈಲ್, ಜೊತೆ ಜೊತೆಯಲ್ಲೇ ಹೋಗಬೇಕು. ವ್ಯಾಯಾಮ ಎಷ್ಟು ಮುಖ್ಯ ನೀವು ಊರಿನಲ್ಲಿ ನೋಡ್ತೀರಿ, ಕೆಲವರು ವಯಸ್ಸಾದವ್ರನ್ನ, ಇನ್ನೊಬ್ಬರನ್ನ, ಕೆಲವರು ರೋಗಿಗಳನ್ನ, ಎಲ್ಲರೂ ಸಹ ವ್ಯಾಯಾಮದಲ್ಲೇ ತೊಡಗಿಸ್ಕೊಂಡ್ರೆ ಅವರಿಗೆಲ್ಲ ವಾಸಿಯಾಗೋದು. ನಂತರ ನೀವು ನಿಮ್ಮಂಥ ಚಿಕ್ಕ ವಯಸ್ಸಿನವರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ, ಯಾವುದೇ ಕ್ರೀಡೆ ಇರ್ಬೋದು, ನೀವು ಹೇಳ್ತಾ ಇದ್ರೆ ಕ್ರಿಕೆಟ್ ಅಂತ, ಕ್ರಿಕೆಟ್ ಆದ್ರೂ ವಹಿಸ್ಕೊಳ್ಳಿ ಅಥವಾ ಇಷ್ಟಪಡಿ, ಅಥವಾ ಬೇರೆ ಯಾವುದೇ ಕ್ರೀಡೆಯನ್ನು ಇಷ್ಟಪಡಿ, ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದು ಕ್ರೀಡೆ ಪ್ರಚಲಿತ ಇರ್ತದೆ ಅಂತ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ಕ್ರೀಡೆ ಇಷ್ಟಪಡ್ತಾರೆ, ಥ್ರೋಬಾಲ್ ಇರ್ಬೋದು ಹೆಣ್ಣು ಮಕ್ಕಳಿಗೆ, ಶಟ್ಲ್ ಇರ್ಬೋದು, ಖೋಖೋ ಅತ್ಯುತ್ತಮವಾದ ಕ್ರೀಡೆ, ಖೋಖೋ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲದೇ ಇರ್ಬೋದು ಆದರೂ ಸಹ ಅತ್ಯುತ್ತಮವಾದ ಕ್ರೀಡೆ, ರಾಷ್ಟ್ರ ಮಟ್ಟದವರೆಗೂ ನಡೆಯುತ್ತೆ. ಅದರಲ್ಲಿ ಬೇಕಾದಷ್ಟು ಈಗ ನಮ್ಮ ಇಲ್ಲಿ ಮೈಸೂರಿನಲ್ಲಿ ನರಸೀಪುರ ಅಂತಿದೆ, ಅಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಬರೀ ಖೋಖೋ ಬಿಟ್ಟರೆ ನೀನು ಆಡಲ್ಲ. ಅವರೆಲ್ಲ ಇವತ್ತು ಏರ್ಫೋರ್ಸ್ ನಲ್ಲಿ ಇದ್ದಾರೆ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಟೀಮ್ ಅಲ್ಲಿ ಇರೋದು, ಪೊಲೀಸರಲ್ಲಿದ್ದಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹಾಗೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಕಾಂಪಿಟೇಷನ್ ನಲ್ಲಿ ಚಿನ್ನ ಬೆಳ್ಳಿ ಅಟ್ಲೀಸ್ಟ್ ಮೂರಲ್ಲಿ ಒಂದು ಪದಕ ಅಂತ ಗ್ಯಾರಂಟಿ, ಪ್ರತಿ ವರ್ಷ ಅವರಿಗೆ ಕೆಲಸ ಅಂತ ಗ್ಯಾರಂಟಿ. ಆ ರೀತಿ ನೀವು ತೊಡಗಿಸ್ಕೊಳ್ಬೇಕು. ನೀವು ಇದೇ ಆಯ್ಕೆ ಮಾಡ್ಕೋತೀನಿ, ಇಷ್ಟ ಈ ಕ್ರೀಡೆನೇ ಇಷ್ಟ, ಇಷ್ಟ ಇದ್ರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಸಹ ಕೊಡಬೇಕಾಗ್ತದೆ. ಹಾಗೂ ಕೆಲವು ಕ್ರೀಡೆಗಳಂತೂ ನಾನು ಹೇಳಿ ಮುಂಚೆನೆ ಹೇಳಿದೆ, ಶ್ರೀಮಂತ ಕ್ರೀಡೆಗಳೇ ಬೇರೆ ಇದೆ. ಶ್ರೀಮಂತ ಕ್ರೀಡೆಗಳು ಅಂದರೆ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ಸ್ನಲ್ಲಿ ಎಕನಾಮಿಕಲ್ಲಿ ಹೈ ಲೆವೆಲ್, ಕ್ರಿಕೆಟು, ಶಟ್ಲ್ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್ಸು, ಇವೆಲ್ಲ ತುಂಬ ಕಾಸ್ಟ್ಲಿ ಗೇಮ್ಗಳು. ಟೇಬಲ್ ಟೆನ್ನಿಸ್ ಕಮ್ಮಿ, ಇದಿಷ್ಟು ಮೆಟೀರಿಯಲ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತದೆ. ಅದರಿಂದ ನಮ್ಮ ನಮ್ಮ ಆ ಒಂದು ಪರಿಸರಕ್ಕೆ ಇದೆ, ಹಾಗೂ ನಮ್ಮ ತಂದೆ ತಾಯಿಗಳು ಎಷ್ಟು ಖರ್ಚು ಮಾಡಬಹುದು ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕ್ರೀಡಾಪಟು ಕ್ರಿಕೆಟ್ ನಲ್ಲಿ ಆಗ್ತೀರಿ ಅಂತ ಹೇಳಿದ್ರೆ, ಊರಿನವರ ಸಹಾಯ ತಗೊಂಡು ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿರಿಯ ಹಣದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಂದ ಪಡ್ಕೊಂಡು ನೀವು ಕ್ರೀಡೆಯಿಂದ ಮುಂದುವರಿಸ್ಬೋದಮ್ಮ. ಇನ್ನು ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಮಯ ಅವಕಾಶಗಳು ಕಮ್ಮಿ. ಆದ್ದರಿಂದ ತಾವು ಇವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಪ್ರತಿಯೊಬ್ಬರೂ ಸಹ ಈವನ್ ಅಂಗವೈಕಲ್ಯ ಇರೋರು ಸಹ ಭಾಗವಹಿಸಬೇಕು. ನೀವು ನೋಡಿದಿರಲ್ಲ, ಅಂಗವೈಕಲ್ಯದ ಒಲಿಂಪಿಕ್ಕೇ ನಡೀತದೆ. ಕೈ ಇಲ್ಲದೆ ಇದ್ದವನು, ಕಾಲಿಲ್ಲದೆ ಇದ್ದವನು, ಎರಡೂ ಕಾಲಿಲ್ಲದೆ ಇದ್ದವರು ಸಹ ಓಡೋದನ್ನ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ. ಈ ಸತಿ ಕಾಮನ್ವೆಲ್ತ್ಲಲ್ಲೂ ಭಾರತ ದೇಶಕ್ಕೆ ಒಂದು 5-6 ಮೆಡಲ್ಗಳು ಬಂದಿದೆ ಅಂಗವೈಫಲ್ಯ ಇರತಕ್ಕಂಥ ಕ್ರೀಡಾಪಟುಗಳು, ಅವರು ಸಹ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಹ ಒಟ್ಟಿಗೆ ಭಾಗವಹಿಸಿ ನಿಮ್ಮ ಒಂದು ನಿಮಗೆ ಉತ್ಪ್ರೇಕ್ಷಣೆ ಆಗಲಿ. ನೀವುಗಳೆಲ್ಲರೂ ಮುಂದೆ ಇನ್ನೂ ಹೆಚ್ಚಾಗಿ ಭಾಗವಹಿಸಿ, ನನ್ನಿಂದ ನಿಮಗೆ ಉತ್ತೇಜನ ಸಿಕ್ಕಿದ್ದಲ್ಲಿ ನನಗೂ ಸಹ ಸಾರ್ಥಕವಾಗ್ತದೆ, ನೀವು ಸಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾತುಗಳಿಂದ ಉತ್ತೇಜನಗೊಂಡಿದ್ರೆ ನನಗೂ ಬಹಳ ಸಂತೋಷವಾಗ್ತದೆ. ಥ್ಯಾಂಕ್ ಯು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಕುರಿತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 3ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಯಾರಿಗೆ ಈ ಧರ್ಮದಲ್ಲಿ ಶ್ರದ್ಧೆ ಇಲ್ಲವೋ ಅವರು ನನ್ನನ್ನು ಪಡೆಯದೆ ಮೃತ್ಯುಮಯವಾಗಿರುವಂಥ ಈ ಸಂಸಾರ ಮಾರ್ಗಕ್ಕೆ ಪುನಃ ಪುನಃ ಬರುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಬೇಕು ಅಂತಂದರೆ, ಯಾರು ದೇವರಲ್ಲಿ ನಂಬುವುದಿಲ್ಲವೋ, ಕೇವಲ ಈ ಮಾನುಷ ದೇಹ ಮತ್ತು ಇಂದ್ರಿಯಗಳ ಸುಖ ಇವುಗಳಲ್ಲಿ ಮಾತ್ರ ನಂಬುತ್ತಾರೋ, ಅವರು ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಿ ಅಂತಹ ಸಂಸಾರ ವಾಸನೆಗಳನ್ನು ಮಾತ್ರ ಕೂಡಿ ಹಾಕಿಕೊಳ್ಳುತ್ತಾರೆ. ಇಂತಹ ಜನ ಮರಣ ಹೊಂದಿದರೆ ಅವರು ದೇವರ ಸಮೀಪಕ್ಕೆ ಹೋಗುವುದಿಲ್ಲ, ಬದಲಿಗೆ ಪುನಃ ಪುನಃ ಇದೇ ಸಂಸಾರಕ್ಕೆ ಬರುತ್ತಾರೆ. ಈ ಸಂಸಾರ ಜನನ ಮರಣಗಳಿಂದ ತುಂಬಿದೆ. ಇಲ್ಲಿ ಹಲವು ಬಗೆಯ ಜನ್ಮಗಳನ್ನು ಪಡೆದು ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದಾರೆ. ಜೈನ, ಬುದ್ಧ ಮುಂತಾದ ಧರ್ಮಕ್ಕೆ ಸೇರಿದವರು ಕೂಡ ಒಂದು ದೇವರಲ್ಲಿ ನಂಬುವುದಿಲ್ಲ. ಆದರೆ ಅವರು ಬುದ್ಧನಂತಹ ಒಂದು ಸ್ಥಿತಿ, ತೀರ್ಥಂಕರರಂತಹ ಒಂದು ಸ್ಥಿತಿಯನ್ನು ನಂಬುತ್ತಾರೆ. ಯಾರು ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಬುದ್ಧ ಅಥವಾ ತೀರ್ಥಂಕರರ ಸಂದೇಶಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ಮಾರ್ಪಡಿಸಿಕೊಂಡಿರುತ್ತಾರೋ ಅವರೂ ಮುಕ್ತರಾಗುತ್ತಾರೆ. ಅದು ಭಗವತ್ ಮಾರ್ಗ. ಆತ್ಮತತ್ವವನ್ನು ತಿಳಿಯದವರು ಸಹಜವಾಗಿಯಾದರೂ ಅನಾತ್ಮರೂಪದ ಸಂಸಾರದಲ್ಲಿಯೇ ಬಿದ್ದಿರುತ್ತಾರೆ. ಅಂತರ್ಮುಖ ಅಂತಃಕರಣವುಳ್ಳ ಈ ಜನರು ತಮ್ಮ ಬೌದ್ಧಿಕ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲವನ್ನೂ ಕೂಡ ವಿಷಯಗಳು, ವ್ಯಾಪಾರಗಳಲ್ಲೂ ಇವುಗಳಲ್ಲೇ ವ್ಯಯಿಸುತ್ತಾ ಇದೇ ಸಂಸಾರವೆಂಬ ಚಕ್ರದಲ್ಲಿ ತಿರುಗುತ್ತಿರುತ್ತಾರೆ. ಸಂಸಾರದಿಂದ ಬಿಡುಗಡೆ ಎನ್ನುವುದು ಅವರಿಗೆ ಬಹಳ ದೂರದ ಮಾತಾಗಿರುತ್ತದೆ. ವಿಷಯಗಳ ಬೆನ್ನಟ್ಟಿದಷ್ಟೂ ಕೂಡ ಮನುಷ್ಯನಿಗೆ ಅಶಾಂತಿ ಜಾಸ್ತಿ. ಇದನ್ನೇ ಸಂಸಾರವೆನ್ನುವುದು. ಸಮುದ್ರದ ಯಾವುದೇ ಭಾಗದಿಂದ ನೀರನ್ನು ತೆಗೆದು ರುಚಿಸಿದರೂ ಕೂಡ ಅದು ಉಪ್ಪೇ ಆಗಿರುತ್ತದೆ. ಹಾಗಾಗಿ ಪ್ರಪಂಚದ ಸ್ವರೂಪವೇ ಸಂಸಾರವೆಂದ ಮೇಲೆ ಅಲ್ಲಿರುವ ವಿಷಯಗಳ ಬೆನ್ನಟ್ಟುವುದೆಂದರೆ ಅದು ಮತ್ತೆ ಸಂಸಾರವೆಂಬ ಚಕ್ರಕ್ಕೆ ಸಿಕ್ಕಿಬಿದ್ದಂತೆ. ಹಾಗಾಗಿ ನಾಮರೂಪ ಜಗತ್ತಿನ ಸ್ವರೂಪವೇ ನಶ್ವರವಾಗಿರುವಂಥದ್ದು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳ ಬದಲಾವಣೆ ಆಗುತ್ತಲೇ ಇರುತ್ತದೆ. ಪರಮಾತ್ಮನು ಇಲ್ಲಿ ಜಗತ್ತನ್ನು ಮೃತ್ಯುವಿನ ದವಡೆಯೊಳಗೆ ಸಿಕ್ಕಿರುವ ಜಗತ್ತು ಎಂದು ವಿವರಿಸಿದ್ದಾನೆ. ವೇದಾಂತದಲ್ಲಿ ಶ್ರದ್ಧೆ ಎಂಬುವ ಶಬ್ದಕ್ಕೆ ಬಹಳ ಅರ್ಥವಿದೆ. ರವೀಂದ್ರನಾಥ ಟ್ಯಾಗೋರರು ಹೇಳುವಂತೆ ಶ್ರದ್ಧೆ ಎಂಬುವುದು ಕೇವಲ ಮಾನಸಿಕ ಭಾವನೆಯಲ್ಲ, ಅದು ಬೌದ್ಧಿಕ ದಾರ್ಢ್ಯತೆಯಿಂದ ಬೆಳೆದು ಬಂದಿರುವಂಥ ಒಂದು ದೃಢವಾದ ಜ್ಞಾನ. ಆಚಾರ್ಯ ಶಂಕರರ ಪ್ರಕಾರ ಶಾಸ್ತ್ರ ಹಾಗೂ ಗುರುಗಳ ವಾಕ್ಯದಲ್ಲಿ ಅಚಲವಾದ ನಂಬಿಕೆಯಿಟ್ಟು ಅದಕ್ಕೆ ಸರಿಯಾಗಿ ತನ್ನ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವಂಥದ್ದು ಶ್ರದ್ಧೆ. ಈ ಶ್ರದ್ಧೆಯು ನಮ್ಮನ್ನು ನಮ್ಮ ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಿಂದ ಆಚೆಗೆ ಕರೆದೊಯ್ಯುತ್ತದೆ. ಈ ಮಾರ್ಗದಲ್ಲಿ ಮುಂದುವರೆಯುವವರಿಗೆ ಶ್ರದ್ಧೆ ಎನ್ನುವಂಥದ್ದು ತುಂಬಾ ಅತ್ಯವಶ್ಯಕ. ಶ್ರದ್ಧೆ ಇಲ್ಲದವರಿಗೆ ಈ ಜ್ಞಾನವು ಫಲಕಾರಿಯಾಗುವುದಿಲ್ಲ. ಹಾಗೆಯೇ ಶ್ರದ್ಧೆ ಇಲ್ಲದ ಜನ ವಿಷಯ ವಾಸನೆಗಳಿಗೆ ಬಲಿಯಾಗಿ ಪ್ರಾಣಿಗಳ ಹಾಗೆ ಅತ್ಯಂತ ನೀಚ ಜೀವನವನ್ನು ಜೀವಿಸುತ್ತಿರುತ್ತಾರೆ. ಹುಚ್ಚು ಹಿಡಿದ ರಾಜನೊಬ್ಬ ಸಿಂಹ

ಸಿಂಹಾಸನವನ್ನು ತ್ಯಾಗ ಮಾಡಿ ಮೈಮೇಲಿನ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಭಿಕಾರಿಯಂತೆ ಬೀದಿ ತುಂಬಾ ಅಲೆಯುತ್ತಿರುವಂತೆ ನಮ್ಮ ಪರಿಸ್ಥಿತಿಯಾಗುತ್ತದೆ. ನಮ್ಮ ಸ್ವರೂಪವು ಕೂಡ ಸಚ್ಚಿದಾನಂದ ಸ್ವರೂಪವಾಗಿದ್ದರೂ ಕೂಡ ಅದರ ಬಗ್ಗೆ ನಮಗೆ ಪೂರ್ಣ ಶ್ರದ್ಧೆ ಇಲ್ಲದಿರುವುದರಿಂದ ನಾವು ಸಂಸಾರಿಗಳಾಗಿಯೇ ಒದ್ಲಾಡಬೇಕು. ಹಾಗಾಗಿ ಸಾಮಾನ್ಯವಾಗಿ ಕಾಣುವಂಥ ಈ ಶ್ಲೋಕವು ಸಂಸಾರಗಳಿಗೆ ಅತ್ಯಂತ ಮಹತ್ವದ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದೆ. ಹಾಗಾಗಿ ಈ ಶ್ಲೋಕದ ಮೂಲಕ ಜ್ಞಾನಕ್ಕೂ ಮತ್ತು ಅಜ್ಞಾನಕ್ಕೂ ಇರುವ ವ್ಯತ್ಯಾಸವನ್ನು ಆ ಪರಮಾತ್ಮ ತೋರಿಸಿ ಜ್ಞಾನದ ಮಹತ್ವವನ್ನು ಎತ್ತಿ ಹಿಡಿತಾ ಇದ್ದಾನೆ. ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಕರ್ಮವನ್ನು ಎಷ್ಟು ಮಾಡ್ತೇವೋ, ಕೆಲಸಗಳನ್ನು ಎಷ್ಟು ನಿರ್ವಹಿಸ್ತೇವೋ, ಕಾರ್ಯಗಳನ್ನು ಎಷ್ಟು ಸಫಲವಾಗಿ ಮಾಡ್ತೇವೋ, ಅದರ ಜೊತೆಗೆ ಆ ಕಾರ್ಯವನ್ನು ಮಾಡ್ತಾ ಆ ಕಾರ್ಯದ ಬಗ್ಗೆ ಮತ್ತು ಆ ಕಾರ್ಯದ ಫಲ ಸಮರ್ಪಣೆಯ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಅಂಥ ಜ್ಞಾನವನ್ನು ನಾವು ಶ್ರದ್ಧೆಯಿಂದ ಮುಂದುವರಿಸ್ಕೊಂಡೇ ಹೋದಲ್ಲಿ ಮತ್ತೆ ಇದೇ ಸಂಸಾರದ ಒಂದು ಬಂಧನಕ್ಕೆ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆತ್ಮತತ್ವವನ್ನು ತಿಳಿಯದವರು ಸಹಜವಾಗಿಯಾದರೂ ಈ ಅನಾತ್ಮ ರೂಪದಲ್ಲಿಯೇ ಇರ್ತಾರೆ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ವಿಷಯಗಳ ಬೆನ್ನಟ್ಟಿ ಹೋದಷ್ಟು, ಅಂದರೆ ನನಗೆ ಈ ಕೆಲಸ ಆಗಬೇಕು, ಆ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ತಗೊಳ್ಬೇಕು, ಇದನ್ನು ನನ್ನದಾಗಿಸ್ಕೊಳ್ಬೇಕು, ಆಸ್ತಿ ಮಾಡಬೇಕು, ಸಂಪತ್ತನ್ನು ಗಳಿಸ್ಬೇಕು, ಜಯವನ್ನೇ ನಾನು ಹೋಗಬೇಕು, ಇಂಥ ಕೆಲಸಗಳಾಗಿಯೇ ತೀರಬೇಕು ಅಂತ ಹೇಳಿ ಆಸೆ ಆಕಾಂಕ್ಷೆಗಳ ಹಿಂದೆಯೇ ಬಿತ್ತು ಅಂತಂದರೆ ಮತ್ತೆ ನಾವು ಇದೇ ಸಂಸಾರದ ಚಕ್ರಕ್ಕೆ ಬಂದು ಬೀಳಬೇಕಾಗತ್ತೆ. ಅದು ಹೇಗೆ ಅಂತಂದರೆ ಈ ಪ್ರಪಂಚವೇ ಹಾಗಿದೆ. ಸಮುದ್ರದ ಯಾವ ಭಾಗದಲ್ಲಿಯೇ ಹೋಗಿ ನಾವು ಒಂದು ಹಿಡಿ ನೀರನ್ನು ಅಥವಾ ಒಂದು ಹನಿ ನೀರನ್ನು ಕುಡಿದ್ರೂ ಕೂಡ, ರುಚಿ ನೋಡಿದ್ರೂ ಕೂಡ ಅದು ಉಪ್ಪುಪ್ಪಾಗಿಯೇ ಇರುತ್ತೆ. ಹಾಗಾಗಿ ಪ್ರಪಂಚವೇ ಹೇಗೆ ನಿರ್ಮಾಣ ಆಗಿದೆ ಅಂತಂದರೆ ಒಬ್ಬ ಮನುಷ್ಯ ಇದೇ ಆಸೆ ಆಕಾಂಕ್ಷೆಗಳ ಹಿಂದೆ ಬೀಳುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ. ಆದರೆ ಅದನ್ನು ಮೀರಿ ಹೋಗುವಂಥವನಿದ್ದಾನಲ್ಲ ಅವನೇ ಈ ಯೋಗಿ ಅಂತ ಹೇಳಿಸ್ಕೊಳ್ಳುವಂಥದ್ದು. ಹಾಗೆ ಯೋಗಿ ಆಗಬೇಕು ಅಂತಂದರೆ ಕೋಟ್ಯಾಂತರ ಕೋಟಿ ಜನಗಳಲ್ಲಿ ಒಬ್ಬ ಯೋಗಿ ಆಗಬಹುದಂತೆ. ಅಟ್ಲೀಸ್ಟ್ ಯೋಗಿ ಆಗಲಿಕ್ಕಾಗಲಿಲ್ಲ ಅಂದ್ರೂ ಯೋಗಿ ಆಗುವಂತಹ ಹಂತಕ್ಕೆ ಒಂದೊಂದೇ ಹೆಜ್ಜೆಯನ್ನು ಇರಿಸಿಕೊಂಡಾದರೂ ನಾವು ಹೋಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಚಂದ್ರಮರೆಯಾದೊಡನೆ ಕೌಮುದಿಯ ತಂಪಿರದು

ಹಾಗಾಗಿ ಕೌಮುದಿಯ ತಂಪಿನಲ್ಲಿ ಚಂದ್ರ ಮರೆಯಾದೊಡನೆ ಮಿಂಚು ಮೋಡ ಮಾಯವಾಗದೆ ಇರುತ್ತಾ? ಹಾಗಾಗಿ ಹಣದ ಚೀಲ ಎಂಬುವುದು ನಮ್ಮಿಂದ ದೂರವಾಗಿಬಿಟ್ರೆ ಬಂಧುಗಳು, ಬಾಂಧವರು, ನೆಂಟರು, ಇಷ್ಟರು ಅವರು ಕೂಡ ದೂರ ಆಗೋಗ್ಬಿಡ್ತಾರೆ. ಹಾಗಾಗಿ ಬಾಂಧವ್ಯ ಎಂಬುವಂಥದ್ದು ತುಂಬ ಚಂಚಲ. ಹಾಗಾಗಿ ಕೇವಲ ಬಾಂಧವ್ಯದ ಸುಳಿಯಲ್ಲೇ ನಾವು ಸಿಲುಕದೆ ನಾವು ವೈಯಕ್ತಿಕ ಜ್ಞಾನವನ್ನು ಬೆಳೆಸಿಕೊಂಡು ಭಗವಂತನಲ್ಲಿ ಶರಣಾಗಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ.

0: ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
1: ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದ್ರೆ 8%, 3% ಬಡ್ಡಿ ತಗೊಂತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇನೆ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಮಗೆ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೊಂದು ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತಗೊಂಡ್ವಿ, ಕ್ಲಿಯರ್ ಆದ್ಮೇಲೆ 20 ತಗೊಂಡ್ವಿ. 20 ಹಂಗೆ ಕ್ಲಿಯರ್ ಆದ್ಮೇಲೆ 50 ತಗೊಂಡು ಕ್ಲಿಯರ್ ಆಗಿ 10,000ಕ್ಕೆ 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000ಕ್ಕೆ 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
2: ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳಿದ್ದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ರಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆಯನ್ನು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು

0: ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸೆಪ್ಟೆಂಬರ್ 1 ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು, ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆಯ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
1: ನಾಡ ಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನ ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗ್ಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ ವರ್ಗು ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮು ಮುಗಿದ್ಮೇಲೆ ತಮ್ಗೆ ಹೇಳ್ತೀವಿ ನಾವು.
0: ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು, ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ 1-2 ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು, 1-2 ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ

0: ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರರವರು ಹಾಗೂ ಶ್ರೀಯುತ ರಾಮುರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ತಮ್ಮ ಇಬ್ಬರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ನಮಸ್ಕಾರ.
0: ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಂದು ಹೆಸರು ಉಮಾ ರಾಮಚಂದ್ರ ಅಂತ. ನಾನು 8ನೇ ವಾರ್ಡಿನ ಸದಸ್ಯ ಆಗಿದ್ದೀನಿ, ಪಂಚಾಯಿತಿ ಸದಸ್ಯೆ. ಈಗ 1 ವರ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿನೂ ಕೆಲಸ ಮಾಡಿದ್ದೇನೆ. ಈಗ ಸದ್ಯದಲ್ಲಿ ಇನ್ನೇನು 2 ತಿಂಗಳಲ್ಲಿ ಚುನಾಯಿತ ಪ್ರತಿನಿಧಿದು ಮುಗಿಯತ್ತೆ. ಈಗ ಸದ್ಯದಲ್ಲಿ ನೀವು ನಮಗೆ ಇಲ್ಲಿ ಬಂದು ನಮ್ಮ ವಾರ್ಡಿನ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
2: ಸರ್ ನಮಸ್ಕಾರ, ನನ್ನ ಹೆಸರು ರಾಮು ಅಂತ. ಸರಗೂರಿನಲ್ಲೇ ನಿವಾಸಿ ಆಗಿರ್ತೇನೆ, 8ನೇ ವಾರ್ಡ್ ನಿವಾಸಿ ಆಗಿರ್ತೇನೆ. ಪ್ರಸ್ತುತ ರಾಜಕಾರಣದಲ್ಲಿ ಮತ್ತು ಸಂಘ ಪರಿವಾರದಲ್ಲಿ 25 ವರ್ಷದಿಂದ ಕೆಲಸ ಮಾಡೋಕೆ ಬಂದಿದ್ದೀನಿ. ಮತ್ತೆ ಬಜರಂಗದಲ್ಲಿ ಜಿಲ್ಲಾ ಜವಾಬ್ದಾರಿ ಇತ್ತು. ಈಗ ಪ್ರಸ್ತುತ ರಾಜಕಾರಣದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಬೆನ್ನೆಲುಬಾಗಿ ಜೊತೆಲಿ ಅವರ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.
0: ಸರ್, ಪ್ರಸ್ತುತ ಈಗ ಸರಗೂರಿನ ಒಂದು ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
2: ಸರ್, ನಮ್ಮ ಸರಗೂರು ಪಟ್ಟಣ ಪಂಚಾಯತಿನಲ್ಲಿ 12 ವಾರ್ಡ್ ಇದೆ ಸರ್. 12 ವಾರ್ಡಲ್ಲಿ 6 ಜನ ಮಹಿಳೆಯರು ಗೆದ್ದಿದ್ದಾರೆ, 6 ಜನ ಪುರುಷರು ಗೆದ್ದಿದ್ದಾರೆ. ಮತ್ತೆ ವಾರ್ಡಿನ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಶೂನ್ಯ ಇದ್ದೀವಿ. ಕೆಲಸ ಅಭಿವೃದ್ಧಿ ಕೆಲಸಗಳಾಗಬೇಕು. ರೋಡ್ ಕೆಲಸ, ಈಗ ನೀರು ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ, ಶುದ್ಧ ನೀರು ಕೆಲಸ ಸ್ಟಾರ್ಟ್ ಆಗಿದೆ. ಜಲ್ ಜೀವನ್ ಮಿಷನ್ JJM ಇದರಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೀವಿ. ಇನ್ನೇನು ಈ ತಿಂಗಳಲ್ಲಿ ಕೊನೆಯಲ್ಲಿ ಶುದ್ಧ ನೀರನ್ನು ಕೊಡಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ ಸರ್. ಮತ್ತೆ ಅಭಿವೃದ್ಧಿ ಆಗಬೇಕು, ಯಾಕಂದ್ರೆ ಜನ ನಮ್ಮನ್ನ ಏನ್ ಆಯ್ಕೆ ಮಾಡಿರ್ತಾರೆ ಅಂದ್ರೆ ಅವ್ರನ್ನ ಫಲಾನುಭವಿಗಳು ಮನೆಯಲ್ಲಿರೋ ಮನೆ ಕೊಡಬೇಕು, ಮತ್ತೆ ಸ್ವಚ್ಛತೆ ನೀರು ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ಸಹಾಯ ಮಾಡೋ ಅಂತ ಕೆಲಸ ನಾವು ಮಾಡಬೇಕಾಗತ್ತೆ ಸರ್.
0: ಹೌದು,
1: ನಾವು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ನಮ್ಮ ವಾರ್ಡ್ ಆಗ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಾಗ್ಲಿ ಸದ್ಯಕ್ಕೆ ಈಗ ಅಂದ್ರೆ ರಸ್ತೆ ಕಾಮಗಾರಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ದು ಎಲ್ಲ ತುಂಬಾನೇ ಅಭಿವೃದ್ಧಿ ಆಗಿದೆ. ಮುಂಚೆ ನಾವು ಗೆಲ್ಲೋಕಿನ ಮುಂಚೆ ನಮ್ಮ ವಾರ್ಡಲ್ಲಿ ರಸ್ತೆ ತುಂಬಾನೇ ಅಂದ್ರೆ ಕೆಟ್ಟೋಗಿತ್ತು, ಕೆಟ್ಟ ಸ್ಥಿತಿಯಲ್ಲೇ ಇತ್ತು ಹೇಳ್ಬೇಕಾದ್ರೆ. ಈಗ ನಾವು ಗೆದ್ದ ಮೇಲೆ ಅಂದ್ರೆ ಸ್ವಲ್ಪ ಎಲ್ಲ ವಾರ್ಡ್ ಇನ್ನೇನೋ ಇನ್ನೊಂದ್ 2 ರೋಡ್ ಕಂಪ್ಲೀಟ್ ಆದ್ರೆ 2 ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ನಮ್ಮ ವಾರ್ಡಲ್ಲಿ ಎಲ್ಲ ಫುಲ್ ರೋಡ್ ಕಂಪ್ಲೀಟ್ ಆಗತ್ತೆ ಅನ್ಸುತ್ತೆ. ಇನ್ನು ಬಾಕಿ ವಾರ್ಡಲ್ಲೇ ಅಷ್ಟೇ, ಅವ್ರದ್ದು ರೋಡ್ ಕಾಮಗಾರಿ ಅಷ್ಟೇ, ರಸ್ತೆ ಕಾಮಗಾರಿ, ಕರೆಂಟ್ದು, ನೀರ್ದು ಎಲ್ಲ ನಡೀತಾ ಇದೆ ಒಟ್ಟಿನಲ್ಲಿ. ಇನ್ನೂ ಅಂದ್ರೆ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನ ಬಂದ್ರೆ ನಮ್ಮ ವಾರ್ಡ್ಗೆ ಇನ್ನೂ ಹೆಚ್ಚಿನ ಕಾಮಗಾರಿ ಕಲ್ಪಿಸಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ.
2: ಸರ್, 8ನೇ ವಾರ್ಡ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಚುನಾಯಿತ ಪ್ರತಿನಿಧಿ ಆಗಿಕ್ಕಿಂತ ಮುಂಚೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ಏಳ ಮಟ್ಟ ಸ್ಥಿತಿ ಇರಲಿಲ್ಲ. ರಸ್ತೆ ಅಭಿವೃದ್ಧಿ ಆಗಿ ನಮ್ಮ ವಾರ್ಡಲ್ಲಿ 25 ವರ್ಷ ಆಗಿತ್ತು. ಬಂದವರೆಲ್ಲ ಬರೀ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾ ಇದ್ರು. ನಾವು ನಮ್ಮ ಜನ ಆಶೀರ್ವಾದ ಮಾಡಿದ್ರೆ ನನ್ನ ಕೆಲಸ ಮಾಡಲಿ ಅಂತ.
0: ಹೌದು,
2: ಅನುದಾನ ಹೆಂಗ್ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ಜನಗಳಿಗೆ ನಮ್ಮನ್ನ ಚುನಾಯಿತ ಮಾಡಿ ಕಳಿಸಿರೋದು ಅಭಿವೃದ್ಧಿ ಮಾಡಿ ಅಂತ. ಅವಾಗ ನಾವೆಲ್ಲ ಏನ್ ಮಾಡಿದ್ವಿ, ನನ್ನ ವಾರ್ಡನ್ನ 25 ವರ್ಷ ಆಗಿನ, ಯಾಕಂದ್ರೆ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಪರಿಸ್ಥಿತಿ ಗೊತ್ತು ಅಲ್ಲಿ ಏನಿದೆ ಅಂತ. ಆಮೇಲೆ ನಮ್ಮ ಸಹಪಾಠಿಗಳಾದ ಸದಸ್ಯರುಗಳ ಹತ್ರ ಅನುದಾನಗಳು ಅವ್ರು ಬಂದಿರೋದು, ಈಗ 2 ಲಕ್ಷ ಬಂತು ಅಂದ್ರೆ ನೀವು ನಿಮ್ಮ ವಾರ್ಡ್ ಪೂರ್ತಿ ಆಗಲ್ಲ, ನಮ್ಮ ವಾರ್ಡ್ ಪೂರ್ತಿ ಆಗಲ್ಲ ಅನ್ಬಿಟ್ಟು ಕೆಲವರು ಒಂದು 3-4 ಸದಸ್ಯರುಗಳ ಹತ್ರ ಅವ್ರ ಹತ್ರ ಅನುದಾನ ಬಂದಿರೋದನ್ನ ನಮ್ಮ ವಾರ್ಡ್ ಇಸ್ಕೊಂಡು ಈಗ ರಸ್ತೆ ಕಾಮಗಾರಿ ಕೆಲಸ ಶುರು ಆಗಿದೆ. ನಮ್ಮ ವಾರ್ಡಲ್ಲಿ ಸರ್ ಒಂದು 5 ಡಕ್ ಮಾಡಿಸಿದೀವಿ. ನಮ್ಮ ಪ್ರಸ್ತುತ ನಮ್ಮ ಶ್ರೀಮತಿ ಅವರು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಪ್ರಸಾದಿ ಅಂಗಡಿ ರೋಡು ಮತ್ತೆ ಮರಿಯಚ್ಚರ ಅಂಗಡಿ ರೋಡು ಮತ್ತೆ ಕೆಳಗಡೆ ಮೆಟ್ಲು ಬೇಕರಿ ಕಡೆಗೆ ರೋಡು ಮತ್ತೆ ಪೈಪ್ ಲೈನ್ಗಳು ಮತ್ತೆ ಈಗ ಬ್ರಾಹ್ಮಣರ ಬೀದಿ, ಜೈನರ ಬೀದಿ ಇವೆಲ್ಲ ಡಾಂಬರೀಕರಣ ಸ್ಟಾರ್ಟ್ ಆಗಿದೆ ಜನಗಳ. ಯಾಕಂದ್ರೆ ನಮ್ಮ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಚುನಾಯಿತರಾಗಿರ್ತೀವಿ.
0: ಹೌದು,
2: ಅವರ ಕೆಲಸನ ಮಾಡಿ ತೋರಿಸ್ಬೇಕು ಅನ್ಬಿಟ್ಟು ಈ ಸಲ ನಮಗೆ ಅವಕಾಶ ಕೊಟ್ಟಿದ್ದ ಉಳಿಸ್ಕೋಬೇಕು ಅನ್ನೋ ಹಿತದೃಷ್ಟಿ.

0: ಕೆಲಸ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದೆ. ಸರ್ಕಾರದಿಂದ ಅನುದಾನಗಳು ಯಾವ ಬಂದಿಲ್ಲ ಸರ್. ಎರಡೂವರೆ ವರ್ಷ ಬೊಮ್ಮಾಯ ಸರ್ಕಾರ ಇದ್ದಾಗ ನಗರತನ ಅಡಿಯಲ್ಲಿ 7 ಕೋಟಿ ದುಡ್ಡು ಬಂತು ಸರ್ ಊರಿಗೆ. ಆ 7 ಕೋಟಿ ಇದ್ರಲ್ಲಿ 12 ವಾರ್ಡ್ಗೂ ಸರಿ ಸಮಾನ ಹಂಚ್ಕೊಂಡು ಮತ್ತೆ ಮೊದಲನೇ ಮುಖ್ಯ ರಸ್ತೆ ಇಲ್ಲವೇ ಅದು ರೋಡ್ ಒಟ್ಟಾಗಿತ್ತು ರಸ್ತೆ. ಈಗ ಅದು ಅಭಿವೃದ್ಧಿ ಯಡಿಯೂರಪ್ಪನವರು 1.5 ಕೋಟಿ ಜಾಸ್ತಿ ಕೊಟ್ಟು ಅವರ ವಿಶೇಷ ಅನುದಾನದಲ್ಲಿ ಆ ರೋಡ್ ಕೆಲಸ ಸ್ಟಾರ್ಟ್ ಆಗಿ ಈಗ ಜಲಜೀವನ್ ಮಿಷನ್ JJM ಇಂದ ಸ್ವಲ್ಪ ರೋಡ್ ಎಲ್ಲ ಹಾಳಾಗಿತ್ತು. ಈಗ ಅದು ರಿಪೇರಿ ಎಲ್ಲ ಮುಗಿದಿದೆ. ಈಗ ಸ್ವಲ್ಪ ಈಗ ಸೆಕೆಂಡ್ ಮೇನ್ ರೋಡ್ ಅಲ್ಲಿ MLA ಅವರು ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಚಿಕ್ಕತಿಮ್ಮ ಸರ್ಕಲ್ ಇಂದ ಹಿಡಿದು ಮಾವೇರ ಸರ್ಕಲ್ ಅವರಿಗೆ, ಬಸವೇಶ್ವರ ಟೆಂಪಲ್ ಇಂದ ನೃಪತುಂಗ ಸರ್ಕಲ್ ಅವರಿಗೆ, ಸಂತೆ ಮಾಸ್ತಮ್ಮನ ದೇವಸ್ಥಾನ ಹತ್ರ ಈ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ ಸರ್. ಜನಗಳ ಅನುಕೂಲ ಆಗ ಕೆಲಸ ಮಾಡ್ತಾ ಇದೀವಿ. ಇನ್ನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೆಚ್ಚಿನ ಅನುದಾನ ಸರ್ಕಾರದ ವಿಶೇಷ ಅನುದಾನಗಳು ಕೊಟ್ರೆ ನಮ್ಮ ಅವಧಿಯಲ್ಲಿ ಮಾಡ್ತೇವೆ. ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತಾ ಇದೀವಿ ಸರ್. ಜನಗಳ ಹತ್ತಿರ ಇದೀವಿ ನಾವು. ಮೊದಲನೇ ಪ್ರಯತ್ನ ಐತೆ ಶುದ್ಧ ಕುಡಿಯುವ ನೀರು, ಮತ್ತೆ ರಸ್ತೆ ಸ್ವಚ್ಛತೆ, ಮತ್ತೆ ಲೈಟು, ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಆಮೇಲೆ ಖಾತೆ ಕಂದಾಯ ಇರ್ಬೋದು, ನಾವೇ ಪ್ರಸ್ತುತ ನಮ್ಮ ವಾರ್ಡ್ ಒಂದು ವಿಚಾರವಾಗಿ ಖಾತೆ ಏನಾದ್ರು ಸಂಬಂಧಪಟ್ಟ ನಾನೇ ಇಸ್ಕೊಂಡು ಹೋಗಿ ಅಲ್ಲಿ ಕಾರ್ಯಾಲಯದಲ್ಲಿ ಮಾಡಿಸಿ ಅವರು ತಂದು ಕೊಡ ಅಂತ ಕೆಲಸ ಮಾಡ್ತಾ ಇದ್ವಿ.
1: ಅಂದ್ರೆ ಅವಶ್ಯಕತೆ ಇದ್ದಂತಹ ಕೆಲಸಗಳನ್ನ ತಾವೇ ಮುಂದೆ ನಿಂತು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಜೊತೆಗೆ ಈಗ ಸಾರ್ವಜನಿಕರಿಗೆ ಏನು ಮೂಲಭೂತವಾಗಿ ಬೇಕಾಗಿರುವಂತಹ ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಈಗಿರೋ ಅನುದಾನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ.
0: ಈಗ ಸರ್ಕಾರದಿಂದ ಏನಾಗಿದೆ ಸರ್, ತೆರಿಗೆ ಕಟ್ಟಿರೋ ಹಣದಲ್ಲಿ 15 ಫೈನಾನ್ಸ್ ಮತ್ತೆ 16 ಫೈನಾನ್ಸ್ ಅಂತ ಅನುದಾನ ಕೆಲಸ ಮಾಡ್ತಿದ್ದೀವಿ. ಪೂರ್ತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರದ ವಿಶೇಷ ಅನುದಾನಗಳು, ಮುಖ್ಯಮಂತ್ರಿ ಅನುದಾನಗಳು ಬಂತು ಅಂದ್ರೆ ಸರ್ ಊರನ್ನ ಅಭಿವೃದ್ಧಿ ಮಾಡಬಹುದು ಸರ್. ಟ್ಯಾಕ್ಸ್ ಗಳು ಕಮ್ಮಿ ಬರ್ತಿದೆ, ಟ್ಯಾಕ್ಸ್ ನಮ್ಮಲ್ಲಿ ವಸೂಲಿ ಅತಿ ಜಾಸ್ತಿ ಆಯ್ತು ಅಂದ್ರೆ ಅಭಿವೃದ್ಧಿ ಮಾಡಬಹುದು ಸರ್. ಹಣನೇ ಪ್ರಾಮುಖ್ಯತೆ ಆಗಿರುತ್ತಲ್ಲ ಅಭಿವೃದ್ಧಿ ವಿಚಾರಗಳಲ್ಲಿ.
1: ಹೌದು ಸರಿ. ಪ್ರಸ್ತುತ ತಮ್ಮ ವಾರ್ಡಿನ ಒಂದು ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇನ್ನು ಏನೆಲ್ಲ ಸಮಸ್ಯೆಗಳು ತಮ್ಮ ವಾರ್ಡ್ನಲ್ಲಿ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ
0: ಸರ್? ಈಗ ರಸ್ತೆ ಅಭಿವೃದ್ಧಿ ಆಗಿದೆ, ಇನ್ನೊಂದು ಸ್ವಲ್ಪ ಒಂದು 50 ಮೀಟರ್ ರಸ್ತೆ ಆಗಬೇಕು ಸರ್. ಈಗ ಪ್ರಸ್ತುತ ನೀವು ಬಂದು ನೋಡ್ತು ಅಂತಂದ್ರೆ ಅಲ್ಲಿ ವಾಸ್ತವಾಂಶ ಗೊತ್ತಾಗುತ್ತೆ, ಮೊದಲು ಈ ರೀತಿ ಚಿತ್ರಣ ಇತ್ತು ಈಗ ರೀತಿ ಚಿತ್ರಣ ಇದೆ ಅಂತ. ಈಗ ಮುಂದಿನ ಏನಾಗಬೇಕು ಅಂತಂದ್ರೆ ಕಪಿಲಾ ನದಿಗೆ ನಮ್ಮ ಸರಗೂರಿನ ಒಳಗೆ ಎಲ್ಲಾ ಗಲೀಜು ನೀರುಗಳು ಹೋಗಿ ಸೇರ್ತಾ ಇದೆ.
1: ಹೌದು,
0: ಜನ ನಮ್ಮ ಇಲ್ಲೇನ ನಾವು ಶುದ್ಧ ನೀರು ಕುಡಿಯಬಹುದು, ಮುಂದಿನ ಜನಗಳಿಗೆ ಅಶುದ್ಧ ನೀರು ಕುಡಿತಾ ಇದಾರೆ. ಇದ್ರ ಬಗ್ಗೆ ನಾವೆಲ್ಲ ಪಂಚಾಯತಿಲಿ ಇದು ಮಾಡಿ STP ಪ್ಲಾಂಟ್ ಮಾಡಬೇಕು, ಇಲ್ಲ ಇದ್ರ ಶುದ್ಧ ನೀರು ಇದು ಚರಂಡಿ ನೀರು ಹೋಗಿ ನದಿಗೆ ಸೇರಬಾರ್ದು ಅನ್ಬಿಟ್ಟು ಸರ್ ಅವೆಲ್ಲ ನಮ್ಮ ಚೀಫ್ ಆಫೀಸರ್ ಮತ್ತೆ DC PD ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಮುಂದಿನ ಯೋಜನೆ. ನಮ್ಮ ಅವಧಿ ಮುಗಿದ್ರು, ಮುಂದೆ ಯಾರೇ ಬಂದು ಸದಸ್ಯರಾದ್ರು ಅದ್ರ ಬಗ್ಗೆ ಯೋಜನೆ ಬಗ್ಗೆ ಈಗ ರೂಪುರೇಷೆ ಎಲ್ಲ ಮಾಡಿದ್ದೀನಿ, ಅದನ್ನ ಅವರು ಕಾರ್ಯಗತ ಮಾಡಿಕೊಡಿ ಅನ್ಬಿಟ್ಟು ಮುಂದಿನ ಚುನಾಯಿತ ಪ್ರತಿನಿಧಿ ಯಾರಾಗ್ತಾರೆ ಅವ್ರ ಮುಖಾಂತರ ಮಾಡಿಸ್ಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀನಿ. 7 ಕೋಟಿ ಸ್ಯಾಂಕ್ಷನ್ ಆಗಿದೆ TSP STP ಪ್ಲಾಂಟ್ಗೆ, ಯೂಸಿಡಿ ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು STP ಪ್ಲಾಂಟ್ ಆರಂಭ ಮಾಡಿ ಅನ್ಬಿಟ್ಟು 7 ಕೋಟಿ ಅನ್ನೋದನ್ನ ಸ್ಟಾರ್ಟ್ ಬಂದಿದೆ ಸರ್. ಅದೇನಾಗಿದೆ ಅಂದ್ರೆ ನಮ್ಮ ವಾರ್ಡಲ್ಲೇ 2 ಎಕರೆ ಸರ್ಕಾರಿ ಜಾಗನ ನಿಗದಿಪಡಿಸಿ ತೋರಿಸಿದೀವಿ, ಇಂಜಿನಿಯರ್ಗಳು ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಅದನ್ನ ಅಧಿಕಾರಿಗಳು ಇದು ಮಾಡಿದ್ದಾರೆ. ಅದು STP ಪ್ಲಾಂಟ್ ಆಯ್ತು ಅಂದ್ರೆ ಸರ್ ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಕೊಡುವಂತ ಕೆಲಸ ಮಾಡುವುದು. ಯಾಕೆಂದ್ರೆ ಗಲೀಜ್ ನೀರೆಲ್ಲ ಹೋಗಿ ಹೋಗಿ ನದಿಗೆ ಸೇರೋತ್ನಲ್ಲಿ ಸರ್ ನಮ್ಮಂತಾನೇ ಮನುಷ್ಯರು, ಅವರು ಬಾಳ್ಬೇಕು. ಇಲ್ಲೇ ಗಲೀಜ್ ನೀರಲ್ಲಿ ಇಡೀ ಸರಗೂರ್ ಪೂರ್ತಿ ಬಂದು ಕಪಿಲಾ ನದಿಗೆ ಸೇರ್ತಾ ಇದೆ, ಅದ್ರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಗದಿಪಡಿಸ್ಕೊಂಡಿದ್ದೀವಿ ಸರ್. ಕಾರ್ಯಗತ ಆಗ್ಬೇಕು, ಯಾಕಂದ್ರೆ ಸರಗೂರ್ ಇದು ಬಿಟ್ಟರೆ ಮೈಸೂರು, ನಂಜನಗೂಡು, ಬೆಂಗಳೂರಿಗೂ ಅರ್ಧ ನೀರು ನಮ್ಮ ಕಪಿಲಾ ನೀರೇ ಹೋಗೋದು.
1: ಹೌದು,
0: ಇವೆಲ್ಲ ಶುದ್ಧ ನಮ್ಮ ಕರ್ನಾಟಕದವರು ಒಳ್ಳೆ ಪರಿಸರ ಇಟ್ಕೊಂಡು ನಾವ್ಯಾಕೆ ಶುದ್ಧ ನೀರು ಕುಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಸರ್.
1: ಹೌದು,
0: ಮತ್ತೆ ಇದೆಲ್ಲ ಅಧಿಕಾರಿಗಳು ಹೊರಗಕ್ಕೂ ರಾಜಕೀಯದಲ್ಲಿ ಯಾರೇ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀವಿ ನಿಮ್ಮ ಮುಖಾಂತರ.
1: ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳು ಅಥವಾ ಅಡೆತಡೆಗಳು ಏನು, ಪ್ರಸ್ತುತ ದಿನಗಳು ಏನೆಲ್ಲ ಸಮಸ್ಯೆಗಳು ಒಂದು ವಾರ್ಡಿನ ಅಭಿವೃದ್ಧಿಯನ್ನ ಮಾಡಬೇಕು ಅಂದಾಗ ನಿಮ್ಗೆ ಎದುರಾಗುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ವಾರ್ಡಿನ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯನೇ ಹಣ ಸರ್. ಸರ್ಕಾರದಿಂದ ಅನುದಾನಗಳು ಕೊಡ್ತು ಅಂದ್ರೆ ಸರ್ ಅಭಿವೃದ್ಧಿ ಮಾಡಬಹುದು. ಸರ್ಕಾರನೇ ಅನುದಾನ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಸಂಗ್ರಹ

0: ಆಗತ್ತೆ ಆ ಇದರಲ್ಲೇ ಸ್ವಲ್ಪ ಮಾಡೋದಾಗ ನಮ್ಮ ಅವಧಿನೇ ಮುಗಿದೋಗುತ್ತೆ.
1: ಹೌದು,
0: ಈಗ ಒನ್ ಟರ್ಮ್ ಕೊಟ್ಟಿದ್ರೆ ಅದು ನಗರತನದಲ್ಲಿ ಬಿಟ್ರೆ ಎರಡನೇ ಟರ್ಮ್ ಏನು ಅನುದಾನ ವಿಶೇಷ ಅನುದಾನ ಏನಿಲ್ಲ. ಈಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸದಸ್ಯರುಗಳು ಇದ್ಕೊಂಡು ವಾರ್ಡನ್ ಅಭಿವೃದ್ಧಿ ಮಾಡಿದೀವಿ, ಇನ್ನು ಮಾಡ್ಬೇಕನ್ನೋದು ಬೇಜಾರಿದೆ. ಈಗ ನಾವು 100 ಮಾಡಿಲ್ಲ, 100 to 75 ಭಾಗ ಮಾಡಿದೀವಿ ಅಭಿವೃದ್ಧಿ ವಿಚಾರದಲ್ಲಿ. ಅನುದಾನದ ಕೊರತೆಯಿಂದ ಪೂರ್ತಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ಆಯ್ಕೆ ಆಯ್ತು ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ಬಿಟ್ಟು ಹೇಳ್ತೇವೆ ಅವರು. ಸರ್, ಈಗ ಹೇಳಕ್ ಹೋಯ್ತು ಅಂದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ಪಾಪ ನಮ್ಮ ಸ್ನೇಹಿತರುಗಳ ಕೌನ್ಸಿಲರ್ ಕೊಟ್ಟಾಗ ನಮ್ಮಲ್ಲೇ ಇರೋರು ಅಡೆತಡೆ ಮಾಡಿದ್ರು, ಆ ವಾರ್ಡ್ಗೆ ನಿನ್ನ ಅನುದಾನ ಯಾಕೆ ಕೊಟ್ಟಿದೆ ಅನ್ಬಿಟ್ಟು ಅಲ್ಲಿ ವಾರ್ಡ್ಗಳಿಗೆಲ್ಲ ಎತ್ಕಟ್ಟಿ ಎಲ್ಲ ಮಾಡಿರೋದೆಲ್ಲ ಉಂಟು. ಅವ್ರಿಗೆ ಅವಾಗ ವಿವರಿಸ್ತೀವಿ, 2 lakh ತಗೊಂಡು ನೀವು ಏನ್ ಮಾಡ್ತೀರಾ. ಈಗ 2 lakh 3-4 ಜನ ಸೇರ್ತು ಅಂತ ಅಂದ್ರೆ 10 lakh ಆಗುತ್ತೆ. 10 lakh ಒಂದು ವಾರ್ಡ್ ಅಭಿವೃದ್ಧಿ ಮಾಡಬಹುದು. ಎರಡನೇ ಸಲ ಬಂದಾಗ ನಮ್ಮಲ್ಲಿ ಬಂದಿರೋ ದುಡ್ಡನ್ನು ನಿಮಗೆ ಕೊಡ್ತೀವಿ ಅನ್ಬಿಟ್ಟು ಈ ತರ ಕನ್ವಿನ್ಸ್ ಮಾಡ್ಬಿಟ್ಟು ಮಾಡಿರೋ ಸತ್ಯ. ಈಗ ಆ ಇದ್ರ ಮೇಲೆ 17 lakh ಕೆಲಸ ನಮ್ಮ 8 ವಾರ್ಡಲ್ಲಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನನಗೆ ಯಾರು ಕೊಟ್ಟಿದ್ದಾರೆ ಅವ್ರಗಳಿಗೆ ಅನುದಾನ ನಾವು ಕೊಡ್ತಾ ಇದೀವಿ. ಈಗ 16 finance ಬಂದಿದೆ, ಒಬ್ಬೊಬ್ಬರಿಗೆ ಸದಸ್ಯರುಗಳು 4 lakh ಬಂದಿದೆ. ನನಗೆ ಕೊಟ್ಟಿರೋರಿಗೆ ನನ್ನದಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ.
1: ಅದೇ, ಅವರು ನಿಮಗೆ ಕೊಟ್ಟಂತಹ ಅನುದಾನವನ್ನ ಈಗ ಪ್ರಸ್ತುತ ನಿಮಗೆ ಅನುದಾನ ಬಂದಿರೋದ್ರಿಂದ ಈ ಅನುದಾನವನ್ನು ಮರುಪಾವತಿಯಾಗಿ ಅವರು ಕೊಡ್ತಾ
0: ಇದ್ದಾರೆ. ಯಾಕೆಂದ್ರೆ ಸರ್, ನಮ್ಮ ವಾರ್ಡ್ ಚಿಕ್ಕ ವಾರ್ಡು, ಅಭಿವೃದ್ಧಿ ಮಾಡಬಹುದು. ಅದರ ಜೊತೆಗೆ ನಮಗೆ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮಲ್ಲಿ ಒಬ್ಬ ಪೌರ್ವ ಕಾರ್ಮಿಕ ಅನ್ನೋ ಬದಲು ಪೌರ್ವ ಸೈನಿಕ ಅಂತ ಇದೆ. ಮನೆ ಕಸನ್ನ ಅವರು ಗಾಡೀಲಿ ಬಂದು ನಂದೀಶ ಇರ್ಬೋದು, ಮತ್ತೆ ನಮ್ಮ ಧರ್ಮರಾಜ್ ಅಂತ ಇದ್ದಾನೆ ಧರ್ಮ ಅಂತ, ಅವನ್ನ ನಾವೊಬ್ಬ ಪೌರ ಕಾರ್ಮಿಕ ಅಂತ ನೋಡಿದ್ದೀನಿ. ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ನೋಡಿದ್ವಿ ಅವರಿಬ್ರು. ಅವರಿಬ್ರು ಚೆನ್ನಾಗಿತ್ತು ಅಂದ್ರೆ ನನ್ನ ವಾರ್ಡನ್ನ ಸ್ವಚ್ಛತೆಗೆ ಪ್ರಮುಖ ಪ್ರಾಧಾನ್ಯತೆ ಅವರೇ. ಸ್ವಚ್ಛತೆಯಾಗಿ ಇಡೋದು ಅಂದ್ರೆ ಅವರೇ ಮಾಡೋದು. ದಿನ ಬೆಳಗ್ಗೆ ಆಯ್ತು ಅಂದ್ರೆ ಬೀದಿ ಬೀದಿಯಲ್ಲಿ ಕಸ ಗುಡಿಸಿ ಏನಾರ ಕಂಪ್ಲೇಂಟ್ ಇತ್ತು ಅಂದ್ರೆ ನಾವು ಬೆಳಿಗ್ಗೆ ಸಂಜೆ ನೋಡ್ತಾ ಇರ್ತೀವಿ. ಅವನು ಹೇಳಿದ ತಕ್ಷಣ ಅಟೆಂಡ್ ಮಾಡಿ ನನ್ನ ವಾರ್ಡನ್ನ ಮೊದಲು ಹೆಂಗಿತ್ತು ಅಂತ ಗೊತ್ತಿಲ್ಲ, ಧರ್ಮ ಮೊದಲು ನನ್ನ ವಾರ್ಡ್ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಮತ್ತೆ ನಂದೀಶ ಅನ್ಬಿಟ್ಟು ಮನೆ ಕಸ ಕಲೆಕ್ಟ್ ಮಾಡ್ತಾನೆ. ಪ್ರತಿಯೊಂದು ಮನೆ ಹತ್ರನು ಹೇಳಿದ್ವಿ ಅವ್ನಿಗೆ ಡೈರೆಕ್ಷನ್, ನೋಡಪ್ಪ ಪ್ರತಿಯೊಂದು ಮನೆ ಹತ್ರ ನಿಲ್ಲಿಸ್ಬೇಕು ಅಂತ. ಅದೇ ರೀತಿ ಅವನ ಪಾಪ ಹುಡುಗ ಒಳ್ಳೆ ಕೆಲಸ ಮಾಡ್ಕೊಂಡು ನಮಗೂ ಹೆಸರು ತಂದ್ಕೊಟ್ಟಿದ್ದಾನೆ, ಅವರಿಬ್ಬರು ಹೆಸರು ತಂದ್ಕೊಂಡಿದ್ದಾರೆ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನಮ್ಮ ಅಪಾರ ಅಭಿಮಾನ ಇದೆ ಸರ್. ಇಡೀ ಸರ್ಗೂರ ಸ್ವಚ್ಛತೆಯಾಗಿಡಬೇಕು ಅಂತಂದ್ರೆ ಅವರೇ ಪ್ರಮುಖರು.
1: ಹೌದು,
0: ಅವ್ರನ್ನ ನಾವೆಲ್ಲ ನಾವೇನ್ ಅನ್ಕೊಂಡಿದ್ದೇವೆ ಪೌರ ಕಾರ್ಮಿಕರಲ್ಲ, ಅವರು ಪೌರ ಸೈನಿಕರು ಅನ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀವಿ.
1: ಖಂಡಿತ ಸರ್,
0: ದೇಶದಲ್ಲಿ ಸೈನಿಕರು ನಮ್ಮ ದೇಶನ ಎಷ್ಟು ಕಾಪಾಡ್ತಾ ಇದಾರೆ ಅಂದ್ರೆ ಅದೇ ರೀತಿ ನಮ್ಮ ಪೌರ ಸೈನಿಕರು ನಮ್ಮ ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ಸ್ವಚ್ಛತೆ ವಿಚಾರ ನಮ್ಮ ಸರ್ಗುರನ್ನ ಸೈನಿಕರಾಗಿ ಸರ್ಗುನ ಸ್ವಚ್ಛತೆ ಕಾಪಾಡ್ತಾ ಇದಾರೆ ಸರ್. ಒಂದು ಹೆಮ್ಮೆ ರೀತಿ ಹೇಳ್ತೀವಿ, ಹೆಮ್ಮೆ ಪಡಬಹುದು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್.
1: ಹೌದು,
0: ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ನಮ್ಮ ಪಟ್ಟಣ ಪಂಚಾಯತಿಯಿಂದಾನೆ ನಾವು ಗೆದ್ದ ವಸ್ತ್ರದಲ್ಲಿ ಹಸಿ ಕಸಕ್ಕೂ ಮತ್ತೆ ಒಣ ಕಸಕ್ಕೂ 2 ಟಬ್ಗಳು ಕೊಟ್ಟಿದ್ದೀನಿ ಸರ್. ಅವ್ರ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತಾರೆ ಅಂದ್ರೆ ಬದಲಾವಣೆ ತರಬಹುದು ಸರ್, ಪ್ರಯತ್ನ ಪಡಬೇಕು.
1: ಹೌದು,
0: ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಕಮ್ಮಿ ಇದ್ದಾರೆ, ಅವ್ರ ಜಾಗೃತಿ ಮೂಡಿಸೋ ಕೆಲಸ ಅಂತ ಆಯ್ತು ಅಂದ್ರೆ ಸರ್ ಸಕ್ಸಸ್ ಆಗ್ಬೋದು.
1: ಸರ್, ತಮ್ಮ ಒಂದು ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಕಸ ವಿಲೇವಾರಿ ಬಗ್ಗೆ ಈಗ ಪ್ರಸ್ತುತ ತಾವು ಮಾತಾಡ್ತಾ ಇದ್ರಿ, ಅದು ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗಿರ್ಬೋದು ಅಥವಾ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನೈರ್ಮಲ್ಯ ಅಂತ ನಮ್ದು ಕಪಿಲಾ ನದಿ ಅಂಚಲ್ ಬರುತ್ತೆ ನಮ್ಮ ವಾರ್ಡು. ನಿಮಗೆ ಇದರಿಂದ ಸಂತೆ ಮಾಡೋದಿಂದ ಹಿಡಿದು 10th ward ಮೂರು ವಾರ್ಡ್ಗಳು ನಮ್ಮ ಕಪಿಲಾ ನದಿ ತೀರಲ್ಲೇ ಬರುತ್ತೆ. ನೈರ್ಮಲ್ಯ ಸ್ವಲ್ಪ STB ಪ್ಲಾಂಟ್ ಆಗ್ಲೇಬೇಕು ಸರ್, ಯಾಕಂದ್ರೆ ಮೇನ್ ಮೇಜರ್ ಅದೇ ನಮಗೆ ಇರೋದು. ಯಾಕಂದ್ರೆ ಅದು ಒಳಗೆ ನೀರು ಹರಿಯೋದ್ರಿಂದ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಸಣ್ಣ ಸಣ್ಣ ಮಾಡಿದರೆ ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಸರ್. STB ಪ್ಲಾಂಟ್ ಮಾಡಿದ ತಕ್ಷಣನೇ ಇದಾಗಲ್ಲ, ಅದು ಕಸನ ವಾರಕ್ಕೊಂದ್ಸಲಿನ ಇಲ್ಲ 10 ದಿನಕ್ಕೊಂದ್ಸಲಿನ ತೆಗೆದು ತೊಟ್ಟಿ ಇವುಗಳನ್ನ ಸ್ವಚ್ಛತೆಯಿಂದ ಇಡಬೇಕು. ಯಾಕಂದ್ರೆ ನೀರು ಹಂಗೆ ನಿಂತ್ಕೊಬಿಟ್ರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಸೊಳ್ಳೆ ಇವುಗಳೆಲ್ಲ ಕಾಟ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಗಮನ ತಂದಿದೀವಿ ಸರ್. ಈಗೆಲ್ಲ ಸ್ವಲ್ಪ ಎಲ್ಲ 50% ನಡೀತಾ ಐತೆ ಕೆಲಸ. ಡ್ರೈನೇಜ್ಗಳು ನಮ್ಮ ವಾರ್ಡಲ್ಲಿ ಕೆಲವು ಕಡೆ ಆಗಬೇಕು, 90% ಆಗಿದೆ ಸರ್ ಕೆಲಸಗಳು. 2.5 ವರ್ಷದಿಂದ ಅನುದಾನ ಇಲ್ಲ, ಕುಂಠಿತವಾಗಿದೆ. ಆಮೇಲೆ ಗತಿಯಲ್ಲಿ ಕೆಲಸಗಳು ನಡೀತಾ ಇದೆ ಸರ್. ಸರ್ ಮೊದಲು

0: ಇಲ್ಲ ಮುಕ್ತ ಮೋದಿ ಅವರ ಕಾನ್ಸೆಪ್ಟ್ ಅದ ಸರ್, ಪ್ರತಿ ಮನೆಗೂ ಟಾಯ್ಲೆಟ್ ಇದ್ರದ್ದು ಅನುದಾನಗಳು ಕೊಡ್ತಾ ಇದ್ರು. ಈಗ ನಮ್ಮ ವಾರ್ಡಲ್ಲೂ ಸರ್ ಒಂದು ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಟಾಯ್ಲೆಟ್ ಕಟ್ಸಿದೀವಿ, ಅದು ಉದ್ಘಾಟನೆ ಆಗ್ಬೇಕು. 10 ಲಕ್ಷ ಕೊಟ್ಬಿಟ್ಟು ಮಾಡಿಸಿದೀವಿ ಸಾರ್ವಜನಿಕರು ಉಪಯೋಗಕ್ಕೆ ಅಂತ. ಯಾಕಂದ್ರೆ ಬಯಲು ಮುಕ್ತ
1: ಗ್ರಾಮ ಆಗಿರ್ಬೋದು ಅಥವಾ ಬಯಲು ಮುಕ್ತ ನಗರವಾಗಿರ್ಬೋದು,
0: ಹೌದೌದು ಮಾಡಿದೀವಿ, ಅಲ್ಲಿ ಮಾಡಿದೀವಿ. ಮತ್ತೆ SBM ಬ್ಯಾಂಕ್ ಹತ್ರ ಮಾಡಿದೀವಿ. ಅವರು ಕೆಲಸ ಫಿನಿಶಿಂಗ್ ಆದ ತಕ್ಷಣನೇ ಒಂದು ತಿಂಗಳಿಂದ ಸಾರ್ವಜನಿಕ ಅನುಕೂಲ ಅಂತ ಕೆಲಸ ಮಾಡ್ತಾ ಇದ್ದೀವಿ.
1: ಇನ್ನು ಪ್ರತ್ಯೇಕವಾಗಿ ಗ್ರಾಮದಲ್ಲಿ ಅಥವಾ ವಾರ್ಡ್ ನಲ್ಲಿ ವಾಸ ಮಾಡ್ತಾರೆ ಅಂತವ್ರಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸ್ಕೊಡೋದ್ರಲ್ಲಿ
0: ಸರ್, ನಮ್ಮ ವಾರ್ಡ್ ಅಲ್ಲಿ ಎಲ್ಲ ಮನೆಗಳಲ್ಲಿ ಇದೆ. ಕೆಲವು ಮನೆಯವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫಿಟ್ ನಿರ್ಮಿಸಿಲ್ಲ, ಅವರು ಡೈರೆಕ್ಟ್ ಡ್ರೈನೇಜ್ ಗೆ ಬಿಟ್ಬಿಟ್ಟಿದ್ದಾರೆ. ಅಂತವ್ರಿಗೆ ಹೋಗಿ ಎಲ್ಲ ಸ್ವಲ್ಪ ಜಾಗೃತಿ ಮಾಡಿ ಈ ತರ ಮಾಡೋದ್ಬೇಡಿ. ಈಗ ಮುಂದೊಂದು ಪೀಳಿಗೆಗೆ ನಾವೇ ಇತರ ಶುದ್ಧ ನೀರು ಕೊಡ್ಲಿಲ್ಲ ಅಂತಂದ್ರೆ ಆ ನೀರೇ ಕುಡಿಯೋ ಪರಿಸ್ಥಿತಿ ಆಗುತ್ತೆ. ಸ್ವಲ್ಪ ಜಾಗೃತಿ ಮೂಡಿ ಅವ್ರ ಮನೆಯಲ್ಲೇ ಎಲ್ಲ ಫಿಟ್ ಮಾಡ್ಕೊಳ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು 10% ಆಗಬೇಕು
1: ಸರ್. ವಾರ್ಡ್ಗಳಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಆಗ್ತಿದೆ ಸರ್. ಏನೇ ಇದು ಬಂತು ಅಂದ್ರೆ ನಮ್ಗೆ ಅನುದಾನ ಇರೋ ಅನುದಾನದಲ್ಲಿ ಮಾಡ್ತಾ ಇದೀವಿ, ಹೆಚ್ಚಿನ ಅನುದಾನ ಬರ್ತಾ ಇಲ್ಲ. ಸಂಗ್ರಹ ಅಂತ ನಮ್ಮ ಇದರಿಂದ ಸಂಗ್ರಹ ಆಗಬೇಕು, ಸಂಗ್ರಹವನ್ನು ಮಾಡಿಸ್ತಾ ಇದೀವಿ, ಅವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್.
2: ಅದೇ ನಾವು ಈಗ ಗೆದ್ದ ಚುನಾಯಿತಿ ಪ್ರತಿನಿಧಿ ಆದ್ಮೇಲೆ ಈಗ ರಸ್ತೆಗಾಗಲಿ ಹೆಚ್ಚುವರಿ ಕಾಮಗಾರಿ ಅದ್ರ ಹೆಚ್ಚಿನ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ. ನೀರಿನ ಬಗ್ಗೆ ಮಾಮೂಲಿ ಶುದ್ಧ ನೀರು ಕುಡಿಯೋಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತ, ಆಮೇಲೆ ಮಾಮೂಲಿ ಲೈಟು ಎಲ್ಲ ಕಂಬಗಳಿಗೆ ಬಲ್ಪ್ಗಳು ಎಲ್ಲ ತುಂಬಾ ಹದಗೆಟ್ಟಿತ್ತು, ಲೈಟು ಬಲ್ಪ್ ಎಲ್ಲ ಇರಲಿಲ್ಲ. ನಾವು ಬಂದ್ಮೇಲೆ ಸ್ವಲ್ಪ ಬಲ್ಪಿನ ಎಲ್ಲ ವ್ಯವಸ್ಥೆಯನ್ನು ಸ್ವಲ್ಪ ಸರಿಯಾಗಿದೆ. ಆಮೇಲೆ ಮನೆಗಳು, ಮನೆ ಇಲ್ದವರಿಗೆಲ್ಲ ಸರ್ಕಾರದಿಂದ ಬಂದಿರೋ ಪಂಚಾಯತಿಂದ ಮನೆಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಮಳೆಗಾಲಕ್ಕೆಲ್ಲ ಮಳೆ ಸ್ವಲ್ಪ ಹಾನಿಯಾಗಿದ್ದ ಗೋಡೆ ಅದಕ್ಕೆಲ್ಲ ರಿಪೇರಿಗೆ ಆಗಲಿ ಅಥವಾ ಮನೆ ಕಟ್ಸೋಕ್ಕಾಗಲಿ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಪಂಚಾಯತಿಯಿಂದ ಹೆಲ್ಪ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅದೇ ಸ್ವಚ್ಛತೆ ಬಗ್ಗೆ, ಅದೇ ಅದ್ರ ಬಗ್ಗೆನೂ ತುಂಬ ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ವಾರ್ಡ್ಗಳಿಗೆ ಹೆಚ್ಚಿನ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಾಪಾಡಿಕೊಂಡಿದ್ದಾರೆ. ಅಷ್ಟು ಹೇಳಕ್ಕೆ ಇಷ್ಟ.
1: ಸರ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಒಂದು ಅಭಿವೃದ್ಧಿಗೆ ನೀವು ನೀಡ್ತಿರೋಂತಹ ಒತ್ತು ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮ ವಾರ್ಡಲ್ಲಿ ಸರ್ಕಾರಿ ಶಾಲೆಲ್ಲ ಅಂಗನವಾಡಿಗೆ ಒಂದು ಜಾಗ ಕೊಡಿಸಿದ್ದೀವಿ ಸರ್. ಇಷ್ಟು ವರ್ಷ ಆದರೂ ಸ್ವಂತ ಕಟ್ಟಡ ಇರಲಿಲ್ಲ, ಈಗ 7-8 ವಾರ್ಡ್ ಸೇರಿ ಒಂದು ಜಾಗ ಕೊಟ್ಟಿದ್ದೇವೆ. ವರ್ತಕರ ಮಂಡಳಿ ಅವರ ಆಫೀಸ್ ಪಕ್ಕನೇ ಕೊಟ್ಟಿದ್ದೇವೆ ಈಗ ಜಾಗ, ಅದು ಕೆಲಸ ಶುರು ಆಗಿದೆ. ಆಮೇಲೆ ನಮ್ಮ ಪಂಚಾಯತ್ ಇದೆ ಬಸವೇಶ್ವರ ದೇವಸ್ಥಾನ ಎದುರಿಗೆ 50-60 ಜಾಗದಲ್ಲಿ ಆಯುಷ್ಮಾನ್ ಭಾರತ್ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿದ್ದೇವೆ ಸರ್. ಅದು DC ಅವರ ಇದಕ್ಕೆ ಹೋಗಿದೆ ಅಲ್ಲ, ಅದು ಬಿಡುಗಡೆ ಆದ ತಕ್ಷಣ ಸರ್, ಅನುದಾನ ಬಿಡುಗಡೆ ಆದ ತಕ್ಷಣ ಕೆಲಸ ಕಾರ್ಯಗಳು ಶುರು ಆಗುತ್ತೆ ಸರ್.
1: ಸರ್, JJM ಬಗ್ಗೆ ತಾವು ಮೊದಲೇ ಮಾತಾಡ್ತಿರ್ಬೇಕಾದ್ರೆ ತಿಳಿಸಿದ್ರಿ, ಈಗ JJM ತನ್ನ ಒಂದು ಕಾರ್ಯವನ್ನ ಮುಗಿಸಿದ್ಯಾ, ಅದರಿಂದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ ದಿನಗಳಲ್ಲಿ?
0: ಸರ್, 90% ಕೆಲಸ ಆಗಿದೆ JJM ದು. ಮೋದಿ ಅವರ ಕಲ್ಪನೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಶುದ್ಧ ನೀರನ್ನು ಕೊಡಬೇಕು ಅನ್ಬಿಟ್ಟು ಜಲ್ ಜೀವನ್ ಮಿಷಿನ್ ಮತ್ತೆ ಇಲ್ಲಿ JJM ಅಂತ ಎಲ್ಲ ಇದ್ ಮಾಡಿದ್ದಾರೆ ಸರ್. ಮೊದಲು ನಾವು ಪಟ್ಟಣ ಪಂಚಾಯತ್ ಶುದ್ಧ ನೀರು ಅಂತ ಕೊಡ್ತಿದ್ವಿ, ಅದು ಇಷ್ಟು ಸಮರ್ಪಕವಾಗಿ ಇರಲಿಲ್ಲ ಶುದ್ಧ ನೀರಿನ ಘಟಕ. ಈಗ ಇವ್ರು ಬಂದ್ಮೇಲೆ JJM ಅವ್ರು ಬಂದ್ಮೇಲೆ ಸರ್, ಪ್ರತಿಯೊಂದು ಮನೆಗೂ ನೀರನ್ನ ಅಳವಡಿಕೆ ನಲ್ಲಿ ಅಳವಡಿಕೆ ಆಗಿದೆ ಸರ್. ಇನ್ನೇನಪ್ಪ ಅಂತಂದ್ರೆ ಟ್ಯಾಂಕ್ಗಳದು ವಾಲ್ಗಳೆಲ್ಲ ಫಿಟ್ ಮಾಡ್ತಾ ಇದಾರೆ, ಈಗ ಟ್ರಯಲ್ ಆಗಿ ಡೈಲಿ ಬಿಡ್ತಾ ಇದಾರೆ. ಈಗ ಮೊದಲು 2 ದಿನಕ್ಕೊಂದ್ಸಲ ನೀರು ಕೊಡ್ತಾ ಇದ್ರು, ಈಗ ಡೈಲಿ ನೀರು ಕೊಡ್ತಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಡೈಲಿ ಬರುತ್ತೆ, 24x7 ಎಲ್ಲ ಡೈಲಿ ಅಂದ್ರೆ ಇಷ್ಟು ಅವರ್ ಅಂತ ಇರುತ್ತೆ ಸರ್. ಅದು ಶುದ್ಧ ನೀರು. ಈಗ ಪ್ರಸ್ತುತವಾಗಿ ಅಲ್ಲಿ ಜಾಕ್ವಾಲ್ ಅಂತ ಇದೆ ಸರ್, ನಮ್ದು ನೀರನ್ನ ಇದ್ರದ್ದು. ಅಲ್ಲಿ ಹೊಸ ಮೊದಲು ನಮಗೆ ಬರೀ 25 HP ಮೋಟರ್ ಇತ್ತು, 25 HP ಮತ್ತೆ 15 HP ಎರಡು ಮೋಟರ್ ಇತ್ತು. ಇವರು ಬಂದ್ಮೇಲೆ ಸರ್ 80 HP ಮೋಟರ್ ಇದೆ. ನಮಗೆ ಒಂದು ದಿನಕ್ಕೆ ಸರ್ಗೂರ್ಗೆ 10 ಲಕ್ಷ ಲೀಟರ್ ನೀರು ಖಾಲಿ ಆಗುತ್ತೆ ಸರ್. ಒಂದು ದಿನಕ್ಕೆ 10 ಲಕ್ಷ ಲೀಟರ್ ಖಾಲಿ ಆಗ್ತಾ ಇದೆ. ಅದು ನಮಗೆ ಇವ್ರು JJM ಅವ್ರು ಬಂದ್ಮೇಲೆ ಇಷ್ಟು ನಮ್ಮ ಸರ್ಗೂರಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಗೊತ್ತಿರೋದು.
1: ಅಂದ್ರೆ ಲೆಕ್ಕಾಚಾರದ ಪ್ರಕಾರ JJM ಮಿಷಿನ್ ಬಂದ್ಮೇಲೆ ಗೊತ್ತಾಗಿದ್ದು,
0: ಅಲ್ಲಿವರೆಗೂ ನಮಗೆ ಕೊಡ್ತಿರ್ಲಿಲ್ಲ. ಅಂದ್ರೆ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಸರ್, ಬೇರೆ ಕಡೆ ಎಲ್ಲ ನೀರಿಗೆ ಎಷ್ಟು ಅಭಾವ ಇದೆ ಅಂತ, ವೇಸ್ಟ್ ಮಾಡಕ್ ಹೋಗ್ಬಾರ್ದು. ಪ್ರತಿ ಹನಿ ನೀರಿಗೂ ನಾವು ಉಪಯೋಗ ಪಡ್ಕೋಬೇಕು ಸರ್. ಕೆಲವ್ರು ಏನ್ ಮಾಡ್ತಾರೆ, ನೀರನ್ನ ಬೇಕಾಬಿಟ್ಟು ಬಿಟ್ಬಿಡೋದು, ನೀರು ತಿರುಗಿಸ್ಬಿಡೋದು, ಆ ನೀರು ಹೋಗೋದು, ಅವೆಲ್ಲ ನೀರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ಮುಂದೊಂದು ದಿನಗಳ ಪೀಳಿಗೆಗೆ ಅದು ದುಡ್ಡು ಈಗಲೇ ನಾವು ಸರ್ ಕುಡಿಬೇಕು ಅಂದ್ರೆ

0: ಇಪ್ಪತ್ ರೂಪಾಯಿ ಕೊಟ್ಟ ಇಲ್ಲ 30 ರೂಪಾಯಿ ಕೊಟ್ಟ ನೀರು ಕೊಂಡ್ಕೊಂಡು ಕುಡಿಯೋ ಮಟ್ಟಕ್ಕೆ ಆಗ ಪ್ರಕೃತಿಲಿ ಸಿಗಂತಂದ್ರೆ ದುಡ್ಡು ಕೊಡ್ಬಿಟ್ಟು ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದಿನ ಪೀಳಿಗೆ ಉಳಿಸ್ಬೇಕು ನೀರನ್ನ ಅನ್ನೋ ಇದ್ರಲ್ಲೂ ಮೀಟರ್ ಅಳವಡಿಸಿದ್ದಾರೆ ಸರ್. ಜನರು ಜಾಗೃತಿ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಒಲವಿರ್ಲಿ, ಅವ್ರಿಗೂ ಭಯ ಅನ್ನೋದು ಇರುತ್ತೆ. ಮೀಟರ್ ಓಡ್ಬಿಟ್ಟು ನಾನು ದುಡ್ಡು ಕಟ್ಟು ಎಷ್ಟು ಜಾಸ್ತಿ ಬರುತ್ತಲ್ಲ ಅನ್ನೋದು ಜಾಗೃತಿ ಮೂಡ್ತಾ ಇದಾರೆ. ಅವ್ರು ಬಂದ್ಮೇಲೆ ಒಳ್ಳೆ ಕೆಲಸ ಆಗಿದೆ ಸರ್.
1: ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದ್ರೆ.
0: ಸರ್, ನಾವು 2021 ಗೆದ್ದು ಬಂದ್ಮೇಲೆ ಸರ್, ಅದರಿಂದ ಹಿಂದೆ ವಾರ್ಡನ್ ಅಭಿವೃದ್ಧಿ ಏನೋ ಶೂನ್ಯ ಇತ್ತು ಸರ್. ನಮ್ಮ 8ನೇ ವಾರ್ಡ್ ಮಾತ್ರ ನಾವು ಹೇಳ್ತಿರೋದು, ನಾವು ನೋಡಿರೋದು. ಯಾಕಂದ್ರೆ ನಾನು ಅಲ್ಲಿ ಹುಟ್ಟೆ ಬೆಳೆದಿರೋದ್ರಿಂದ ನಮ್ಮ ವಾರ್ಡಲ್ಲಿ ಬಂದಿದ್ದ ಅನುದಾನಗಳೆಲ್ಲ ಅಲ್ಲಿಗೆ ಗೆದ್ದಿರೋ ಚುನಾಯಿತ ಪ್ರತಿನಿಧಿಗಳು ಏನು 2004 ಇಲ್ಲಿವರೆಗೆ ಗೆದ್ಕೊಂಬಂದಿರೋ ಸರ್, ನಮಗೆ ಏನು ಕೊಟ್ಟಿರಲಿಲ್ಲ ಸರ್. ಓಪನ್ ಚಾಲೆಂಜ್ ಮಾಡಿದೆ, ಅವ್ರು ಬರಲಿ ಕುತ್ಕೊಂಡು ಡಿಬೇಟ್ ಕುತ್ಕೊಂಡು ಅವ್ರೇನಾದ್ರು ಮಾಡೋರು ನಾನೇನ್ ಮಾಡೋರು ಹೇಳ್ತೀವಿ ಸರ್. ನಾವು ಬಂದ್ಮೇಲೆ ಸರ್ 10 ಕೊಟ್ಟಿದ್ದೀವಿ ನಮ್ಮ ವಾರ್ಡನ್ ಇವರುಗಳಿಗೆ, ಮತ್ತೆ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ, ಮತ್ತೆ ಡ್ರೈನೇಜ್ಗಳು ಮಾಡಿಸಿದೀವಿ ಸರ್. ಪೈಪ್ ಲೈನ್ ಶುದ್ಧ ನೀರು ಪೈಪ್ ಲೈನ್ಗಳು ಮಾಡಿಸಿದ್ವಿ ಮನೆ ಮನೆಗೂ. ಆಮೇಲಿಂದ ಹಸಿ ಕಸ ಒಣ ಕಸ ಇವುಗಳಿಗೂ ಟಬ್ಗಳು ಕೊಟ್ಟಿದ್ದೀವಿ. ಮತ್ತೆ ರಸ್ತೆ ಅಭಿವೃದ್ಧಿಗಳು ಮಾಡಿದೀವಿ ಸರ್. ಬಂದು ವಾರ್ಡಲ್ಲಿ ಎಲ್ಲ ನೀವು ಕೇಳ್ತು ಅಂತಂದ್ರೆ ಮಾಡಿದಾರೆ ಅನ್ನೋ ಮಟ್ಟ ಕೆಲಸ ಮಾಡಿದ್ದೀವಿ. ಡೈಲಿ ಲೈಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇವು ಪ್ರಮುಖ ಇವುಗಳಿಗೆ ಆದ್ಯತೆಗಳು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲೂ ಏನು ಸರ್ಕಾರದ ಅನುದಾನಗಳು ಬರುತ್ತೆ ಜನಗಳು ಕೂಡ ಅಂತ ಇದು ಮಾಡಿದ್ವಿ. ಒಬ್ಬರು ಅಂಗವಿಕಲರು ಮನೆ ಕೊಡಿಸಿದ್ದೀವಿ ನಮ್ಮ ವಾರ್ಡಲ್ಲೇ. ಮತ್ತೆ ಏನಾರ ಸಣ್ಣ ಪುಟ್ಟ ಇದಾಯ್ತು ಅಂದ್ರೆ ಅವ್ರ ಜೊತೆನೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ.
2: ಈ ವಾರ್ಡಲ್ಲಿ ಕೆಲಸ ಅಭಿವೃದ್ಧಿ ಅಂತೂ ಆಗಿದೆ 90% ನಮ್ಮ ಮನೆಯವ್ರು ಹೇಳೋ ಪ್ರಕಾರ. ಇವಾಗ ಈಗ ಸ್ವಲ್ಪ ನಮಗೂ ನಾವು ಗೆದ್ದಿದ್ದಕ್ಕೂ ಒಂದು ಮಟ್ಟಿಗೆ ಸಾರ್ಥಕ ಆಯಿತು, ನಮಗೂ ನಮಗೂ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ. ಇವಾಗ ಇನ್ನೂ ಮುಂದೆ ಅದೇ ವಿಶೇಷ ಅನುದಾನ ಆ ಥರ ಏನಾದ್ರು ಬಂದರೆ, ಇನ್ನೂ ನಾವು ನಮ್ಮ ಅವಧಿಯಲ್ಲಿ ಇನ್ನೂ 2 ಅವಧಿಯಲ್ಲಿ ಆ ಥರ ಏನೋ ಬಂದರೆ ಹೆಚ್ಚಿನ ಇನ್ನೂ ನಾವು ಅಭಿವೃದ್ಧಿಗೆ ಇನ್ನೂ ಸಹಕಾರ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ನಮ್ಮ ಇದರಲ್ಲಿ ಅಂತಂದ್ರೆ ವಾರ್ಡಲ್ಲಿ ಈಗ ಮೇನ್ ಅಂದ್ರೆ ಜನರ ಬೆಂಬಲನು ನಮಗೆ ತುಂಬಾ ಅವಶ್ಯಕತೆ. ಅವರು ಸಪೋರ್ಟ್ ಮಾಡಬೇಕು ನಮಗೆ, ಅವರು ನಮಗೆ ಮುಂದಕ್ಕೆ ನೀವು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ನೀವು ಗೆದ್ದಮೇಲೆ ಅಭಿವೃದ್ಧಿ ಆಗಿದೆ ವಾರ್ಡ್ಗಳು ಅಂತಂದ್ರೆ ನಮ್ಗೂ ಒಂಥರ ಖುಷಿ ಹೆಮ್ಮೆ ಆಗತ್ತೆ. ಓ, ನಾವು ಗೆದ್ದಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ ಅಂತ ಅನ್ಸತ್ತೆ. ಅದಕ್ಕೆ ಖುಷಿ ಅಂತೂ ಆಗತ್ತೆ. ಬಟ್ ವಾರ್ಡ್ ಅಭಿವೃದ್ಧಿ ಆಗ್ಬೇಕು, ಇನ್ನು ನಮ್ಮ ಅವಧಿಯಲ್ಲೂ ಇನ್ನೂ ಆಗ್ಬೇಕಿತ್ತೇನೋ, ಇನ್ನು ಪೂರ್ತಿ ಸಂಪೂರ್ಣ ಆಗ್ಬೇಕಿತ್ತೇನೋ ಅಂತ ಒಂದು ಮನಸ್ಸಲ್ಲಿ ಇತ್ತು. ಒಟ್ಟಿನಲ್ಲಿ ಈಗ 90% ಆಗಿದೆ, ಅದೊಂದು ಖುಷಿ ಇದೆ ನಮಗೆ.
1: ಮೇಡಮ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಈಗ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಇನ್ನು ಏನೇನು ಹಾಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
2: ಮುಂದಿನ ಯೋಜನೆ ಅಂದ್ರೆ ಇವಾಗ ಅದೇ ಇನ್ನೊಂದು 2 ಉಳಿದಿದೆಯಲ್ವಾ, ಅದರೊಳಗೆ ಏನಾರ ಬಂದ್ರೆ ಅನುದಾನ ಏನಾದ್ರು ಪಂಚಾಯತಿ ಅನುದಾನ ಅಥವಾ ವಿಶೇಷ ಅನುದಾನ ಏನಾರ ಬಂದ್ರೆ ಮುಂದಿನ ಇನ್ನೇನು ನಮ್ದು ವಾರ್ಡಲ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ವಾರ್ಡ್ ಅನ್ನೋ ಪ್ರಕಾರ ಅಂದ್ರೆ ಮುಂದೆ ಏನು ಇನ್ನು ಬಾಕಿ ಇರೋ ಏನೋ ಕೆಲಸ ಇದೆ ಅಲ್ವಾ ವಾರ್ಡಲ್ಲಿ, ಅದನ್ನ ಮುಂದೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬಿಡ್ಬೇಕು. ನಮ್ಮ ವಾರ್ಡಲ್ಲಿ ಯಾವ ಮುಂದೆ ಯಾರು ನೆಕ್ಸ್ಟ್ ಯಾರು ಗೆದ್ರೂ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡುವಷ್ಟರಲ್ಲಿ ನಾವು ನಮ್ಮ ಸದಸ್ಯತ್ವದಲ್ಲಿ ನಮ್ದು ಕಂಪ್ಲೀಟ್ ಆಗ್ಬೇಕು, ನಾವು ಮಾಡಿದೀವಿ ಅಂತ ಈ 2 ವಿಶೇಷ ಅನುದಾನ ಆಗ್ಲಿ ಪಂಚಾಯತಿ ಅನುದಾನದಿಂದ ಯಾವ್ದಾದ್ರು ಬಂದ್ರೆ ಮುಂದಿನ ಯೋಜನೆ ಅವು ಅಂದ್ರೆ ಮುಂದಿನ ಯೋಜನೆ ಬಗ್ಗೆ ಮುಂದೆ ಮಾಡೋಕ್ಕಿಂತ ನಾವು ಈ ನಮ್ಮ 2 ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ. ಒಟ್ಟಿನಲ್ಲಿ ನೋಡುವ ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ಇನ್ನು
0: ಈಗ 16 ಹಣಕಾಸು ಆಯೋಗದಲ್ಲಿ 435,000 ಆಗಿದೆ, ಮುಂದೆ ತಿಂಗಳ ಹಣ ಬಿಡುಗಡೆ ಆಗ್ತಿದೆ. ಮಡಿವಾಳರ ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಮಡಿವಾಳರ ಬೀದಿ ಕಾಂಕ್ರೀಟ್ ರಸ್ತೆ ಡ್ರೈನೇಜು ಮತ್ತೆ ಡಕ್ಕು ಇಷ್ಟು ಅನುದಾನ ಹಾಕ್ಸಿದ್ದೀನಿ ಸರ್ ಅಲ್ಲಿಗೆ. ಮತ್ತೆ ಇನ್ನೊಂದು ಎಲ್ಲಿ ರೋಡ್ ಕೆಲಸ ಅರ್ಧ ಕಾಂಕ್ರೀಟ್ ಆಗಿತ್ತು ಅದರೊಂದು 30 ಅದು ಮುಗಿಸ್ತಿದ್ದೀವಿ. ಇನ್ನು ನಮಗೆ ಏನಪ್ಪ ಮೇಜರ್ ಅಂತಂದ್ರೆ ಚಂದ್ರಮೌಳೇಶ್ವರ ರಥ ಬೀದಿ ಒಂದು ಆಗ್ತಿದೆ, ಅದರಲ್ಲಿ ಒಂದು 30 ಸ್ವಲ್ಪ ಬ್ಯಾಲೆನ್ಸ್ ಇದೆ. MLA ಅವ್ರ ಜೊತೆ ಮಾತಾಡಿದ್ದೀವಿ, ಕೊಡ್ತೀನಿ ಅಂತ ಅಂದಿದ್ದಾರೆ, ಅದು ಆಗ್ಬಿಡ್ತದೆ ಸರ್. ಪೂರ್ಣ ಪ್ರಮಾಣದ ಕೆಲಸ ಆಗಿದೆ. ಇನ್ನೇನು ಮುಂದಿನ ಸದ್ಯ ಬಂದವ್ರು ಗೆದ್ದವರು ಅವ್ರು ಜಾಸ್ತಿ ಏನು ಫೋಕಸ್ ಮಾಡಬೇಕು ಅಂದರೆ ಸರ್, ಕಪಿಲಾ ನದಿ ತೀರದಲ್ಲಿ ಬರೋ ಅಂಥ ಕೆಲಸಗಳು ಮಾಡಬೇಕು ಸರ್. ಅಲ್ಲಿ STP ಪ್ಲಾಂಟ್ ಮಾಡಿಸ್ಬೇಕು, ಮತ್ತು ಅಲ್ಲಿಗೆ ನೀರು ಚರಂಡಿ ನೀರು ಹೋಗದೆ ನೋಡ್ಕೊಬೇಕು, ಅದನ್ನು ನಿರ್ವಹಣೆ ಮಾಡೋ ಅಂತ ಕೆಲಸ ಮಾಡಬೇಕು. ಅದನ್ನು ಈಗ ಮುಂದಿನ ಇದಕ್ಕೆ ಯೋಜನೆ ಮಾಡಿ ಪ್ಲಾನ್ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ದೀವಿ ಸರ್. ಬಂದವರು ಅದನ್ನ ನಿರ್ವಹಿಸ್ತಾ ಹೋದ್ರೆ ಸಾಕು.

0: ಇನ್ ಜನಗಳಿಗೆ ಏನ್ ಬರಬೇಕು ಅನುದಾನಗಳನ್ನ ಕೊಡಿಸಿ ವಾರ್ಡ್ ಅನ್ನು ಅಭಿವೃದ್ಧಿ ಮಾಡ್ಕೋದ್ರೆ ನಮ್ ಸಹಕಾರ ಇದೇ ಇರುತ್ತೆ ಮುಂದಿನ ದಿನಗಳಲ್ಲಿ.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಹೇಗಿತ್ತು ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಸರ್, ನಮಗೆ ಯುವಕರೇ ನಮ್ಮ ಶಕ್ತಿ, ಮುಂದಿನ ನಮ್ಮ ಪೀಳಿಗೆ ಅಂತಂದ್ರೆ ಅವರೇ ನಡೆಸ್ಕೋವಂತ ಕೆಲಸ. ಅವರು ರಾಜಕಾರಣಕ್ಕೆ ಬರಬೇಕು ಸರ್, ಯಾಕಂದ್ರೆ ನಮ್ಮ ನ್ಯೂನ್ಯತೆಗಳು ನಮ್ಮ ತಪ್ಪುಗಳನ್ನ ತೋರ್ಸಂತವ್ರು ಅವರೇ. ಹಿರಿಯರೇನ ಬಿಡ ಹೋಗನು ಕ್ಷಮಿಸ್ಬಿಡ್ತಾರೆ, ಆದ್ರೆ ಯುವಕರು ನೇರವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದರಿಂದ ಯುವಕರು ಹೆಚ್ಚೆಚ್ಚಿನ ಇದರಲ್ಲಿ ಬರಬೇಕು. ನಮ್ಮ ವಾರ್ಡಲ್ಲಿ ಅನುದಾನ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಏನಂತಂದ್ರೆ ಅವ್ರು ಜಾಗೃತರಾಯ್ತಾರೆ ಸರ್. ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇದೆ, ನಮ್ಮ ತಪ್ಪುಗಳು ನಮ್ಮ ಸರಿಗಳನ್ನೆಲ್ಲ ಅವರು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಸರ್. ಇವತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತು ಅಂದ್ರೆ ಸರ್ ನಾವು ಅವ್ರಿಗೆ ಎದುರ್ಕೊಂಡು ಕೆಲಸ ಮಾಡುವಂತ ಆಗತ್ತೆ ಕೆಲಸಗಳು. ಅವರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಸರ್, ರಾಜಕಾರಣಕ್ಕೆ ಬರಬೇಕು, ಎಲ್ಲಾ ಕ್ಷೇತ್ರದಲ್ಲಿ ಇರಬೇಕು ಸರ್ ಯುವಕರು ಇವತ್ತು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನ ಕೊಡೋದಾದ್ರೆ ಏನಂತ ಕೊಡೋದಿಕ್ ಬಯಸ್ತೀರ?
0: ಸರ್, ಜನಧ್ವನಿ ಅಂತಂದ್ರೆ ಸಾಮಾನ್ಯ ಜನರ ನಾಡಿ ಮಿಡಿತ ಇಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀರ, ನೀವು ಏನೇನು ಕೆಲಸ ಮಾಡ್ತೀರ, ನಮ್ಮ ತಪ್ಪು ಸರಿಗಳನ್ನ ಜಾಗೃತಿ ಮೂಡಿಸ್ತಿದ್ದೀರ, ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತ ಆಶಿಸ್ತೀನಿ ಸರ್. ನಿಮ್ಮ ಜನಧ್ವನಿ ಸಮುದಾಯ ಬಾನಾಲಯ ಕೇಂದ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ವ್ಯಾಪಿಸ್ಬೇಕು ಅಂತ ನಮ್ದು ಆಶಯ ಇದೆ ಸರ್. ಅದು ಒಳ್ಳೇದು, ಯಾಕಂದ್ರೆ ಜನ ಜಾಗೃತಿ ಆಗ್ಬೇಕು ಸರ್. ಯಾಕಂದ್ರೆ ಇವತ್ತು ಮೊಬೈಲ್ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಇದರಲ್ಲೂ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದ್ರಿಂದ ನಾವು ಜಾಗೃತರಾಯ್ತೀವಿ. ಸರಗೂರಲ್ಲಿ ಇದೆ ಜನಧ್ವನಿ ಕೇಂದ್ರ, ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ನಾವೆಲ್ಲ ಏನಕ್ಕೆ ಸತ್ಯ ಹೇಳ್ಬೇಕಲ್ಲ, ಸುಳ್ಳು ಹೇಳಕ್ಕಾಗಲ್ವಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ದೀನಿ. ನಿಮಗೂ ಒಳ್ಳೇದಾಗ್ಲಿ, ನಮಗೂ ಜಾಗೃತಿ ಮೂಡಿಸಿದ್ರೆ ಒಳ್ಳೇದಾಗಿದೆ ಸರ್. ನಮ್ಮ ಹೆಚ್ಚಿನ ಇದಾಗಿ ಸರ್, ನಮ್ಮ ವಾರ್ಡ್ಗೆ ನಮ್ಮ ವಾರ್ಡ್ ಜನಕ್ಕೆ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತೀವಿ ಸರ್. ಎಲ್ಲೋ ಇದ್ದವನ್ನ ಕರ್ಕೊಂಬಂದು ನಮ್ಮ ಶ್ರೀಮತಿ ಅವ್ರಿಗೆ ಟಿಕೆಟ್ ಕೊಟ್ಟು ಬೆನ್ ತಟ್ಟಿ ನಮ್ಮ ಸಣ್ಣ ಸಮುದಾಯದ್ರು ಬೆನ್ ತಟ್ಟಿ ನಮ್ಮನ್ನ ಈ ಆಶೀರ್ವಾದ ಮಾಡ ಕಳಿಸಿದ್ರೆ ಸರ್. ಅದ್ರ ಜೊತೆಗೆ ನಮ್ಮ ಸರಗೂರ ಜನತೆಗೆ ನಮ್ಮ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ನೀವು ಇವತ್ತು ಜನ ನಮ್ಮನ್ನ ಬೆನ್ ತಡ್ತಾ ಇದಾರೆ, ನಿನ್ನ ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೆ ಹಿಂಗೆ ಮಾಡ್ಕೋ ಅಂತ ಹೇಳ್ತಾ ಇದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್ ನಮ್ಮ ಕಡೆಯಿಂದ.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
1: ಇಂದು ನಾವು ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರಿಂದ 8ನೇ ವಾರ್ಡಿನ ಬಗ್ಗೆ ಹಾಗೂ ಸರಗೂರಿನ ಇತರೆ ವಾರ್ಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಮ್ಮೂರು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರು. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ. ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು T20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ. ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಟಾಷ್ಕೆಂಟ್ನಲ್ಲಿಂದು ಆದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು

0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವೊಂದು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೆಪ್ಟೆಂಬರ್ 1ರಂದು ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು ವಿಶೇಷವಾಗಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜದ ಮೇಲಾಗುತ್ತದೆ, ಹೀಗಾಗಿ ಮನಮುಟ್ಟುವ ಘೋಷಣೆ ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು 46% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭುವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ರೂಪಿಸಿರುವ bharataraja.com ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 9:15
1: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 100 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟ್ರಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು, ಒಟ್ಟು 8 ತಂಡಗಳು ಏಷ್ಯಾ ಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು, ಭಾರತ ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಗ್ಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರಧಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಸುಮಧುರ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ

0: ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು.
3: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
5: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
6: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
5: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
8: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಇನ್ನು ಮುಂದೆ
1: ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮ

0: ಸಂದರ್ಭದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
1: ನಮಸ್ಕಾರ ಸರ್. ನಮಸ್ಕಾರ.
0: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
1: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೆ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
0: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
1: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಮ್ಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
0: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
1: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂತಹದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ.

0: ವ್ಯಾಪಾರಿಯಾಗಿದ್ದರು. ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು. ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು. ಸರ್, ಆಕೆ ಓರ್ವ ಮಹಿಳೆ, ಒಡಿಶಾದ ಬಹುಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನ ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
0: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು, ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ, ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
1: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
0: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ

0: ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
1: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬಾ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರುವ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತೆ ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನು ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವ

ಧ್ವಜವು ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತೆ ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿ ಆಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿ ಆಯಿತು, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ 1000 ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು.
ಈ ವರ್ಷ ಯಾತ್ರೆಯ ಸಮಯದಲ್ಲಿ

400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000 ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000 ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಅಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ. ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲು ಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021 ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲಿ 5,000 ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60 ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ. ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು

ಮಾಡಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರು ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 0.5 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತೆ ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು.